ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಸ್ನೇಹಿತೆ ಸುಜಾತಾಳ ಶುಭ ಮುಂಜಾವಿನ ನಮಸ್ಕಾರಗಳು. ಸ್ನೇಹಿತರೆ, ಇಂದು ಭಾನುವಾರ, 2026 ಇಸ್ವಿಯ ಮೇ ತಿಂಗಳ 10 ತಾರೀಕು. ಅಂದರೆ ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ವೈಶಾಖ ಮಾಸದ 19 ದಿನ. ಈಗ ಸಮಯ 5:58:32. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 6 ಗಂಟೆ. ಕೇಳಿ ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಕೇಳುಗರೇ ಗಮನಿಸಿ, ಈ ದಿನ ಸಂಜಯ್ ಪ್ರಸಾರದಲ್ಲಿ ರಾತ್ರಿ 8 ಗಂಟೆಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಭೇಟಿ ನೀಡಿದ ಕುರಿತು ಬಾನುಲಿ ವರದಿ ಪ್ರಸಾರವಾಗಲಿದೆ. ಕಾರ್ಯಕ್ರಮ ವಿವರಣೆ ನಂತರ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು, 6:10 ನಿಲಯದಿಂದ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನೆ ಕೇಳುವಿರಿ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ, 6:35 ದೇಶಭಕ್ತಿಗೀತೆ ಶ್ರೀನಿವಾಸ್ ಕುಲಕರ್ಣಿ ಅವರ ರಚನೆ ಗ್ರಂಥಕಾಲದಲ್ಲಿ, 6:40 ರೈತರಿಗೆ ಸಲಹೆ, 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ ಕಾರ್ಯಕ್ರಮ ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರ್ಮೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ವೇಮನಬೆಂಚಿ. ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಮತ್ತು ರೋಬೋಟಿಕ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. 7:15 ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೈಡಂ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 7:45 ಚಿತ್ರಗೀತೆಗಳು, 8:30 ನವೋದಯ ನಡೆ ಆರೋಗ್ಯದ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ವಿಷಯ ರಕ್ತದಾನದ ಮಹತ್ವ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಪ್ಯಾಥಾಲಜಿ ವಿಭಾಗದ ಪ್ರೊಫೆಸರ್ ಮತ್ತು ರಕ್ತದಾನ ಕೇಂದ್ರದ ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುವವರು ವೆಂಕಟೇಶ್ ವೇಮಿಂಚಿ. ಧ್ವನಿ ಮುದ್ರಣ ನೆರವು ಪಿ ನರಸಿಂಹಲು. ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು. 9:05 ಭಾವಗೀತೆಗಳು, 9:00

ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು. 10:32 ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯ, ಆಹಾರ ಮತ್ತು ಆಯುರ್ವೇದ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ ನೀಡಿದೆ. ಸಂದರ್ಶಕರು ಆಶಾ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಮತ್ತು ಈ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ ಮತ್ತು ಫಿಷರ್ಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುವವರು ಸೂರ್ಯನಾರಾಯಣ್ ಭಟ್ ಪಿಎಸ್, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪಿಎಂ ವಿಕಸಿತ್ ಭಾರತ್, ಜಿರಾಮ್ ಜಿ ಮಿಷನ್, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. ಇನ್ನು 3 ಗಂಟೆಗೆ FM 101.3 ಕಂಪನಾಂಕದ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿವೆ. ನಿಲಯದ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಶಾರದಾ ವಿದ್ಯಾನಿಕೇತನ ಡಿಎಡ್ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 6:15 ಸಂಧ್ಯಾಕಿರಣ, ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸಾಹಿತಿಗಳು ಮತ್ತು ರಂಗಭೂಮಿ ಕಲಾವಿದರಾದ ಸೈಯದ್ ವಲಿ ಮುಜಾವರ್ ಇವರು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪ್ಶೆಟ್ಟಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ವೆಚ್ಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಸಮಗ್ರ ಕೀಟ ನಿರ್ವಹಣೆಯ ಮಹತ್ವ ಮತ್ತು ಕೀಟ ನಿರ್ವಹಣಾ ತಂತ್ರಗಳು ಕುರಿತು ಡಾಕ್ಟರ್ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ವೆಚ್ಚಿ. ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ. 7:45 ಕನ್ನಡ ಭಾಷಣ, 8:30 ಜನಪದ ಸಂಗೀತ ಕಾರ್ಯಕ್ರಮ, 9:15 ಭಾವಗೀತೆಗಳು, 10:00 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಹಾಗೂ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:05 ಆಗುತ್ತಲಿದ್ದು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ.

ಈಗ ಕೇಳೋಣ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ, ಪುರಂದರದಾಸರು ಇವರ ರಚನೆಯಲ್ಲಿರುವ ಭಕ್ತಿಗೀತೆಯನ್ನು ಹಾಡಿದ್ದಾರೆ ಪಂಡಿತ್ ವಿನಾಯಕ ತೋರ್ವಿ ಇವರ ಸ್ವರದಲ್ಲೇ.

ಮುಂದಿನ ಭಕ್ತಿಗೀತೆಯನ್ನು ಕೇಳಿ. ಬಸವೇಶ್ವರರು ಇವರ ವಚನವನ್ನು ಡಾಕ್ಟರ್ ನಾಗರಾಜ ರಾವ್ ಹವಾಲ್ದಾರ್ ಇವರ ಸ್ವರದಲ್ಲಿ

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಕನಕದಾಸರು ಇವರ ರಚನೆಯಲ್ಲಿರುವ ಭಕ್ತಿಗೀತೆಯನ್ನು ಹಾಡಿದ್ದಾರೆ ರೂಪಾ ಮತ್ತು ದೀಪಾ ಇವರುಗಳು.

ಕಾರ್ಯಕ್ರಮದ ಕೊನೆಯಲ್ಲಿ ರೂಪಾ ಮತ್ತು ದೀಪ ಇವರ ಸ್ವರದಲ್ಲಿ ಭಕ್ತಿಗೀತೆಯನ್ನು ಕೇಳಿಬಂದರೆ. ಇಲ್ಲಿಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರು, ಈಗ ಸಮಯ 6:30 ಆಗುತ್ತಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನೆ ಮೂಡಿಬರಲಿದೆ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಚಿಂತನೆ ನಿಂಗರಾಜು ತೋರಹಳ್ಳಿಯವರಿಂದ.
1: ಸಮಾಜದ ಅತ್ಯಂತ ಚಿಕ್ಕ ಘಟಕ ಕುಟುಂಬ. ಮಗು ಜನಮೂಲದ ಅತ್ಯಂತ ಚಿಕ್ಕ ಪ್ರಭೆ, ಹೌದು ತಾನೆ? ನೋಟ, ತುಂಟಾಟ, ಆಟ, ಪಾಠ, ಓಟ ಮಗುವಿನ ಪ್ರಥಮ ಆದ್ಯತೆಗಳು. ಜಗತ್ತಿನ ಒಡಲೆ ಮಗುವಿನ ಮನಸ್ಸಿನ ತಿಳಿಯಾದ ಕಡಲು. ಮಗು ಪರಿಶುದ್ಧ ಸ್ಫಟಿಕದಂತಹ ಜೀವ ಜಗತ್ತಿನ ಪ್ರಜ್ಞಾಜ್ಯೋತಿ. ಇಂತಹ ಪರಿಶುದ್ಧವಾದ ಕಂದಮ್ಮಗಳನ್ನು ದೊಡ್ಡವರೆನಿಸಿಕೊಳ್ಳುವ ನಾವು ಕಲಕಿ. ಜಾತಿ, ಧರ್ಮ, ಭಾಷೆ ಎಂಬ ಹಳ್ಳ ಕೊಳ್ಳ ಕೆರೆ ನದಿಗಳಿಗೆ ಕಟ್ಟಿಹಾಕುತ್ತೇವೆ. ಇದನ್ನು ಅರಿತ ವಿಶ್ವಕವಿ ಕುವೆಂಪು ಹೀಗೆಂದರು: ಮಗು ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ನಾವು ಮಗುವನ್ನು ಅಲ್ಪಮಾನವನನ್ನಾಗಿ ಮಾಡುತ್ತೇವೆ ಎಂದರು. ಮಗುವಿಗೆ ಜಗತ್ತಿನ, ದೇಶದ, ಭಾಷೆಯ, ಧರ್ಮದ, ಜಾತಿಯ, ವರ್ಣದ ತಾರತಮ್ಯದ ಪರಿಮಿತಿ ಇಲ್ಲ. ಹೀಗಾಗಿ ಮನೆಯೇ ವಿಶ್ವಮಾನವನ ವಿಕಾಸದ ತಳಹದಿಯಾಗಬೇಕು. ಕುಬ್ಜತೆಯ ದೊಡ್ಡವರಾದ ನಾವು ಮಗುವಿನ ಮಮತೆಯ ಕಡಲಿಗೆ ನಾಂದಿ ಆಡಬೇಕು. ಮಗುವಿನ ಎಲ್ಲ ರೀತಿಯ ವಿಕಾಸದ ವೇದಿಕೆ ಮನೆ. ಮನೆಯೇ ಮೊದಲ ಪಾಠಶಾಲೆ. ಈ ಮನೆಯೇ ಅದರ ಆದ್ಯತೆ. ಮಗುವಿನ ತೊದಲು ದೊನಿಗೆ ತಾಯಿಯೇ ಮೊದಲ ಗುರು. ಮಮತೆಯೂ ಹೌದು, ಮಮತೆಯ ಕಡಲೂ ಹೌದು. ತಾಯಿ ದೇಶ ಭಾಷೆ ಮೀರಿ ಮಗುವಿನ ಸುರಸುಂದರ ಶಿಲ್ಪಿಯಾಗುತ್ತಾಳೆ. ಎಳೆಗರು ಎತ್ತಾಗದೆ ಎಂಬಂತೆ ಮಗು ಎಳೆತನದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತಾಯಿಯ ಎದೆಯ ಹಾಲು ಕುಡಿದು ಕನಸಿನಲ್ಲೇ ಬಾಯಿ ಚಪ್ಪರಿಸಿ ನಿದ್ರಿಸುತ್ತಾ ಚಪ್ಪರಿಸಿ ಪದ ಹಾಡುವ ಪರಿಪಾಠ ತೊಟ್ಟಿಲಲ್ಲೇ ಆರಂಭವಾಗುತ್ತದೆ. ತೆವಳುತ್ತಾ

0: ಬೀಳುತ್ತಾ ಹೇಳುತ್ತಾ ತೊದಲುತ್ತಾ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಿದ್ದು ಎದ್ದು ಮಗುವಿನ ಹಾರಾಟ ಕೀರಾಟ ಆರಂಭವಾಗುತ್ತದೆ. ತಾಯ್ತನದ ಸುವಾಸನೆ ಗಮನಿಸುವ ಮಗು ತಾಯಿಯ ಮಮತೆಯ ಕಣ್ಸನ್ನೆಗೆ ಕೈ ಸನ್ನೆಗೆ ಬಾಯಿ ಸನ್ನೆಗೆ ತಾಯಿ ಭಾಷೆಗೆ ಧ್ವನಿಗೂಡಿಸುತ್ತದೆ. ತಾಯಿಯ ಲಾಲಿ ಹಾಡಿಗೆ ಮಗು ಕಿವಿಯಾಗಿ ಆಲಿಸುತ್ತ ಆನಂದಿಸುತ್ತ ಉಲ್ಲಾಸಿಸುತ್ತ ನಿದ್ರೆಯ ಜಗತ್ತಿಗೆ ಜಾರುತ್ತದೆ. ಮಗು ಪರಿಸರದ ಕೂಸು. ತಾಯಿಯ ಪರಿಪಾಲನೆಯಲ್ಲಿ ಬೆಳೆದ ಮಗು ದಿನ ಕಳೆದಂತೆ ಎತ್ತವರಿಂದ ಹೆಸರಿಲ್ಲದ ಮಗು ಹೆಸರೊಂದು ಪಡೆದುಕೊಂಡು ಕುಟುಂಬದ ಸದಸ್ಯರೊಂದಿಗೆ ಬೆರೆತು ಪ್ರೀತಿ ಪ್ರೇಮ ಸಹನೆ ಸಂಸ್ಕಾರ ಹೊಂದಾಣಿಕೆಯ ಸದ್ಗುಣ ಕಲಿಯುತ್ತದೆ. ಹಬ್ಬ ಹರಿದಿನಗಳಲ್ಲಿ ಮನೆಯನ್ನು ಸಿಂಗರಿಸುತ್ತಾ ಒಪ್ಪವರ್ಣ ಮಾಡುವ ಕೌಶಲ್ಯ ರೂಢಿಸಿಕೊಳ್ಳುತ್ತದೆ. ತಂದೆಗೆ ಜೊತೆಯಾಗಿ ಬಾಳ್ವೆಗೆ ಬೇಕಾದ ಮೌಲಿಕ ಗುಣ ಪಡೆದುಕೊಂಡು ಕುಟುಂಬದಿಂದಲೇ ಸಮಾಜಕ್ಕೆ ಬೇಕಾದ ನಾಯಕತ್ವದ ಗುಣ ಗಳಿಸಿಕೊಳ್ಳುತ್ತದೆ. ತಾಯಿ ಭಾಷೆಯನ್ನು ನಿರರ್ಗಳವಾಗಿ ಮಾತನಾಡುವ ಕಲೆಯನ್ನು ಮಗು ಮನೆಯಿಂದಲೇ ಪಡೆಯುತ್ತದೆ. ಮಗು ಪರಿಸರದ ಎಲ್ಲರಿಗೂ ಬೇಕಾದ ಒಂದು ಅಮೂಲ್ಯ ಎಳೆಯ ಗಿಡವಿದ್ದಂತೆ, ಇದನ್ನು ನಾವು ಪೋಷಿಸಿ ಬೆಳೆಸಿದಂತೆ ಬೆಳೆಯುತ್ತದೆ. ಫ್ರಾನ್ಸ್ ದೇಶದ ತತ್ವಜ್ಞಾನಿ ರೂಸೋ ಮಗುವನ್ನ ಕುರಿತು ತನ್ನ ಗ್ರಂಥ ಸೋಷಿಯಲ್ ಕಾಂಟ್ರಾಕ್ಟ್ನಲ್ಲಿ ಹೀಗೆಂದಿದ್ದಾರೆ, ಮ್ಯಾನ್ ಈಸ್ ಬಾರ್ನ್ ಟು ಫ್ರೀ ಬಟ್ ಈಸ್ ಎವ್ರಿವೇರ್ ಇಸ್ ಇನ್ ಚೈನ್ ಎಂದು. ಇದರ ಅರ್ಥ ನಿರ್ಬಂಧಗಳಿಲ್ಲದೆ ಬೆಳೆಯಬೇಕು ಮಗು ಎಂಬುದು. ಬೆಳೆಯುವ ಗಿಡವನ್ನು ಚಿವುಟುವುದು ನಿಸರ್ಗದ ದ್ರೋಹ, ನೀವೇ ಯೋಚಿಸಿ ನಿರ್ಧರಿಸಿ. ಸುಂದರ ಸಮಾಜಕ್ಕೆ ಫಲಭರಿತ ಮರಬೇಕೇ ಬರಡು ಮರಬೇಕೇ? ಸದಾ ಹಸಿರಾಗಿರುವ ಮಗು ನಿಸರ್ಗದ ಕೂಸು. ನಿಸರ್ಗವೇ ಡಾರ್ವಿನ್ ಸಿದ್ಧಾಂತದ ತವರುಮನೆ. ಮಂಗನಿಂದ ಮಾನವನಾದ ವಿಕಾಸದ ಆದಿ ಕುಟುಂಬದ ಸುಂದರ ಪರಿಮಿತಿಗೆ ಬಂದು ನಿಂತಿದೆ. ಇದು ಮಗುವಿಗೆ ಬೆಳಕಿನ ಕಿರಣವಾಗಬೇಕು, ಕತ್ತಲೆಯ ಗೂಡಾಗಬಾರದು.
1: ಇದುವರೆಗೆ ನಿಂಗರಾಜು ತೋರಹಳ್ಳಿಯವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 6:35.

ಈಗ ಕೇಳೋಣ ದೇಶಭಕ್ತಿ ಗೀತೆ. ಶ್ರೀನಿವಾಸ್ ಕುಲಕರ್ಣಿ ಇವರ ರಚನೆಯಲ್ಲಿರುವ ದೇಶಭಕ್ತಿ ಗೀತೆಯನ್ನು ಕೇಳೋಣ ವೃಂದಗಾನದಲ್ಲೇ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:40. ಕೇಳೋಣ ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ.
1: ಕಿರು ನೀರಿನ ಮೂಲಗಳಾದಂತಹ ಕೊಳವೆ ಬಾವಿ, ಕೆರೆ, ಕುಂಟೆ, ಬಾವಿಗಳು ಇಂದು ಬತ್ತಿ ಹೋಗುತ್ತಿವೆ. ನೀರಿನ ಪ್ರಮಾಣವು ಕಡಿಮೆಯಾಗಿ ಅವುಗಳು ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ಕಡಿಮೆ ಮಾಡಿಕೊಂಡಿವೆ. ಕರ್ನಾಟಕ ರಾಜ್ಯದ ಹೆಚ್ಚಿನ ಪ್ರದೇಶಗಳು ಮಳೆ ಆಧಾರಿತ ಪ್ರದೇಶವಾಗಿದ್ದು ಸೀಮಿತ ಅಂತರ್ಜಲ ಸಂಪನ್ಮೂಲವನ್ನು ಹೊಂದಿದೆ. ಜನಸಂಖ್ಯೆ ಹೆಚ್ಚಳ, ನಗರೀಕರಣ, ಕೈಗಾರೀಕರಣ ಹೆಚ್ಚಳದಿಂದಾಗಿ ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ಅಂತರ್ಜಲ ಬಹು ಬೇಡಿಕೆಯ ಸಂಪನ್ಮೂಲವಾಗಿದೆ. ಅಂತರ್ಜಲ ಸಂಪನ್ಮೂಲದ ಅಭಿವೃದ್ಧಿ ಮತ್ತು ನಿರ್ವಹಣೆಯನ್ನು ಕೈಗೊಳ್ಳದಿದ್ದಲ್ಲಿ ಲಭ್ಯತೆಯು ಕ್ಷೀಣವಾಗಿ ಮುಂದೆ ಬಹಳಷ್ಟು ನೀರಿನ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿದೆ. ಆದ್ದರಿಂದ ಕೊಳವೆ ಬಾವಿಯ ಮರುಪೂರಣ ಮುಖ್ಯವಾಗಿ ರೈತ ಬಾಂಧವರು ಮಾಡುವ ಅಗತ್ಯತೆಗಳಲ್ಲಿ ಒಂದಾಗಿದ್ದು, ಪ್ರತಿ ವರ್ಷ ಅಂತರ್ಜಲ ಮಟ್ಟ 1 ಮೀಟರ್ನಷ್ಟು ಕುಸಿಯುತ್ತಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವ ನೀರು ಹಳ್ಳ, ಕೊಳ್ಳ, ನದಿ ಮತ್ತು ಸಮುದ್ರದಲ್ಲಿ ಸೇರಿಕೊಳ್ತಾ ಇದೆ. ಆದ್ದರಿಂದ ಮಳೆ ನೀರಿನ ಕೊಯ್ಲು ಮಾಡಿ ಕೊಳವೆ ಬಾವಿ, ತೆರೆದ ಬಾವಿಗಳಿಗೆ ಸೇರಿಸುವುದರಿಂದ ಅಂತರ್ಜಲದ ಮಟ್ಟವನ್ನು ನಾವು ಹೆಚ್ಚಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಕೊಳವೆ ಬಾವಿಗಳಲ್ಲಿ ಹೆಚ್ಚಿನ ಉಪ್ಪಿನಂಶ ಕಂಡುಬರುತ್ತಿದ್ದು ಮಳೆ ನೀರನ್ನು ಕೊಳವೆ ಬಾವಿ, ತೆರೆದ ಬಾವಿಗಳಿಗೆ ಮರುಪೂರಣಗೊಳಿಸುವುದರಿಂದ ಸ್ವಲ್ಪ ಮಟ್ಟಿಗೆ ಉಪ್ಪಿನ ಅಂಶ ಕೂಡ ಕಡಿಮೆ ಮಾಡಬಹುದು. ರಾಜ್ಯದ ಕೆಲವು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಅಂತರ್ಜಲವು 400-500 ಅಡಿಗಳಿಗಿಂತಲೂ ಕೆಳಕ್ಕಿದೆ. ಹಾಗೂ ಇನ್ನು ಕೆಲವೆಡೆ ಕೋಲಾರ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಸುಮಾರು 900-1,000 ಅಡಿ ಆಳಕ್ಕಿದೆ. ಇಂತಹ ಪ್ರದೇಶಗಳಲ್ಲಿ ಮಳೆ ನೀರಿನ ಕೊಯ್ಲು ಮಾಡಿ ಕೊಳವೆ ಬಾವಿ ಅಥವಾ ತೆರೆದ ಬಾವಿಗಳಿಗೆ ಮರುಪೂರಣ ಮಾಡೋದರಿಂದ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು. ಇನ್ನು ಕೊಳವೆ ಬಾವಿ ಮರುಪೂರಣ ಮಾಡಲು ರೈತ ಬಾಂಧವರು ಅನುಸರಿಸಬೇಕಾದಂತಹ ಕ್ರಮಗಳ ಕುರಿತು ಹೇಳೋದಾದರೆ, ಭೂಮಿಯನ್ನು ಸಮತಟ್ಟಾಗಿರಿಸಿಕೊಳ್ಳುವುದು ಹಾಗೂ ಇಳಿಜಾರು ಪ್ರದೇಶಗಳಲ್ಲಿ ಮೆಟ್ಟಲು ಮಟ್ಟಾಗಿ ಪರಿವರ್ತಿಸಬೇಕು. ಬದುಗಳ ಮೇಲಿನ ಪ್ರದೇಶಗಳಲ್ಲಿ ಇಂಗುಗಾಲುವೆ ನಿರ್ಮಾಣ ಮಾಡಬೇಕು. ಕಿರು ಕಾಲುವೆಗಳಲ್ಲಿ ಅಲ್ಲಲ್ಲಿ ಅಡೆತಡೆ ನಿರ್ಮಾಣ ಮಾಡ್ಕೋಬೇಕಾಗ್ತದೆ. ಬದುಗಳ ಮೇಲೆ ಹುಲ್ಲು ಅಥವಾ ಗಿಡಮರಗಳನ್ನು ಬೆಳೆಸಬೇಕು. ಹರಿಯುವ ನೀರಿಗೆ ಸಾಧ್ಯವಾದ ಕಡೆಗಳಲ್ಲಿ ಅಡ್ಡಗಟ್ಟಿ ನಿರ್ಮಾಣವನ್ನು ಮಾಡಬೇಕು. ತಗ್ಗು ಪ್ರದೇಶಕ್ಕೆ ಬಂದ ನೀರು ನಿಲ್ಲದಂತೆ ಕಾಲುವೆ ನಿರ್ಮಾಣ ಮಾಡುವುದು, ಸಾಧ್ಯವಾದಷ್ಟು ಕಡೆ ಹಳ್ಳಗಳಿಗೆ ಅಡೆತಡೆ ಹಾಕುವುದು ಉತ್ತಮವಾಗಿರ್ತದೆ. ಈ ಕೊಳವೆ ಬಾವಿ ಮರುಪೂರಣಕ್ಕೆ ತಗಲಬಹುದಾದಂತಹ ವೆಚ್ಚದ ಕುರಿತು ಹೇಳೋದಾದರೆ, ಈ ಘಟಕ ಸ್ಥಾಪಿಸಲು ಸುಮಾರು 45,000-80,000 ಕೂಡ ಖರ್ಚು ಆಗಬಹುದು. ಈ ಕೊಳವೆ ಬಾವಿ ಮರುಪೂರಣದಿಂದ ಆಗುವ ಅನುಕೂಲತೆಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, ಹರಿಯುವ ನೀರನ್ನು ಕೊಯ್ಲು ಮಾಡಿ ಕೊಳವೆ ಬಾವಿಗಳಿಗೆ ಸೇರಿಸುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚಿಸ್ತದೆ. ಮಳೆ ನೀರು ಹರಿದು ಹೋಗುವುದು

0: ನಿಲ್ಲಿಸಿ ಕೊಳವೆ ಬಾವಿಗಳಿಗೆ ಸೇರಿಸುವುದರಿಂದ ನೀರಿನ ಗುಣಮಟ್ಟ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗ್ತದೆ. ಬತ್ತಿ ಹೋದ ಹಾಗೂ ಕೊಳವೆ ಬಾವಿಗಳ ನೀರಿನ ಗುಣಮಟ್ಟ ಕಳಪೆ ಇರುವುದರಿಂದ ಹಾಗೆಯೇ ಬಿಟ್ಟಿರುವಂತಹ ಕೊಳವೆ ಬಾವಿಗಳನ್ನು ಮರುಪೂರ್ಣ ಮಾಡಿ ಮತ್ತೆ ಉಪಯೋಗಿಸಬಹುದು. ಕೊಳವೆ ಬಾವಿಗಳ ಮರುಪೂರ್ಣ ಮಾಡೋದರಿಂದ ಕೊಳವೆ ಬಾವಿಗಳಲ್ಲಿ ನೈಸರ್ಗಿಕವಾಗಿ ಹೆಚ್ಚಿನ ನೀರು ಸಂಗ್ರಹ ಆಗ್ತದೆ. ಇದರಿಂದ ಬರಗಾಲದ ಸಮಯದಲ್ಲಿ ಕೂಡ ನೀರು ಹೆಚ್ಚು ಲಭ್ಯವಾಗಿ ಹೆಚ್ಚು ಪ್ರದೇಶಗಳಿಗೆ ನಾವು ನೀರನ್ನು ಕೊಡಬಹುದು. ಇನ್ನು ಈ ಕೊಳವೆ ಬಾವಿಗಳ ಮರುಪೂರ್ಣದ ವಿನ್ಯಾಸ ಮಾಡುವಂತಹ ವಿಧಾನಗಳ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು.
1: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿಬಂದ್ರೆ

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:45 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ರಾಯಚೂರು.

0: ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು.
1: ಕೇಳಿ, ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಈ ಮಹಾಮನೆಯ ಅನುಭವ ಮಂಟಪದಲ್ಲಿ ಅರಿವಿನ ಬೆಳಕನ್ನು ಅರಸಿ ಬಂದಿರುವ ಸಕಲ ಶರಣರಿಗೂ ಶರಣು ಶರಣಾರ್ಥಿಗಳು. ಬಸವಣ್ಣನವರು ಈ ದಿನದ ವಿಷಯದಲ್ಲಿ ಜ್ಞಾನದ ಬಗ್ಗೆ ಪ್ರಸ್ತಾಪಿಸ್ತಾರೆ. ಕೇಳಿ ಶರಣರೇ,
3: ಜ್ಞಾನ ಕಳವು ಮಾಡುವಂಥ ವಸ್ತುವಲ್ಲ, ಹೀಗಾಗಿ ಕಳಬೇಡ ಅಂತ ಹೇಳಿದೆ. ಹಾಗೆಯೇ ತನ್ನ ಜ್ಞಾನವನ್ನು ಬಳಕೆ ಮಾಡದೇ ಇದ್ದರೆ ಆ ದಿವ್ಯವಾದಂಥ ಜ್ಞಾನಶಕ್ತಿಯನ್ನು ತಾನೇ ಕೊಂದಂತಾಗ್ತದೆ. ತನು ತನುವಿನಲ್ಲಿಯೇ ತನ್ಮಯವಾದ ಜ್ಞಾನವನ್ನು ತನು ಸಾಯುವುದಕ್ಕೆ ಮುನ್ನ ತನುವೇ ಬಳಕೆ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಜ್ಞಾನವನ್ನು ಕೊಂದ ಪಾಪ ತನುವಿಗೆ ತಟ್ಟುತ್ತದೆ.
4: ಹಾ, ನಾವೆಲ್ಲ ಧನ್ಯರಾದೆವು ಬಸವರಸ. ತನುವಿನಲ್ಲಿ ತನ್ಮಯವಾದ ಜ್ಞಾನ ಬರೀ ಜ್ಞಾನವಲ್ಲ, ಅದು ಜ್ಞಾನೇಶ್ವರ, ಪರಮೇಶ್ವರ, ಪರಬ್ರಹ್ಮ ಅಂತ ಕೂಡ ತಾವೇ ಹೇಳಿರುವಿರಿ. ಆ ಬ್ರಹ್ಮನನ್ನು ಬಳಕೆ ಮಾಡದಿದ್ದರೆ ಆತನನ್ನ ಕೊಂದ ಪಾಪ ತನುವಿಗೆ ತಟ್ಟುತ್ತದೆ ಅಂತ ಮತ್ತೊಂದು ಸೂತ್ರ ರೂಪದ ವಚನದಲ್ಲಿ ತಾವೇ ಹೇಳಿರುವಿರಿ ಬಸವರಸ.
2: ಹೌದು ತಾಯಿ ಸತ್ಯಕ್ಕ, ತಾವು ಸಾಕಷ್ಟು ತಿಳಿದುಕೊಂಡಿದ್ದೀರಿ. ನಿಮ್ಮಂತಹ ಶರಣರನ್ನು ಪಡೆದ ನಾವು ಧನ್ಯ. ಎಲ್ಲವೋ ಎಲ್ಲವೋ ಪಾಪ ಕರ್ಮಂಗಳ ಮಾಡಿದವನೇ, ಎಲ್ಲವೋ ಎಲ್ಲವೋ ಬ್ರಹ್ಮ ಹತ್ಯವ ಮಾಡಿದವನೇ, ಒಮ್ಮೆ ನೆನೆ ಕೂಡಲ ಸಂಗಮ ದೇವನ ಎನ್ನುವ ಸೂತ್ರದ ವಚನವನ್ನು ಬಸವಣ್ಣನವರು ಹೇಳಿದ್ದಾರೆ. ಮನ ತನುವನ್ನು ಭ್ರಮಾಧೀನನನ್ನಾಗಿ ಮಾಡ್ತದೆ. ಲೋಹವನ್ನು ಚಿನ್ನ ಅಂತ ತನುವಿಗೆ ಆಸೆ ತೋರಿಸಿ ಖರೀದಿಸಿ ಶ್ರೀಮಂತ ಅಂತ ಸಾರ್ತದೆ. ಚಿನ್ನವನ್ನು ಕದಿಯಲು ಹಚ್ಚಿ ಕಳ್ಳ ಅಂತೇಳಿ ಹಣೆಪಟ್ಟಿ ಕಟ್ತದೆ.

0: ಯುದ್ಧ ಮಾಡಿ ಹಲವಾರು ಸೈನಿಕರನ್ನು ಕೊಂದು ಚಿನ್ನದ ಕಿರೀಟವನ್ನು ಧರಿಸಿಕೊಂಡು ಬಂದವನಿಗೆ ರಾಜ ಅಂತೇಳಿ ಸಾರ್ತದೆ. ಮನ ತನುವನ್ನು ಭ್ರಮಾಧೀನಗೊಳಿಸಿ ಕಳ್ಳ, ರಾಜ, ಶ್ರೀಮಂತ ಅಂತ ತನುವನ್ನು ಸೀಳಿ ಸೀಳಿ ತನುವಿನಲ್ಲೇ ಇದ್ದು ಮನ ತನುವನ್ನೇ ಅಮರಿಸ್ತದೆ. ತನುವಿನಲ್ಲೇ ತನ್ಮಯವಾದ ಮಹಾಜ್ಞಾನವೆಂಬ ಜ್ಞಾನೇಶ್ವರನಿಗೆ ತನುವನ್ನು ಆವರಿಸಿದ ಮನ ಶರಣಾಗತನಾಗಿ ಶರಣು ಹೋದರೆ ಸಾಕು, ಮನ ತನ್ನ ಭ್ರಮೆಯನ್ನು ಕಳೆದುಕೊಂಡು ಅರಿವು ಎಂಬ ಬ್ರಹ್ಮನಲ್ಲಿ ಲೀನವಾಗಿ ಬ್ರಹ್ಮನೇ ತಾನಾಗ್ತದೆ. ಆಗ ತನು ಬ್ರಹ್ಮತನು ಆಗ್ತದೆ, ಬ್ರಹ್ಮತನು ಅಂತ ಕರೆಸಿಕೊಳ್ತದೆ. ಇಲ್ಲದಿದ್ದರೆ ಬ್ರಹ್ಮಹತ್ಯೆ ಮಾಡಿದ ಪಾಪ ತನು ಮತ್ತು ಮನಕ್ಕೆ ಸುತ್ತಿಕೊಳ್ತದೆ. ಅನಂತ ಕಾಲದವರೆಗೆ ಅಜ್ಞಾನದಲ್ಲಿ ಸುಳ್ಳಿ ಸುಳಿದು ತನು ಒಮ್ಮೆ ಇಲ್ಲವಾಗ್ತದೆ. ಇದು ಜ್ಞಾನ ಕಳುವು ಮಾಡಿದ ಪಾಪ ಮತ್ತು ಜ್ಞಾನವನ್ನು ಬಳಕೆ ಮಾಡದೆ ಕೊಂದ ಪಾಪ ತನು ಮತ್ತು ಮನಕ್ಕೆ ತಟ್ತದೆ. ಹೀಗಾಗಿ ಬಸವಣ್ಣನವರು ಜ್ಞಾನವನ್ನು ಕಳುವು ಮಾಡಬೇಡ, ಯಾಕೆ ಅಂದರೆ ಜ್ಞಾನ ಎನ್ನುವುದು ಅನ್ಯರಿಂದ ಬರುವಂಥದ್ದು ಅಲ್ಲ, ತನ್ನಲ್ಲಿರುವ ಜ್ಞಾನವನ್ನು ಬೇರೊಬ್ಬರಿಗೆ ಕೊಡಲು ಕೂಡ ಬರೋದಿಲ್ಲ, ಅದು ತನುವಿನಲ್ಲೇ ತನ್ಮಯವಾದಂಥದ್ದು. ಎಲೆ ಮನವೇ ಅದನ್ನು ನೀನು ಬಳಸು, ಆ ಜ್ಞಾನವೇ ನೀನಾಗು ಅಂತ ಮನಕ್ಕೆ ಮನವೇ ತಿಳಿ ಹೇಳುವ ಮಾತಾಗಿದೆ.
1: ಬಸವಣ್ಣನವರಿಗೆ ಶರಣು ಶರಣಾರ್ಥಿ.
2: ಶರಣು ಶರಣಾರ್ಥಿ.
1: ಬಸವರಸ, ತಮ್ಮ ವಚನದಲ್ಲಿ ಉದಕದೊಳಗೆ ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತು ಎಂದಿರುವಿರಿ. ಉದಕದೊಳಗೆ ಕಿಚ್ಚು ಬಚ್ಚಿಟ್ಟುಕೊಂಡಿದೆ ಅಂತ ಹೇಳಿದಂತಾಗಲಿಲ್ವೇ? ಅದು ಹೇಗೆ ಬಸವರಸ? ದಯವಿಟ್ಟು ವಿವರಿಸಿ ಹೇಳಿ.
2: ಶರಣೆ ಗೊಗ್ಗವ್ವೆ, ಇದು ವಿಚಿತ್ರ ಆದರೂ ಸತ್ಯ. ಉರಿಯುವ ಬೆಂಕಿಯನ್ನು ನಂದಿಸುವ ಗುಣ ಜಲಕ್ಕಿದೆ, ಆದರೆ ಜಲದಲ್ಲಿಯೇ ಕಿಚ್ಚು ಬಚ್ಚಿಟ್ಟುಕೊಂಡಿದೆ. ಬಚ್ಚಿಟ್ಟುಕೊಂಡ ಕಿಚ್ಚು ಜಲವನ್ನು ಸುಡೋದಿಲ್ಲ, ಉರಿಯುವ ಜ್ವಾಲೆಯನ್ನು ಜಲ ತಣ್ಣಗೆ ಮಾಡದೆ ಬಿಡೋದಿಲ್ಲ. ಇದು ಜಲದ ಗುಣ, ಜಲದಲ್ಲಿಯೇ ಬಚ್ಚಿಟ್ಟುಕೊಂಡಂಥ ಕಿಚ್ಚಿನ ಗುಣ.
1: ಅದು ಹೇಗೆ ಕಿಚ್ಚು ಬಚ್ಚಿಟ್ಟುಕೊಂಡಿದೆ ಬಸವಣ್ಣ?
2: ಜಲಜನಕ ಆಮ್ಲಜನಕ ಇವೆರಡೂ ಕೂಡಿ ಜಲ ಆಗಿದೆ. ಹೀಗಾಗಿ ಜಲದಲ್ಲಿ ಉರಿಯುವ ಬೆಂಕಿ ಇದೆ. ಉರಿಯುವುದಕ್ಕೆ ಸಹಕಾರಿಯಾಗುವಂಥ ಪ್ರಾಣವಾಯು ಕೂಡ ಅದರಲ್ಲಿದೆ. ಅಗ್ನಿಯನ್ನು ನಂದಿಸುವ ಜಲವೂ ಇದೆ. ಈ ಜೀವ ಜಲ ಬಿಂದುವೇ ಗರ್ಭಪ್ರವೇಶ ಮಾಡಿ ರಕ್ತ, ಮಾಂಸ, ಮೂಳೆ, ಮಜ್ಜ, ಮೇದಸ್ಸು ಆಗಿದೆ. ಜಲವೇ ಚರ್ಮದ ಕವಚ ಆಗಿ ಕಾಯ ಅನ್ನೋ ಹೆಸರು ಪಡೆದು ಕಾಯದ ಗರ್ಭದಿಂದ ಹೊರಬಂದಿದೆ. ಹೀಗಾಗಿ ಕಾಯ ಜೀವಜಲದಿಂದಲೇ ನಿರ್ಮಾಣ ಆಗಿದೆ. ಕಾಯ ಅನ್ನೋದು ಮಾತನಾಡುವ, ನೋಡುವ, ಕೇಳುವ, ಮೂಸಿಸುವ, ಸ್ಪರ್ಶಿಸುವ, ರುಚಿಸುವ ಜಲರಾಶಿ, ಜೀವಜಲರಾಶಿ. ಕಾಯ ಒಂದೇ, ಕಾಯದ ನೋಡುವ ಕಣ್ಣುಗಳು ಕೂಡ ಒಂದೇ, ಕೇಳುವ ಕಿವಿಗಳೆಲ್ಲ ಒಂದೇ, ರುಚಿಸುವ ನಾಲಿಗೆಯೂ ಒಂದೇ, ಮೂಸಿಸುವ ಮೂಗು ಒಂದೇ, ಸ್ಪರ್ಶಿಸುವ ಚರ್ಮ ಕೂಡ ಒಂದೇ, ನುಡಿಯುವ ಶಬ್ದ ಕೂಡ ಒಂದೇ. ಇಡೀ ಬ್ರಹ್ಮಾಂಡದಲ್ಲಿರೋ ಕಾಯಗಳೆಲ್ಲ ಜೀವಜಲ ಗಟ್ಟಿಗೊಂಡು ನಿರ್ಮಾಣ ಆಗಿದೆ. ಜೀವಜಲ ಕಾಯದಲ್ಲಿ ಕಣ್ಣಾಗಿ ನೋಡುವ ಜ್ಞಾನ ಪಡೀತು. ನೋಡುವ ನೋಟ ಎಲ್ಲ ಕಣ್ಣಿನಲ್ಲಿ ಮೂಡಿ ಆ ಸೌಂದರ್ಯದ ದೃಶ್ಯಜ್ಞಾನವನ್ನು ಕಾಯಕ್ಕೆ ರವಾನಿಸಿತು. ಇಡೀ ಕಾಯ ಧ್ವನಿಯ ಮೂಲಕ ಪುಳಕಿತಗೊಂಡು ಸಂತೋಷ ವ್ಯಕ್ತಪಡಿಸಿತು. ಕಾಯ ಇದೊಂದು ಜೀವಜಲದ ಪವಾಡ, ಜಲದ ಪವಾಡ. ಕಿಚ್ಚು ಆಮ್ಲಜನಕದಲ್ಲಿ ಬೆರೆತು ತಣ್ಣನೆಯ ಜಲವಾದದ್ದು ಪವಾಡ. ಜಲವೇ ಜೀವಜಲ ಆಗಿ ನೋಡಿ ಬೆಳಗಿ ಪುಳಕಿತಗೊಂಡು ಮಾತನಾಡಿದ್ದು ಪವಾಡವೇ.
0: ಧನ್ಯರಾದವಿ. ಇವತ್ತಿನ ಸಭೆಯನ್ನ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.
3: ಶರಣು ಶರಣಾರ್ಥಿ.

ಇದುವರೆಗೆ ಅರಿವೆಂಬ ಗುರುವಿಗೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಪ್ರಸಾರವಾಯಿತು. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಚೆ. ಭಾಗವಹಿಸಿದ ಕಲಾವಿದರು ಚೆನ್ನಬಸವಣ್ಣ,

0: ವೆಂಕಟೇಶ್ ಹೂಗಾರ್, ಸತ್ಯಕ್ಕ ವಿಜಯಶ್ರೀ, ಗುಗ್ಗವ್ವೆ ರಮಾ ಕುಲಕರ್ಣಿ. ಶೀರ್ಷಿಕೆ ಗೀತೆ ಹಾಡಿದವರು ಮೌನೇಶ್ ಕುಮಾರ್ ಛಾವಣಿ. ಬಸವಣ್ಣನ ಪಾತ್ರ ವಹಿಸಿ ಈ ಸರಣಿಯನ್ನು ನಿರ್ದೇಶಿಸಿದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಎಲುಬು ಕೀಲಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುತ್ತದೆ. ಅದೇ ರೀತಿ ಕೀಲು ಮರುಜೋಡಣೆ, ಕೃತಕ ಕೀಲು ಮರುಜೋಡಣೆ ಸಂಬಂಧ ಸ್ಟ್ರೈಕಲ್ ಮೇಕ್ ರೋಬೋ ಆಮದು ಮಾಡಿಕೊಂಡ ರೋಬೋ ಪ್ರಪ್ರಥಮವಾಗಿ ಕಲ್ಯಾಣ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿಯೇ ರೋಬೋ ಚಿಕಿತ್ಸೆ ಇಲ್ಲಿ ದೊರೆಯುತ್ತದೆ. ಎಲುಬು ಕೀಲು ಚಿಕಿತ್ಸೆ ಹೊರತಾಗಿಯೂ ಎಲ್ಲಾ ಸೌಲಭ್ಯಗಳು ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಇಲ್ಲಿ ದೊರೆಯುತ್ತದೆ. ವೈದ್ಯಕೀಯ ವಿಭಾಗ ಅಂದರೆ ಮೆಡಿಸಿನ್ ಶಸ್ತ್ರಚಿಕಿತ್ಸೆ, ಒಬಿಜಿ ಸ್ತ್ರೀರೋಗ ವಿಭಾಗ, ಶ್ವಾಸಕೋಶ ಶಸ್ತ್ರಚಿಕಿತ್ಸೆ ವಿಭಾಗ ಸೇರಿ ಇತರ ವಿಭಾಗಗಳಿವೆ.

ಕೇಳುಗರೇ ಗಮನಿಸಿ, ಇದನ್ನ ಸಂಜೆ ಪ್ರಸಾರದಲ್ಲಿ ರಾತ್ರಿ 8 ಗಂಟೆಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಭೇಟಿ ನೀಡಿದ ಕುರಿತು ಬಾನುಲಿ ವರದಿ ಪ್ರಸಾರವಾಗಲಿದೆ.

ಬೆಳಗಿನ ಪ್ರಸಾರದಲ್ಲಿ ಕೇಳಿ 8:30 ನವೋದಯ ನಡೆ ಆರೋಗ್ಯದ ಕಡೆ ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ರಕ್ತದಾನದ ಮಹತ್ವ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಪ್ಯಾಥೋಲಜಿ ವಿಭಾಗದ ಪ್ರೊಫೆಸರ್ ಮತ್ತು ರಕ್ತದಾನ ಕೇಂದ್ರದ ವಿಶೇಷಾಧಿಕಾರಿಗಳಾದ ಡಾಕ್ಟರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ವೆಂಕಟೇಶ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಧ್ವನಿ ಮುದ್ರಣ ನೆರವು ಬಿ ನರಸಿಂಹಲು, ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:55 ಆಗುತ್ತಲಿತ್ತು. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.

ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

ಕೇಳಿದರೆ 7:15 ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:02 ಆಗುತ್ತಲಿದ್ದು ವಾಣಿಜ್ಯ ಪ್ರಕಟಣೆಗಳ ನಂತರ ಸರಿಯಕ್ಕೆ ಅಂದರೆ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165

0: ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
1: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।
3: ಬೆಟ್ಟ ಗುಡ್ಡ
4: ಕೆರೆ ಕುಂಟೆ
3: ಗಿಡ ಮರಗಳಿಲ್ಲದ ಊರು
4: ಮರುಭೂಮಿ ಇದ್ದಂತೆ।
3: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
4: ಪ್ರಕೃತಿಯನ್ನೇ ನುಂಗುವಂತಾಗಬಾರದು।
3: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
4: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ।
3: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
4: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ।

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆ ನಗರದಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಹಾಗೂ ಸಂಚಾರ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ವರ್ಷ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ತನ್ನ 45ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಸಂಸ್ಥೆಯ ಸ್ಥಾಪಕ ರವಿಶಂಕರ್ ಗುರೂಜಿಯವರು ತಮ್ಮ 70ನೇ ಜನ್ಮದಿನವನ್ನು ಈ ಸಂದರ್ಭದಲ್ಲಿ ಆಚರಿಸಿಕೊಳ್ಳುತ್ತಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಪ್ರಧಾನಮಂತ್ರಿಯವರ ಭೇಟಿ ನಿಗದಿಯಾಗಿದೆ. ಭೇಟಿ ಹಿನ್ನೆಲೆ ನಗರ ಪೊಲೀಸ್ ಇಲಾಖೆ ಪ್ರಮುಖ ಮಾರ್ಗಗಳಲ್ಲಿ ವಾಹನ ಸಂಚಾರ ಮತ್ತು ನಿಲುಗಡೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಪ್ರಕಟಿಸಿದೆ. ಹೆಚ್ಎಎಲ್ ಪ್ರದೇಶ, ಹಳೆಯ ವಿಮಾನ ನಿಲ್ದಾಣ ರಸ್ತೆ ಹಾಗೂ ಟ್ರಿನಿಟಿ ಜಂಕ್ಷನ್ ಸುತ್ತಮುತ್ತ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ವಾಹನ ನಿಲುಗಡೆ ಸಂಪೂರ್ಣ ನಿಷೇಧಿಸಲಾಗಿದೆ. ಸುಗಮ ಸಂಚಾರಕ್ಕಾಗಿ ಪರ್ಯಾಯ ಮಾರ್ಗಗಳನ್ನು ಪೊಲೀಸ್ ಇಲಾಖೆ ಸೂಚಿಸಿದೆ. ಬೆಂಗಳೂರು ನಗರದ ಪ್ರಮುಖ ಭಾಗಗಳಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು, ಸಂಚಾರ ದಟ್ಟಣೆ ತಪ್ಪಿಸಲು ಮತ್ತು ಭದ್ರತೆ ಖಚಿತಪಡಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಿಎಸ್ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣರಾದವರು. ಯಡಿಯೂರಪ್ಪ ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿದೆ. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಆಡಳಿತಕ್ಕೆ ತಂದ ಯಡಿಯೂರಪ್ಪನವರು ರೈತರಿಗಾಗಿ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ ರೈತಪರ ನಾಯಕ. ರಾಜ್ಯದಲ್ಲಿ ಬಿಜೆಪಿಯಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಜನಸೇವೆ ಮಾಡಿದ ಜನನಾಯಕ ಎಂದು ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಾಜಕಾರಣಕ್ಕೆ ಪ್ರವೇಶಿಸಿ 50 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ದ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ಒಬ್ಬ ವ್ಯಕ್ತಿಯ ವಿಜೃಂಭಣೆಯಲ್ಲ, ಬದಲಾಗಿ ಸಾರ್ವಜನಿಕ ಜೀವನದಲ್ಲಿ 5 ದಶಕಗಳ ಹೋರಾಟ

0: ಮತ್ತು ನಡೆದು ಬಂದ ಹಾದಿಯನ್ನು ನೆನಪು ಮಾಡುವ ದಿನ. ಶಿಕಾರಿಪುರದಿಂದ ವಿಧಾನಸೌಧದವರೆಗೂ ನಡೆದು ಬಂದ ಹಾದಿ ರೋಚಕವಾದುದು. ಈ ಪ್ರಯಾಣ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಂದ ಸಾಧ್ಯವಾಯಿತು ಎಂದರು. ಹಾಸನ ನಗರಕ್ಕೆ ಹೊಂದಿಕೊಂಡಂತೆ ಇರುವ ಶಾಂತಿಗ್ರಾಮ ಹೋಬಳಿಯ ಮಡೇನೂರಿನ 100 ಎಕರೆ ಅರಣ್ಯ ಭೂಮಿಯನ್ನು ಕೂಡಲೇ ವಶಕ್ಕೆ ಪಡೆದು ನೆಡುತೋಪು ಬೆಳೆಸಲು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ಅರಣ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತಾವು ಬೇಲೂರು ಪ್ರವಾಸದ ವೇಳೆ ಹಾಸನದ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಜೈವಿಕ ಇಂಧನ ಘಟಕದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆಬಾಳುವ ಭೂಮಿಯ ವೀಕ್ಷಣೆ ಮಾಡಿದ್ದು, ಬೆಲೆಬಾಳುವ ಅರಣ್ಯ ಭೂಮಿ ಸಂರಕ್ಷಣೆಗೆ ಆದೇಶ ನೀಡಿದರು. ಇದೇ ವೇಳೆ ಸಚಿವರು ಎತ್ತಿನಹೊಳೆ ಯೋಜನೆ ಕಾಮಗಾರಿ ನಡೆಯುತ್ತಿರುವ ಅರಣ್ಯ ಪ್ರದೇಶ ಐದಳ್ಳ ಕಾವಲು, ರಾಮದೇವರ ಹಳ್ಳ ಕಾವಲು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಲಬುರಗಿಯ ರೊಟ್ಟಿಗೆ ಜಾಗತಿಕವಾಗಿ ಬೇಡಿಕೆ ಹೆಚ್ಚುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಬುರಗಿ ರೊಟ್ಟಿ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ದೇಶಕ್ಕೆ ರಫ್ತು ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲಬುರಗಿ ರೊಟ್ಟಿಯನ್ನು ವಿದೇಶಕ್ಕೆ ರಫ್ತು ಮಾಡಲು ಪುಣೆ ಮೂಲದ ಅಸ್ಸಾಂ ಟ್ರೇಡರ್ಸ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸೂಕ್ತ ಪ್ಯಾಕೇಜಿಂಗ್ ಮಾಡಿ ಕಲಬುರಗಿ ರೊಟ್ಟಿ ವಿದೇಶಕ್ಕೆ ಕಳುಹಿಸಲಾಗುತ್ತದೆ. ಇದರಿಂದಾಗಿ ನಮ್ಮ ಮಹಿಳೆಯರು ಆರ್ಥಿಕ ಚೇತರಿಕೆ ಕಂಡು ಸ್ವಾಭಿಮಾನದ ಬದುಕು ಸಾಗಿಸಲು ನೆರವಾಗಲಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಗಡಿ ಗುರುತಿಸುವ ಕಾರ್ಯಕ್ಕೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನ ಮುಗಿದಿದ್ದು, ಶೀಘ್ರದಲ್ಲೇ ಚುನಾವಣೆ ನಡೆಸಲಾಗುವುದು. ಇದಾದ ನಂತರ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಸಹ ನಡೆಸಲಾಗುವುದು ಎಂದರು. ಹಿರಿಯೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 66 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ 3:15 ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೇಹಳ್ಳಿ ಸಮೀಪದ ಜಿಗಣಿಪಾಳ್ಯದ ಬಳಿ ಗೊಬ್ಬರ ತುಂಬಿದ ಲಾರಿ ಹಾಗೂ ಆಲ್ಟೋ ಕಾರಿನ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 4 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಸುವರ್ಣಚಂದ್ರ ಮೂಲದ ಕುಮಾರ ನರಸಿಂಹಸ್ವಾಮಿ ಮತ್ತು ಗಾಯತ್ರಿ ಸೇರಿದಂತೆ ಕಾರಿನಲ್ಲಿದ್ದ 4 ಸಾವನ್ನಪ್ಪಿದ್ದು, ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣ ನಜುಗುಜ್ಜಾಗಿದೆ. ದೇವರಾಯನದುರ್ಗದ ಶ್ರೀ ಭೋಗ ನರಸಿಂಹಸ್ವಾಮಿಯ ದರ್ಶನ ಮುಗಿಸಿ ಮಂಡ್ಯಕ್ಕೆ ಹಿಂತಿರುಗುತ್ತಿದ್ದಾಗ ಕುಣಿಗಲ್ ಕಡೆಯಿಂದ ತುಮಕೂರಿನತ್ತ ಸಾಗುತ್ತಿದ್ದ ಗೊಬ್ಬರ ತುಂಬಿದ ಲಾರಿ ಅಪ್ಪಳಿಸಿ ಅಪಘಾತ ಸಂಭವಿಸಿದೆ. ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತಲೂ ಮಿಗಿಲಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅನೇಕ ಸವಾಲುಗಳ ನಡುವೆಯೂ ಉತ್ತಮ ಶೈಕ್ಷಣಿಕ ಸಾಧನೆ ತೋರಿಸುತ್ತಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಶೈಕ್ಷಣಿಕ ವರ್ಷದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲಸೌಕರ್ಯ ಕಲ್ಪಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದ ಸಚಿವರು, ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳು, ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಹಾಗೂ ಗುಣಮಟ್ಟದ ಬೋಧನೆ ಒದಗಿಸುವ ದಿಸೆಯಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿ

0: ಉಳಿಸಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಆರಂಭಗೊಂಡ ಎರಡು ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು ಎಂದು ಅವರು ಪ್ರತಿಪಾದಿಸಿದರು. ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ರಷರ್, ಕಲ್ಲು ಗಣಿಗಾರಿಕೆ, ಮರಳುಗಾರಿಕೆ ಸೇರಿದಂತೆ ವಿವಿಧ ಗಣಿಗಾರಿಕೆಯಿಂದ ತೊಂದರೆಗೀಡಾದ ಪ್ರದೇಶಗಳಲ್ಲಿ ರಸ್ತೆ, ಶಾಲೆ ಮತ್ತು ಅಂಗನವಾಡಿ ಕಟ್ಟಡ ಸೇರಿದಂತೆ ಮೂಲಸೌಲಭ್ಯ ಅಭಿವೃದ್ಧಿಪಡಿಸಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ ಅವಕಾಶವಿದೆ. 2015 ಇದುವರೆಗೆ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯಲ್ಲಿ 47.62 ಕೋಟಿ ಮೊತ್ತ ರೂಪಾಯಿ ಸಂಗ್ರಹವಾಗಿದೆ. ಗಣಿಗಾರಿಕೆಯ ರಾಯಲ್ಟಿಯ 10% ಖನಿಜ ಪ್ರತಿಷ್ಠಾನ ನಿಧಿಗೆ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ, ವ್ಯಾಪಕ ಬಂದೋಬಸ್ತ್, ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷದ ಪಾರುಪತ್ಯಕ್ಕೆ ಮೂಲ ಕಾರಣ ಬಿಎಸ್ ಯಡಿಯೂರಪ್ಪನವರು, ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಬಣ್ಣನೆ. ಪ್ರಸಕ್ತ ಕ್ಯಾಲೆಂಡರ್ ವರ್ಷದ ಅಂತ್ಯದೊಳಗೆ ಗ್ರಾಮ ಪಂಚಾಯತ್ ಚುನಾವಣೆ, ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ

0: ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಿತ ಕಲಬುರಗಿಯ ಮಿನಿ ವಿಧಾನಸೌಧದ ಎದುರುಗಡೆ ಇರುವಂತಹ ಜ್ಞಾನ ಸಿಂಚನ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ 2026-27 ಸಾಲಿನ ಪ್ರವೇಶ ಪರೀಕ್ಷೆಗಳು ಆರಂಭವಾಗಿವೆ. ಪಿಯುಸಿ ಹಂತದಲ್ಲಿಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾರ್ಗದರ್ಶನ ಹಾಗೂ ಯೋಗ ಶಿಕ್ಷಣ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ತರಬೇತಿಯನ್ನು ಸಹ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ಇದರೊಂದಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷ ತರಗತಿಗಳು, ಕಂಪ್ಯೂಟರ್ ತರಬೇತಿ ಮತ್ತು ಉಚಿತ ಕಸೂತಿ ಹಾಗೂ ಹೊಲಿಗೆ ತರಬೇತಿಯನ್ನು ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ನೀಡಲಾಗುತ್ತದೆ. ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ

0: ಚಟುವಟಿಕೆಗಳನ್ನು ಕೂಡ ನಡೆಸಲಾಗುತ್ತದೆ. ಗ್ರಂಥಾಲಯ ವ್ಯವಸ್ಥೆ, ವಿಶೇಷ ಉಪನ್ಯಾಸಗಳು ಹಾಗೂ ಸೆಮಿನಾರ್ಗಳನ್ನು ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ ಮೂಲಕ ನಡೆಸಲಾಗುತ್ತದೆ. ಅತಿ ಕಡಿಮೆ ಶುಲ್ಕದಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದುಕೊಳ್ಳಬಹುದು. ಕಾಲೇಜಿನ ಶುಲ್ಕವನ್ನು 2-3 ಕಂತಿನಲ್ಲಿಯೂ ಸಹ ಕಟ್ಟಲು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಲಾಗುತ್ತದೆ. ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿಶೇಷ ವಿನಾಯಿತಿಯನ್ನು ಸಹ ಕಾಲೇಜು ಒದಗಿಸುತ್ತದೆ. ಪ್ರವೇಶ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತ ಅಧಿಕಾರಿಗಳು ಶ್ರೀ ಚನ್ನಬಸಪ್ಪ ಗವಿ, ಮೊಬೈಲ್ ಸಂಖ್ಯೆ 9481573761 9481573761, ಹಾಗೆ ಶ್ರೀಮತಿ ಅಂಬಿಕಾ ಶೆಳ್ಳಿಗಿ, ಶಿಕ್ಷಣ ಸಂಯೋಜಕರನ್ನು ಕೂಡ ಸಂಪರ್ಕಿಸಬಹುದು. ಮೊಬೈಲ್ ಸಂಖ್ಯೆ 7483731322 7483731322. ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೆಡುಗರೆ, ಇಂದಿನ ಸಂಚಿಕೆಯಲ್ಲಿ ಈಗ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಪ್ರಕೃತಿ ಮತ್ತು ನಾವು ಸಮಾವೇಶದ ದಿನ ದಿಶಾನಿರ್ದೇಶನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಉತ್ತರ ಕನ್ನಡ ಜಿಲ್ಲೆಯ ಪರಿಸರ ತಜ್ಞರಾದ ಶಿವಾನಂದ ಕಳವೆ ಅವರು ಅರಣ್ಯ ಕೃಷಿ, ಅಂತರ್ಜಲ ಮಟ್ಟ, ಕೃಷಿಕರು ಮತ್ತು ಅರಣ್ಯ, ಈ ಕುರಿತಾಗಿ ತಮ್ಮ ಮಾರ್ಗದರ್ಶಿ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದರು. ಬನ್ನಿ, ಆ ಧ್ವನಿ ಮುದ್ರಣದ ಒಂದಿಷ್ಟು ಆಯ್ದ ಭಾಗಗಳನ್ನು ಇಂದಿನ ಸಂಚಿಕೆಯಲ್ಲಿ ಕೇಳಿ ಬರೋಣ.
1: ನಾವು ಸಸ್ಯವನ್ನ ಪರಿಚಯಿಸುವಾಗ ಬೊಟಾನಿಕಲ್ ನೇಮ್ ಏನು, ಸಸ್ಯಶಾಸ್ತ್ರದ ಹೆಸರೇನು, ಅಲ್ಲಿಂದ ನಾವು ಆರಂಭಿಸ್ತೀವಿ. ಇಡೀ ಜಗತ್ತಿಗೂ ಒಂದು ಹೆಸರು ಇರ್ತದೆ ಸಸ್ಯಶಾಸ್ತ್ರದಲ್ಲಿ. ಆದ್ರೆ ನಮ್ಮ ಹಳ್ಳಿಗಳಲ್ಲಿ ಹಳ್ಳಿಗೊಂದು ಹೆಸರು ಪ್ರತಿ ಮರಕ್ಕೂ ಇರೋದನ್ನ ನಾವು ನೋಡ್ತೀವಿ. ನಾವೆಲ್ಲ ಅಮೃತ ಬಳ್ಳಿಯ ಕಷಾಯ ಕುಡ್ದಿರ್ತೀವಿ, ಯಾಕೆಂದ್ರೆ ಜ್ವರಕ್ಕೆ ನಮಗೆ ಬೇಕಾಗುತ್ತೆ. ಈ ಅಮೃತ ಬಳ್ಳಿ ಯಾಕೆ ಹುಟ್ಟಿತು ಅಂತ ಕೇಳಿದ್ರೆ ಪುನಃ ರಾಮಾಯಣದ ಕತೆ ಬರುತ್ತೆ. ಶ್ರೀರಾಮಚಂದ್ರ ಗೆದ್ದ ಯುದ್ಧದಲ್ಲಿ ಗೆದ್ದ ರಾಮನಿಗೆ ಖುಷಿ ಇರಬೇಕಾಗಿತ್ತು, ಆದ್ರೆ ದುಃಖದಲ್ಲಿ ಆತ ಯುದ್ಧ ಭೂಮಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ನಂತೆ. ಯಾಕೆ ಅಂತಂದ್ರೆ ಯುದ್ಧದಲ್ಲಿ ಅಪಾರ ಸಂಖ್ಯೆಯ ಕಪಿಗಳು ಸಾವನ್ನಪ್ಪಿದ್ರು. ಮೇಲ್ಗಡೆ ದೇವತೆಗಳು ಯುದ್ಧದ ವರದಿ ಮಾಡೋದಕ್ಕೆ ಬಂದವರು ಪುಷ್ಪಕ ವಿಮಾನ ಏರಿ ಹೋಗ್ತಾ ಇದ್ರು. ಹೋಗುವಾಗ ನೋಡ್ತಾರೆ ರಾಮ ಅಳ್ತಾ ಹೋಗ್ತಾ ಇದ್ದಾನೆ. ಸರಿ, ದೇವತೆಗಳ ಕೈಯಲ್ಲಿ ಇವತ್ತು ನಮ್ಮ ಕೈಯಲ್ಲಿ ಹೇಗೆ ನೀರು ಬಾಟ್ಲಿ ಇರುತ್ತೋ ದೇವತೆಗಳ ಕೈಯಲ್ಲಿ ಅಮೃತ ಇದ್ದೇ ಇರುತ್ತೆ. ಅವರು ಅಮೃತವನ್ನ ಪುಷ್ಪಕ ವಿಮಾನದಿಂದ ಕೆಳಗಡೆ ಹಾಕಿದ್ರು. ವಾನರರು ಸಾವನ್ನಪ್ಪಿದವರು, ಅನೇಕರು ಜೀವಂತ ಆದ್ರು. ಮಳೆ ಹನಿ ಬಿದ್ದಾಗೆ ಅಮೃತ ಬಿದ್ದಾಗ ಅದು ಮರದ ಮೇಲೆ ಬೀಳಲೇಬೇಕು. ಆ ಮರದ ಮೇಲೆ ಬಿದ್ದ ಹನಿ ಬಳ್ಳಿ ಆಯ್ತಂತೆ, ಅದನ್ನ ಅಮೃತ ಬಳ್ಳಿ ಅಂತ ಕರೀತಾರೆ. ಮಂಗನ ಬಳ್ಳಿ ಅಂತ ಕೂಡ ಹೆಸರಿದೆ. ನೋಡಿ ಇವತ್ತೇನಾಗಿದೆ ಅಂತಂದ್ರೆ, ನಮ್ ಹೇಗೆ ಆ ದಕ್ಷಿಣ ಅಮೆರಿಕದ ಜಾಲಿಯನ್ನ ತಂದು ನಮ್ಮ ಊರಿಗೆ ನಾವು ಅರಣ್ಯೀಕರಣಕ್ಕೆ ಬಳಸಿದ್ವೋ, ಆಸ್ಟ್ರೇಲಿಯನ್ ಮೂಲದ ಅಕೇಶಿಯಾವನ್ನು ತಂದು ಹೇಗೆ ಬಳಸಿದ್ವೋ, ದೂರದೇಶದ ನೀಲಗಿರಿಯನ್ನ ತಂದು 1791 ಹೇಗೆ ಬಳಸಿದ್ವೋ, ಬೇರೆ ಬೇರೆ ದೇಶದ ಸಸಿಗಳನ್ನ ನಾವು ಬೆಳೆಸ್ತಾ ಹೋದ್ವಿ. ನಮ್ಮ ನೆಲದ ದೇಸಿ ಪ್ರಜ್ಞೆಯನ್ನ ಈ ಅರಣ್ಯ ಅಭಿವೃದ್ಧಿಯಲ್ಲಿ ಮರೆತು ಬಿಟ್ವಿ. ಬ್ರಿಟಿಷರಿಗೆ ಬೇಕಾಯ್ತು ಅಂತ ತೇಗದ ತೋಟಗಳನ್ನು ಮಾಡೋದಕ್ಕೆ ಹೋದ್ವಿ, ಕಡಿಮೆ ಕಾಡುಗಳನ್ನ ಕತ್ತರಿಸಿದ್ವಿ, ಆಮೇಲೆ ಹಡಗು ನಿರ್ಮಾಣಕ್ಕೆ ಮತ್ತೊಂದು ಅಂತ ಹೇಳಿ ಈ ಅರಣ್ಯದ ಸ್ವರೂಪವನ್ನ ನಾವು ಬದಲಿಸ್ತಾ ಹೋದ್ವಿ. ನಮ್ಮ ಬಳ್ಳಾರಿ ಜಾಲಿ ಅನ್ನೋದು ಹೆಸರು ಪಡ್ಕೊಂಡು ಇವತ್ತು ಕಳೆ ಗಿಡಗಳಾಗಿ ವ್ಯಾಪಿಸಿದ್ದನ್ನ ನೋಡ್ತೀವಿ. ದೂರದ ಅಕೇಶಿಯಾ ಆಸ್ಟ್ರೇಲಿಯನ್ ಏನಂತ ಕರಿತೀವಿ, ಅದು ಕೂಡ ಕಳೆ ಗಿಡಗಳಾಗಿ ವ್ಯಾಪಿಸಿದ್ದನ್ನ ನೋಡ್ತೀವಿ. 88ರ ರಾಷ್ಟ್ರೀಯ ಅರಣ್ಯ ನೀತಿ ಹೇಳಿದೆ ಅರಣ್ಯದಿಂದ ಹೊರಕ್ಕೆ ಅರಣ್ಯ ಬೆಳೆಸಬೇಕು, ಹಾಗಾಗಿ ಕೃಷಿ ಭೂಮಿಯಲ್ಲಿ ಅರಣ್ಯೀಕರಣ ಆಗಬೇಕು ಅಂತ. ಸ್ವಾತಂತ್ರ್ಯ ಬಂದ ಹೊಸತರಲ್ಲಿ ನಾವು ಹೇಳಿದ್ವಿ ಅರಣ್ಯಾಧಾರಿತ ಕೈಗಾರಿಕೆಗಳನ್ನ ತಂದ್ವಿ. ಮೊದಲು ಗಣಿಗಾರಿಕೆ ಮಾಡಿದ್ವಿ, ಗಣಿ ಕೆಳಗಡೆ, ಆಮೇಲೆ ಅಲ್ಲಿರುವ ಬಿದಿರನ್ನ ನೋಡಿದ್ವಿ, ಅದರನ್ನಾಗಿದ್ವಿ, ಆಮೇಲೆ ಮರಗಳನ್ನ ಬಳಸ್ತಾ ಬಳಸ್ತಾ ಬಳಸ್ತಾ ಹೋಗ್ಬಿಟ್ವಿ, ಅರಣ್ಯದ ಸ್ವರೂಪವನ್ನ ಬದಲಿಸಿದ್ವಿ. ಆದಾಯಕ್ಕಾಗಿ ಅರಣ್ಯ ಅಂತ ನೋಡುವ ವ್ಯವಸ್ಥೆ ಬದಲಾಗಿ ಇವತ್ತು ಇಡೀ ವಾತಾವರಣ ಬದಲಾಗಿ ನಮ್ಮ ಉಷ್ಣತೆ ಈ ಬೀದರ್ನಲ್ಲೋ ಕಲಬುರಗಿಗೋ ಬಂದ್ರೆ ಬೇಸಿಗೆಯಲ್ಲಿ 44-45 ಆಗೋದನ್ನ ನೋಡ್ತೀವಿ. ಸತೀಶ್ ಚಂದ್ರನ್ ವರದಿಯಲ್ಲಿ 84 ಕಾಲಕ್ಕೆ ಇಲ್ಲೆಲ್ಲ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ, ಮರ ಬೆಳೆಸಬೇಕು ಅಂತ ಆಗಲೇ ವರದಿ ಆಗಿದೆ. ವರದಿಗಳ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ. ನೀರಾವರಿ ಕಾಲುವೆ ಪಕ್ಕ ಮರಗಳನ್ನು ಬೆಳೆಸಬೇಕು ಅಂತ ದೊಡ್ಡ ವರದಿ ಇದೆ, ಒಂದು 300-400 ಪೇಜ್ ಇದೆ. ಆದ್ರೆ ಸ್ಥಳಕ್ಕೆ ಬಂದ್ರೆ ನಮಗೆ ಅಂತಹ ಮಾದರಿಗಳು ಸಿಗೋದಿಲ್ಲ. ಇದಕ್ಕೆ ಏನ್ ಮಾಡ್ಬೇಕು? ರೈತ ಮಾದರಿಗಳು ಅಲ್ಲಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬೇರೆ ಬೇರೆ ಮಾದರಿಗಳಲ್ಲಿ ಇದೆ. ಯಾರೋ ಹೆಬ್ಬೆ ಬೆಳೆಸ್ತಾರೆ, ಇನ್ಯಾರೋ ಶ್ರೀಗಂಧ ಬೆಳೆಸಬಹುದು, ಮತ್ತಾರೋ ಮತ್ತೊಂದು ಕೃಷಿ ಅರಣ್ಯದ ಬೇರೆ ಬೇರೆ ಮಾದರಿಗಳನ್ನೇ ಬೆಳೆಸಬಹುದು. ಆ ಕಡೆ ಚಿತ್ರದುರ್ಗದ ಕಡೆ ಹೋದ್ರೆ ಹಂಗೆ ತೋಪುಗಳನ್ನು ಮಾಡಿರ್ಬೋದು, ಕರಾವಳಿಯಲ್ಲಿ ಇನ್ನೇನೋ ಮಾಡಿರ್ಬೋದು. ಆ ತರದ ಸಣ್ಣ ಮಾದರಿಗಳನ್ನು ಇಟ್ಕೊಂಡು ಬೆಳೆಸೋದು ಅತ್ಯಂತ ಮುಖ್ಯವಾದಂತ ಕೆಲಸ ಆಗುತ್ತೆ. ಆದ್ರೆ ನಾವು ಸಣ್ಣ ಮಾದರಿಗಳಲ್ಲಿ ದೊಡ್ಡ ಪಾಠ ಇದೆ ಅನ್ನೋದನ್ನ ಮರೆತು ಬಿಟ್ಟಿದೀವಿ. ಇವತ್ತು ಇಡೀ ಕರ್ನಾಟಕ ಕೊಳವೆ ಬಾವಿ ಬಿದ್ದಿದೆ ಅಂತ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ 45 ಲಕ್ಷ ಕೊಳವೆ ಬಾವಿಗಳು ಇರಬಹುದು ಅಂತ ಹೇಳ್ಬಹುದು. ಅಂದಾಜಿನ ಪ್ರಕಾರ ನೀರಿಲ್ಲ ಅಂತಂದ್ರೆ ತಂತ್ರಜ್ಞಾನದ ಹಿಂದೆ ಓಡುವ ನಮಗೆ ನೀರು ಹಿಂದೆ ಹೇಗಿತ್ತು ಅಂತ ನೋಡಿ, 84ರವರೆಗೂ ಕೂಡ ಕರ್ನಾಟಕದ ಎಲ್ಲ ಭಾಗಗಳಲ್ಲಿಯೂ ಹೊಳೆ ಹಳ್ಳಗಳಲ್ಲಿ ನೀರಿರೋದನ್ನ ನೋಡ್ತೀವಿ. ತೆರೆದ ಬಾವಿಯಲ್ಲಿ ನೀರಿದ್ದ ಉದಾಹರಣೆಗಳನ್ನು ನೋಡ್ತೀವಿ. ಅದಾದ ನಂತರದಲ್ಲೇ ಯಾವಾಗ ತಂತ್ರಜ್ಞಾನ ಬಂತು, ನಾವು ಅಭಿವೃದ್ಧಿ ಅಂತ ಹೋಗ್ತಾ ಹೋಗ್ತಾನೆ ನೀರು ಕೆಳಗೋಯ್ತು. ವೇದಗಳಲ್ಲಿ ಒಂದು ಮಾತು ಬರ್ತದೆ, ಯಾವ ಮರದ ಬೇರು ಎಷ್ಟು ಆಳ ಕಿಳಿಯುತ್ತೋ ಅಷ್ಟು ಆಳದ ನೀರನ್ನು ಮಾತ್ರ ನಾವು ಕುಡಿಬೇಕು ಅಂತ.

ಹಾಗಂತ ನೋಡಿದ್ರೆ ಇಡೀ ಕರ್ನಾಟಕ ಇವತ್ತು ನೀರಿಲ್ಲದೆ ಇರಬೇಕು. ಅಷ್ಟು ಆಳಕ್ಕೆ ನಾವು ಹೋಗ್ಬಿಟ್ಟಿದೀವಿ. ಎಲ್ಲ ಕಡೆ ನೀರಿಲ್ಲದ ಸ್ಥಿತಿ ಬಂದಿದೀವಿ. ನದಿಗಳ ಸ್ಥಿತಿ ಏನಾಗಿದೆ ಅಂತ ವಾಸ್ತವಿಕವಾಗಿ ನೆನಪಿಟ್ಕೋಬೇಕು. ನಮ್ಮ ರಾಜ್ಯವನ್ನೇ ಉದಾಹರಣೆ ತೆಗೆದುಕೊಂಡು ಎಷ್ಟೋ 3472.5 TMC ನೀರು ಮಾತ್ರ ಇದೆ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ಇಡೀ ಕರ್ನಾಟಕಕ್ಕೂ ನೀರಾವರಿ ಯೋಜನೆ ಮಾಡ್ತಾ ಹೋಗ್ಬಿಟ್ಟಿದೀವಿ. ಆಗ್ಬೇಕಾದ್ದು ವಿಕೇಂದ್ರೀಕೃತ ನೀರಾವರಿ ಯೋಜನೆ ಹೊರತು ಬೃಹತ್ ನೀರಾವರಿ ಯೋಜನೆ ಅಲ್ಲ. ಕರ್ನಾಟಕದಲ್ಲಿ ಕದಂಬರ ಕಾಲದಿಂದ 4ನೇ ಶತಮಾನದಿಂದ ಕೆರೆಗಳನ್ನು ಮಾಡುವಂತ ಪದ್ಧತಿ ಬಂತು. 4ನೇ ಶತಮಾನದಿಂದ ಆರಂಭಿಸಿ ಇತ್ತೀಚಿನವರೆಗೂ ನಾವು ಮಾಡಿದ ಕೆರೆಗಳ ಸಂಖ್ಯೆ 39,173 ಕೆರೆಗಳು ರಾಜ್ಯದಲ್ಲಿ ಇದೆ ಅಂತ ಹೇಳ್ತೀವಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆರೆಗಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ತೀವಿ. ಇಲ್ಲಿನ ಕೆರೆಗಳ ವಿಶೇಷತೆ ಏನು ಅಂತ ಕೇಳಿದಾಗನೇ ಕೇಳ್ತಾರೆ, ಮಸಾರಿ ಮಣ್ಣು ಏರಿಯಾದಲ್ಲಿ ಮಾತ್ರ ಕೆರೆ ಮಾಡಿದೀವ್ರಿ, ಈ ಎರೆ ಹೊಲದಲ್ಲಿ ಕೆರೆ ಮಾಡೋಕ್ ಸಾಧ್ಯ ಇಲ್ಲ ಅಂತ. ಮಸಾರಿ ಮಣ್ಣಲ್ಲಿರ್ಲಿ ಅಥವಾ ನಿಮ್ಮ ಎರೆ ಹೊಲದಲ್ಲಿ ಮಾಡಿದ ಕೆರೆಗಳು ಕೂಡ ಒಮ್ಮೆ ತುಂಬಿದ್ರೆ 2-3 ವರ್ಷಗಳ ಕಾಲ ನೀರಿರುವಂತಹ ಉದಾಹರಣೆಗಳು ಇದೇ ಕಲ್ಯಾಣ ಕರ್ನಾಟಕದಲ್ಲಿದೆ. ಆದ್ರೆ ನಮ್ಮ ಹಳ್ಳಿಯ ಆ ಮಾದರಿಗಳ ಬಗ್ಗೆ ನಾವು ಯಾರು ಯೋಚನೆ ಮಾಡಲೇ ಇಲ್ಲ. ಕೃಷಿ ಜ್ಞಾನ ಪ್ರದೀಪಕ್ಕೆ ಬಂದು 2 ಶತಮಾನಗಳಾಯ್ತು. ಸಂತೇಕಲ್ಲೂರಿನ ಘನಮಠ ಶಿವಯೋಗಿಗಳು ಕೃಷಿ ಜ್ಞಾನ ಪ್ರದೀಪಿಕೆಯನ್ನ ಬರೆದು 2 ಶತಮಾನಗಳು ಕಳೆದ್ರು ಕೂಡ ನಮಗೆ ಇವತ್ತು ನೆಲದಲ್ಲಿ ಅದನ್ನ ಹೇಗೆ ಪ್ರಭಾವಿಯಾಗಿ ಬೆಳೆಸಬೇಕು ಅನ್ನೋದು ಕುರಿತಾಗಿ ಇನ್ನಷ್ಟು ಕೆಲಸಗಳು ಆಗಬೇಕಾಗಿದೆ. ಪ್ರತಿ ಗ್ರಾಮಗಳು ಟ್ಯಾಂಕರ್ ನೀರನ್ನು ಬಳಸುವ ಹಂತಕ್ಕೆ ನಾವು ಹೋಗಿದ್ವಿ. ಆಶ್ಚರ್ಯಕರ ಸಂಗತಿ ಅಂದ್ರೆ 3ನೇ ವರ್ಷ ಜೋರಾಗಿ ಮಳೆ ಬಂದರೂ ಕೂಡ ಎಲ್ಲೂ ಕೆರೆಗಳಲ್ಲಿ ನೀರಿಡಿಯುವ ಪ್ರಯತ್ನ ಬರಲೇ ಇಲ್ಲ. ಅಂದ್ರೆ ನಾವು ಸಮಸ್ಯೆಯನ್ನು ಅನುಭವಿಸ್ತೀವಿ, ಅದಕ್ಕೆ ಪರಿಹಾರಾತ್ಮಕವಾಗಿ ಯಾಕೆ ಹೆಜ್ಜೆಗಳನ್ನು ಇಡೋದಿಲ್ಲ? ಸಮುದಾಯದ ನೇತೃತ್ವದಲ್ಲಿ ಇಂತಹ ಕೆಲಸಗಳು ಅಗತ್ಯ ಇದೆ. ಇವತ್ತು ಕರ್ನಾಟಕದಲ್ಲಿ ಕೆರೆಗಳನ್ನು ಉಳಿಸೋದಕ್ಕಾಗಿ ಸಮುದಾಯ ನೇತೃತ್ವದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಕೆಲಸಗಳು ಸಾಕಷ್ಟು ನಡೆದಿದೆ. ಕೊಪ್ಪಳದ ಶ್ರೀಗಳು ಮಾಡಿರೋದಾಗಿರ್ಬೋದು, ಧರ್ಮಸ್ಥಳ ಸಂಸ್ಥೆಯೇ ಈಗಾಗಲೇ ಸುಮಾರು 800 ಕೆರೆಗಳ ಪುನರುಜ್ಜೀವನದಂತಹ ಮಹತ್ವದ ಕೆಲಸಗಳನ್ನು ಮಾಡಿದೆ. ಮರಗಳನ್ನು ಜಾಸ್ತಿ ಬೆಳೆಸೋದು ಹೇಗೆ, ಕೆರೆ ಪಕ್ಕ ಮರ ಬೆಳೆಸೋದು ಹೇಗೆ, ಅಥವಾ ಹೊಲಗಳಲ್ಲಿ ಮರಗಳನ್ನು ಹೆಚ್ಚಿಸೋದು ಹೇಗೆ, ಈ ವಿಚಾರಗಳ ಕುರಿತು ಈಗಿರುವ ಅನುಭವ ಏನಿದೆಯಲ್ಲ ಅದು ಸಾಕಷ್ಟು ಶ್ರೀಮಂತ ಆಗಿದೆ. ಆದ್ರೆ ಆ ಶ್ರೀಮಂತ ಅನುಭವವನ್ನು ಹಂಚೋದಕ್ಕೆ ಕಾಲು ದಾರಿಯಲ್ಲಿ ನಮಗೆ ಕಾರ್ಯಕರ್ತರ ಕೊರತೆ ಇದೆ. ಹಳ್ಳಿಗಳಿಗೆ ಹೋಗಿ, ನೋಡ್ರಪ್ಪ ಈ ಗಿಡ ನೆಡ್ರಿ, ಈ ಹೊಂಗೆ ಗಿಡ ನೆಟ್ರಿ ಹೀಗಾಗ್ತದೆ, ಬೇವಿನ ಗಿಡ ನೆಟ್ರಿ ಹೀಗಾಗ್ತದೆ, 300 mm ಮಳೆ ಬಿದ್ರು ಕೂಡ ಕಾಡು ಬೆಳೆಸೋದಕ್ಕೆ ಸಾಧ್ಯ ಇದೆ ಅನ್ನುವಂತ ಉದಾಹರಣೆ ಇರುವಂತಹ ಜಾಗ ಇದು. ಇಲ್ಲೇ ಬಾಂಡ್ರಾವಿಯಲ್ಲಿ ನಾಗಪ್ಪ ಜುಮ್ಮಣ್ಣ ಮೇಟಿ ಅನ್ನುವಂತ ಒಬ್ಬ ಫಾರೆಸ್ಟ್ ಗಾರ್ಡ್, 7ನೇ ಕ್ಲಾಸ್ ಓದಂತ ಒಬ್ಬ ಫಾರೆಸ್ಟ್ ಗಾರ್ಡ್, ರಕ್ಷಣೆ ಮಾತ್ರದಿಂದ 3,000 ಎಕರೆ ಪ್ರದೇಶದ ಕಾಡನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಒಂದೇ ಒಂದು ಸಸಿಯನ್ನ ನಾಟಿ ಮಾಡಿದೆ. ನಾವು ಇವತ್ತೇನಾಗಿದ್ದೀವಿ ಅಂತಂದ್ರೆ ನಾವು ಸಮಸ್ಯೆಗಳನ್ನ ದೊಡ್ಡದಾಗಿ ಮಾಡ್ತೀವಿ, ಪರಿಹಾರಾತ್ಮಕವಾದ ದಾರಿಗಳು ಕಾಲು ಬುಡದಲ್ಲಿ ಏನಿದೆ ಅದನ್ನು ಯೋಚಿಸಬೇಕು, ಜಾಗೃತಿಯ ಕೆಲಸ ಆಗ್ಬೇಕು. ಹಾಗಾಗಿ ನಮ್ಮ ಜನಪದರಲ್ಲಿ ಅಂತ ಜಾಗೃತಿ ಸಾಕಷ್ಟಿತ್ತು. ಮಳೆರಾಯನೆಂಬಾತ ಆಗಸದೆ ಇರುವಾತ, ಮರದಿಂದ ಕೆಳಗೆ ಬರುವಾತ ಅಂತ ಹೇಳಿದವರು ಹಿರಿಯರು. ಅಂದ್ರೆ ಕಾಡಿದ್ರೆ ನೀರು ಅನ್ನೋದನ್ನ ನಾವು ಇವತ್ತೇನು ವೈಜ್ಞಾನಿಕವಾಗಿ ಹೇಳ್ತೀವಿ, ಅದನ್ನ ನಮ್ಮ ಹಿರಿಯರು ಜಾನಪದ ಜ್ಞಾನದ ಮೂಲಕ ಹೇಳಿದ್ರು. ಜಮದಗ್ನಿ ಮಹರ್ಷಿ ಒಂದು ಯಾಗ ಮಾಡಿದ್ರಂತೆ, ಆ ಯಾಗಕ್ಕೆ ದೇಶದ ಎಲ್ಲ ನದಿಗಳು ಬಂದಿತ್ತಂತೆ. ಆಶ್ಚರ್ಯ ಅಂತಂದ್ರೆ ಆ ಯಾಗ ನಡೆದಿದ್ದು ಪಲಾಶ ವೃಕ್ಷದ ವನದಲ್ಲಿ ಅಂತ ಬರುತ್ತೆ. ಪಲಾಶ ವೃಕ್ಷ ಅಂತಂದ್ರೆ ನಮ್ಮ ಮುತ್ತುಗದ ಮರ. ಮುತ್ತುಗ ಎಲ್ಲ ಕಡೆ ಇರುತ್ತೆ, ಮುತ್ತುಗಕ್ಕೆ 3 ಎಲೆ ಇರುತ್ತೆ. ನಾವ್ ಹೇಳ್ತೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಎಲೆಯನ್ನು ನೋಡಿ ಹೇಳ್ತೀವಿ. ನೋಡಿ ಇವತ್ತು ಕೂಡ ನಮ್ಮ ಜನಪದರು ಆ ಮುತ್ತುಗದ ಬೀಜವನ್ನು ನೋಡಿ ಈ ವರ್ಷ ಹಿಂಗಾರಿ ಹಿಂಗಾಗುತ್ತೆ, ಮುಂಗಾರಿ ಹಿಂಗಾಗುತ್ತೆ ಅಂತ ಹೇಳುವಂತ ಪ್ರಜ್ಞೆ ಇಟ್ಕೊಂಡಿದ್ದಾರೆ. ಬಳ್ಳಾರಿಯಿಂದನೋ ಬೆಂಗಳೂರಿಂದನೋ ರೋಡ್ ಸೈಡ್ ಎಲ್ಲ ಮೊದಲು ಮರಗಳಿತ್ತು, ಹೆದ್ದಾರಿ ಆಗುವಾಗ ಎಲ್ಲ ಕಳೆದೋಯ್ತು. ಆ ಮರಗಳನ್ನ ಹೇಗೆ ನೆಟ್ಟಿದ್ರು ಅಂತ ನೋಡಿ, ಫೈಕಸ್ ಜಾತಿಯ ಸಸ್ಯಗಳಿಂದ ಗೂಟವನ್ನು ನಾಟಿ ಮಾಡಿ ದೊಡ್ಡ ಮರವನ್ನ ಬೆಳೆಸಿ ನಮಗೆ ನೆರಳನ್ನ ಕೊಟ್ಟಿದ್ರು. ಹೆದ್ದಾರಿ ಅಗಲೀಕರಣದಲ್ಲಿ ಮರ ಕಡಿಯುವ ನಮಗೆ ವಾಪಸ್ ಹೇಗೆ ನೆಡಬೇಕು ಅನ್ನೋದು ಗೊತ್ತೇ ಆಗ್ಲಿಲ್ಲ. ನಮ್ಮ ಖರ್ಚಿನ ಬಾಬತ್ತು ಜಾಸ್ತಿ ಆಯ್ತೆ ಹೊರತು ಅರಣ್ಯೀಕರಣದ ಅಭಿವೃದ್ಧಿ ಆಗಲೇ ಇಲ್ಲ. 565 ಕೋಟಿ ರೂಪಾಯಿಯನ್ನ ಇದೇ ಪ್ರದೇಶಕ್ಕೆ ಜಪಾನ್ ನೆರವಿನಿಂದ ತಂದು ಅರಣ್ಯ ಅಭಿವೃದ್ಧಿಯ ಯೋಜನೆಗಳು ಜಾರಿಯಾದ್ವು ಇದೇ ಪ್ರದೇಶಗಳಲ್ಲಿ. ಆದ್ರೆ ನಮಗೆ ಮಾದರಿಗಳು ಸಿಗೋದಿಲ್ಲ. ಇವತ್ತಾಗಬೇಕಾದಿಷ್ಟೇನೆ ನಮ್ಮ ನೆಲದ ಸಣ್ಣ ಸಣ್ಣ ಮಾದರಿಗಳೇನಿದೆಯಲ್ಲ ಹೊಲದ ಪಕ್ಕದಲ್ಲಿ, ಬದುವಿನ ಪಕ್ಕದಲ್ಲಿ ಯಾರ್ಯಾರು ಮರ ಬೆಳೆಸಿದ್ರು ಅನ್ನುವಂಥದ್ದು ನನಗೆ ನೆನಪಾಗುತ್ತೆ. ರಾಗಿ ಹೊಲದ ರತ್ನಮ್ಮ ಅಂತ ಈ ರಾಜ್ಯದ ಒಂದು ಹೆಣ್ಮಗಳು 1.5 ಎಕರೆ ಹೊಲ ಮಾಡಿರ್ತಾಳೆ. ಅವಳು ತಿಪ್ಟೂರು ಪ್ರದೇಶದ ಆ ಹೆಣ್ಮಗಳು. ರಾಗಿ ಏನು ಬೆಳೆಯೋದಿಲ್ಲ, ಯಾಕೆಂದ್ರೆ ಬಿಸಿ ಗಾಳಿಯಿಂದ ಬಂದು ಅವಳ ರಾಗಿ ಎಲ್ಲ ಹೊರಟೋಗುತ್ತೆ, ಹಾಳಾಗುತ್ತೆ. 3 ಮೂಟೆನೂ ರಾಗಿ ಆಗೋದಿಲ್ಲ. ಆಗ ಅವ್ರಿಗೆ ಹೇಳ್ತಾರೆ ಬೈಬ್ ಸಂಸ್ಥೆಯವರು, ಹಸಿರು ಬೇಲಿ ಮಾಡು, ಹೀಗ್ ಮಾಡು ಅಂತ. ಅವಳು ಕೇಳ್ಕೊಂಡು ಬೇಲಿಗೆ ಹಸಿರನ್ನ ಹಾಕ್ತಾಳೆ, ರಾಗಿಯ ಉತ್ಪಾದನೆ ಜಾಸ್ತಿ ಆಗ್ತದೆ, ಅಲ್ಲಿಯ ನೀರು ಉಳಿಸುವ ಕೆಲಸ ಮಾಡ್ತಾಳೆ. ಆಶ್ಚರ್ಯ ಅಂತಂದ್ರೆ ವರ್ಷಕ್ಕೆ 3-4 ಮೂಟೆ ರಾಗಿಗೆ ಒದ್ದಾಡ್ತಾ ಇದ್ದ ರತ್ನಮ್ಮ 5 ಜನಕ್ಕೆ ಕೆಲಸ ಕೊಡುವಂತಹ ಕೃಷಿಕಳಾಗಿ ಬೆಳೆದು ತೆಂಗನ್ನ ಬೆಳೆಸ್ತಾಳೆ, ಗುಲಾಬಿಯನ್ನ ಬೆಳೆಸ್ತಾಳೆ, ಎಲ್ಲವನ್ನು ಬೆಳೆಸ್ತಾಳೆ. ಅದನ್ನು ನೋಡೋದಕ್ಕೆ ತೋರಿಸಿದ ಉದಾಹರಣೆಗಳಿದೆ. ಆದ್ರೆ ನಾವ್ಯಾರು ಕೂಡ ಅಂತವುಗಳಿಂದ ಪ್ರೇರಣೆ ಪಡೆದಿಲ್ಲ. ಬಿಸಿಗಾಳಿಯ ಒತ್ತಡ ಇದೆ ನಮಗೆ, ವಾತಾವರಣದಲ್ಲಿ ಆಗ್ತಾ ಇರುವಂತಹ ಏನು ಉಷ್ಣತೆ ಏರುಪೇರಿದೆ. ಇವತ್ತು ಹಿಂಗಾರಿ ಮುಂಗಾರಿಯ ಲೆಕ್ಕ ಹೊರಟೋಗಿದೆ, ಯಾಕೆಂದ್ರೆ ಹಿಂಗಾರಿ ಹೀಗೆ ಬೆಳಿತೀವಿ, ಮುಂಗಾರಿ ಹೀಗೆ ಬೆಳಿತೀವಿ ಅನ್ನುವ ಕಾಲವು ಹೊರಟೋಗಿದೆ. ನಮ್ಮ ಕತೆ ಏನಾಗಿದೆ ಅಂತಂದ್ರೆ ತೊಗರಿ ಜಾಸ್ತಿ ಆಗಬೇಕು ಅಂತ ತೊಗರಿ ತಳಿ ಬಗ್ಗೆ ಯೋಚನೆ ಮಾಡ್ತೀವಿ, ಅಕ್ಕಡಿ ಸಾಲಲ್ಲಿ ಏನ್ ಬೆಳೀತಾ ಇತ್ತು ಹಳೆ ತೊಗರಿ ಎಲ್ಲಿ ಅನ್ನೋದನ್ನು ಮರ್ತು ಬಿಡ್ತೀವಿ. ಹಾಗಾಗಿ ಬರ ನಿರೋಧಕ ಬೆಳೆಗಳು ಏನಿದೆಯಲ್ಲ ಅದರ ಕುರಿತ ಅಂತ ಅದ್ಭುತ ಜ್ಞಾನ ಇರುವಂತಹ ನೆಲಗಳಲ್ಲಿ ಇವತ್ತು

0: ಏಕಜಾತಿಯ ಬೆಳೆಗಳು ಬಂದು ನಿಂತಿದ್ದಾವೆ. ಕರ್ನಾಟಕದಲ್ಲಿ ಒಂದು ಹೆಚ್ಚು ಕಡಿಮೆ 77 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. 77 ಸಕ್ಕರೆ ಕಾರ್ಖಾನೆಗಳು, ಒಂದು ಸಕ್ಕರೆ ಕಾರ್ಖಾನೆ ಅಂದ್ರೆ 40,000 ಎಕರೆ ಪ್ರದೇಶದ ಭೂಮಿ ಬೇಕು. ನೀರಾವರಿ ಕ್ಷೇತ್ರಗಳು ಜಾಸ್ತಿ ಬೇಕು. ನೀರಿನ ಬಳಕೆ ಜಾಸ್ತಿ ಮಾಡ್ತಾ ಮಾಡ್ತಾ ಮಾಡ್ತಾ ಇವತ್ತು ನಮಗೆ 3,472 TMC ಅಲ್ಲ 10,000 TMC ನೀರಿದ್ರು ಕೂಡ, ಈಗಿರುವ ಮಳೆಗಿಂತ 10 ಪಟ್ಟು ಮಳೆ ಬಂದ್ರು ಕೂಡ ನೀರಿನ ಸಮಸ್ಯೆ ಇದ್ದೇ ಇರುತ್ತೆ. ನೀರಿನ ಸ್ವನಿಯಂತ್ರಣ, ಅರಣ್ಯವನ್ನ ಉಳಿಸೋದಕ್ಕೆ ನಾವೇನ್ ಮಾಡಬೇಕು ಅನ್ನುವಂತ ಪ್ರಜ್ಞೆ, ಕೃಷಿಯಲ್ಲಿ ವೈವಿಧ್ಯತೆಗಳ ಪೋಷಣೆ, ಈ ಮೂಲಕವಾಗಿ ನಾವು ಏನ್ ಮಾಡಬೇಕು ಅನ್ನುವಂತ ಯೋಚನೆಗಳನ್ನ ಮಾಡುವುದಕ್ಕೆ ಸಕಾಲ ಇದೆ. ಬಂದಿರೋದು ಬೇಸಿಗೆ, ಹನಿ ಹನಿ ನೀರು ಕೂಡ ಅಮೂಲ್ಯವಾದಂತಹದ್ದು. ಈ ವರ್ಷ ಹೊಸ ಕೆರೆಗಳನ್ನ ಎಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ, ಬದುಗಳನ್ನ ಹೇಗೆ ದುರಸ್ತಿ ಮಾಡೋದಕ್ಕೆ ಅನುಕೂಲತೆಗಳಿದೆ, ಎರೆ ಹೊಲದಲ್ಲಿ ಏನ್ ಮಾಡ್ಬೋದು, ಮಸಾರಿ ಹೊಲದಲ್ಲಿ ಏನ್ ಮಾಡ್ಬೋದು, ಇಂತಹ ಯೋಚನೆಗಳನ್ನ ಮಾಡ್ತಾ ನಮ್ಮ ಮೆದೆಯೊಳಗೆ ಮರಗಳನ್ನ ಬೆಳೆಸುವಂತ ಕೆಲಸ ಮೊದಲು ನಡೀಲಿ. ಆ ಮರಗಳು ಹೊಲಕ್ಕೆ ಬರಲಿ. ಆ ಮೂಲಕವಾಗಿ ಕರ್ನಾಟಕದ ಹಸಿರು ಬೆಳೆಸೋದಕ್ಕೆ ನಾವೆಲ್ಲ ಹೆಜ್ಜೆ ಇಡೋಣ ಅಂತ ಹೇಳ್ತಾ ನಮಸ್ಕಾರ.
1: ಆತ್ಮೀಯ ಕೇಳುಗರೆ, ಇವಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಪರಿಸರ ತಜ್ಞರಾದ ಶಿವಾನಂದ ಕಳವೆ ಅವರ ಮಾರ್ಗದರ್ಶಿ ಮಾತುಗಳು. 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಪ್ರಕೃತಿ ಮತ್ತು ನಾವು ಸಮಾವೇಶದಲ್ಲಿ ಅವರು ಅರಣ್ಯ ಕೃಷಿ, ಅಂತರ್ಜಲ ಮಟ್ಟ ಕುರಿತಾಗಿ ತಮ್ಮ ಮಾರ್ಗದರ್ಶಿ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು.
2: ಇನ್ನು ಕೇಳುಗರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 7:34 ಆಗುತ್ತಲಿದ್ದು ವಾಣಿಜ್ಯ ಪ್ರಕಟಣೆಯ ನಂತರ ಸರಿಯಾಗಿ ಅಂದರೆ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ

0: ಕದಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ಗೆ 77 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಇಂದು ಬೆಳಗ್ಗೆ ಚೆನ್ನೈನಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಜಯ್ ಅವರೊಂದಿಗೆ 9 ಟಿವಿಕೆ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸುವ ನಿರೀಕ್ಷೆ ಇದೆ. ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು 234 ಸದಸ್ಯರ ಸದನದಲ್ಲಿ 120 ಶಾಸಕರ ಬೆಂಬಲವನ್ನು ಪಡೆದ ನಂತರ ವಿಜಯ್ ಅವರನ್ನು ನಿಯೋಜಿತ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ್ದರು. ತಲಾ 2 ಶಾಸಕರನ್ನು ಹೊಂದಿರುವ ವಿಸಿಕೆ ಮತ್ತು ಐಯುಎಂಎಲ್ನಿಂದ ಬೆಂಬಲ ನೀಡಿದ ನಂತರ ವಿಜಯ್ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. ಲೋಕಭವನದ ಪ್ರಕಾರ ರಾಜ್ಯಪಾಲರು ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು ವಿಜಯ್ ಅವರನ್ನು ಆಹ್ವಾನಿಸಿದ್ದಾರೆ. ಇದೇ 13ರಂದು ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ರಾಜ್ಯಪಾಲರು ವಿಜಯ್ ಅವರಿಗೆ ನಿರ್ದೇಶನ ನೀಡಿದ್ದಾರೆ. ಕೇರಳದಲ್ಲಿ ಸರ್ಕಾರ ರಚನೆ ಕುರಿತು ಚರ್ಚಿಸಲು ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು ನಿನ್ನೆ ನವದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ, ಪಕ್ಷದ ರಾಜ್ಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ದೀಪಾ ದಾಸ್ ಮುನ್ಷಿ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ಕೇರಳದ ಹಿರಿಯ ನಾಯಕರಾದ ರಮೇಶ್ ಚೆನ್ನಿತ್ತಲ ಮತ್ತು ವಿಡಿ ಸತೀಶನ್ ಭಾಗವಹಿಸಿದ್ದರು. ಕಾಂಗ್ರೆಸ್ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೇರಳದ ನೂತನ ಮುಖ್ಯಮಂತ್ರಿಯ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಮತ್ತು ಹೆಸರನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದು ಪಕ್ಷ ತಿಳಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಎನ್ ರಂಗಸ್ವಾಮಿ ಅವರನ್ನು ನೇಮಕ ಮಾಡಿದ್ದಾರೆ. ನೇಮಕಾತಿಯ ನಂತರ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶ್ನಾಥನ್ ಅವರು ರಂಗಸ್ವಾಮಿ ಅವರನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ರಂಗಸ್ವಾಮಿ ಅವರು ಇದೇ 13ರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಏಪ್ರಿಲ್ 9ರಂದು ನಡೆದ ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಯಲ್ಲಿ ಎಐಎನ್ಆರ್ಸಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಜಯ ಸಾಧಿಸಿದ ನಂತರ ರಂಗಸ್ವಾಮಿ ಅವರು 5ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ನೆಲ್ಸನ್ ದ್ವೀಪಕ್ಕೆ ಭೇಟಿ ನೀಡಿದ್ದರು. ನೆಲ್ಸನ್ ದ್ವೀಪದಲ್ಲಿ ತ್ವರಿತ ಪರಿಣಾಮ ಯೋಜನೆಗಾಗಿ ಡಾ ಜೈಶಂಕರ್ ಕಮಲಾ ಪ್ರಸಾದ್ ಬಿಸೆಸರ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ವಿದೇಶಾಂಗ ಸಚಿವರು ಭಾರತದ ನೆರವಿನಿಂದ ಬೆಂಬಲಿತವಾದ ಈ ಯೋಜನೆಯು ನಿರಂತರ ಪ್ರಯಾಣದ ಹಂಚಿಕೆಯ ಪರಂಪರೆಯನ್ನು ಸಂರಕ್ಷಿಸುತ್ತದೆ ಮತ್ತು ಪ್ರದರ್ಶಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ನ್ಯೂಸ್
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಹಿರಿಯೂರಿನಿಂದ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಬೆಳಗಿನ ಜಾವ ಸಚಿವ ಡಿ ಸುಧಾಕರ್ ನಿಧನರಾದರು ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಮೂಲಗಳ ಪ್ರಕಾರ ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ ಎಂದು ವರದಿಯಾಗಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ DRDO ಹೈದರಾಬಾದ್ನಲ್ಲಿ ತನ್ನ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ. ಈ ಪರೀಕ್ಷೆಯು 1200 ಸೆಕೆಂಡ್ಗಳಿಗಿಂತ ಹೆಚ್ಚು ರನ್ ಟೈಮ್ ಅನ್ನು ಸಾಧಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಜನವರಿಯಲ್ಲಿ ನಡೆದ ಹಿಂದಿನ 700 ಸೆಕೆಂಡುಗಳ ಪರೀಕ್ಷೆಯನ್ನು ಇದು ಮೀರಿಸಿದೆ. ಈ ಯಶಸ್ವಿ ಪರೀಕ್ಷೆಯು ಭಾರತವನ್ನು ಸುಧಾರಿತ ಏರೋಸ್ಪೇಸ್ ಸಾಮರ್ಥ್ಯಗಳು ಮತ್ತು ನಿರಂತರವಾಗಿ ಹೊರಹೊಮ್ಮುತ್ತಿರುವ ಯುದ್ಧ ತಂತ್ರಜ್ಞಾನಗಳಲ್ಲಿ ಮುಂಚೂಣಿಯಲ್ಲಿ ಇರಿಸುತ್ತದೆ. ಇದು ಭಾರತದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ದಿ ಕಾರ್ಯಕ್ರಮವನ್ನು ಬಲಪಡಿಸುತ್ತದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ DRDO ಉದ್ಯಮ ಪಾಲುದಾರರು ಮತ್ತು ಶೈಕ್ಷಣಿಕತೆಯನ್ನು ಶ್ಲಾಘಿಸಿದ್ದಾರೆ ಮತ್ತು ಈ ಸಾಧನೆಯನ್ನು ರಾಷ್ಟದ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಅಭಿವೃದ್ದಿ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಅಡಿಪಾಯ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವಾಲಯಗಳು, ಇಲಾಖೆಗಳು, ಸ್ವಾಯತ್ತ ಸಂಸ್ಥೆಗಳು ಮತ್ತು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ಮತ್ತು ಗುತ್ತಿಗೆ ಕಾರ್ಮಿಕರಿಗೆ ಕಾರ್ಮಿಕ ಸಂಹಿತೆಗಳಿಗೆ ನೂತನ ಸಂಗ್ರಹಣೆ ಸಂಬಂಧಿತ ಅನುಸರಣೆ ಕ್ರಮಗಳ ಮೂಲಕ ರಕ್ಷಣೆಯನ್ನು ಗಮನಾರ್ಹವಾಗಿ ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಸುಧಾರಣೆಗಳು, ವೇತನವನ್ನು ಸಕಾಲಿಕವಾಗಿ ಪಾವತಿಸುವುದು, ಸಾಮಾಜಿಕ ಭದ್ರತಾ ಕೊಡುಗೆಗಳನ್ನು ಕಡ್ಡಾಯವಾಗಿ ರವಾನಿಸುವುದು, ಗುತ್ತಿಗೆದಾರರು ಮತ್ತು ಪ್ರಧಾನ ಉದ್ಯೋಗದಾತರ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಕಾರ್ಮಿಕ ಕಾನೂನುಗಳ ಉಲ್ಲಂಘನೆಯ ವಿರುದ್ದ ಬಲವಾದ ಜಾರಿ ಕಾರ್ಯವಿಧಾನಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಎಂದು ಹೇಳಲಾಗಿದೆ. ಸರ್ಕಾರಿ ಒಪ್ಪಂದಗಳು ಮತ್ತು ಹರಾಜಿನ ಅರ್ಹತೆಯೊಂದಿಗೆ

0: ಕಾರ್ಮಿಕ ಕಾನೂನು ಅನುಸರಣೆಯನ್ನು ನೇರವಾಗಿ ಸಂಪರ್ಕಿಸುವ ಮೂಲಕ ಈ ಕ್ರಮಗಳು ವೇತನ ಪಾವತಿಗಳಲ್ಲಿನ ವಿಳಂಬ ಮತ್ತು ಗುತ್ತಿಗೆ ಕಾರ್ಮಿಕರ ಮೇಲೆ ಪರಿಣಾಮ ಬೀರುವ ಶಾಸನಬದ್ದ ಬಾಕಿಗಳಲ್ಲಿನ ಡೀಫಾಲ್ಟ್ ಅನ್ನು ತಡೆಯಲು ಪ್ರಯತ್ನಿಸುತ್ತವೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ರಾಜಸ್ಥಾನ ರಾಯಲ್ಸ್ ತಂಡದ ವಿರುದ್ದ 77 ರನ್ಗಳ ಜಯ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ಗುಜರಾತ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿತು. ಗುಜರಾತ್ ಪರ ನಾಯಕ ಶುಭ್ಮನ್ ಗಿಲ್ 84 ಹಾಗೂ ಸಾಯಿ ಸುದರ್ಶನ್ 55 ರನ್ ಗಳಿಸಿದರು. ಈ ಗುರಿ ಬೆನ್ನತ್ತಿದ ರಾಜಸ್ಥಾನ 16.3 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 152 ರನ್ ಗಳಿಸುವುದರೊಂದಿಗೆ ಸೋಲೊಪ್ಪಿಕೊಂಡಿತು. 4 ವಿಕೆಟ್ ಪಡೆಯುವುದರೊಂದಿಗೆ ಗುಜರಾತ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಶೀದ್ ಖಾನ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಕರ್ನಾಟಕ ತೆಲಂಗಾಣಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿರುವ ಟಿವಿಕೆ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್. ಕರ್ನಾಟಕ ಸರ್ಕಾರದ ಸಚಿವ ಡಿ ಸುಧಾಕರ್ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ನಿಧನ, ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ. ಹೈದರಾಬಾದ್ನಲ್ಲಿ ಆಕ್ಟಿವ್ಲಿ ಕೂಲ್ಡ್ ಫುಲ್ ಸ್ಕೇಲ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ನ ದೀರ್ಘಾವಧಿಯ ಪರೀಕ್ಷೆ ಯಶಸ್ವಿಗೊಳಿಸಿದ ಡಿಆರ್ಡಿಒ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 77 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 7:45.

ಕಾರ್ಯಕ್ರಮದಲ್ಲಿ ಕೇಳೋಣ ಮುಂದಿನ ಗೀತೆಯನ್ನು. ಸೋನು ನಿಗಮ್ ಹಾಗೂ ನಂದಿತಾ ಇವರುಗಳ ಗಾಯನದಲ್ಲಿರುವಂತಹ ಸಕ್ಕರೆ ಚಿತ್ರದ ಗೀತೆಯನ್ನು ವಿ ಹರಿಕೃಷ್ಣ ಇವರ ಸಂಗೀತ ಸಂಯೋಜನೆಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಅನುರಾಧ ಶ್ರೀರಾಮ್ ಇವರುಗಳ ಗಾಯನದಲ್ಲಿರುವ ಜೀವನದಿ ಚಿತ್ರದ ಗೀತೆಯನ್ನು ಕೇಳಿಬಂದರೆ ಕೋಟಿ ಇವರ ಸಂಗೀತ ಸಂಯೋಜನೆಯಲ್ಲಿ ಆರ್ ಎನ್ ಜಯಗೋಪಾಲ್ ಇವರ ಸಾಹಿತ್ಯವಿತ್ತು. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 8:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್.

0: Vietnam Affairs experts, Lieutenant General Raja Subramani, picked up as next CDS, Swaminathan named Navy Chief. Hindustan Times headline states, Vinesh gets WFI notice, return set get delayed, while the Indian Express headlines, Vinesh comeback hits a hurdle, WFI bars her from competing until June 26th. In a Mother's Day special piece titled, Giving Them Roots, the Indian Express mentions inspiring stories of motherhood, pointing motherhood may not give you awards, but it certainly gives you battle scars and memories. And finally, Indian tourism waking up to its floral power, the Financial Express writes, the demand for flower-centric travel is witnessing strong growth. And with that, it's back to you, Shagun.
1: Thank you, Sarabjit. And now before we end the bulletin, the headlines once again. Prime Minister Narendra Modi to visit Karnataka and Telangana today to launch multiple development projects worth around 9,400 crore rupees in Hyderabad and participate in 45th anniversary celebrations of the art of living in Bengaluru. TVK Chief C. Joseph Vijay to be sworn in as Chief Minister of Tamil Nadu this morning. President Draupadi Murmu appoints N. Rangasamy as Chief Minister of Puducherry. Centre operationalizes four labour codes with publication of rules. DRDO achieves major breakthrough in hypersonic missile development by conducting long-duration tests of scramjet combustor. And nine Indian boxers advance to finals of Asian Boxing Under-15 and Under-17 Championship in Tashkent. And with that, we end the morning news. Have a nice day.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ರಾಯಚೂರು ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ನವೋದಯ ನಡೆ ಆರೋಗ್ಯ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.
4: ಈಗ ಕೇಳಿ ರಕ್ತದಾನದ ಮಹತ್ವ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಪೆಥಾಲಜಿ ವಿಭಾಗದ ಪ್ರೊಫೆಸರ್ ಮತ್ತು ರಕ್ತದಾನ ಕೇಂದ್ರದ ವಿಶೇಷ ಅಧಿಕಾರಿಯಾದ ಡಾಕ್ಟರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಪೆಂಚಿ.
5: ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು.
3: ರಾಯಚೂರಿನ ನವೋದಯ ಆಸ್ಪತ್ರೆಯಲ್ಲಿ ಅತ್ಯುತ್ತಮ ಸೇವೆ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುವುದು.
5: ತಾಯಿ ಮತ್ತು ಮಗುವಿನ ಸುರಕ್ಷತೆಗಾಗಿ ನವೋದಯ ಸ್ತ್ರೀ ರೋಗ ವಿಭಾಗಕ್ಕೆ ಸಂಪರ್ಕಿಸಿ ಎಲ್ಲಾ ಸೌಲಭ್ಯಗಳನ್ನು ಪಡೆಯಬಹುದು.
3: ಎಲ್ಲ ರೀತಿಯ ಪರೀಕ್ಷೆಗಳಿಗೆ ಕೈಗೆಟುಕುವ ದರದಲ್ಲಿ ತಡೆಯಿಲ್ಲದೆ ಸೇವೆಯನ್ನು ನೀಡುತ್ತದೆ. ಗರ್ಭಿಣಿ ಸ್ತ್ರೀಯರ ಗರ್ಭಧಾರಣೆಯಿಂದ ಸುರಕ್ಷತೆ ಹೆರಿಗೆಯವರೆಗೆ ತಾಯಿ ಮಗುವಿನ ಆರೈಕೆಗೆ ಹೆಚ್ಚಿನ ಆದ್ಯತೆಗೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗಕ್ಕೆ ಸಂಪರ್ಕ ಮಾಡಿ ಅತ್ಯುತ್ತಮ ಸೇವೆಯನ್ನು ಪಡೆದುಕೊಳ್ಳಿ.
6: ನಮಸ್ಕಾರ ಕೇಳುಗರೆ, ನವೋದಯ ನಡೆ ಆರೋಗ್ಯದ ಕಡೆ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಪೆಥಾಲಜಿ ವಿಭಾಗದ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಸನ್ನ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಬ್ಲಡ್ ಸೆಂಟರ್ನಲ್ಲಿ ಕೂಡ ವಿಶೇಷ ಅಧಿಕಾರಿಯಾಗಿ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಈ ರಕ್ತದಾನದ ಮಹತ್ವ, ರಕ್ತದಾನ ಅಂದ್ರೆ ಏನು, ರಕ್ತದಾನ ಯಾಕೆ ಮಾಡಬೇಕು, ರಕ್ತದಾನ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳಾಗ್ತವೆ ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
7: ನಮಸ್ಕಾರ
6: ಸರ್. ತುಂಬ ಜನ ರಕ್ತದಾನ ಮಾಡಲಿಕ್ಕೆ ಈಗಿನ ಒಂದು ಕಾಲದಲ್ಲಿ ಮುಂದೆ ಬರ್ತಾ ಇದ್ದಾರೆ. ಸ್ವಲ್ಪ ಅವೇರ್ನೆಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈಗ ರಕ್ತದಾನದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ರಕ್ತದ ಕೇಂದ್ರ ಎಂದ್ರೆ ಏನು ಅಂತ.
7: ರಕ್ತದ ಕೇಂದ್ರ ಅಂದ್ರೆ ಈಗ ರಕ್ತದ ಅವಶ್ಯಕತೆ ನಮಗೆ ಬಂದಾಗ, ಆಕ್ಸಿಡೆಂಟ್ ಆಗಲಿ, ಗರ್ಭಸ್ತ್ರೀಗಳು ಅವರು ರಕ್ತಸ್ರಾವ ಆದಲ್ಲಿ, ದೊಡ್ಡ ದೊಡ್ಡ ಆಪರೇಷನ್ ಆದಲ್ಲಿ ನಮಗೆ ರಕ್ತದ ಅವಶ್ಯಕತೆ ಇರುತ್ತದೆ. ಆ ಒಂದು ಅವಶ್ಯಕತೆ ಇದ್ದಾಗ ನಮಗೆ ಆ ರಕ್ತ ಒಂದು ಬೇಕಾಗ್ತದೆ. ಆ ರಕ್ತ ನಾವು ಒಂದು ಕಡೆ ಸಂಗ್ರಹಿಸಿ ಅದನ್ನು ತಪಾಸ ಮಾಡಿ, ಅಂದರೆ ಕೆಲವು ಟೆಸ್ಟ್ಗಳೆಲ್ಲ ಮಾಡ್ತೀವಿ, ಮಾಡಿ ಅದು ಏನು ಅದರದಲ್ಲಿ ಸಾಂಕ್ರಾಮಿಕ ರೋಗಗಳು

0: ಅದನ್ನು ದೃಢಪಡಿಸಿದ ಮೇಲೆ ಅದನ್ನು ನಾವು ತಯಾರು ಮಾಡಿ ಇಟ್ಕೊಂಡ್ಬಿಡ್ತೀವಿ. ಸೊ ಯಾರಿಗೆ ಬೇಕು ಇನ್ ಎಮರ್ಜೆನ್ಸಿ ಅವರಿಗೆ ನಾವು ಅವಾಗಿಂದ ಅವಾಗ ರಕ್ತದನ್ನು ಯೂನಿಟ್ಗಳನ್ನು ಅವರಿಗೆ ಕೊಡ್ತೀವಿ. ಸೊ ಈಗ ಒಂದು ರಕ್ತ ಬರೋದು ನಮಗೆ ಗಿಡಮೂಲಿಕೆಯಿಂದ ಪ್ರಾಣಿಯಿಂದ ತಗೊಳಕ್
1: ಬರೋದಿಲ್ಲ.
0: ಸೊ ಇದೇನಾದ ಬೇರೊಬ್ಬರು ದಾನ ಮಾಡಿದ್ದಲ್ಲಿ ಮಾತ್ರ ನಾವು ಇದನ್ನು ಬೇರೆಯವರಿಗೆ ಕೊಡಬಹುದು.
1: ಈಗ ನಾವು ರಕ್ತದಾನ ಮಾಡಬೇಕು ಅನ್ನುವಂತ ಸಾರ್ವಜನಿಕರು ತುಂಬಾ ಜನ ಇರ್ತಾರೆ, ಯಾಕೆ ರಕ್ತದಾನ ಮಾಡ್ಬೇಕು ಅಂತ ಅನಿಸ್ತದೆ ಸರ್?
0: ದಾನ ಮಾಡುವುದು ಒಂದು ದೊಡ್ಡ ಕೆಲಸ.
1: ಕೆಲಸ
0: ಎಲ್ಲಾನು ಮಾಡ್ತಾರೆ, ಅಕ್ಕಿ ದಾನ, ದುಡ್ಡು ದಾನ, ಬೇರೆ ಎಲ್ಲಾನು ಮಾಡ್ತಾರೆ.
1: ಹೌದು,
0: ರಕ್ತದಾನ ಅದನ್ನು ಮಾಡಬಹುದು. ಇದು ಮಾಡಿದ್ರಿಂದ ಒಬ್ಬರು ಜೀವವನ್ನು ಉಳಿಸಬಹುದು. ಈ ಒಂದು ರಕ್ತದ ಯೂನಿಟ್ ನಾವು ತಗೊಂಡಲ್ಲಿ ಮೂರು ಜೀವಗಳನ್ನು
1: ಉಳಿಸಬಹುದು.
0: ಯಾಕಂದ್ರೆ ಅದನ್ನು ಮೂರು ಘಟಕಗಳು ಸಪರೇಟ್ ಮಾಡ್ತೀವಿ. ಬರೀ ಆರ್ ಬಿ ಸಿ ಬೇಕಿದ್ದವ್ರಿಗೆ ಆರ್ ಬಿ ಸಿ, ಕೆಲವೊಂದು ಡೆಂಗು ಎಲ್ಲ ಕೇಳಿರ್ಬೇಕು, ತುಂಬಾ ಕಡಿಮೆ. ಸೊ ಅಂತವರಿಗೆ ಕೆಲವು ಹಿಮೋಫಿಲಿಯಾ ಪೇಷಂಟ್ ಅಂತೆಲ್ಲ ಇರ್ತಾರೆ, ಪ್ಲಾಸ್ಮಾ ಎಲ್ಲ ಬೇಕಾಗ್ತವೆ. ಸೊ ಹಾಗಾಗಿ ಒಬ್ರು ರಕ್ತದಾನ ಮಾಡಿದ್ರೆ ಮೂರು ಜೀವಗಳನ್ನು ನಾವು ಉಳಿಸಬಹುದು. ಸೊ ಇದೊಂದು ದಾನಿಯಾಗಿ ನೀವು ಒಂದು ಪ್ರೇರಣೆ ತಗೊಂಡು ನೀವು ದಾನ ಮಾಡೋದು ಒಳ್ಳೇದು.
1: ಈಗ ಯಾರು ರಕ್ತದಾನ ಮಾಡಬಹುದು?
0: ವಯಸ್ಸಿಗೆ ಬಂದ ಹುಡುಗರು ಹುಡುಗಿಯರು 18-60 ಯಾರು ಬೇಕಾದರೂ ಮಾಡಬಹುದು. ಗಂಡಸರು ಹೆಂಗಸರು ಇಬ್ಬರು ಮಾಡಬಹುದು. ಗಂಡಸರು 3 ತಿಂಗಳಕ್ಕೊಂದ್ಸಲ, ಹೆಣ್ಣು ಮಕ್ಕಳು 4 ತಿಂಗಳಕ್ಕೊಂದ್ಸಲ ಮಾಡಬಹುದು. ಈ ಒಂದು ರಕ್ತ ಇವ್ರು ಕೊಟ್ಟಲ್ಲಿ ಇವ್ರಿಗೆ ಯಾವ ಒಂದು ತೊಂದರೆನೂ
1: ಆಗೋದಿಲ್ಲ.
0: ಏನು ತೊಂದರೆ, ನಾವು ಹೊಳೆಯಲ್ಲಿ ಒಂದು ಬಕೆಟ್ ನೀರು ತಗೊಂಡಂಗೆ, ಎಷ್ಟು ನೀರು ತೊಳ್ತೀವೋ ಅಷ್ಟು ಮತ್ತೆ ವಾಪಸ್ ತಮ್ಮಲ್ಲಿ ಉತ್ಪತ್ತಿ ಆಗ್ಬಿಡ್ತದೆ. ಸೊ ಅವರಿಗೆ ಯಾವೊಂದು ತ್ರಾಸನೂ ಆಗೋದಿಲ್ಲ.
1: ರಕ್ತದಾನ ಮಾಡೋದ್ರಿಂದ ಸುರಕ್ಷಿತವಾಗಿರ್ಬೋದಾ?
0: ಸುರಕ್ಷಿತವಾಗಿ ಎಲ್ಲ ಡಿಸ್ಪೋಸಿಬಲ್ ಎಲ್ಲ ಯೂಸ್ ಮಾಡ್ತೀವಿ, ಹೀಗಾಗಿ ಕ್ಲೋಸ್ಡ್ ಯೂನಿಟ್ ಅಂತ ನಾವು ಮಾಡ್ತೀವಿ. ಸೊ ಹಿಂಗಾಗಿ ರಕ್ತ ಏನ್ ಮಾಡ್ತೀವಲ್ಲ, ಏಸೆಪ್ಟಿಕ್ ಕಂಡೀಷನ್ ದಾಗ ನಾವು ಅವ್ರದ ರಕ್ತ ತೆಕ್ಕೊಳ್ತೀವಿ. ಯಾರಿಗೆ ಕೊಡ್ತೀವೋ ಅದನ್ನ ಸಾಂಕ್ರಾಮಿಕ ರೋಗಗಳು ಯಾವ ಇಲ್ಲ ಅಂತ
1: ದೃಢಪಡಿಸಿ
0: ಆಮೇಲೆ ಅವ್ರಿಗೆ ಕೊಡ್ತೇವೆ. ಸೊ ಹೀಗಾಗಿ ಇದರಿಂದ ಯಾವೊಂದು ತೊಂದರೆ ಇಲ್ಲ.
1: ಎಷ್ಟು ರಕ್ತವನ್ನು ಸಂಗ್ರಹ ಮಾಡಲಾಗ್ತದೆ ಒಬ್ಬ ವ್ಯಕ್ತಿಯಿಂದ? ರಕ್ತ ತಗೊಳ್ತೀರಲ್ಲ ಸರ್, ಎಷ್ಟು ತಗೊಳ್ತೀರಿ?
0: 350-400 ml
1: ಅಷ್ಟೇ. ಸರ್ ಎಷ್ಟು ಸಮಯ ತೆಗೆದುಕೊಳ್ತದೆ ಇದನ್ನು ತಗೊಳಕ್ಕೆ?
0: 5-8 ನಿಮಿಷ ನಮ್ಗೆ ರಕ್ತ ತಗೊಳಕ್ಕೆ. ಅವ್ರು ಸುಧಾರಿಸ್ಕೊಳ್ಳಿಕ್ಕೆ ಒಂದು 20 ನಿಮಿಷ, ಅರ್ಧ ತಾಸಿನಲ್ಲಿ ರಕ್ತ ಕೊಟ್ಟು ಮತ್ತೆ ತಗೋಗ್ಬೋದು.
1: ಸರ್, ದಾನ ಮಾಡಿದ ನಂತರ ಕೆಲವು ಜನ ನಾನು ವೀಕ್ ಆಗ್ತೀನಿ ಅನ್ನೋಂತ ನಂಬಿಕೆ ಇರ್ತದೆ, ಈ ರಕ್ತದಾನ ಮಾಡಿಬಿಟ್ಟಿನಪ್ಪ ರಕ್ತ ಹೋಗ್ಬಿಟ್ಟದೆ ನನಗೆ ಅಂತ ದುರ್ಬಲ ಆಗ್ತೀನಿ ಅಂತ ಒಂದು ನಂಬಿಕೆ ಇರ್ತದೆ. ಇದು ಎಷ್ಟು ಮಟ್ಟಿಗೆ ಸರಿ?
0: ಇಲ್ಲ, ಇದು ಅವರ ಮೂಢನಂಬಿಕೆ ಅಷ್ಟೇ. ನನ್ನ ರಕ್ತ ಮೈಯಿಂದ ಹೋದ್ರೆ ನಾನು ದುರ್ಬಲ ಆಗ್ತೀನಿ ಅಂತೇಳಿ, ಬಟ್ ಅದು ಹೋದಲ್ಲಿ ಅವ್ರಿಗೆ ಯಾವ ಒಂದು ತೊಂದರೆನೂ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಮೈಯಲ್ಲಿ ಒಂದು 5 ಲೀಟರ್ಷ್ಟು ಬ್ಲಡ್ ಹೋರಾಡ್ತಿರ್ತದೆ. ಅದರಲ್ಲಿ ನಾವು 1/10 ಅಂತಂದ್ರೆ ಎಷ್ಟು 350-450 ml ತಗೊಳ್ತೀವಿ. ಅದು ನಾವು ತಗೊಂಡಲ್ಲಿ ಅವ್ರಿಗೆ ಯಾವ ಒಂದು ತೊಂದರೆನೂ ಆಗೋದಿಲ್ಲ. ಅವ್ರು 20 ನಿಮಿಷದಾಗ ಸುಧಾರಿಸ್ಕೊಂಡ್ಬಿಡ್ತಾರೆ. ಮುಂದಿನ 2 ತಿಂಗಳಲ್ಲಿ ಅವ್ರ ಮೊದಲು ಎಷ್ಟಿತ್ತು ಬ್ಲಡ್ ಅಷ್ಟು ಮೊದಲು ವಾಪಸ್ ಬಂದ್ಬಿಡ್ತದೆ.
1: ಸರ್, ದಾನ ಮಾಡೋ ಮೊದಲು ಉಪವಾಸ ಮಾಡ್ಬೇಕೆ?
0: ಇಲ್ಲ,
1: ಕೆಲವರು ಉಪವಾಸ ಆಗ್ತಾರೆ.
0: ಇಲ್ಲ, ಚೆನ್ನಾಗಿ ಊಟ ಮಾಡೇ ಬರ್ಬೇಕ್ರಿ.
1: ಊಟ ಮಾಡಿ ಸಾಕಷ್ಟು ನೀರು ಕುಡಿದು ದಾನ ಮಾಡಿದ್ರೆ ಒಳ್ಳೇದು ಅಂತ. ಊಟ ಅಂತ ಕಂಪಲ್ಸರಿ ಮಾಡ್ಬೇಕು. ದಾನ ಮಾಡಿದ ರಕ್ತದ ಮೇಲೆ ಯಾವ ಪರೀಕ್ಷೆಗಳು ಮಾಡಲಾಗ್ತದೆ ಸರ್?
0: ಈಗ ಕೆಲವು ಸಾಂಕ್ರಾಮಿಕ ರೋಗಗಳು ಇದಾವ್ರಿ, HIV, Hepatitis B, Hepatitis C, ಮಲೇರಿಯಾ, ಸಿಫಿಲಿಸ್, ಇವೆಲ್ಲ ಟೆಸ್ಟ್ ಮಾಡಿ ದೃಢಪಡಿಸಿದ ಮೇಲೆ ನಾವು ಅದನ್ನ ಬೇರೆಯವ್ರಿಗೆ ಕೊಡ್ತೇವೆ.
1: ಅಲ್ಲಿವರೆಗೂ ಬೇರೆಯವರು ಕೊಡಲ್ಲ. ಇದರಿಂದ ಕೂಡ ರೋಗಿಗೆ ಯಾರು ದಾನ ಮಾಡಿರ್ತಾರೆ ಅವರಿಗೆ ಅನುಕೂಲ ಕೂಡ ಆಗುತ್ತದೆ, ಯಾವ ಕಾಯಿಲೆ ಬಂದಿದೆ ಅಂತ
0: ಮೆಡಿಕಲ್ ಎಕ್ಸಾಮಿನೇಷನ್
1: ಆಗಿರ್ತದೆ, ಫ್ರೀ ಟೆಸ್ಟ್ ಮಾಡಿದಂಗೆ ಆಗುತ್ತೆ. ಸರ್, ಈಗ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಮಾರ್ಗಸೂಚಿಗಳ ಪ್ರಕಾರ ರಕ್ತದಾನ ಮಾಡಿದ ನಂತರ ಏನಾಗ್ತದೆ ಸರ್ ದೇಹದಲ್ಲಿ?
0: ದೇಹದಲ್ಲಿ ಏನಾಗ್ತದೆ ಅಂತಂದ್ರೆ, ಅವರು ಒಂದು 20 ನಿಮಿಷ ಸುಧಾರಿಸ್ಕೊಳ್ಳಿಕ್ಕೆ ಬೇಕು ಅಷ್ಟೇ. ಅವತ್ತು ಒಂದು ದಿವಸ ಅವರು ಯಾವುದು ಹೆವಿ ಕೆಲಸ
1: ಮಾಡಬಾರ್ದು.
0: ಅದಾದ್ಮೇಲೆ 2 ತಾಸಿನಲ್ಲಿ ಅಂದ್ರೆ 48 ತಾಸಿನಲ್ಲಿ ಅದೇ ಫ್ಲೂಯಿಡ್ ಏನು ಹೋಗಿರ್ತದೆ ಅದು ಆಲ್ಮೋಸ್ಟ್ ಬಂದ್ಬಿಡ್ತದೆ, ಬಾಡಿಯೊಳಗೆ ರಿಕವರ್ ಆಗ್ಬಿಡ್ತದೆ. ಮುಂದಿನ 1 ಅಥವಾ 1.5 ತಿಂಗಳಲ್ಲಿ ರಕ್ತ ಮೊದಲು ಎಷ್ಟಿತ್ತು ಅಷ್ಟು ಬಂದ್ಬಿಡ್ತದೆ ಅವ್ರದ್ದು. ಹೀಗಾಗಿ ಅವ್ರ ಮೈಯಲ್ಲಿ ಹೊಸ ರಕ್ತ, ಹೊಸ ಉತ್ಸಾಹ ಇವೆಲ್ಲ ಮೂಡ್ತವೆ. ಇದನ್ನ ಅಡ್ವಾಂಟೇಜ್ ಏನಂತಂದ್ರೆ, ಅವರಿಗೆ ಯಾವ್ದಾದ್ರು ಕಾಯಿಲೆಗಳು ಬರ್ಬೋದು, ಯಾವ ಬ್ಲಡ್ ಪ್ರೆಷರು, ಹಾರ್ಟ್ ಅಟ್ಯಾಕು, ಅದ ಇಂಥವ್ ಬರೋವು ಏನಿರ್ತದೆ ಅದು ಮುಂದೆ ದುಡಿ ಬಿಡ್ತದೆ. ಸೊ ಇವಾಗ ಇನ್ನು 5 ವರ್ಷಕ್ಕೆ ಬರೋದು ಇನ್ನೊಂದು 10-15 ವರ್ಷಕ್ಕೆ ದುಡಿ ಬಿಡ್ತದೆ.
1: ರಕ್ತದ ಅಂಶಗಳು ಯಾವ್ಯಾವು ಸರ್?
0: ಸರ್, ಆರ್ ಬಿ ಸಿ, ಡಬ್ಲ್ಯೂ ಬಿ ಸಿ, ಪ್ಲೇಟ್ಲೆಟ್ಸ್ ಮತ್ತು ಪ್ಲಾಸ್ಮಾ.
1: ಸರ್, ಒಂದು ದಾನ ಒಂದಕ್ಕಿಂತ ಹೆಚ್ಚು ರೋಗಿಗಳಿಗೆ ಸಹಾಯ ಮಾಡಬಹುದು?
0: ಒಂದರಿಂದ ನಾವು ಮಿನಿಮಮ್ 3 ಮಂದಿಗೆ ನಾವು ದಾನ
1: ಮಾಡಬಹುದು. ಯಾವ ಸಮಯದಲ್ಲಿ ಯಾರು ರಕ್ತ ಕೊಡಬೇಕು?
0: ಈಗ ಒಂದು ನಾವು ಎಮರ್ಜೆನ್ಸಿ ಅಂತ ತೋರ್ತೀವಿ, ಈಗ ವಾರ್ ನಡೀತಾ ಇದೆ, ಅರ್ಥ್ಕ್ವೇಕ್ಸ್, ಮಾಸ್ ಡಿಸಾಸ್ಟರ್ಸ್ ಅಥವಾ ಆಕ್ಸಿಡೆಂಟ್ಸ್, ದೊಡ್ಡ ದೊಡ್ಡ ಆಪರೇಷನ್ಸ್, ಕಾರ್ಡಿಯಾಕ್ ಆಪರೇಷನ್ಸ್ ಅಥವಾ ಫ್ರಾಕ್ಚರ್ಸ್ ಎಲ್ಲ ಅಂತವ್ರಿಗೆ, ಆಮೇಲೆ ಕ್ಯಾನ್ಸರ್ ಪೇಷಂಟ್ಸ್, ಇವರಿಗೆಲ್ಲ ರಕ್ತದ ಅವಶ್ಯಕತೆ ಇರ್ತದೆ. ಇದು ಒಂದ್ಸಲ ತಗೊಂಡ್ರೆ ನಾವೇನಾಗ್ತದೆ, ಬ್ಲಡ್ ಬ್ಯಾಂಕ್ ಅಂತ ನಾವು ಇಡ್ತೀವಿ ಆ ಬ್ಲಡ್ ಸೆಂಟರ್ ಅಲ್ಲಿ, ಇದನ್ನು 35 ದಿವಸ ಮಾತ್ರ ನಾವು ಇಡಬಹುದು. ಏನು ಉಪಯೋಗ ಮಾಡಿದ್ರೆ ಅಷ್ಟಾಗಿ ಉಪಯೋಗ ಮಾಡಿ ಬಿಟ್ಬಿಡ್ಬೇಕು, ಅದಾದ್ಮೇಲೆ ಮುಗಿದೋಗ್ಬಿಡ್ತೀವಿ. ಹೀಗಾಗಿ ಮತ್ತೆ ನಮಗೆ ರಕ್ತದ ಅವಶ್ಯಕತೆ ಬೇಕಾಗ್ತಿರ್ತದೆ. ಹಾಗಾಗಿ ಮೇಲಿಂದ ಮೇಲೆ ದಾನ

0: ಅತಿಥಿಗಳು ಬಂದು ರಕ್ತದಾನ ಮಾಡಿದ್ದಲ್ಲಿ ಈ ನಾವು ಸಂಗ್ರಹಿಸಿ ಯಾರಿಗೆ ಬೇಕೋ ಅವರಿಗೆ ಇದನ್ನು ಸರಿಯಾಗಿ ತಲುಪಿಸಬಹುದು.
1: ಒಬ್ಬ ವ್ಯಕ್ತಿ ಎಷ್ಟು ಸಲ ರಕ್ತದಾನ ಮಾಡಬಹುದು?
0: ವರ್ಷಕ್ಕೆ ಒಂದು 4 ಸಲ ಮಾಡಬಹುದು.
1: ವರ್ಷಕ್ಕೆ 4 ಸಲ.
0: ಮಹಿಳೆಯರು 3 ಸಲ
1: ವರ್ಷಕ್ಕೆ. ಸರ್, ರಕ್ತದ ಗುಂಪು ಕೆಲವರಿಗೆ ವಿರಳವಾಗಿರ್ತಾವ, ಕೆಲವು ಸಿಗದೇ ಇಲ್ಲ, ಅಂಥವ್ರು ರಕ್ತದಾನ ಮಾಡಬಹುದಾ?
0: ಮಾಡ್ಬೋದ್ರಿ. ಈಗ ಯಾಕಂತಂದ್ರೆ ಅಂಥವರಿಗೆ ಅವಶ್ಯಕತೆ ಇದ್ದಾಗ, ನೆಗೆಟಿವ್ ಗ್ರೂಪ್ಗಳಿದ್ದಾಗೆ, ನೆಗೆಟಿವ್ ಗ್ರೂಪ್ಲಿಂದನೇ ನಾವು ಅದಕ್ಕೆ ನಾವೇನ್ ಮಾಡಿರ್ತೀವಿ, ನಮ್ಮ ಸೆಂಟರ್ನಲ್ಲಿ ಅವ್ರದೊಂದು ಡಾಟಾ ಬೇಸ್ ಕ್ರಿಯೇಟ್ ಮಾಡಿಟ್ಟಿವ್ರಿ ನೆಗೆಟಿವ್. ಸೊ ಯಾರಿಗಾದ್ರೂ ನೆಗೆಟಿವ್ ಅವಶ್ಯಕತೆ ಇದ್ದಂದ್ರೆ ಅದು ಅವ್ರ ಹತ್ರ ನಾವು ಕೇಳ್ಕೊಂಡು ಅವ್ರ ಹತ್ರ ದಾನ ಮಾಡಿಸ್ತೇವೆ.
1: ರಕ್ತ ಇದು ಉಚಿತವಾಗಿ ಕೊಡ್ಬೇಕಾಗುತ್ತೆ, ಕೆಲವರು ಅದನ್ನ ಮಾರ್ಕೊಳ್ತಾರ?
0: ಮಾರ್ಕೊಂಬೋದು ಅಂತ ಹೇಳಿ ಒಂದು ಏನು ಇಲ್ಲ. ಈಗ ಕೆಲವು ಟೆಸ್ಟ್ ಮಾಡ್ತಾರಲ್ಲ, HIV, ಹೆಪಟೈಟಿಸ್, ಮಲೇರಿಯಾ, ಸಿಫಿಲಿಸ್, ಆಮೇಲೆ ಇದೆಲ್ಲ ಒಂದು ಟೆಂಪರೇಚರ್ ಮೇಂಟೈನ್ ಮಾಡಿ ಇಡಬೇಕಾಗ್ತದೆ. ಸೊ ಇದ್ರದ್ದು ಸರ್ವಿಸ್ ಚಾರ್ಜಸ್ ಅಂತ ಹೇಳಿ ಕಲೆಕ್ಟ್ ಮಾಡ್ತಾರೆ. ಎಲ್ಲ ಬ್ಲಡ್ ಬ್ಯಾಂಕ್ ಅಲ್ಲೂ ಸೇಮ್ ಅಷ್ಟೇ ಇರ್ತದೆ.
1: ಸ್ವಯಂ ಪ್ರೇರಿತ ರಕ್ತದಾನ ಯಾಕೆ ಮುಖ್ಯ ಅಂತ ಅನಿಸುತ್ತೆ?
0: ಸ್ವಯಂ ಪ್ರೇರಿತ ಏನಂತಂದ್ರೆ ಅವರು ತಾವಾಗಿ ತಾವು ತಮ್ಮ ಏನೇ ಜಡ್ಡು ಅದು ಇತ್ತಂದ್ರು ಕರೆಕ್ಟ್ ಆಗಿ ಹಿಸ್ಟ್ರಿ ಕೊಡ್ತಾರೆ.
1: ಹಿಸ್ಟ್ರಿ ಕೊಡ್ತಾರೆ.
0: ಬೇರೆ ಪೇಡ್ ಡೋನರ್ಸ್ ಅಂದ್ರೆ ಏನಾಗ್ಬಿಡ್ತದ, ಅವ್ರ ಹಿಸ್ಟ್ರಿ ಕೊಡ್ಲಿಕ್ಕೆ
1: ಕೊಡಲ್ಲ. ಹೌದು,
0: ಏನಾಗ್ಬಿಡ್ತಾರ, ದುಡ್ಡಿನ ಸಲುವಾಗಿ ಬಂದಿರ್ತಾರ ಅವರು.
1: ಸೇಫ್
0: ಬ್ಲಡ್ ಸಿಗೋದಿಲ್ಲ. ಸೊ ನಮ್ ಕಾನ್ಸೆಪ್ಟ್ ಏನು, ಸೇಫ್ ಬ್ಲಡ್ ಬೇಕು. ಹಾಗಾಗಿ ಸ್ವಯಂ ಪ್ರೇರಿತ ಬಂದವರಿಗೆ.
1: ಸರ್, ಕೊನೆಯದಾಗಿ ರಕ್ತದಾನ ಮಾಡತಕ್ಕಂತ ಸಾರ್ವಜನಿಕರು, ಯಾಕಂದ್ರೆ ಸಾಕಷ್ಟು ಮಿತ್ತುಗಳಿದಾವೆ ಅವರ ತಲೆಯಲ್ಲಿ, ರಕ್ತದಾನ ಮಾಡೋದ್ರಿಂದ ನನ್ನ ದೇಹದಲ್ಲಿ ರಕ್ತ ಕಡಿಮೆ ಆಗ್ತದೆ, ಅಥವಾ ನನಗೆ ವೀಕ್ ಆಗ್ತೀನಿ, ಅಥವಾ ಇನ್ನೊಂದು ಕೆಲವೊಂದು ಮಾನಸಿಕ ನಂಬಿಕೆಗಳು, ಭಯಗಳು ಇರ್ತವೆ.
0: ಮೊದಲನೇ ಸಲ ಯಾರು ಕೊಡ್ತಾರಲ್ಲ ಅವರಿಗೆ ಕೊಡೋತನ ಭಯ ಇರ್ತದ್ರಿ. ಒಂದ್ಸಲ ಅವ್ರ ಕೊಟ್ರು ಅಂತಂದ್ರೆ ಆ ಭಯದಿಂದ ಹೊರಗೆ ಬಂದ್ಬಿಡ್ತಾರೆ. ಯಾರಿಗಾದ್ರೂ ಹೋಗ್ಬೇಕಂತ ನಾವು ಅವೇರ್ನೆಸ್ ಕೊಡೋದೇ ಅವ್ರಿಗೆ ಟೈಮಿಗೆ. ಫಸ್ಟ್ ಟೈಮ್ ಭಯ ಭಯ ಇರ್ತದೆ, ನಾವು ಕೊಟ್ರೆ ಹೆಂಗಾಗ್ತದೆ ಏನಾಗ್ತದೆ. ಸ್ವಂತವ್ರಿಗೆ ಯಾವೊಂದು ತೊಂದರೆನೂ ಆಗೋದಿಲ್ಲ ರೀ, ಸುಧಾರಿಸ್ಕೊಂಡ್ಬಿಡ್ತಾರ ಅವರು. FRSS ಅಂತೇಳಿ ಒಂದು ಇನ್ಸ್ಟ್ರೂಮೆಂಟ್, ಹೊಸ ಇನ್ಸ್ಟ್ರೂಮೆಂಟ್ ಬಂದಿದೆ. ಅದರಿಂದ ನಾವೇನಂತಂದ್ರೆ ನಾವು ಬರೀ ಪ್ಲೇಟ್ಲೆಟ್ಸ್ ಅಷ್ಟೇ ಬೇಕು ಮನುಷ್ಯನಿಗೆ. ಯಾರು ಡೆಂಗ್ಯೂ ಪೇಷಂಟ್ ಅವ್ನ ಪ್ಲೇಟ್ಲೆಟ್ ತುಂಬಾ ಕಡಿಮೆ ಇದೆ, 10,000ಕ್ಕಿಂತ ಕಡಿಮೆ ಇದೆ. ಸ್ವಂತ ಪ್ಲೇಟ್ಲೆಟ್ ಕೊಡಬೇಕು. ಒಬ್ಬ ದಾನಿಯಿಂದನೇ ನಾವು ಅದು ಪ್ಲೇಟ್ಲೆಟ್ ಅಷ್ಟೇ ತಗೊಂಡು ಉಳಿದ ರಕ್ತ ಎಲ್ಲ ವಾಪಸ್ ಅವ್ರಿಗೆ ಕೊಟ್ಬಿಡ್ತೇವೆ. ಸೊ ಒಂದು ದೊಡ್ಡ ಇನ್ಸ್ಟ್ರೂಮೆಂಟ್ ಅದೇ. ಸೊ ಅದ್ರಾಗ ಏನಾಗ್ತದ, ದಾನಿಗೂ ಯಾವೊಂದು ತೊಂದರೆ ಹಂಗಿಲ್ಲ, ಬರೀ ಒಂದು ಪ್ಲೇಟ್ಲೆಟ್ ಅಷ್ಟೇ ನಾವು ಹೊರಗೆ ತಕೊಂಡು ಉಳಿದೆಲ್ಲ ಬ್ಲಡ್ ಅವ್ರಿಗೆ ವಾಪಸ್ ಕೊಟ್ಬಿಡ್ತೇವೆ. ಸೊ FRSS ಅಂತ ಹೇಳಿ ಒಂದು ಸಿಸ್ಟಮ್ ನಂಬಲ್ ಶುರು ಆಗಿದ್ರೆ. ಈಗ ಬ್ಲಡ್ ಗ್ರೂಪ್ ಅಂತಂದ್ರೆ ಕಾಮನ್ ಆಗಿ ಮೇಜರ್ ಬ್ಲಡ್ ಗ್ರೂಪ್ಸ್ ಅಂತ ಹೇಳ್ತೀವ್ರಿ, AB, O ಮತ್ತು AB. ಇದ್ರಾಗ ನೆಗೆಟಿವ್ ಮತ್ತೆ ಪಾಸಿಟಿವ್ ಅಂತ ಇರ್ತವೆ. ನೆಗೆಟಿವ್ ಬ್ಲಡ್ ಗ್ರೂಪ್ ಸ್ವಲ್ಪ ಕಡಿಮೆ. ಈಗ ನಾವು ಇದನ್ನ ಸಂಗ್ರಹಿಸಿ ಇಟ್ಟಲ್ಲಿ ಎಮರ್ಜೆನ್ಸಿ ಯಾವಾಗ ಬೇಕೋ ಅವಾಗಿಂದ ಅವಾಗ ಕೊಡ್ಬೋದು. ಏ ಇಲ್ಲಪ್ಪ ನಾವು ನೋಡೋಣ ಬೇಕಿದ್ದಾಗ ರಕ್ತ ಬೇಕಿದ್ದಾಗ ಕೊಡೋಣ ಅಂತಂದ್ರೆ ಅಲ್ಲಿ ಏನಾಗ್ಬಿಡ್ತದೆ, ಬಹಳಷ್ಟು ಟೈಮ್ ಆಗ್ಬಿಡ್ತದೆ. ಆಮೇಲೆ ನಾವು ಇದನ್ನ ಅದಕ್ಕನೆ ಸಂಗ್ರಹಿಸಿ ಒಂದು ನಮ್ಮಲ್ಲಿ ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕಾಗ್ತದ್ರಿ. ಬೇರೆ ಬೇರೆದಕ್ಕೆ ಬೇರೆ ಟೆಂಪರೇಚರ್. ಈಗ RBCಗೆ ಬೇರೆ ಟೆಂಪರೇಚರ್, ಪ್ಲೇಟ್ಲೆಟ್ಗೆ ಬೇರೆ ಟೆಂಪರೇಚರ್, ಪ್ಲಾಸ್ಮಾ ಅಂತ ಏನು ಇರ್ತೀವಲ್ಲ ಅದಕ್ಕೆ ಬೇರೆ ಬೇರೆ ಟೆಂಪರೇಚರ್ ನಾವು ಮೇಂಟೈನ್ ಮಾಡ್ಕೊಂತ ಇಟ್ಕೋಬಹುದು. ಸೊ ಈ ಗುಂಪುಗಳು ಅದಕ್ಕೆ ಇಂಪಾರ್ಟೆಂಟ್ ರೀ. ಎಲ್ಲರದ್ದು ಗ್ರೂಪ್ ಎದಕ್ಕೆ ಮಾಡ್ತಾರ ಅಂತಂದ್ರೆ, ಇನ್ ಎನಿ ಎಮರ್ಜೆನ್ಸಿ, ಯಾವುದೋ ಒಂದು ಹೊರಗೆ ಆಕ್ಸಿಡೆಂಟ್ ಆಯ್ತು, ಗುಂಪು ಗೊತ್ತಿತ್ತು ಅಂತಂದ್ರೆ ಇಮಿಡಿಯೇಟ್ಲಿ ಅವನಿಗೆ ನಾವು ಬ್ಲಡ್ ಕೊಡ್ಬೋದು.
1: ಸರ್, ಈಗ ಬ್ಲಡ್ ಗ್ರೂಪ್ಗಳು ಇರುತ್ತಲ್ಲ, ಯಾವ ಬ್ಲಡ್ ಗ್ರೂಪ್ ಯಾರ್ಯಾರಿಗೆ ಸೂಟ್ ಆಗುತ್ತೆ ಅದು ಸ್ವಲ್ಪ.
0: ಹಾ, ಈಗ ಸೇಮ್ ಬ್ಲಡ್ ಗ್ರೂಪ್ ಸೇಮ್ ಇದ್ದವ್ರಿಗೆ ಅಷ್ಟೇ ಸೂಟ್ ಆಗ್ತದ್ರಿ. ಎ ಇದ್ದವರಿಗೆ ಏನೇ ಕೊಡಬೇಕು, ಬಿ ಇದ್ದವರಿಗೆ ಬಿ, ಹಂಗೆ ಓ ಮತ್ತೆ ಎ ಬಿ, ಅವ್ರದ್ದೇನಿರ್ತದೆ ಅವ್ರಿಗೆ ಅಷ್ಟೇ ನಾವು ಸೂಟ್ ಆಗ್ತದೆ. AB ಇದ್ದವರು ಏನಾದಲ್ಲ, ಯಾವ್ದಾದ್ರು ಬ್ಲಡ್ ಗ್ರೂಪ್ ತಗೋಬಹುದು. ದೇ ಆರ್ ಕಾಲ್ಡ್ ಆಸ್ ಯೂನಿವರ್ಸಲ್ ರಿಸಿಪಿಯೆಂಟ್ಸ್. ಆಮೇಲೆ ಓ ನೆಗೆಟಿವ್, ದೇ ಆರ್ ಕಾಲ್ಡ್ ಆಸ್ ಯೂನಿವರ್ಸಲ್ ಡೋನರ್ಸ್. ಓ ನೆಗೆಟಿವ್ ಆಲ್ ಎಮರ್ಜೆನ್ಸಿ, ನಮ್ಗೆ ಯಾವ್ದು ರಕ್ತ ಸಿಕ್ಕಿಲ್ಲಪ್ಪ, ಓ ನೆಗೆಟಿವ್ ಅನ್ನೋ ಅವ್ರಿಗೆ ಹೋಗಿ ಕೊಡ್ಬೋದು. ಇದು ಅಡ್ವಾಂಟೇಜ್. ಈಗಂತೂ ಸಾಕಷ್ಟು ಎಲ್ಲ ಕಡೆ ರಕ್ತದ ಅವಶ್ಯಕತೆ ಅದನ್ನೇ ಅದ.
1: ಬಾಂಬೆ ಗ್ರೂಪ್,
0: ಹಾ, ಬಾಂಬೆ ಬ್ಲಡ್ ಗ್ರೂಪ್ ಅಂತ ಹೇಳಿ ಒಂದಾದ್ರೆ ಅದು ಬಹಳಷ್ಟು ಕೆಲವು ಮಂದಿ ಒಳಗಷ್ಟೇ ಅದ. ರೇರ್ ಬ್ಲಡ್ ಗ್ರೂಪ್ ಅದು. ಹಂಗ ರೇರ್ ಬ್ಲಡ್ ಗ್ರೂಪ್ 33ಕ್ಕಿಂತ ಜಾಸ್ತಿ ಇದ್ದಾವ್ರಿ. ಹಾ, ಮೈನರ್ ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಿ. ಅದರಲ್ಲಿ ನಮ್ಗೆ ಕಾಮನ್ ನಾವು ಇಲ್ಲಿ ಕೇಳೋದಾದ್ರೆ ಬಾಂಬೆ ಬ್ಲಡ್ ಗ್ರೂಪ್. ಸೊ ಆ ಬಾಂಬೆ ಬ್ಲಡ್ ಗ್ರೂಪ್ ಅವ್ರಿಗೆ ಆ ಗ್ರೂಪೇ ಅವ್ರಿಗೆ ಕೊಡ್ಬೇಕಾಗ್ತದೆ. ಹಿಂಗಾಗಿ ಅವ್ರೇನ್ ಮಾಡ್ಯಾರ, ಬಾಂಬೆ ಬ್ಲಡ್ ಗ್ರೂಪ್ ದವ್ರೆ ತಮ್ಮದೇ ಒಂದು ಗ್ರೂಪ್
1: ಮಾಡ್ಬಿಟ್ಟು. ನವೋದಯ ಆಸ್ಪತ್ರೆಯಲ್ಲಿ ಈಗ ಹೊಸದಾಗಿ ಏನೆಲ್ಲ ಬದಲಾವಣೆಗಳು ಕಂಡಿದೆ ಸರ್, ಈ ರಕ್ತದ ಸಂಗ್ರಹಕ್ಕೆ ಸಂಬಂಧಪಟ್ಟ, ಬ್ಲಡ್ ಬ್ಯಾಂಕ್ ಸಂಬಂಧಪಟ್ಟಂತೆ?
0: ಅಂದ್ರೆ ಅವೇರ್ನೆಸ್ ಬಹಳ ಆಗ್ಬಿಟ್ಟದ್ರೆ. ಒಳ್ಳೆ ಅವೇರ್ನೆಸ್ ಸಿಕ್ಕದ, ದಾನಿಗಳು ತಾವು ತಾವಾಗಿಯೇ ಬಂದು ರಕ್ತದಾನ ಮಾಡೋಗ್ತಾರೆ. ಅವ್ರು ಹೆಂಗಂತಂದ್ರೆ ಮನೇಲಿ ಯಾವ್ದೊಂದು ಬರ್ತ್ಡೇನೋ, ಆನಿವರ್ಸರಿನೋ ಏನೋ ಒಂದು ಇಟ್ಕೊಂಡಿರ್ತಾರಲ್ಲ, ತಾವಾಗಿ ಬಂದು ಮಾಡೋ.
1: ಒಳ್ಳೆ ಸರ್, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ರಕ್ತದಾನ ಅಂದ್ರೆ ಏನು, ರಕ್ತದಾನದ ಮಹತ್ವ ತಿಳಿಸಿದ್ರೆ, ನಮ್ಮ ಆಕಾಶವಾಣಿಯಲ್ಲಿ ತಮ್ಮ ಅನಿಸಿಕೆಗಳು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
2: ಇದುವರೆಗೆ ನವೋದಯ ನಡೆ ಆರೋಗ್ಯ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಸರಣಿ

0: ಕಾರ್ಯಕ್ರಮ ಕೇಳಿದಿರಿ.
1: ರಕ್ತದಾನದ ಮಹತ್ವ ಕುರಿತು ರಾಯಚೂರಿನ ನವೋದಯ ಮೆಡಿಕಲ್ ಕಾಲೇಜಿನ ಪೆಥಾಲಜಿ ವಿಭಾಗದ ಪ್ರೊಫೆಸರ್ ಮತ್ತು ರಕ್ತದಾನ ಕೇಂದ್ರದ ವಿಶೇಷ ಅಧಿಕಾರಿಯಾದ ಡಾಕ್ಟರ್ ಪ್ರಸನ್ನ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ವೆಂಕಟೇಶ್ ದೇವಿನಬೆಂಚಿ, ಸಹಕಾರ ಬಿ ನರಸಿಂಹಲು.
2: ನವೋದಯ ಆಸ್ಪತ್ರೆಯಲ್ಲಿ ಸಿಗುವ ಮಾನಸಿಕ ರೋಗ, ಸಾಮಾನ್ಯ ವೈದ್ಯಕೀಯ, ಕಿವಿ ಮೂಗು ಗಂಟಲು, ಸ್ತ್ರೀರೋಗ, ಕಣ್ಣಿನ ವಿಭಾಗ, ಚರ್ಮರೋಗ ಮುಂತಾದ ರೋಗಗಳಿಗೆ ಚಿಕಿತ್ಸೆ ದೊರೆಯುತ್ತದೆ.
0: ತುರ್ತು ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಲು ನವೋದಯ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಬಹುದು.
2: ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಮಾರ್ಕೆಟಿಂಗ್ ಮ್ಯಾನೇಜರ್ ರಾಜೇಶ್ ಗೌಡ, ಮೊಬೈಲ್ ಸಂಖ್ಯೆ 9611012134.
0: ಮತ್ತೊಂದು ಮೊಬೈಲ್ ಸಂಖ್ಯೆ 9008729030.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು.
3: ಈಗ ಕೇಳೋಣ ವಿವಿಧ ಕಲಾವಿದರುಗಳ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ.
4: ಬಡಕಲ ಪಶುವಿಗೆ ಬಲುದಂಡಿಯ ಕಟ್ಟಿದರೆ. ವಚನಕಾರರು ಸ್ವತಂತ್ರ ಸಿದ್ಧಲಿಂಗೇಶ್ವರರು. ರಾಗ ತೋಡಿ, ತಾಳ ಕೆಹರವ. ಹಾಡಿರುವವರು ಶ್ರೀರಕ್ಷಾ ಅರವಿಂದ್. ಸಂಗೀತ ನಿರ್ದೇಶನ ಶ್ರೀ ಮೈಸೂರ್ ಮೋಹನ್.

ಬಂದು ನಿಂದಲ್ಲಿ ಕಾರಿರುಳು ಕವಿದು ನಿದ್ರೆಗೈವ ಕಾಲದಳು. ರಚನೆ ದೇಶಿಕೇಂದ್ರ ಸಂಗನಬಸವಯ್ಯ. ರಾಗ ಹಂಸಧ್ವನಿ. ತಾಳ ಝಪ್ತಾಲ್. ಹಾಡಿರುವವರು ಗಣೇಶ್ ದೇಸಾಯಿ. ಸಂಗೀತ ನಿರ್ದೇಶನ ಶ್ರೀ ಮೈಸೂರ್ ಮೋಹನ್.

ಗೋವಿನ ಹೊಟ್ಟೆಯಲ್ಲಿ ಘೃತವಿದ್ದಡೇನು. ರಚನೆ ಚೆನ್ನಬಸವಣ್ಣ, ರಾಗ ಸಾರಂಗ, ತಾಳ ದಾದರ, ಹಾಡಿರುವವರು ಪ್ರೇಮಲತಾ ದಿವಾಕರ್, ಸಂಗೀತ ನಿರ್ದೇಶನ ಶ್ರೀ ಮೈಸೂರು ಮೋಹನ್.

ಇದುವರೆಗೆ ವಿವಿಧ ಕಲಾವಿದರುಗಳ ಧ್ವನಿಗಳಲ್ಲಿ ವಚನಗಾಯನ ಕಾರ್ಯಕ್ರಮ ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ ಸರಿಯಾಗಿ 9 ಗಂಟೆ.

0: ಕೇಳಿ ಪ್ರಕಟಣೆಗಳು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
3: ಇದು ಆಕಾಶವಾಣಿ.
4: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
3: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
4: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
3: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
4: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
3: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
4: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
3: ಸರ್ವೇ ಜನಾಃ ಸುಖಿನೋ ಭವಂತು.
4: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
3: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
4: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ. ಪ್ರತಿದಿನ ಬೆಳಿಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

0: ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
1: ಕೊರತೆಯಾಗದಂತೆ ಗಮನವಿರಲಿ.
3: ಹನಿ ಹನಿಗೂಡ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
1: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9:05. ಕೇಳಿ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕುವೆಂಪು ಇವರ ರಚನೆಯಲ್ಲಿರುವ ಭಾವಗೀತೆಗಳನ್ನು ಶಿವಮೊಗ್ಗ ಸುಬ್ಬಣ್ಣ ಇವರ ಸ್ವರದಲ್ಲಿಯೇ.

ಕುವೆಂಪು ಇವರ ರಚನೆಯಲ್ಲಿರುವಂತಹ ಭಾವಗೀತೆಗಳನ್ನು ಶಿವಮೊಗ್ಗ ಸುಬ್ಬಣ್ಣ ಇವರ ಸ್ವರದಲ್ಲಿ ಕೇಳಿಬಂದಿರಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 9:30. ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನ್ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳಿ ಆಲಿಸುವಂತಹ ಸಮಯ. ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು ಈ ರೀತಿಯಾಗಿವೆ: 2958998. ಮತ್ತೊಂದು ದೂರವಾಣಿ ಸಂಖ್ಯೆ 2003112. ಎಸ್ಟಿಡಿ ಕೋಡ್ ಸಂಖ್ಯೆ 08532. ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವುದರ ಮೂಲಕ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳ್ಬೋದು. ಮತ್ತೆ ಯಾಕೆ ತಡ ತಟ್ಟಂಥ ಫೋನ್ನ ತೆಗೆದುಕೊಳ್ಳಿ, ನಂಬರ್ನ ಡಯಲ್ ಮಾಡಿ 2003112, ಹಾಗೆಯೇ 2958998. ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕಾರ್ಯಕ್ರಮದಲ್ಲಿ ಕೇಳ್ಬೋದು. ಕರೆ ಬರ್ತಾ ಇದೆ ಸ್ನೇಹಿತರೆ. ಹಲೋ.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ. ನಾಗೇಂದ್ರಪ್ಪಗೌಡ ಅವ್ರು, ಹೇಗಿದ್ದೀರಿ ನಾಗೇಂದ್ರಪ್ಪಗೌಡ್ರೆ? ಆರಾಮಿದೀವಿ ನೋಡ್ರಿ. ತಾವು?
1: ನೀವ್ ಆರಾಮಿದೀವಿ ಮೇಡಮ್?
0: ಹಾ, ನಾವು ಚೆನ್ನಾಗಿದೀವಿ ನೋಡಿ.
1: ಬಂಧನ ಪಿಕ್ಚರ್ ಸಾಕು ಮೇಡಮ್.
0: ಬಂಧನ ಚಿತ್ರದಿಂದ ಗೀತೆಯನ್ನ ಕೇಳ್ತಾ ಇದೀರಿ.
1: ನೂರೊಂದು ನೆನಪು.
0: ಹೌದೌದು.
1: ಹಾ, ಪಿಕ್ಚರ್ ಹಾಕೊಂಡು ಮೇಡಮ್. ಈ ಚಂದ್ರಗೌಡ ನಮ್ಮ ಮಾವಂದು ಲಗ್ನದ 50 ವರ್ಷ ಇದಾದ ಮೇಡಮ್ ಈಗ.
0: ಗೌಡ,
1: ಸುರೇಶ್ ಬೆಣ್ಣಿ, ಚಳಮರ್ ಸಾರ್, ಈರಣ್ಣ ಗಂಗಾವತಿ, ಮಾಲಿಂಗರಾಯ, ಸೌಮ್ಯ ಮೇಡಮ್, ವಿಜಯಲಕ್ಷ್ಮಿ, ಬಸವ ಜಪ್ಪಗೌಡ ಬೆಳಾರಿ, ಇವ್ರ ಸೌಲಭ್ಯ ಹಾಕ್ಬೇಕು ಮೇಡಮ್. ನಿಮ್ ಸೌಲಭ್ಯ ಮೇಡಮ್.
0: ಆಯ್ತಾಯ್ತಾಯ್ತು. ಇವರೆಲ್ಲ ನಿಮ್ಮ ಸ್ನೇಹಿತ ಬಾಂಧವರಿಗೋಸ್ಕರ ಎಲ್ಲರಿಗೂ ಹಾಗೂ ಸಮಸ್ತ ಆಕಾಶವಾಣಿ ಕೇಳುಗರಿಗೆ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ನಾಗೇಂದ್ರ ಕೌಡ್ರು ಕರೆಯನ್ನು ಮಾಡಿದರು ಸ್ನೇಹಿತರೆ. ಅವರಿಗೆ ಬಂಧನ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಗಾಯನದಲ್ಲಿರುವಂತಹ 101 ನೆನಪು ಗೀತೆ ಕೋರ್ತಾ ಇದ್ದಾರೆ. ಎಂ ರಂಗರಾವ್ ಇವರ ಸಂಗೀತ ಸಂಯೋಜನೆಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ, ಕೇಳಿ.

0: हेलो आकाशवाणी, हेलो,
1: ಹಲೋ,
0: ನಮಸ್ತೆ
1: ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ಮೇಡಮ್, ಚಿತ್ರದುರ್ಗದಿಂದ ನೇತ್ರಾ ನಟರಾಜ್.
0: ನೇತ್ರಾ ನಟರಾಜ್ ಅವರು, ನಮಸ್ತೆ ನೇತ್ರಾ ನಟರಾಜ್ ಅವರಿಗೆ.
1: ಮೇಡಮ್, ಇವತ್ತು ತಾಯಂದಿರ ದಿನ, ಹ್ಯಾಪಿ ಮದರ್ಸ್ ಡೇ ಮೇಡಮ್. ಎಲ್ಲ ತಾಯಂದಿರಿಗೂ ನನ್ನ ಶುಭಾಶಯ.
0: ಆಯ್ತು, ನಿಮಗೂ ಕೂಡ ಹ್ಯಾಪಿ ಮದರ್ಸ್ ಡೇ.
1: ಥ್ಯಾಂಕ್ ಯು ಮೇಡಮ್. ಮೇಡಮ್, ಮೌರ್ಯ ಚಿತ್ರದಿಂದ ಅಮ್ಮ ಐ ಲವ್ ಯು ಅಂತಿದೆ ಅಲ್ಲ ಮೇಡಮ್, ಆ ಹಾಡು ಬೇಕಾಗಿತ್ತು ಮೇಡಮ್.
0: ಆ ಗೀತೆಯನ್ನು ಕೊಡ್ತಾ ಇದ್ದೀರಿ.
1: ಹಾಂ ಮೇಡಮ್.
0: ಆಯ್ತು, ನೀವು ಕೋರಿದಂಥ ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು, ನಮಸ್ತೆ. ನೇತ್ರಾ ನಟರಾಜ್ ಅವರು ಚಿತ್ರದುರ್ಗದಿಂದ ಕರೆಯನ್ನು ಮಾಡಿದ್ರು ಸ್ನೇಹಿತರೆ. ಅವರಿಗೋಸ್ಕರ ಮೌರ್ಯ ಚಿತ್ರದಿಂದ ಶಾನ್ ಇವರ ಗಾಯನದಲ್ಲಿರುವಂತಹ, ಗುರು ಕಿರಣ್ ಇವರ ಸಂಗೀತ ಸಂಯೋಜನೆ.

0: ಮಾಡ್ತಾ ಇದ್ರಿ ಸೌಮ್ಯ?
1: ಮೇಡಮ್ ವಿಜಯಪುರದಿಂದ.
0: ವಿಜಯಪುರದಿಂದ ಕರೆಯನ್ನು ಮಾಡ್ತಾ ಇದ್ರಿ. ಚೆನ್ನಾಗಿದ್ದೀರಾ?
1: ಚೆನ್ನಾಗಿದ್ದೀರಿ ಮೇಡಮ್, ನೀವು ಕೂಡ ಆರಾಮಿದ್ದೀರಿ?
0: ಹಾಂ, ನಾವು ಕೂಡ ಚೆನ್ನಾಗಿದ್ದೀವಿ. ನೋಡಿ, ಯಾವ ಗೀತೆಯನ್ನು ಪ್ರಸಾರ ಮಾಡೋಣ?
1: ಮೇಡಮ್ ತಾಯಿಯ ಮಡಿಲಲ್ಲಿ,
0: ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ.
1: ಇವತ್ತು ನಿಮಗೋಸ್ಕರ, ನನಗೋಸ್ಕರ, ನಮ್ಮ ತಾಯಿಗೋಸ್ಕರ ಹಾಡು.
0: ಹೌದು ಹೌದು, ಎಲ್ಲ ಇವತ್ತು ವಿಶ್ವ ತಾಯಂದಿರ ದಿನ ಅಲ್ವಾ,
1: ದಿನಾಚರಣೆ,
0: ಅದಕ್ಕಾಗಿ.
1: ಹಾಗಾಗಿ ಎಲ್ಲ ತಾಯಂದಿರಿಗೋಸ್ಕರ ಈ ಹಾಡು. ಅಮ್ಮ ನಗು ಇನ್ನು ಇನ್ನು ನಗು ಅಮ್ಮ, ಅಮ್ಮ ನೀನು ನಕ್ಕರೆ ನಮ್ಮ ಬಾಳು ಸಕ್ಕರೆ, ಈ ತರ ಹಾಡು.
0: ಹೌದಾ, ಈ ಗೀತೆಯನ್ನ ಕೊರ್ತಾ ಇದ್ದಾರೆ.
1: ಹೌದು ಮೇಡಮ್.
0: ಬಿಸಿಲು ಹೇಗಿದೆ ನಿಮ್ಮಲ್ಲಿ
1: ಮೇಡಮ್? ನಿನ್ನೆ ರಾತ್ರಿ ಮಳೆ ಬಂತು, ಬಿಸಿಲು ಬಾಳೆ ಇತ್ತು, ಮತ್ತೊಂದ್ ಸ್ವಲ್ಪ ಕಡಿಮೆ ಆಗ್ಯದ ಅಂತ ಹೇಳ್ತಿದ್ರು. ನಿನ್ನೆ ರಾತ್ರಿ ಮಳೆ ಆಯ್ತ್ರಿ, 2 ತಾಸ ಆಯ್ತು.
0: ಹೌದಾ, ಅಂದ್ರೆ
1: ತಂಪಾಗಿದ
0: ಬಿಸಿಲು ಕಡಿಮೆ ಇದೆ, ಸ್ವಲ್ಪ ಜಾಸ್ತಿ ಇದೆ?
1: ಕಡಿಮೆ ಅದೇ ಮೇಡಮ್, ಕಡಿಮೆ ಆಗ್ಯದ ಈಗ.
0: ಕಡಿಮೆ ಇದೆ ಅಲ್ವಾ, ಅದೇ ಅದೇ ತಾಯಿ ಮಡಿಲಲ್ಲಿ ಚಿತ್ರದ ಗೀತೆಯನ್ನ ಕೇಳಿದಿರಿ.
1: ಹೌದು ಮೇಡಮ್, ಹೌದು.
0: ಆಯ್ತು, ವಿಶ್ವ ತಾಯಂದಿರ ದಿನಕ್ಕೆ ಅನುಗುಣವಾಗಿ ಈ ಗೀತೆಯನ್ನು ನಾನು ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ.
1: ಓಕೆ ಮೇಡಮ್, ನಮಸ್ಕಾರ.
0: ನಮಸ್ಕಾರ, ಶುಭ ದಿನ. ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆಯನ್ನು ಕೇಳಿದರೆ ಸ್ನೇಹಿತರೆ, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಸ್ವರಗಳಲ್ಲಿರುವಂತಹ ಸತ್ಯಂ ಇವರ ಸಂಗೀತ ಸಂಯೋಜನೆಯಲ್ಲಿ ಚೇ ಉದಯಶಂಕರ್ ಅವರ ಸಾಹಿತ್ಯವಿದೆ. ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ.
2: ಅಮ್ಮ ನಗು, ನೀ ನಗು, ಇನ್ನು ಇನ್ನು ಇನ್ನು ನಗು.

0: ಕೇಳ್ತಾನೆ.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಹಲೋ, ನಮಸ್ತೆ.
5: ಹಲೋ, ನಮಸ್ತೆ ಮೇಡಮ್.
4: ನಮಸ್ತೆ, ತಮ್ಮ ಹೆಸರು?
5: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣೆ ಮೇಡಮ್.
4: ಸುರೇಶ್ ಬೆಣ್ಣೆ ಅವರು, ನಮಸ್ಕಾರ ಸುರೇಶ್ ಬೆಣ್ಣೆ ಅವರಿಗೆ.
5: ನಮಸ್ತೆ ಮೇಡಮ್.
4: ನಮಸ್ತೆ, ಹೇಗಿದ್ದೀರಿ?
5: ಚೆನ್ನಾಗಿದೆ ಮೇಡಮ್, ಬರ್ತಾಗಲ್ಲರಿ ಮೇಡಮ್.
4: ಹಾ, ನಾವು ಚೆನ್ನಾಗಿದ್ದೇವೆ ನೋಡಿ. ಯಾವ ಗೀತೆಯನ್ನು ಪ್ರಸಾರ ಮಾಡೋಣ?
5: ಸೂತ್ರಧಾರ ಮೇಡಮ್, ಫಿಲಮ್ ಹೆಸರು.
4: ಸೂತ್ರಧಾರ ಚಿತ್ರದಿಂದ?
5: ಹೌದು ಮೇಡಮ್.
4: ಯಾವ ಗೀತೆ?
5: ರಾಜ್ಕುಮಾರ್ ಆಡ್ಯಾರ ನೋಡ್ರಿ, ನೂರಾರು ನೆನಪಿನ ಸಂತಸ ತುಂಬಿದ ಆಡಿದು ಅಂತಂದು.
4: ಹೌದು ಹೌದು ಹೌದು, ಆ ಗೀತೆಯನ್ನು ಪ್ರಸಾರ
5: ಮೇಡಮ್.
4: ಹೌದಾ, ಖಂಡಿತ ತಪ್ಪದೆ ಗೀತೆಯನ್ನು ಪ್ರಸಾರ ಮಾಡ್ತೇನೆ ನಿಮಗಾಗಿ ಮತ್ತು ನಿಮ್ಮ ಸ್ನೇಹಿತರಿಗಾಗಿ. ಹೌದಾ
5: ಮೇಡಮ್? ವೈಬಿ ಚಳಮರದಂತದರ, ಇನ್ನು ಹೊನ್ನಪ್ಪ ದಾಳಿ, ಚಿತ್ರದುರ್ಗದ ನಳಿನಿ ಸತೀಶ್, ಅಮೃತ ರಮೇಶ್ ಮೇಡಮ್ ಅಂತದರ, ಇವರೆಲ್ಲರಿಗಾಗಿ ಮೇಡಮ್.
4: ಆಕಾಶವಾಣಿ ಕೇಳುಗರಿಗಾಗಿ, ಎಲ್ಲರಿಗೆ.
5: ಹ್ಞೂ ಮೇಡಮ್, ಅವರು ಟ್ರೈ ಮಾಡ್ತಿರ್ತಾರೆ.
4: ಹೌದು ಹೌದು, ಖಂಡಿತ ತಪ್ಪದೆ ಪ್ರಸಾರ ಮಾಡ್ತೇನೆ. ಬಿಸಿಲು ಹೇಗಿದೆ ನಿಮ್ ಕಡೆ?
5: ಬಹಳ ಇದೆ ಮೇಡಮ್, ಮಳೆ ಗುರುವಾರ.
4: ಕರೆ ಕಟ್ ಆಯ್ತು ಅಂತ ಅನ್ಸುತ್ತೆ ಸ್ನೇಹಿತರೆ. ಅವರಿಗೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಸ್ವರಗಳಲ್ಲಿರುವಂತಹ ಸೂತ್ರಧಾರ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಹಂಸಲೇಖ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ ಗೀತೆ ಕೇಳಿ ಬರ್ತಾ ಇದೆ.

0: హలో ఆకాశవాణి, హలో.
1: ನಮಸ್ಕಾರ ಮೇಡಮ್, ನಾವು ಮಚ್ಚಿಟ್ಟ ದೊಡ್ಡೀರಣ್ಣ ಅಂತ ಮೇಡಮ್.
0: ದೊಡ್ಡೀರಣ್ಣ ಅವ್ರು, ನಮಸ್ಕಾರ ದೊಡ್ಡೀರಣ್ಣ ಅವ್ರಿಗೆ.
1: ಮೇಡಮ್, ವಿಶ್ವ ತಾಯಂದ್ರ ದಿನದ ಶುಭಾಶಯಗಳು ಮೇಡಮ್.
0: ಹಾಂ ಹಾಂ, ಧನ್ಯವಾದಗಳು ತಮಗೆ. ಹೇಳಿ, ಯಾವ ಗೀತೆಯನ್ನು ಪ್ರಸಾರ ಮಾಡೋಣ?
1: ಬಂತು ಬೆಂಕಿಯಲ್ಲಿ ಅರಳಿದ ಉದ್ದೇಶ, ಮುಂದೆ ಬನ್ನಿ ಮುಂದೆ ಬನ್ನಿ, ಜೀವನದಲ್ಲಿ ಮುಂದೆ ಬನ್ನಿ ಅಂತ ಹಾಡ್ ಹಾಕ್ಬೇಕು ಮೇಡಮ್.
0: ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದಿಂದ.
1: ಹೌದು ಮೇಡಮ್,
0: ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದಿಂದ ಒಂದೇ ಗೀತೆ ಲಭ್ಯವಿದೆ ಇದರಲ್ಲಿ. ಮುಂದೆ ಬನ್ನಿ ಅಂತ ಗೀತೆಯನ್ನು.
1: ಮುಂದೆ ಬನ್ನಿ ಜೀವನದಲ್ಲಿ ಮುಂದೆ ಬನ್ನಿ ಅಂತ ಹಾಡು ಇದೆ ಮೇಡಮ್.
0: ಹೌದು ಹೌದು, ಇಲ್ಲ ಗೀತೆ ಇದೆ, ಬಟ್ ನಮ್ಮಲ್ಲಿ ಅದು ಲಭ್ಯವಿಲ್ಲ ಅದಕ್ಕಾಗಿ. ತಾಳಿ ಕಟ್ಟುವ ಶುಭ ವೇಳೆ ಇದೆ, ಆ ಗೀತೆಯನ್ನು ಪ್ರಸಾರ ಮಾಡ್ಲಾ?
1: ಮಾಡ್ರಿ ಮೇಡಮ್, ಅದೇ ಪ್ರಸಾರ ಮಾಡ್ರಿ.
0: ಚೆನ್ನಾಗಿದೆ ಅಲ್ವಾ ಆ ಗೀತೆನ ಕೂಡ?
1: ಬೇಸಿದೆ ಮೇಡಮ್.
0: ಕೇಳಿದಿರಾ?
1: ಕೇಳಿದ್ರು ಮೇಡಮ್, ಕೇಳಿದ್ರು
0: ಕೇಳಿದಿರ, ಅದಕ್ಕೆ ಕೇಳಿದೆ. ತುಂಬ ಚೆನ್ನಾಗಿದೆ. ಅದರಲ್ಲಿ ನೋಡಿ ಯಾವ ರೀತಿಯಾಗಿ ಈ ಪಕ್ಷಿಗಳ ಒಂದು ಶಬ್ದಗಳನ್ನು ಮಾಡಿದ್ದಾರೆ ನೋಡಿ ಹಾಡಿನಲ್ಲಿ. ಹೌದು ಹೌದು, ತುಂಬ ಅವರ ಒಂದು ಭಾವನೆಗಳನ್ನು ಗೀತೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ನೋಡ್ರಿ. ಚೆನ್ನಾಗಿದೆ, ನಿಜ. ಆಯ್ತು, ನಿಮ್ಮ ಗೀತೆಯನ್ನು ಪ್ರಸಾರ
1: ಮಾಡ್ತೀನಿ.
0: ಆಯ್ತಾಯ್ತು, ತಮಗೂ ಕೂಡ ಬೆಳಗಿನ ಶುಭ ಮುಂಜಾನೆ ನಮಸ್ಕಾರಗಳು. ನೀವು ಕೋರಿದಂಥ ಗೀತೆಯನ್ನು ಪ್ರಸಾರ ಮಾಡ್ತೀನಿ, ಕೇಳಿ.
1: ನಮಸ್ಕಾರ.
0: ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಗಾಯನದಲ್ಲಿರುವಂತಹ, ಎಂ ಎಸ್ ವಿಶ್ವನಾಥನ್ ಇವರ ಸಂಗೀತ ಸಂಯೋಜನೆಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ.

ಜಗದ ಕವಿ ಕೇಳಿ ಒಂದು ಕತೆ, ಒಂದು ದೊಡ್ಡ ಕಾಡು. ಅಲ್ಲಿ ಒಂದು ದೊಡ್ಡ ಆಲದ ಮರ.

0: हेलो, नमस्ते
1: हलो मैडम, नमस्ते मैडम.
0: नमस्ते.
1: गंगा उज्जीरण ಮಾತಾಡ್ತಾ ಇದ್ದೀನಿ.
0: ಹೇಳಿ
1: ಆರಾಮಿದ್ದೀರಾ ಮೇಡಮ್?
0: ಆರಾಮಿದ್ದೀರಿ ಅಂತ ನೋಡಿ, ತಾವು ಹೇಗಿದ್ದೀರಾ?
1: ನಾವು
0: ಆರಾಮಿದ್ದೀರಾ?
1: ಕೂಡ ಖುಷಿಯಾಗಿದ್ದೀವಿ ಮೇಡಮ್. ತುಂಬಾ ಖುಷಿ ಆಯ್ತು. ತುಂಬಾ ಬಹಳ ದಿನ ಆಗಿತ್ತು ಮೇಡಮ್ ಜೊತೆಗೆ ಮಾತಾಡಿ.
0: ನಮಗೂ ಕೂಡ ಸಂತೋಷವಾಯಿತು.
1: ವಿಶೇಷವಾಗಿ ಒಂದು ಬೆಳಗಿನ ಹಾಡುಗಳಿಗೆ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ತಮಗೂ ಕೂಡ. ಹೇಳಿ, ಯಾವ ಗೀತೆಯನ್ನು ಪ್ರಸಾರ ಮಾಡೋಣ?
1: ಹಾಗೇನೆ ಮೇಡಮ್, ಇವತ್ತು ವಿಶೇಷವಾಗಿ ತಾಯಂದ್ರ ಬಗ್ಗೆ ಒಳ್ಳೆ ಒಂದು ಹಾಡುಗಳು ಗೀತೆಗಳು ಮೂಡಿ ಬರ್ತಾ ಇದಾವೆ. ಅದರಲ್ಲೂ ತಾಯಂದ್ರ ಸ್ಥಾನದಲ್ಲಿರುವಂತಹ ಎಲ್ಲರಿಗೂ ಕೂಡ ಒಂದು ತಾಯಂದ್ರ ದಿನದ ಶುಭಾಶಯಗಳು.
0: ಆಯ್ತು, ಧನ್ಯವಾದಗಳು ತಮಗೆ.
1: ನನಗೆ ನಮ್ಮ ಮನೆಯಲ್ಲಿರುವಂತಹ ನಮ್ಮ ತಾಯಿ ಅಷ್ಟೇ ಪ್ರೀತಿಯನ್ನ ನಮ್ಮ ರಾಯಚೂರು ಆಕಾಶವಾಣಿ ಸಹ ನನಗೆ ಕೊಟ್ಟಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಆಕಾಶವಾಣಿ ಸ್ನೇಹಿತರಲ್ಲಿ ಕೂಡ ಎಷ್ಟೋ ಜನ ತಾಯಂದ್ರ ಸ್ಥಾನದಲ್ಲಿದ್ದಾರೆ ಮೇಡಮ್. ಅದರಲ್ಲಿ
0: ಹೌದು.
1: ನಮ್ಮ ಮಾನವೀಯ ಪುಷ್ಪ ಅಮ್ಮ ಅಂತ ಇದ್ದಾರೆ ಮೇಡಮ್. ನಾವು ರೇಡಿಯೋ ಕೇಳಿದ್ರು ಅವರಂತೂ ಯಾವಾಗಲೂ ನನಗೆ ದೊಡ್ಡ ಮಗನ ಸ್ಥಾನ ಪಟ್ಬಿಟ್ಟಿದ್ದಾರೆ. ಊರಿಗೆ ಹೋದ್ರು ಸಹ ಪ್ರೀತಿಯಿಂದ ಊಟ ಬಡಿಸಿ ನಮ್ಮನ್ನು ಉಣಿಸಿ ಕಳಿಸ್ತಾರೆ.
0: ನೋಡಿ,
1: ನಮ್ಮ
0: ತಾಯಿ ಅಂದ್ರೆ
1: ಪುಷ್ಪ
0: ಹಾಗೆ ಅಲ್ವಾ?
1: ಅಮ್ಮಗೂ ಹೌದು ಮೇಡಮ್, ಹೌದು. ನಮ್ಮ ಪುಷ್ಪ ಅಮ್ಮಗೂ ಸಹ ಇವತ್ತಿನ ದಿನ ನಾನು ಒಂದು ತಾಯಂದ್ರ ದಿನದ ಶುಭಾಶಯಗಳು. ಅಮ್ಮ, ನಿಮ್ಮ ಕೈತುತ್ತು ಮರೆಯಲು ಸಾಧ್ಯ ಇಲ್ಲ. ನಿಜ ಹೇಳ್ಬೇಕಂತಂದ್ರೆ ನೀವು
0: ನಿಜ.
1: ಎಲ್ಲೇ ಇದ್ರೂ ಹೇಗೆ ಪ್ರತಿನಿತ್ಯ ನಮ್ಮ ಮನದಲ್ಲಿ ಇರ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನನಗೆ
0: ನಿಮ್ಮ
1: ತುಂಬಾ
0: ತಾಯಿಗೂ
1: ಖುಷಿ
0: ಕೂಡ
1: ಆಗುತ್ತೆ.
0: ನಮ್ಮ ಕಡೆಯಿಂದ ತಾಯಂದಿರ ದಿನದ ಶುಭಾಶಯಗಳು.
1: ಧನ್ಯವಾದ ಮೇಡಮ್. ನಮ್ಮ ಅಮ್ಮನು ಕೂಡ ಕ್ಯಾಟರಿಂಗ್ ಕೆಲಸಕ್ಕೆ ಹೋಗ್ತಾರೆ ಮೇಡಮ್.
0: ನೋಡಿ,
1: ಬೆಳಗ್ಗೆನೆ ನನಗೋಸ್ಕರ ಪ್ರೀತಿಯಿಂದ ಅಡಿಗೆ ಎಲ್ಲ
0: ಹೌದು
1: ಮಾಡಿ ಇಟ್ಟೋಗಿದಾರೆ. ನೀವು ಎದ್ದ ಮೇಲೆ ಊಟ ಮಾಡಪ್ಪ ಅಂತ ಹೇಳ್ಬಿಟ್ಟು
0: ನೋಡಿ
1: ಅಷ್ಟೊಂದು
0: ನೋಡಿ
1: ಪ್ರೀತಿ
0: ನೋಡಿ.
1: ಮೇಡಮ್ ನಮ್ಮ.
0: ಹೌದು ಹೌದು ಹೌದು, ತಾಯಿಯ ಪ್ರೀತಿನೇ ತುಂಬಾ ವಿಶೇಷವಾದದ್ದು, ಅದ್ಭುತವಾದದ್ದು. ನೋಡಿ
1: ಮೇಡಮ್, ಇವತ್ತಿನ ದಿನ ನಾವು ನನಗಂತೂ ಪ್ರತಿನಿತ್ಯ ತಾಯಂದ್ರ ಸ್ಥಾನದಲ್ಲಿರುವಂತ ಎಲ್ಲರೂ ತಾಯಂದ್ರ
0: ಹೌದು
1: ತಾಯಿನೇ ಮೇಡಮ್. ತಾಯಿ ಪ್ರೀತಿ ಯಾವತ್ತೂ ಕೊರತೆ ಆಗಲ್ಲ.
0: ಹೌದು ಹೌದು.
1: ವಿಶೇಷವಾಗಿ ನಾವು ಇವತ್ತು ಹೇಳ್ಬೇಕು ಅಂತಂದ್ರೆ ಅವಕಾಶ ಬಂದಾಗ ಹೇಳ್ತಾ ಇರ್ತೀವಲ್ಲ. ಇವಾಗ ನೋಡಿ ಮೇಡಮ್, ನಾವೆಲ್ಲರೂ ಮನೆಯಲ್ಲಿ ಇರುವಂತವರೆಲ್ಲರೂ ದುಡ್ಕೊಂಡ್ ತಿನ್ನುವಂತ ಜೀವನ ನಮ್ದು.
0: ಹೌದು.
1: ನಮ್ ತಾಯಿ ಕ್ಯಾಟರಿಂಗ್ ಕೆಲಸಕ್ಕೆ ಹೋಗ್ತಾರಲ್ಲ ಮೇಡಮ್. ಅಲ್ಲೆಲ್ಲ ಕೆಲಸ ಮುಗಿದ್ಮೇಲೆ ಅಲ್ಲೆಲ್ಲ ಸ್ನೇಹಿತರ ಜೊತೆ ಹೋಗಿರ್ತಾರೆ ಮೇಡಮ್. ಎಲ್ಲರೂ ನಮ್ಮ ಸದಸ್ಯರು, ನಮ್ಮ ಕುಟುಂಬ ಸದಸ್ಯರು ಒಂದಿಷ್ಟು ಜನ ದುಡ್ಕೊಂಡ್ ತಿನ್ನುವಂತ ಕೆಲಸಕ್ಕೆ ಎಲ್ಲರೂ ಕ್ಯಾಟರಿಂಗ್ ಹೋಗ್ತಾರಲ್ಲ. ನಮ್ ತಾಯಿ ತಿರುಗಿ ನಾನು ಇಷ್ಟು ದೊಡ್ಡವನಾಗಿದ್ದೀನಿ, ಮಗ ಮದುವೆ ಮಾಡಿದಾರೆ ಎಲ್ಲ ಅಂತಂದ್ರು ಕೂಡ ಅಲ್ಲೆಲ್ಲ ಮುಗಿದ್ಮೇಲೆ ಊಟ ಗೀಟ ಎಲ್ಲ ಸ್ವಲ್ಪ ತಗೊಂಡ್ ಬಂದು ಸ್ವೀಟ್ ಗೀಟ ಅನ್ನಿದ್ರೆ ನಾನು ತಿನ್ನಕ್ ಕೊಡ್ತಾರ್ರಿ ಮೇಡಮ್.
0: ನೋಡಿ,
1: ನನಗ
0: ಯಾಕೆ
1: ಇದು
0: ಅಲ್ವಾ?
1: ಈ ಒಂದು ಕ್ಷಣದಲ್ಲಿ ಒಂಥರ ಕಣ್ಣು ತೇವಾದವು ಮೇಡಮ್ ಈ ಮಾತು
0: ನೋಡಿ
1: ಹೇಳ್ಬೇಕಂತಂದ್ರೆ.
0: ನೋಡಿ, ಇಲ್ಲ, ತಾಯಿ ಪ್ರೀತಿ ಅಂದ್ರೆ ನಂಗೆ ಅಲ್ವಾ? ಅವರು ಉಪವಾಸ ಇದ್ದು ನಮಗೆ ಊಟ ಬಡಿಸ್ತಾರೆ. ನೋಡಿ,
1: ನಿಜ ಮೇಡಮ್, ನಿಜವಾಗ್ಲೂ ಮೇಡಮ್. ಇನ್ನೊಂದ್ ಏನಂತಂದ್ರೆ ಬೆಳಗ್ಗೆ ಕೂಡ 6 ವರೆಗೆ ಹೋಗ್ತಾ ಇದ್ರೆ, ಯಾಕಂದ್ರೆ ಮದುವೆ ಕೆಲಸವೆಲ್ಲ ಕ್ಯಾಟರಿಂಗ್
0: ಹೌದು
1: ಇರ್ತಾವಲ್ಲ ಮೇಡಮ್. ಈಗ
0: ಹೌದು ಹೌದು, ಇವಾಗೆಲ್ಲ ತುಂಬಾ.
1: ಮುಂಚಾನೆ ಆಟೋ ಆಟೋ ಹಾಂ ಮೇಡಮ್, ಆಟೋ ಗಾಡಿ ಬಂದು ಕರ್ಕೊಂಡು ಹೋಗಿ ಬಿಡ್ತಾರೆ ಮೇಡಮ್ ಎಲ್ಲರಿಗೂ ಬಂದು. ಹಂಗಾಗಿ
0: ನೋಡಿ.
1: ನಾ ಇನ್ನೂ ಮಲಗಿದ್ದೆ, 6:20 ಆಗಿತ್ತು. ಹಂಗೆ ಮಲ್ಕೊಂಡಿದ್ದೀನಿ, ಹಾಸಿಗೆಲೆ ನೋಡಪ್ಪ ಎಲ್ಲ ಮಾಡಿಟ್ಟಿದ್ದೀನಿ,
0: ಪಾಪ.
1: ಆಮೇಲೆ ನೀನು ಎದ್ದು ಊಟ ಮಾಡು ಅಂತ ಹೇಳಿದ್ರು ಮೇಡಮ್.
0: ನೋಡಿ ನೋಡಿ ನೋಡಿ.
1: ಮತ್ತೆ ನಿನ್ನೆ ಕೂಡ ಹೋಗಿದ್ರು ಮ್ಯಾಮ್, ಸಾಯಂಕಾಲ ಬಂದ್ರು. ನಿನ್ನೆ ಒಂದು ಮಜ್ಜಿಗೆ ಮೊಸರು ಮತ್ತೆ ಸ್ವಲ್ಪ ರೈಸ್ ಎಲ್ಲ ತಿನ್ಲಿಕ್ಕೆ ಮತ್ತೆ ಸ್ವೀಟ್ ತಂದಿದ್ರು ನನಗೆ. ಎಷ್ಟು ಅಂತಂದ್ರೆ ಮೇಡಮ್, ಒಂದು ಮನೆಯಲ್ಲಿ ಏನು ಇಲ್ಲ ಅಂದ್ರೆ ಕೂಡ ಅಷ್ಟು ನಮ್ಮ ತಾಯಿ ಪ್ರೀತಿ ಕೊಡ್ತಾರಲ್ಲ ಅಂತಂದು.
0: ಹೌದು ಹೌದು ಹೌದು.
1: ನಾವು
0: ಇಲ್ಲ, ತಾಯಿ ಅಂದ್ರೆ ಹಾಗೆ ನೋಡಿ, ಅವರೊಬ್ಬರು ಇದ್ರೆ ಸಾಕು ಮನೆಯಲ್ಲಿ, ನಮಗೆ ಅಷ್ಟು ಮನೆ ತುಂಬಿರುತ್ತೆ.
1: ಖಂಡಿತ ಮೇಡಮ್, ಇಷ್ಟ ಹತ್ರ ಮಕ್ಕಳು ಬೆಳೆದಿವಿ, ನಾವು ದುಡಿಯಕ್ಕೆ ಹೋಗ್ತೀವಿ, ಹೋಗ್ಬೇಡಮ್ಮ ಅಂತಂದ್ರೆ ಕೂಡ ಬೇಡಪ್ಪ, ನಾವು ದುಡ್ಡು
0: ಹೌದು.
1: ತಿನ್ನುವಂತ ಜೀವನ ನಮ್ದು ಕೊನೆ. ಇನ್ನು
0: ಹಾ ನಿಜ, ಅವ್ರು ಕೊಡೋದಿಲ್ಲ
1: ಕೊಡೋದಿಲ್ಲ ಮೇಡಮ್, ನಿಜ
0: ಕೊಡೋದಿಲ್ಲ
1: ಕೊಡೋದಿಲ್ಲ ಮೇಡಮ್.
0: ಕೊಡೋದಿಲ್ಲ.
1: ತಾಯಿಗ 55 ವರ್ಷ ಮೇಡಮ್.
0: ನೋಡಿ
1: ಅವ್ರೆ ಇಲ್ಲಪ್ಪ, ನಂಗಿನ್ನೂ ಶಕ್ತಿ ಇದೆ,
0: ನೋಡಿ ನೋಡಿ
1: ಆರಾಮಾಗಿ ನೀವು ಕೆಲಸಕ್ಕೆ ಹೋಗ್ರಿ, ನಾನು ಹೋಗಿ ಬರ್ತೇನೆ ಅಂತ ಅಂತಾರೆ ಮೇಡಮ್.
0: ನೋಡಿ ನೋಡಿ, ಎಷ್ಟು ಅವ್ರ ಹತ್ರ
1: ಹಂಗಾಗಿ
0: ಒಳ್ಳೆ ಒಂದು
1: ನಮಗ
0: ವಿಚಾರ ಇದೆ.
1: ಕೆಲವೊಬ್ರನ್ನೆಲ್ಲ ನಾವು ಎಂತ ಸ್ನೇಹಿತರ ಮನೆಗೆ ಹೋಗ್ತಿರ್ತೀನಿ ಬರ್ತಿರ್ತೀನಿ, ತುಂಬಾ ಜನ ಹಚ್ಕೊಂಡಿನ ಅಂದ್ರೆ ಕೂಡ ಅವರು ಕೂಡ ಇಷ್ಟಪಡ್ತಾರೆ ಮೇಡಮ್. ಏನಪ್ಪ ನೀವು ದುಡಿತೀರಿ, ಮಕ್ಕಳು ದುಡ್ದಾಕ್ತಂದ್ರೆ ನಿಮ್ ತಾಯಿ ಈ ವಯಸ್ಸಿನ ಕುಂದ್ರಲ್ಲ ಸ್ವಲ್ಪ ಹೋಗ್ತಾಳೆ ಕೆಲಸಕ್ಕೆ ಅಂದ್ರೆ ಚಲೋ
0: ಕೆಲಸ
1: ಬರ್ತಾರೆ. ನಮ್ಮ
0: ಮಾಡ್ತಾ
1: ತಾಯಿಗಿನ ನಾವು ಬೇಡಮ್ಮ ಅಂತ ಹೇಳ್ತೀವಲ್ಲ, ಇಲ್ಲಪ್ಪ ನಂಗೆ ಸ್ವಲ್ಪ ಎಕ್ಸಸೈಸ್ ವಾಕಿಂಗ್ ಮಾಡಿದಂಗೆ ಆಗುತ್ತೆ, ಓಕೆನಾ ಬರ್ತಾರೆ ಮೇಡಮ್.
0: ಹೌದು, ಅವ್ರಿಗೂ ಕೂಡ ಸ್ವಲ್ಪ ಚೇಂಜಸ್ ಅನ್ನು ಆಗುತ್ತಲ್ವಾ ಮನೆಯಲ್ಲೇ ಇರೋದ್ರಿಂದ? ಹೊರಗಡೆ
1: ಹೌದು
0: ಹೋಗಿ
1: ಮೇಡಮ್,
0: ಬಂದರೆ ಸ್ವಲ್ಪ
1: ಹೌದು.
0: ಬೇರೆಯವ್ರು ಕೂಡ ಮಾತಾಡಿ ಬೆರೆತು, ಅದೊಂಥರ ಬದಲಾವಣೆ.
1: ಇವತ್ತಿನ ದಿನ ಒಳ್ಳೆ ಗೀತೆಗಳು ಬಂದು ಮೇಡಮ್, ಎಲ್ಲವೂ ಖುಷಿ ಆಯ್ತು. ನನ್ನ ನೆಚ್ಚಿನ ಗೀತೆಗಳು ಪ್ಲೇ ಆದವು, ಹಾಗಾಗಿ ನೀಲಕಂಠ ಚಿತ್ರದಿಂದ.
0: ನೀಲಕಂಠ ಚಿತ್ರದಿಂದ ಕೇಳ್ತಾ ಇದ್ದೀರಿ, ತುಂಬಾ ಒಳ್ಳೆಯ
1: ಹಾ ಮೇಡಮ್,
0: ಒಂದು
1: ಅದರಲ್ಲಿ
0: ಗೀತೆಗಳಿವೆ ಅದರಲ್ಲೂ ಕೂಡ.
1: ಯಾಕಂತಂದ್ರೆ ದೇವರೇ ಕೂಡ ಏನೇ ಒಂದು ಬರೆದ್ರು ಕೂಡ ತಾಯಿ ಪ್ರೀತಿಗೆ ಮೊದಲನೇ ಸ್ಥಾನ ಕೊಟ್ಟಿರ್ತಾರಲ್ವಾ.
0: ಹೌದು
1: ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಯ ಮೊದಲು ಇಲ್ಲಿ ಅಂತ ಒಂದು ಹಾಡು ಬರುತ್ತೆ ಮೇಡಮ್.
0: ಹೌದು ಹೌದು, ಇದೆ ಅಲ್ವಾ, ತುಂಬಾ ಒಳ್ಳೆಯ ಗೀತೆ ರವಿಚಂದ್ರನ್ ಅವ್ರದ್ದು.
1: ಹಾ ಮೇಡಮ್, ಹಾಗೆ ಹೌದು ಮೇಡಮ್.

0: ನೆಚ್ಚಿನ ನಟ ಮತ್ತು ನನ್ನ ನೆಚ್ಚಿನ ಗೀತೆ. ಹಾಗಾಗಿ ಎಲ್ಲರಿಗೂ ಒಂದು ಇವತ್ತಿನ ದಿನ ತಾಯಂದ್ರಿಗೆ ನೆನಪಿಸ್ತೀವಿ. ಆಮೇಲೆ ತಾಯಿ ಪ್ರೀತಿ ಹೆಂಗಂತಂದ್ರೆ ಮೇಡಮ್, ಅದು ತಂದೆ ತಾಯಿ ಪ್ರೀತಿ ನಾವು ಯಾವತ್ತೂ ಕೊರತೆ ಕೊಡಲ್ಲ ನೋಡ್ಕೊಂತೀವಿ. ಆದ್ರೆ ತಾಯಿ ಅನ್ನೋ ಪ್ರೀತಿ ಅಂತ ಬಂದ ಸ್ವಲ್ಪ ಹೆಚ್ಚೇ ಇಷ್ಟಪಡ್ತೀವಿ. ಯಾಕಂದ್ರೆ ಅವರು ನಮ್ಮನ್ನ 9 ತಿಂಗಳ ಎತ್ತು ಸಾಕಿ, ನಮ್ಮನ್ನ ಸಲಹಿ. ಆಮೇಲೆ ಒಂದು ಕ್ಷಣದಲ್ಲಿ ಕೆಲವು ಕಥೆಗಳನ್ನ ನೆನಪು ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಬಿದ್ರು ಅಮ್ಮ ಅಂತೀವಿ, ಎದ್ರು ಅಮ್ಮ ಅಂತೀವಿ, ಭಯ ಪಟ್ರು ಅಮ್ಮ ಅಂತೀವಿ.
1: ಹೌದು, ಎಷ್ಟು ಅದ್ಭುತ ನೋಡ್ರಿ ಅವ್ರದ್ದು. ನಾವು ಜೀವ ಇರೋರಿಗೂ ಮರೆಯಕ್ಕಾಗಲ್ಲ,
0: ಮರೆಯಕ್ಕಾಗಲ್ಲ ಮೇಡಮ್. ಇವತ್ತಿನ ದಿನ ಅವಕಾಶ ಬಂದಾಗ ಮಾತಾಡ್ತೀವಲ್ಲ, ಈಗ ನೋಡಿ ಕೆಲವೊಂದು ಹಳ್ಳಿಗಳಲ್ಲಿ ನೋಡಿದಾಗ ಏನಾಗುತ್ತೆ, 10-10 ಮಕ್ಕಳನ್ನ ತಾಯಿ ತಂದೆ ಹೆತ್ಬಿಟ್ಟು 10 ಮಕ್ಕಳು ಸಾಕಿಟ್ಟಾದ್ರೆ 10 ಮಂದಿ ಕೂಡಿ ಒಬ್ರು ನೋಡಕ್ ಆಗ್ತಾ ಇಲ್ಲ.
1: ಅದು ಒಂಥರ ಬಹಳ
0: ಹೆಂಗಂದ್ರೆ ಬಂದಾಗ ಸಂಗತಿ, ತಾಯಂದ್ರ ದಿನ ಅಂತ ಬಂದಾಗ ಸೆಲ್ಫಿಗಾಗಿ ಅಮ್ಮ ಬೇಕು, ಸೇವೆಗಾಗಿ ಅಮ್ಮ ಬೇಡ. ಅಂದ್ರೆ ನಾವು ಸೇವೆ ಮಾಡ್ಬೇಕು ಅಮ್ಮಂದ್ರಿಗೆ, ನಾವು ಸೇವೆ ಕೊಡ್ಬೇಕು ಅಂದ್ರೆ ಅದಕ್ಕೆ ಅಮ್ಮ ಬೇಕಾಗಿಲ್ಲ, ಬರೀ ಸೆಲ್ಫಿಗಾಗಿ ಬೇಕು.
1: ನೋಡಿ ಇಲ್ಲ, ಮಾಡ್ಬೇಕು, ತಾಯಿಯ ಸೇವೆ ಮಾಡ್ಬೇಕು.
0: ಯಾಕಂದ್ರೆ ನೋಡಿ ಮೇಡಮ್, ಆ ಒಂದು ತಾಯಿ ಸ್ನಾನ ಅನ್ನೋದು ಇರುತ್ತಲ್ಲ, ಮಕ್ಕಳು ಅವ್ರಿಗೆಲ್ಲ ಮದುವೆಯಾಗಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವರೆಲ್ಲ ಕಂಡ್ರು ಕೂಡ ತಾಯಿ ಪ್ರೀತಿ ಅನ್ನೋದು ಆ ಮೊಮ್ಮಕ್ಕಳಕ್ಕಿಂತ ಅವ್ರ ಸ್ವಸ್ಥರಕ್ಕಿಂತ ಆ ತಾಯಿ ಮೇಲೆ ಪ್ರೀತಿ ಜಾಸ್ತಿ.
1: ಹೌದು, ಮಗನ ಮೇಲೆನೇ ಪ್ರೀತಿ ಜಾಸ್ತಿ.
0: ನನಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದ್ರೆ ಮೇಡಮ್, ಮೊನ್ನೆ 26 ಏಪ್ರಿಲ್ಗೆ ನಂದೇ ಮದುವೆ ಆಯ್ತು ಮೇಡಮ್. ನನ್ನ ತಾಯಿ ಮದುವೆಗಿಂತ ಮುಂಚೆನೂ ಫಿಕ್ಸ್ ಆದಾಗ ಒಂದ್ ಮಾತು ಏನಂದ್ರು ಅಂದ್ರೆ, ಚೆನ್ನಾಗಿರಪ್ಪ, ಖುಷಿಯಾಗಿರಪ್ಪ. ಮತ್ತೆ ಹಿರಿಯರು ಮತ್ತೆ ತಿಳುವಳಿಕೆ ಮಾತು ಹೇಳ್ತಾರಲ್ಲ ಮೇಡಮ್, ಅಕಸ್ಮಾತ್ ಮನೆ ಅಂದ್ಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಏನಾರು ಬರ್ತಿರ್ತಪ್ಪ, ಹಂಗೆ ಅಂದ್ರೆ ನಮ್ಮಿಂದ ಏನಾದ್ರು ನಿಂಗೆ ತೊಂದರೆ ಬಂದ್ರೆ ಬೇಕಾರೆ ನಾ ಮೇಲ್ಗಡೆ ರೂಮ್ ಅಲ್ಲಿ ಇರ್ತೀನಪ್ಪ, ನೀವು ಚೆನ್ನಾಗಿ ಕೆಳಗಡೆ ಇರಪ್ಪ ಅನ್ಬಿಟ್ರಿ ಮೇಡಮ್.
1: ನೋಡಿ
0: ನನಗೆ ಒಂಥರ
1: ಚೆನ್ನಾಗಿರ್ಬೇಕು ಅನ್ನೋದು ಅವ್ರ ಆಸೆ.
0: ಆಸೆ ಮೇಡಮ್, ನಾವು ಸಿನಿಮಾ ತರ ಟಿವಿ ತರ ಜೀವನ ನಮಗ್ ಬೇಡಮ್ಮ, ಅವ್ರೆಲ್ಲ ಬೇಕಾಗಿಲ್ಲ. ನಾವು ಚೆನ್ನಾಗಿದ್ರೆ ಆಯ್ತಲ್ಲ, ಬಂದವರು ನಮ್ಮ ನೀನು ಮಗಳಂತೆ ಪ್ರೀತಿ ಕೊಟ್ರೆ ಅವ್ರು ಮಗಳ ತರ ಇರ್ತಾರೆ, ಅವ್ರು ತಮ್ಮನ ತರ ಪ್ರೀತಿ ಕೊಡ ಅಮ್ಮ ಅಂತ ಅಷ್ಟೇ ಸಾಕು ಅಂತಂದೆ.
1: ನೋಡ್ರಿ,
0: ಒಟ್ನಲ್ಲಿ ತಾಯಂದ್ರ ಪ್ರೀತಿ ಯಾವತ್ತೂ ಬದಲಾಗಲ್ಲ ಮೇಡಮ್.
1: ಬದಲಾಗಲ್ಲ. ನಿಜ ಒಳ್ಳೆ ವಿಚಾರವನ್ನು ಹಂಚಿಕೊಂಡ್ರಿ ನನ್ನ ಜೊತೆಗೆ ಕಾರ್ಯಕ್ರಮದಲ್ಲಿ. ತಮ್ಮ ಗೀತೆಯನ್ನು ನಾನು ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಹೀಗೆ ನಿಮ್ಮ ತಾಯಿನ ನೀವು ಪ್ರೀತಿಸ್ತಾ ಇರಿ ಅಂತ ಹೇಳ್ತಾ
0: ಮೇಡಮ್, ಇನ್ನೊಂದು ಕುತೂಹಲ ಹೇಳ್ಬೇಕಂದ್ರೆ ಕೊನೆಯದಾಗಿ
1: ಹೇಳಿ.
0: ಹಲೋ, ಈಗ ಬೆಳಗ್ಗೆ ನಮ್ಮ ಅಮ್ಮ ಮತ್ತೆ ಕೆಲಸಕ್ಕೆ ಹೋಗಿದಲ್ಲ, ಮತ್ತೆ ಸಾಯಂಕಾಲ ಏನ್ ತಿಳೋಣ ಕುತೂಹಲ ನನಗೆ ಈಗಲೇ ಕಾಡ್ತಾ
1: ಇರುತ್ತೆ. ಹೌದು,
0: ಅಷ್ಟೊಂದು ಪ್ರೀತಿ ಮೇಡಮ್, ಅಷ್ಟೊಂದು
1: ನಿಜ. ಈ ಪ್ರೀತಿ ನಿಮ್ಮ ಬಾಂಧವ್ಯ ಹೀಗೆ ಇರಲಿ ಅಂತ ಆಶಿಸ್ತೇನೆ ನಾನು. ಧನ್ಯವಾದಗಳು.
0: ಕೊನೆಯದಾಗಿ ನೋಡಿ ಮೇಡಮ್, ಏನಂತಂದ್ರೆ ನಾವು ತಾಯಿಗೆ ಇಷ್ಟೇ ಇದ್ರೆ ಮಕ್ಕಳಾಗಿ ನಮ್ಮನ್ನ ಅವ್ರು ಚಿಕ್ಕವರಿದ್ದಾಗ ನೋಡಿರ್ತಾರಲ್ಲ, ಆಮೇಲೆ ಅವ್ರ ಕೊನೆ ಕ್ಷಣದಲ್ಲಿ ಅವ್ರು ನಮಗೆ ಮಕ್ಕಳಾಗಿರ್ತಾರೆ, ಅವ್ರು ನಮ್ಮ ಮಗು ಅಂತ ನೋಡ್ಕೊಂಡು ಹೋಗ್ಬೇಕು.
1: ಹೌದು, ಕರೆಕ್ಟ್, ಇದು ಮಾತ್ರ ನಿಜ. ನಮಸ್ತೆ ತಮ್ಮ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾ ಇವರುಗಳ ಗಾಯನದಲ್ಲಿರುವಂತಹ ವಿ ರವಿಚಂದ್ರನ್ ಇವರ ಸಂಗೀತ ಸಂಯೋಜನೆ ಹಾಗೂ ಸಾಹಿತ್ಯದಲ್ಲಿ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ನೀಲಕಂಠ ಚಿತ್ರದಿಂದ ಕೇಳಿ.

0: ಹಲೋ, ನಮಸ್ತೆ.
1: ಮೇಡಮ್ ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು?
1: ಮೇಡಮ್ ಸುಪುತ್ರ ಬಾಬು ಅಂತೇಳಿ, ಚಿತ್ರದುರ್ಗ ಜಿಲ್ಲೆ ಹಬ್ಬೇನಹಳ್ಳಿಯಿಂದ ಮೇಡಮ್.
0: ಹಾಂ ಹಾಂ ಹಾಂ, ಹೊಸದಾಗಿ ಕರೆ ಮಾಡಿದ್ರೆ ಅನ್ಕೊಳ್ತೀನಿ.
1: ಈಗೊಂದು 6 ತಿಂಗಳು ಕೆಳಗಡೆ ಒಮ್ಮೆ ಮಾಡಿದ್ದೆ ಮೇಡಮ್.
0: ಹೌದಾ, ಹೇಳಿ. ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನು ಪ್ರಸಾರ ಮಾಡೋಣ?
1: ಮೇಡಮ್ ಮತ್ತೆ ವಸಂತ ಚಿತ್ರದಿಂದ.
0: ಮತ್ತೆ ವಸಂತ ಚಿತ್ರದಿಂದ?
1: ಹಾಂ ಮೇಡಮ್.
0: ಹಾಂ, ಯಾವ ಗೀತೆ ಅದರಲ್ಲಿ?
1: ಕಣ್ಣೇಕೋ ನಿನ್ನನ್ನೇ ನೋಡುತ್ತಿದೆ.
0: ಕಣ್ಣೇಕೋ ನಿನ್ನನ್ನೇ ನೋಡುತ್ತಿದೆ, ಇದೇ ಇಲ್ವಾ ಗೀತೆ? ಚೆಕ್ ಮಾಡ್ತೀನಿ ಒಂದ್ಸಾರಿ. ಮತ್ತೆ ವಸಂತ ಅಂತ ಹೇಳಿದ್ರಲ್ಲ.
1: ಹೌದು ಮೇಡಮ್.
0: ಇದಕ್ಕೂ ಮೊದಲು ಕರೆ ಮಾಡಿಲ್ವಾ ನೀವು?
1: ಅದೇ ಒಂದು 5-6 ತಿಂಗಳು ಆಯ್ತು ಮೇಡಮ್ ಮಾಡಿದ್ದೆ.
0: ಹೌದಾ? ಅದೇ ನಾನು ಮೊದಲ ಸಾರಿ ನಿಮ್ಮ ವಾಯ್ಸ್ನ ಕೇಳ್ತಾ ಇದ್ದೀನಿ.
1: ರಾತ್ರಿ ಸಮಯದಲ್ಲಿ ಮಾಡಿದ್ದೆ ಮೇಡಮ್.
0: ಹೌದಾ? ಓಕೆ ಓಕೆ. ಹೇಗಿದ್ದೀರಾ ತಾವು?
1: ಹಾಂ ಆರಾಮಿದ್ದೀನಿ ಮೇಡಮ್. ನೀವೆಲ್ಲ ಆರಾಮಿದ್ದೀರಾ ಮೇಡಮ್?
0: ಹಾಂ, ನಾವೆಲ್ಲ ಚೆನ್ನಾಗಿದ್ದೀವಿ.
1: ವಿಶ್ವ ತಾಯಂದಿರ ದಿನ ಶುಭಾಶಯ ಮೇಡಮ್.
0: ಧನ್ಯವಾದಗಳು ತಮಗೆ.
1: ಆಮೇಲೆ
0: ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಇವರುಗಳ ಗಾಯನದಲ್ಲಿರುವಂತಹ ಗೀತೆ ಇದು.
1: ಹಾಂ ಮೇಡಮ್, ಇದು ನಮ್ಮ ಮನೆಯವರಿಗೆ, ಜಯಲಕ್ಷ್ಮಿ ಅವರಿಗೆ.
0: ಹೌದಾ?
1: ಹಾಂ ಮೇಡಮ್.
0: ಹಾಂ ಹಾಂ, ಅವರಿಗೋಸ್ಕರ.
1: ಹಾಂ ಮೇಡಮ್.
0: ಆಯಿತು, ಖಂಡಿತ ತಪ್ಪದೇ ಪ್ರಸಾರ ಮಾಡ್ತೀನಿ. ನಿಮ್ಮ ತಾಯಿಯವರಿಗೂ ಕೂಡ ವಿಶ್ವ ತಾಯಂದಿರ ದಿನದ ಶುಭಾಶಯಗಳನ್ನು ತಿಳಿಸಿ ನಮ್ಮ ಕಡೆಯಿಂದ.
1: ಓಕೆ ಮೇಡಮ್, ಧನ್ಯವಾದ
0: ಓಕೆ.
1: ಮೇಡಮ್.
0: ಆಯಿತು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ. ವಿಜಯಭಾಸ್ಕರ್ ಇವರ ಸಂಗೀತ ಸಂಯೋಜನೆಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಮತ್ತೆ ವಸಂತ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ.

0: ಹಲೋ ಆಕಾಶವಾಣಿ.
1: ನಮಸ್ತೆ ಮೇಡಮ್.
0: ನಮಸ್ತೆ. ತಮ್ಮ ಹೆಸರು?
1: ಚಿತ್ರದುರ್ಗದಿಂದ ಮೇಡಮ್ ರೂಪಾ ಪಾಂಡುರಂಗರಾವ್.
0: ರೂಪಾ ಪಾಂಡುರಂಗ,
1: ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ಮೇಡಮ್.
0: ನಿಮಗೂ ಕೂಡ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಹೇಗಿದ್ದೀರಿ ತಾವು ರೂಪಾ ಅವರೇ?
1: ಚೆನ್ನಾಗಿದ್ದೀರಿ?
0: ಚೆನ್ನಾಗಿದ್ದೀರ? ಹಾ, ನಾವು ಚೆನ್ನಾಗಿದ್ದೀವಿ ನೋಡಿ. ಬಿಸಿಲು ಹೇಗಿದೆ ತಮ್ಮ ಕಡೆ?
1: ತುಂಬಾನೇ ಇದೆ ಮೇಡಮ್.
0: ಹೌದಲ್ವಾ, ಚಿತ್ರದುರ್ಗ ಅಲ್ವಾ?
1: ಹೌದು ಮೇಡಮ್.
0: ಇದೆ ಆ ಕಡೆನೂ ಇದೆ ಬಿಸಿಲು ಅಲ್ವಾ?
1: ಹೌದು ಮೇಡಮ್.
0: ಹೌದೌದೌದು. ಯಾವ ಗೀತೆ ಪ್ರಸಾರ ಮಾಡೋಣ
1: ಮೇಡಮ್? ಈ ಜೀವ ನಿನಗಾಗಿ ಫಿಲಮಲ್ಲಿ.
0: ಯಾವ ಗೀತೆ ಅದರಲ್ಲಿ?
1: ಅಮ್ಮ ಅಮ್ಮ ಅನ್ನೋ ಮಾತು ಅಂತ.
0: ಹೌದೌದು,
1: ಈ ಹಾಡು ಬೇಕಾಗಿತ್ತು.
0: ಚೆನ್ನಾಗಿದೆ ಚೆನ್ನಾಗಿದೆ ಅಮ್ಮ, ಆ ಗೀತೆ ತುಂಬ ಚೆನ್ನಾಗಿದೆ.
1: ಹೌದು ಮೇಡಮ್.
0: ಮಳೆ ಏನು ಆಗಿಲ್ವಾ ನಿಮ್ಮ ಕಡೆ?
1: ಇಲ್ಲ ಮೇಡಮ್, ಅಷ್ಟಾಗೇನಿಲ್ಲ. ಮಳೆ ಇನ್ನೂ ಆಗ್ತಾ ಇಲ್ಲ.
0: ಬಿಸಿಲೇ ಇದೆ ಇನ್ನು?
1: ಬಿಸಿಲೇ ಇದೆ ಮೇಡಮ್. ಮಳೆ ಇನ್ನೇನು, ನೆಕ್ಸ್ಟ್ ಮಂತ್ ಏನೋ ಬರ್ಬೋದು ಅನ್ಸುತ್ತೆ ಮೇಡಮ್.
0: ಹೌದೌದು, ಈ ಕೊನೆಯದ್ರಲ್ಲಿ ಬರ್ಬೋದು ಈ ತಿಂಗಳು.
1: ಹೌದು ಮೇಡಮ್.
0: ಆ ಕಡೆ ಆ ಕಡೆ ಬರ್ತಾ ಇದೆ ಕೆಲವೊಂದು ಕಡೆ, ಕೆಲವೊಂದು ಕಡೆ ಇನ್ನೂ ಆಗ್ತಾ ಇಲ್ಲ.
1: ನಾವು ಮೊನ್ನೆ ಎಲ್ಲ ತಿರುಪತಿ ಎಲ್ಲ ಹೋಗಿದ್ವಿ ಮೇಡಮ್. ತಿರುಮಲ
0: ಹೋಗಿದ್ರಾ?
1: ಮಳೆ ವೆದರ್ ಎಲ್ಲ ಚೆನ್ನಾಗಿದೆ ಮೇಡಮ್.
0: ಹೌದೌದು, ಅಲ್ಲಿ ಮಳೆ ಇದೆ.
1: ಮಳೆ ಇದೆ,
0: ಮಳೆ ಇದೆ ಅಲ್ಲಿದೆ. ತಮಿಳ್ನಾಡು ಆ ಕಡೆ ಸ್ವಲ್ಪ ಮಳೆ ಆಯ್ತು ಮೊನ್ನೆ.
1: ಹೌದು ಹೌದು,
0: ಇಲ್ಲಿ ನಮ್ಮಲ್ಲಿ ಬರ್ತಾ ಇಲ್ಲ.
1: ಕರ್ನಾಟಕಕ್ಕೆ ಬರ್ಲಿ ಮೇಡಮ್.
0: ಹೌದೌದು, ಬರ್ಬೇಕು. ಮಳೆ ಬಂದ್ರೇನೆ ಸ್ವಲ್ಪ ಧರೆ ತಂಪಾಗುತ್ತಲ್ವಾ?
1: ಹೌದು,
0: ಅದಕ್ಕೋಸ್ಕರ. ಆಯ್ತು, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಿಮ್ಮ ಗೀತೆ ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ.
1: ಧನ್ಯವಾದ.
0: ನಮಸ್ತೆ. ಈ ಜೀವ ನಿನಗಾಗಿ ಅಂತನೋ ಚಿತ್ರದಿಂದ ಗೀತೆಯನ್ನು ಕೋರ್ತಾ ಇದ್ದಾರೆ. ಅಮ್ಮ ಅಮ್ಮ ಎನ್ನೋ ಮಾತು ಅಂತ ಹೇಳಿ ಗೀತೆಯನ್ನು ರೂಪಾಯಿವರಿಗಾಗಿ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ.

0: ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
1: ಸಿಂಧನೂರು ತಾಲೂಕು ತಿಪ್ಪನಟ್ಟಿ ಗ್ರಾಮದಿಂದ ರಾಜಾ ಹುಸೇನ್ ಮಾತಾಡ್ತಾ ಇದ್ದೀನಿ ಮೇಡಮ್.
0: ಹೇಳಿ, ಯಾವ ಗೀತೆ ಪ್ರಸಾರ ಮಾಡೋಣ? ಕೊನೆ ಕಾಲರ್ ನೀವು, ಸಮಯ ಆಗ್ತಾ ಇದೆ.
1: ಹಾಂ ಮೇಡಮ್, ಕುಂತಿಪುತ್ರ ಚಿತ್ರದಿಂದ ಮೇಡಮ್.
0: ಕುಂತಿಪುತ್ರದಿಂದ ಕೇಳ್ತಾ ಇದ್ದೀರಿ? ಹಾಂ
1: ಹೌದು ಮೇಡಮ್.
0: ಯಾವ ಗೀತೆ?
1: ಅದರಲ್ಲಿ ಗೀತೆ ಮೇಡಮ್, ಅಮ್ಮ ಎನ್ನಲು ಸೂಚಿಸುವ ಅಂತ ಗೀತೆ.
0: ನಿಜ ನಿಜ, ಪ್ರಸಾರ ಮಾಡ್ತೀನಿ. ಕರೆ
1: ಮೇಡಮ್,
0: ಮಾಡಿದ್ದಕ್ಕೆ
1: ಇವತ್ತು ಎಲ್ಲ
0: ಧನ್ಯವಾದಗಳು.
1: ಅಮ್ಮಂದಿರಿಗೂ

0: ಈ ಹಾಡು ಪ್ರಸಾರ ಮಾಡಿ ಮೇಡಮ್. ಅಮ್ಮಂದಿರ ದಿನದ ಶುಭಾಶಯಗಳು.
1: ಆಯ್ತು, ಧನ್ಯವಾದಗಳು ತಮಗೆ. ಸಮಯ ಆಗ್ತಾ ಇದೆ, ಗೀತೆ ಬರ್ತಾ ಇದೆ, ಕೇಳಿ.
0: ಓಕೆ ಮೇಡಮ್,
1: ನಮಸ್ತೆ.

0: ಕುಂತಿಪುತ್ರ ಚಿತ್ರದ ಗೀತೆಯನ್ನು ಕೊನೆಯದಾಗಿ ಕೇಳಿದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಗಾಯನದಲ್ಲಿ. ಇಲ್ಲಿಗೆ ನಿಮ್ಮ ಕರೆ, ನಿಮಗೊಂದು ಗೀತೆ. ನೇರ ಫೋನಿನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳಿದ್ರಿ, ಮುಗಿಸುವಂಥ ಸಮಯ ಆಯಿತು. ಕರೆ ಮಾಡಿದಂಥ ಎಲ್ಲ ನಮ್ಮ ಶ್ರೋತೃ ಬಾಂಧವರಿಗೂ ಹಾಗೂ ಕರೆಗೆ ಪ್ರಯತ್ನ ಪಟ್ಟಂಥ ನಮ್ಮೆಲ್ಲ ಸ್ನೇಹಿತ ಬಾಂಧವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ.
1: ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮದಲ್ಲಿ ಈಗ 80ರ ದಶಕದ ಮತ್ತೊಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ. ಚ್ಯುದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇದು ಜೀವನ ಚಕ್ರ ಚಿತ್ರದ ಗೀತೆ.

ಕುಳ್ಳಾಕುಳ್ಳಿ ಚಿತ್ರದ ಗೀತೆ. ಗಾಯಕ ನಾಗೇಂದ್ರ ಹಾಗೂ ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ. ಚೌದಶಂಕರ್ ಅವರ ಗೀತೆ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಕೇಳಿದ್ರಲ್ಲ ಒಂದು ಜಟಾಪಟಿಯ ಗೀತೆ. ಈಗ ಕಾರ್ಯಕ್ರಮದಲ್ಲಿ ಪುಟಾಣಿ ಏಜೆಂಟ್ 1, 2, 3 ಈ ಚಿತ್ರದ ಒಂದು ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತ, ಗೀತಪ್ರಿಯ ಅವರ ರಚನೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಗೀತೆಯನ್ನು ಹಾಡಿದ್ದಾರೆ.

ಎಂಬತ್ತರ ದಶಕದ ಕೆಲವು ಸುಮಧುರ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮದ ಒಂದಿನ ಗೀತೆ ಶ್ರೀಮಾನ್ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಈ ಗೀತೆಯನ್ನು ಹಾಡಿದ್ದಾರೆ. ದೊಡ್ಡರಂಗೇಗೌಡ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ. ಇದು 1981 ಬಿಡುಗಡೆಯಾದ ಚಿತ್ರ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಗಳಲ್ಲಿ ಮತ್ತೊಂದು ಅದ್ಭುತ ಗೀತೆ. ಜೀವದಯಶಂಕರ್ ಅವರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇದು ಬೆಂಕಿಯ ಬಲೆ, ಈ ಚಿತ್ರದ ಗೀತೆ.

ಕೆಳಗಡೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಮ್ಮೆಲ್ಲರ ವಾಟ್ಸಪ್ ಸಂದೇಶಗಳು ತಡವಾಗಿ ತಲುಪಿವೆ, ಹಾಗಾಗಿ ಓದಲು ಸಾಧ್ಯವಾಗಲಿಲ್ಲ. ಆದರೆ ಎಲ್ಲರ ಸಂದೇಶಗಳನ್ನು ಗಮನಿಸಿದ್ದೇನೆ. ಯಾರಿಗೂ ಬೇಸರ ಬೇಡ, ಸಂದೇಶ ಕಳುಹಿಸಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಈವರೆಗೂ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾದದ್ದು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ಈಗ ಕಾರ್ಯಕ್ರಮದ ಕೊನೆಯ ಗೀತೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:02 ಆಗುತ್ತಲಿದೆ. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬೆಂಗಳೂರಿಗೆ ಆಗಮಿಸಿದ್ದು ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಈ ನಡುವೆ ಪ್ರಧಾನಿ ಮೊದಲಿಗೆ ಹೆಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ವಿಕಸಿತ ಭಾರತಕ್ಕಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದರು. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಇಂದು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಜೊತೆಯಲ್ಲಿ 5 ಶಾಸಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಪ್ರಮಾಣವಚನ ಬೋಧಿಸಿದರು. ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಉಪಸ್ಥಿತರಿದ್ದರು. ಇಂದು ನಿಧನರಾದ ಸಚಿವ ಡಿ ಸುಧಾಕರ್ ಅವರ ಪಾರ್ಥಿವ ಶರೀರದ ದರ್ಶನವನ್ನು ಸದಾಶಿವ ನಗರದಲ್ಲಿರುವ ಅವರ ಮನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಡೆದರು. ಮೃತರ ಗೌರವಾರ್ಥವಾಗಿ ಚಿತ್ರದುರ್ಗ ಜಿಲ್ಲೆಯ ಸಾರ್ವಜನಿಕ ಸರ್ಕಾರಿ ಕಚೇರಿ ಹಾಗೂ ಎಲ್ಲ ಶಾಲಾ ಕಾಲೇಜುಗಳಿಗೆ ಸರ್ಕಾರಿ ಅಂಗಸಂಸ್ಥೆಗಳಿಗೆ ನಾಳೆ ರಜೆ ಘೋಷಣೆ ಮಾಡಲಾಗಿದೆ. ಈ ನಡುವೆ 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆ ಜಾರಿಯಲ್ಲಿ ಇರಲಿದೆ. ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟಧ್ವಜವನ್ನು ಅರ್ಧಮಟ್ಟಕ್ಕೆ ಹಾರಿಸಲಾಗುವುದು. ರಾಯ್ಪುರದ ಶಹೀದ್ ವೀರನಾರಾಯಣ್ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಜನಾಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027 ನಮ್ಮ ಜನಗಣತಿ ನಮ್ಮ ವಿಕಾಸ.

3:45 ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಭಾನುವಾರದ ಮಧ್ಯಾಹ್ನದ ಎಲ್ಲಾ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪ. ಆತ್ಮೀಯರೇನೀಗ ಹೊಸ ಹಾಡುಗಳನ್ನ ಕೇಳುವಂತಹ ಸಮಯ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು ನಿಮಗಾಗಿ ಮೂಡಿ ಬರಲಿವೆ. 11:30 ಸರಿಯಾಗಿ ಕಲಾಭಾರತಿ, ಇಂದಿನ ಕಲಾಭಾರತಿ ಕಾರ್ಯಕ್ರಮದ ವಿಶೇಷ ಚಿತ್ರನಟಿ ಉಮಾಶ್ರೀ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಕಲಾಭಾರತಿ ಕಾರ್ಯಕ್ರಮವನ್ನು

ಕೇಳುವಿರಿ. ಅನಂತರ 12 ಗಂಟೆಗೆ ಕರೆಕೊಂದು ಹಾಡು ಕಾರ್ಯಕ್ರಮ. ಭಾನುವಾರದ ವಿಶೇಷ ಗೊತ್ತೇ ಇದೆಯಲ್ಲ, ಮಕ್ಕಳು ಮಾತ್ರ ಕರೆ ಮಾಡಬೇಕು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ಈ ದಿನ ಭಾನುವಾರ ವಿಶೇಷವಾಗಿ ಮಕ್ಕಳಿಗೆ ಇರುವಂತಹ ಕರೆಕೊಂದು ಹಾಡು ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಕೇಳ್ತಾ ಇರಿ. ಸ್ಟೇ ಟ್ಯೂನ್ 102.9 FM. ಹೊಸ ಹಾಡುಗಳು ನಿಮಗಾಗಿ.

8:45 ಹೊಸ ಹಾಡುಗಳನ್ನ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 11:30.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700041424.
1: 8700014242.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:32 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

11:15 ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯರೆ, ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇಂದಿನ ಕಲಾಭಾರತಿ ಕಾರ್ಯಕ್ರಮದ ತಾರೆ ನಟಿ ಉಮಾಶ್ರೀ ಅವರು. ಈ ದಿನ May 10 ನಟಿ ಉಮಾಶ್ರೀ ಅವರ ಹುಟ್ಟುಹಬ್ಬ. ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಕಲಾಭಾರತಿ. ಹಾಗೆ ನಮ್ಮ ವಿವಿಧ ಭಾರತಿ ತಂಡದ ಪರವಾಗಿ ಎಲ್ಲ ಆತ್ಮೀಯ ಶ್ರೋತೃ ಬಾಂಧವರ ಪರವಾಗಿ ನಟಿ ಉಮಾಶ್ರೀ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.

ಹ್ಯಾಪಿ ಹ್ಯಾಪಿ ಬರ್ತ್ಡೇ ಉಮಾಶ್ರೀ ಅವರಿಗೆ. ಉಮಾಶ್ರೀ ಅವರ ಕುರಿತಾಗಿ ಒಂದಷ್ಟು ಮಾತುಕತೆ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ. ಸ್ಟೇ ಟ್ಯೂನ್ 102.9 FM.

ಉಮಾಶ್ರೀಯವರು ಕನ್ನಡ ರಂಗಭೂಮಿ ಹಾಗೆ ಚಲನಚಿತ್ರರಂಗದ ಪ್ರತಿಭಾನ್ವಿತ ಅಭಿನೇತ್ರಿ ಅಂತಾನೆ ಹೇಳ್ಬೋದು. ರಂಗಭೂಮಿಯ ತಾಜಾ ಪ್ರತಿಭೆ ಭಾವುಕತೆಯಲ್ಲಾಗ್ಲಿ, ಹಾವಭಾವದಲ್ಲಾಗ್ಲಿ, ಅಭಿವ್ಯಕ್ತಿಯಲ್ಲಾಗ್ಲಿ ಇವರ ಸಮಕ್ಕೆ ಇರುವಂತಹ ಕಲಾವಿದರು ಅಪರೂಪ ಅಂತಾನೆ ಹೇಳ್ಬೋದು. ನಮ್ಮ ಕನ್ನಡ ಚಿತ್ರರಂಗದ ಪುಟ್ಟಮಲ್ಲಿ ಶ್ರೀಮತಿ ಉಮಾಶ್ರೀಯವರು ಕೆಲವೊಂದು ವೈಶಿಷ್ಟ್ಯಪೂರ್ಣವಾದಂತಹ ಪಾತ್ರಗಳಲ್ಲಿ ತನ್ನ ಕಣ್ಣುಗಳಲ್ಲೇ ತುಂಬಿಕೊಡುವಂತಹ ನಟನೆ ಈ ಅಪೂರ್ಣವಾದದ್ದು, ಅಪೂರ್ವವಾದದ್ದು ಅಂತಾನೆ ಹೇಳ್ಬೋದು. ಉಮಾಶ್ರೀಯವರು ಹುಟ್ಟಿದ್ದು ಇದೇ ಮೇ 10ನೇ ತಾರೀಕು 1957 ತುಮಕೂರು ಜಿಲ್ಲೆಯ ನೊಣವಿನಕೆರೆ ಗ್ರಾಮದಲ್ಲಿ. ಇವರ ಜೀವನ ನಿಜವಾಗ್ಲೂ ಬಡತನದ ಬವಣೆಯಲ್ಲಿ ಮೂಡು ಬಂದಿದ್ದು. ನಾನು ನಾಟಕಕ್ಕೆ ಸೇರಿದ್ದೆ ತಿನ್ನೋದಕ್ಕೆ ಚಿತ್ರಾನ್ನ ಸಿಗುತ್ತೆ ಅಂತ ಇವರು ಒಂದು ಸಂದರ್ಶನದಲ್ಲಿ ಹೇಳಿದ್ರಂತೆ. ರಂಗಭೂಮಿ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಕಷ್ಟಪಟ್ಟು ದುಡಿದು ತನ್ನ ಇಬ್ಬರು ಮಕ್ಕಳನ್ನ ಉತ್ತಮ ವಿದ್ಯಾವಂತರನ್ನಾಗಿಸಿರುವಂತಹ ಉಮಾಶ್ರೀಯವರು ತಮ್ಮ ಬದುಕಿನ ಸಂಪೂರ್ಣ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ.

ರವಿಚಂದ್ರನವರನ್ನ ಅಂಧಕಾರ ಅಳಿಮಯ್ಯ ಅಂತ ಕರೆಯುವಂತಹ ಉಮಾಶ್ರೀ ಹಾಗೆ ರವಿಚಂದ್ರನವರ ಜೋಡಿ ಹಿರಿತೆರೆಯಲ್ಲಿ ದೊಡ್ಡ ಮೋಡಿಯನ್ನೇ ಮಾಡ್ತಾ ಇದೆ. ವೃತ್ತಿ ರಂಗಭೂಮಿಯಲ್ಲಿ ಹಲವಾರು ಐತಿಹಾಸಿಕ ಪೌರಾಣಿಕ ಪಾತ್ರಗಳನ್ನ ನಿರ್ವಹಣೆ ಮಾಡಿ ಹವ್ಯಾಸಿ ರಂಗಭೂಮಿಯಲ್ಲಿ ಬಿವಿ ಕಾರಂತ್, ನಾಗಾಭರಣ, ಕೃಷ್ಣಸ್ವಾಮಿ ಅವರಂತಹ ನಿರ್ದೇಶನದಲ್ಲಿ ಬಹಳಷ್ಟು ನಾಟಕಗಳಲ್ಲಿ ಅಭಿನಯಿಸಿದವರು ಉಮಾಶ್ರೀ ಅವರು. ಇವರ ಒಡಲಾಳ ನಾಟಕದ ಸಾಕವನ್ನ ಅಭಿನಯ ಅವತ್ತಿನ ದಿನಗಳಲ್ಲಿ ಅತ್ಯಂತ ಜನಪ್ರಿಯವಾದಂತಹ ನಾಟಕವಾಗಿತ್ತು. ನನ್ನನ್ನ ಅತ್ಯಂತವಾಗಿ ಕಾಡದಂತಹ ಪಾತ್ರ ಶರ್ಮಿಷ್ಠಿಯದು ಅಂತ ಉಮಾಶ್ರೀ ಒಂದು ಕಡೆ ಹೇಳ್ತಾರೆ. ಯಯಾತಿಗೆ ಕೊನೆಯವರೆಗೂ ಸಾಥ್ ನೀಡಿದಂತಹ ಶರ್ಮಿಷ್ಠೆ ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರೂ ಸಹ ನನಗೆ ಆದರ್ಶವನ್ನ ತೋರ್ತಾಳೆ. ತನ್ನ ಲಾಭದವರೆಗೆ ಕಾದು ಕೂಡಲೇ ಹೊರಟು ಹೋದಂತಹ ದೇವಯಾನಿ ಮಾನವ ಕುಲದಲ್ಲಿ ಹುಟ್ಟಿದ್ರೂ ಸಹ ರಾಕ್ಷಸರ ಹಾಗೆ ವರ್ತಿಸಿದ್ಲು. ಈ ರೀತಿ ಒಂದು ವಿಡಂಬನೆಯನ್ನ ಕೊಡುವಂತಹ ಉಮಾಶ್ರೀ ನಿಜವಾಗ್ಲೂ ನನ್ನ ಮಟ್ಟಿಗೆ ಗಮನಾರ್ಹ ಚಿಂತಕಿ ಅಂತಾನೆ ಹೇಳ್ಬೋದು. ಒಂದು ಪಾತ್ರವನ್ನ ಎಷ್ಟರ ಮಟ್ಟಿಗೆ ಆಕೆ ವಿಶ್ಲೇಷಣೆ ಮಾಡ್ತಾಳೆ. ಬದುಕಿಗಾಗಿ ಕಲೆಯನ್ನ ಅನಿವಾರ್ಯವಾಗಿ ಒಪ್ಪಿಕೊಂಡಂತಹ ಉಮಾಶ್ರೀ ಮಾತ್ರ ಅದಕ್ಕೆ ತೋರಿದಂತಹ ನಿಷ್ಠೆ ಅನನ್ಯವಾದದ್ದು.

11:15 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಿರಿಯ ಚಿತ್ರನಟಿ ಉಮಾಶ್ರೀ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಅವರ ಬದುಕಿನ ಯಾನದ ಕುರಿತಾಗಿ ಮಾತಾಡ್ತಾ ಇದ್ವಿ. ನಮ್ಮ ನಾಟಕ ರಂಗ ಕೊಡುವಂತಹ ವೈವಿಧ್ಯತೆಯನ್ನ ದುರಾದೃಷ್ಟ ಏನಪ್ಪ ಅಂತ ಹೇಳಿದ್ರೆ ಯಾವ ರಂಗ ಸಹ ಅದನ್ನ ಕೊಡೋದಕ್ಕೆ ಸಾಧ್ಯವಾಗಿಲ್ಲ ಇದುವರೆಗೂ ಕೂಡ. ಎಲ್ಲಾ ಕಡೆಯೂ ಸಹ ಜೆರಾಕ್ಸ್ ಕಾಪಿ ಹಾಗೆ ಬದುಕು ನಡೆದ್ಬಿಡ್ಬೇಕು, ಎಲ್ಲವೂ ನಡಿಬೇಕು ಅಂತ ಹೇಳ್ತಾರೆ. ಹಾಗಾಗಿನೇ ಇಲ್ಲಿರುವಂತಹ ಕಲಾವಿದರು, ಅದರಲ್ಲೂ ಪೋಷಕ ಪಾತ್ರ ಮಾಡುವಂಥವ್ರು, ಹಿರಿತೆರೆಯಲ್ಲಿ ಪೋಷಕ ಪಾತ್ರವನ್ನ ಮಾಡುವಂಥವ್ರು ಟೈಪ್ ಕಾಸ್ಟ್ ಆಗಿ ಸವಿದು ಹೋಗೋದೇ ಹೆಚ್ಚು.

ಆಳವಾದಂತಹ ಸಾಮರ್ಥ್ಯ ಉಳ್ಳವರು ಮಾತ್ರನೇ ಸಿಕ್ಕಂತ ಒಂದೆರಡು ಮುತ್ತಿನಂತ ಅವಕಾಶಗಳನ್ನ ಹಾದಿಗಳನ್ನಾಗಿ ಪರಿವರ್ತಿಸಿಕೊಂಡು ಸಂಯಮವನ್ನ ತೋರ್ತಾರೆ. ಅಂಥವರ ಸಾಲಿನಲ್ಲಿ ಉಮಾಶ್ರೀಯವರು ಶ್ರೇಷ್ಠ ಕಲಾವಿದರ ಪಾತ್ರಕ್ಕೆ ಅಥವಾ ಆ ಸಾಲಿಗೆ ನಿಲ್ತಾರೆ. ಅನುಭವ ಈ ಚಿತ್ರದ ಬಗ್ಗೆ ನಮ್ಮೆಲ್ಲ ಕಿಡಿದರಿಗೆ ಎಲ್ರಿಗೂ ಗೊತ್ತೇ ಇದೆ. ಈ ಚಿತ್ರದಲ್ಲಿ ಅವರ ಪಾತ್ರ, ಉಮಾಶ್ರೀಯವರ ಪಾತ್ರ ಕಾಶಿನಾಥರ ಹೊಸ ರೀತಿಯ ಒಂದು ಬೋಲ್ಡ್ ಪ್ರಯೋಗ ಅಂತಾನೆ ಹೇಳ್ಬೋದು. ಈ ಸಿನಿಮಾದಲ್ಲಿ ಉಮಾಶ್ರೀಯವರು ತೋರಿದಂತಹ ಗಮನಾರ್ಹ ಅಭಿನಯ ನಿಜವಾಗ್ಲೂ ನೆನಪಿನಲ್ಲಿ ಉಳಿಯುವಂಥದ್ದು. ಆ ಪಾತ್ರದಲ್ಲಿ ಅವರ ಪಾತ್ರ ಹೇಗೆ ಇದ್ರೂ ಅವರು ನೆನಪಿನಲ್ಲಿ ಉಳಿದಿದ್ದು ಮಾತ್ರ ಆಕೆಯ ಒಂದು ಅಭಿನಯ ಸಾಮರ್ಥ್ಯದಿಂದ ಮಾತ್ರ. ಒಬ್ಬ ಕಲಾವಿದರು ತನಗೆ ನೀಡಿದಂಥ ಯಾವುದೇ ಪಾತ್ರದಲ್ಲೂ ತನ್ನನ್ನ ಅಡಗಿಸಿ, ತನಗೆ ಪಾತ್ರವನ್ನ ಅಡಗಿಸಿ ಕಲೆಯನ್ನ ಸುಗಮವಾಗಿ ಹೊರಚೆಲ್ಲುವಂಥ ವಿಶಿಷ್ಟವಾದಂಥ ಪರಿ ಅನ್ನೋದು ಉಮಾಶ್ರೀಯವರಿಗೆ ಮಾತ್ರ ಒಲಿದಿದೆ ಅಂತ ಹೇಳ್ಬೋದು. ಗೋಲ್ಮಾಲ್ ರಾಧಾಕೃಷ್ಣ ಇರ್ಬೋದು, ಉಮೇಶ್ ಸಿಹಿಕಹಿ ಚಂದ್ರು, ಮೈಸೂರು ಲೋಕೇಶ್ ಮುಖ್ಯಮಂತ್ರಿ ಚಂದ್ರು, ಅನಂತ್ನಾಗ್ ಇವರುಗಳ ಸುತ್ತ ತಿರುಗುವಂತಹ ಕತೆಗಳಲ್ಲಿ ಇರುವಂತಹ ಕಾಮಿಡಿ ಸನ್ನಿವೇಶಗಳಿರ್ಬೋದು, ಎಲ್ಲದರಲ್ಲೂ ಸಹ ಅಳತೆಗೆ ಮೀರಿದಂತಹ ಅಭಿನಯ ಭಾವಾಭಿನಯ ವ್ಯಕ್ತಿ ಉಮಾಶ್ರೀಯವರದ್ದು. ಇವರ ಸಾಧನೆ ಒಂದು ರೀತಿ ತುಂಬಾ ಜನರಿಗೆ ಕಣ್ಣೀರನ್ನ ತರಿಸ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕೊನೆಯ ವಿಚಾರಗಳನ್ನ ಮಾತಾಡೋಣ. ಉಮಾಶ್ರೀಯವರ ಕುರಿತಾಗಿ ಒಂದು ಸುಂದರ ಗೀತೆ, ಅನುಭವ ಚಿತ್ರದಿಂದ.

ಸಮಾಜ ಸೇವೆ, ರಾಜಕೀಯ, ಸಿನಿಮಾ ರಂಗ ಎಲ್ಲದರಲ್ಲೂ ಸಹ ಸಕ್ರಿಯವಾಗಿ ಪಾತ್ರಗೊಳ್ಳುವಂತಹ ಜೀವ ಉಮಾಶ್ರೀ ಅವರದ್ದು. ಪುಟ್ನಂಜ ಚಿತ್ರದ ಮುದುಕಿ ಪಾತ್ರ ಇರ್ಬೋದು, ಕೋತಿಗಳು ಸಾರ್ ಕೋತಿಗಳು ಚಿತ್ರದ ಮುನಿಯಮ್ಮನ ಪಾತ್ರ ಇರ್ಬೋದು, ವಿಷ್ಣು ಅಂಬರೀಷ್ ಇಬ್ಬರಿಗೂ ಹಿರಿಯಳಾಗಿ ಮೂಡಿದಂಥ ದಿಗ್ಗಜರು ಚಿತ್ರದ ಪಾತ್ರ ಇರ್ಬೋದು, ಸಂಖ್ಯಾ ಬಾಳ್ಯ ಕೊಟ್ರೇಶಿ ಕನಸು ಯಾರಿಗೆ ಸಾಲುತ್ತೆ ಸಂಬಳ, ಹೀಗೆ ತಕ್ಷಣಕ್ಕೆ ನೆನಪು ಬರುವಂತಹ ಪಾತ್ರಗಳು ಆಕೆಯ ವಿಶಾಲ ವ್ಯಾಪ್ತಿಯ ಕುರುಹುಗಳನ್ನು ತೋರುತ್ತೆ. ಇದರ ಜೊತೆಗೆ ನಾನು ಅತಿಯಾಗಿ ಮೆಚ್ಚಿಕೊಳ್ಳುವಂತಹ ಒಂದು ಪಾತ್ರ ಅಂತ ಹೇಳಿದ್ರೆ ಉಮಾಶ್ರೀಯವರ ತಾಯಿಯ ಪಾತ್ರ. ಯಾವುದೇ ರೀತಿ ತಾಯಿಯ ಪಾತ್ರಕ್ಕೂ ಅವರು ತುಂಬುತ್ತಾ ಇದ್ದಂಥ ಜೀವ ತುಂಬುತ್ತಾ ಇದ್ದಂಥ ಶೈಲಿ ಇದೆಯಲ್ಲ ಅದು ಶ್ಲಾಘನೀಯ ಅಂತಲೇ ಹೇಳ್ಬೋದು. ಅದರಲ್ಲೂ ಇತ್ತೀಚೆಗೆ ಬಿಡುಗಡೆಯಾದಂತಹ ಡಾಲಿ ಧನಂಜಯ ಅಭಿನಯದ ರತ್ನ ಪ್ರಪಂಚ, ಈ ಒಂದು ಚಿತ್ರದಲ್ಲಿ ಆ ತಾಯಿಯ ಪಾತ್ರ ಇದೆಯಲ್ಲ, ಆಕೆಯ ಕಣ್ಣುಗಳನ್ನು ನೋಡಿನೇ ತಿಳಿಬಹುದು ಆ ಜೀವದ ಕಳವಳ ತಳಮಳ. ಮಗನ ಕುರಿತಾಗಿ, ತನ್ನ ಕರುಳಿನ ಕುಡಿಯ ಕುರಿತಾಗಿ, ತಾನು ಸಾಕಿದಂತಹ ಜೀವದ ಕುರಿತಾಗಿ ಎಲ್ಲದರ ಹಾವಭಾವ ಎಲ್ಲವನ್ನ ತಾಯಿ ತನ್ನನ್ನು ತಾನು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಪಾತ್ರವನ್ನು ಒಮ್ಮೆ ನೋಡಬೇಕು. ಮಕ್ಕಳು ತನ್ನ ತಾಯಿಯನ್ನು ನೋಡಬೇಕು ಅಂತ ಹೇಳಿದ್ರೆ ಆ ಪಾತ್ರದಲ್ಲಿ ಆಕೆಯ ಕಣ್ಣುಗಳನ್ನು ನೋಡಬೇಕು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ 12 ಗಂಟೆ ಆಗುತ್ತಲಿದೆ.

0: ಪ್ರಸ್ತುತ ಕನಕಪುರ ರಸ್ತೆಯಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರಕ್ಕೆ ಅವರು ತಲುಪಿದ್ದು 45ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಆಯೋಜಿತ ಬೃಹತ್ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಮೇ 10 ಚಾರಿತ್ರಿಕ ದಿನವಾಗಿದೆ. 1857ರ ಈ ದಿನದಂದು ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಯು ಹತ್ತಿತು. ಬಳಿಕ ಅದು ಜ್ವಾಲೆಯಾಗಿ ವ್ಯಾಪಿಸಿ ದೇಶವನ್ನು ಗುಲಾಮಗಿರಿಯಿಂದ ಮುಕ್ತಿಗೊಳಿಸಿತು ಎಂದರು. ನಾಳೆ 11ರಂದು ಗುಜರಾತಿನ ಸೋಮನಾಥ ದೇಗುಲ ಪುನರ್ ನಿರ್ಮಾಣದ 75ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ನಿರ್ಮಾಣಗೊಂಡ ಸಂದಿಗ್ಧ ಪರಿಸ್ಥಿತಿ ಬಗ್ಗೆ ಉಲ್ಲೇಖಿಸಿದ ಅವರು, ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ಇದು ಪರಿಣಾಮ ಬೀರಿದೆ, ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಒಗ್ಗೂಡಬೇಕಿದೆ ಎಂದರು. ಕಂದಾಯ ಹಾಗೂ ಪಂಚಾಯತ್ ರಾಜ್ ಇಲಾಖೆಗಳ ಸೇವೆ ಒದಗಿಸುವಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ, ಪಹಣಿ, ಪಿಂಚಣಿ ಸೇರಿದಂತೆ ಸೌಲಭ್ಯ ವಿತರಣಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಭೂ ಗ್ಯಾರಂಟಿ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ ಎಂದರು. ಜಿಲ್ಲಾಧಿಕಾರಿ ಫೌಜಿಯಾ ತರನುಂ ಮಾತನಾಡಿ, ಕಂದಾಯ ಗ್ರಾಮ ಯೋಜನೆಯಡಿ ಕಲಬುರಗಿ ಜಿಲ್ಲೆಯಲ್ಲಿ 368 ಗ್ರಾಮಗಳನ್ನು ಗುರುತಿಸಿ ಅದರಲ್ಲಿ 330 ಗ್ರಾಮಗಳನ್ನು ಘೋಷಿಸಲಾಗಿದೆ. 6060 ಡಿಜಿಟಲ್ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. 23,447 ಪಹಣಿ ತಿದ್ದುಪಡಿ ಮಾಡಿಕೊಡಲಾಗಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಕಾಲುಬಾಯಿ ಜ್ವರದ ಲಸಿಕಾಕರಣ ಅಭಿಯಾನ ಚುರುಗುತ್ತಿದೆ. ಈ ತಿಂಗಳ 22ರವರೆಗೆ ನಡೆಯಲಿರುವ 9ನೇ ಸುತ್ತಿನ ಲಸಿಕಾಕರಣ ಅಭಿಯಾನದ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕರಾದ ಡಾಕ್ಟರ್ ರವಿ ಸಾಲಿಗೌಡರ್,
1: ಕಾಲು ಮತ್ತು ಬಾಯಿಬೇನೆ ಲಸಿಕಾಕರಣವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 13 ಲಕ್ಷ ಜಾನುವಾರುಗಳ ಸಂಖ್ಯೆಯಲ್ಲಿ %40 ಸಾಧನೆಯನ್ನ ಮಾಡಲಾಗಿದೆ. ಉಳಿದ ಎಲ್ಲ ಜಾನುವಾರುಗಳನ್ನ ಕಾಲು ಹಾಗೂ ಬಾಯಿಬೇನೆ ಲಸಿಕಾಕರಣಕ್ಕೆ ಒಳಪಡಿಸಿ ಜಿಲ್ಲೆಯ ಜಾನುವಾರು ಮಾಲೀಕರು ಸಹಕರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಕಾಲು ಮತ್ತು ಬಾಯಿಬೇನೆ ಲಸಿಕಾಕರಣ ಹಾಗೂ ಜಾನುವಾರುಗಳ ಕೃತಕ ಗರ್ಭಧಾರಣಾ ಯೋಜನೆಗಳನ್ನ ನಮ್ಮ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ತಮಗೆ ಸೇವೆ ನೀಡಿದ ನಂತರ ತಮ್ಮ ನೋಂದಣಿಯಾದ ಮೊಬೈಲ್ಗೆ ಸ್ವೀಕರಿಸುವ ಓಟಿಪಿಯನ್ನು ಇಲಾಖೆಯ ಅಧಿಕಾರಿ ಅಥವಾ ಸಿಬ್ಬಂದಿಯವರಿಗೆ ನೀಡಿ ಸಹಕರಿಸಬೇಕು.
0: ಅರಣ್ಯ ಇಲಾಖೆ ಸ್ಥಳೀಯ ಪ್ರಜಾತಿಯ ಗಿಡಗಳನ್ನು ನೆಟ್ಟು ಅರಣ್ಯೀಕರಣವನ್ನು ಪ್ರೋತ್ಸಾಹಿಸುತ್ತಿದೆ ಎಂದು ಪರಿಸರ, ಜೀವಿಶಾಸ್ತ್ರ ಮತ್ತು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ ಸವಾಲಿನ ನಡುವೆ ನಗರ ಪ್ರದೇಶಗಳ ಸಮೀಪದ ಅರಣ್ಯ ಭೂಮಿಗಳನ್ನು ಉಳಿಸಿ ಬೆಳೆಸುವುದು ಅತ್ಯಗತ್ಯವಾಗಿದೆ. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವರಾಗಿದ್ದ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಗಣ್ಯರು ಕಂಬನಿ ಮಿಡಿದಿದ್ದು ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಜನಸೇವೆಯಲ್ಲಿ ಅಪಾರ ಕಾಳಜಿ ಹಾಗೂ ಬದ್ಧತೆ ಹೊಂದಿದ್ದ ವ್ಯಕ್ತಿ ಸುಧಾಕರ್, ಇಂಥವರು ಇನ್ನಷ್ಟು ಕಾಲ ಜನರ ನಡುವೆ ಇರಬೇಕಿತ್ತು. ವೈದ್ಯರ ನಿರಂತರ ಪ್ರಯತ್ನ, ಎಲ್ಲರ ಹಾರೈಕೆಯ ಹೊರತಾಗಿಯೂ ಅವರು ನಮ್ಮನ್ನಗಲಿದ್ದಾರೆ. ಇದೊಂದು ಅತ್ಯಂತ ನೋವಿನ ಘಳಿಗೆಯಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಓದಿಕೊಳ್ಳುವ ಕಥೆಗಳಿಗಿಂತ ಲೇಖಕರೇ ಓದಿ ಹೇಳುವ ಕಥೆಗಳು ಹೆಚ್ಚು ಪರಿಣಾಮಕಾರಿ ಎಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾ ಬಸವರಾಜ್ ಸಾದರ್ ಹೇಳಿದರು. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸಹಯೋಗದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆಯೋಜಿಸಿದ ಕೇಳು ಕಥೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ ಹೊನ್ಕಲ್ ಸೇರಿದಂತೆ ಸಾಹಿತ್ಯಾಸಕ್ತರು ತಮ್ಮ ಸಣ್ಣ ಕಥೆಗಳನ್ನು ವಾಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: आकाशवाणी। वनिता विहार।
1: ಕೇಳುಗರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮಹಿಳೆಯರು ತಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾರೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳು ಒಂಥರ ವಿಭಿನ್ನವಾಗಿರುತ್ತೆ. ಒಂದು ಹುಡುಗಿ ತನ್ನ ಯವನಾವಸ್ಥೆಯಲ್ಲಿ ಪ್ಯುಬರ್ಟಿ ಅಚ್ಚಿವಾದಾಗ ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್ ಗಳನ್ನ ಎದುರಿಸ್ತಾಳೆ. ಒಂದು ಚೈಲ್ಡ್ ಬಿಯರಿಂಗ್ ಏಜ್ ಅಲ್ಲಿ ಗರ್ಭಾವಸ್ಥೆಯಲ್ಲಿ ಬೇರೆ ತರಹದ ತೊಂದರೆಗಳು ಕಂಡು ಬರ್ತವೆ. ಡೆಲಿವರಿ ಆದ್ಮೇಲೆ ಬೇರೆ ತರಹದ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಈ ಎಲ್ಲಾ ಸಮಸ್ಯೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತರ ಹುಡುಕೋಣ. ಮಹಿಳೆಯರ ಆರೋಗ್ಯ ಮತ್ತು ಆಯುರ್ವೇದ ಈ ವಿಷಯವಾಗಿ ನಮ್ಮ ಜೊತೆ ಮಾತನಾಡೋದಿಕ್ಕೆ ಡಾಕ್ಟರ್ ಅನುಶ್ರೀ ಎಂವಿ, ಇವರು ಆಯುರ್ವೇದ ತಜ್ಞೆ, ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಅನುಶ್ರೀ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
1: ಅನುಶ್ರೀ ಅವರೇ, ನಿಮ್ಮ ಬಗ್ಗೆ ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ.
2: ನಾನು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಕೂಡ, ಆಮೇಲೆ ಯೋಗ ಥೆರಪಿಸ್ಟ್. ನಮ್ದೇ ಆದಂತಹ ಒಂದು ಸ್ಕಿನ್ ಮತ್ತೆ ಹೇರ್ ಕೇರ್ ಪ್ರಾಡಕ್ಟ್ ಬ್ರ್ಯಾಂಡ್ ಇದೆ, ಅದರದ್ದು ಫೌಂಡರ್ ಆಗಿದ್ದೀನಿ. ಅಂಡ್ ನಾನು ಆಯುರ್ವೇದ ಕಾಸ್ಮೆಟಾಲಜಿಸ್ಟ್. ಸೊ ಇದು ನನ್ನ ಸಣ್ಣ ಪರಿಚಯ. ನಾನು ಮೈಸೂರಿಂದ ಹುಟ್ಟಿ ಬೆಳೆದು ಓದಿದ್ದು ಎಲ್ಲ, ಈಗ ಬೆಂಗಳೂರಲ್ಲಿ ಇರ್ತೀನಿ. ಬೆಂಗಳೂರಲ್ಲಿ ನನ್ನ ಸಂಸ್ಥೆ ಇದೆ.
1: ಈಗ ಆಯುರ್ವೇದದಲ್ಲಿ ದೇಹ ಪ್ರಕೃತಿಯ ಬಗ್ಗೆ ಮಾತಾಡ್ತಾರೆ.
2: ಹೌದೌದು.
1: ಇದರ ಬಗ್ಗೆ ನಿಮ್ಮ ಪ್ರಕಾರ ಜನರಿಗೆ ಎಷ್ಟು ಅರಿವಿರಬೇಕು, ಮತ್ತೆ ಆಯುರ್ವೇದದಲ್ಲಿ ಈ ದೇಹ ಪ್ರಕೃತಿಯನ್ನ ಹೇಗೆ ವಿವರಿಸಲಾಗಿದೆ?
2: ಓಕೆ, ಈಗ ಆಯುರ್ವೇದದಲ್ಲಿ ನಾವು ದೇಹ ಪ್ರಕೃತಿ ಅಂತ ಬಂದಿದ ತಕ್ಷಣ ಹೇಳೋದೆ ವಾತ ಪಿತ್ತ ಕಫ. ಸೊ ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಪಿ ದೀಯತೆ. ಅಂದ್ರೆ ಸ್ವಸ್ಥ, ಒಬ್ಬ ಸ್ವಸ್ಥ ಅಂದ್ರೆ ಹೆಲ್ದಿ ಪರ್ಸನ್. ಒಬ್ಬ ಸ್ವಸ್ಥನ ದೇಹದಲ್ಲಿ ಹೇಗೆ ನಮ್ಮ ಎಲ್ಲ ದೋಷಗಳು, ಧಾತುಗಳು, ಪ್ರಕೃತಿ ಇದನ್ನ ಡಿಪೆಂಡ್ ಆಗುತ್ತೆ, ಅವೆಲ್ಲ ಸಮವಾಗಿದ್ದರೆ, ಅಂದರೆ ಸಮದೋಷ. ಸಮದೋಷ ಅಂತ ಬಂದಾಗ ದೋಷಗಳು ಅಂದರೆ ವಾತ ಪಿತ್ತ ಕಫ. ಸೊ ಇದು ಸಮವಾಗಿದ್ದಾಗ ಸಮದೋಷ. ಸಮ ಅಗ್ನಿ. ಸೊ ಅಗ್ನಿ ಅಂದರೆ ನಮ್ಮ ಪಿತ್ತ, ದೇಹದಲ್ಲಿರುವಂತಹ ಟೆಂಪರೇಚರ್. ಒಂದು ನಾವು ಅಗ್ನಿನ ನಮ್ಮ ಡೈಜೆಸ್ಟಿವ್ ಫೈರ್ಗೆ ಅದನ್ನ ಇದು ರೆಫರ್ ಮಾಡ್ತೀವಿ. ಅದರಲ್ಲಿ ಹೆಂಗೆ ಅಂದ್ರೆ, ಡೈಜೆಸ್ಟಿವ್ ಫೈರ್ ಅಂದ್ರೆ ನಮ್ಮ ಬಾಡಿನಲ್ಲಿರುವಂತಹ ಡೈಜೆಸ್ಟಿವ್ ಜ್ಯೂಸ್ಗಳಾಗಿರ್ಲಿ ಅಥವಾ ಹಾರ್ಮೋನ್ಸ್ ಆಗಿರ್ಲಿ, ಇವಕ್ಕೆ ನಾವು ಅದನ್ನ ರೆಫರ್ ಮಾಡ್ತೀವಿ ಅಗ್ನಿ. ಸೊ ಸಮ ಅಗ್ನಿ ಅಂದ್ರೆ ಅಗ್ನಿ ಕೂಡ ಸಮವಾಗಿರ್ಬೇಕು. ಸಮದೋಷ ಸಮ ಅಗ್ನಿ ಸಮಧಾತು. ಸಮಧಾತುಗಳು ಅಂದ್ರೇನು? ನಮ್ಮ ಬಾಡಿನಲ್ಲಿರುವಂತಹ ರಸ, ರಕ್ತ, ಮಾಂಸ, ಮೇದ, ಮಜ್ಜ, ಶುಕ್ರ, ಆರ್ಥವ. ಸೊ ಇದೆಲ್ಲ ಏನು? ನಮ್ಮ ಬಾಡಿನಲ್ಲಿರುವಂತಹ ಅಂಶಗಳು. ರಸ ಬಂದು ನಮ್ಮ ಫ್ಲೂಯಿಡ್ಸ್, ರಕ್ತ ಬಂದು ಬ್ಲಡ್. ಸೊ ಇದೇ ತರ ಇರೋದು. ಇದನ್ನೆಲ್ಲ ನಾವು ಸಮದೋಷ ಸಮಾಗ್ನಿ ಸಮಧಾತು. ಸೊ ಸಮವಾಗಿರ್ಬೇಕು. ಮಲಕ್ರಿಯ. ಸೊ ಮಲ ಅಂದ್ರೆ ನಮ್ಮಲ್ಲಿರುವಂತಹ ಕಲ್ಮಶಗಳು. ಸೊ ಏನ್ ಎಕ್ಸ್ಕ್ರೀಟ್ ಮಾಡ್ತೀವಿ, ಹೊರಗಾಗ್ತಿವಲ್ಲ, ಆ ಮಲಗಳು, ಅವು ಕೂಡ ಕ್ಲಿಯರ್ ಆಗಿ ಹೊರಗಡೆ ಹೋಗಬೇಕು. ಸೊ ಇದೆಲ್ಲ ಇದ್ದಾಗ ಒಬ್ಬ ಸ್ವಸ್ಥ ಅಂತ ಹೇಳ್ತೀವಿ. ಸೊ ಇದೆಲ್ಲದನ್ನು ಹೇಗೆ ನಾವು ಸ್ವಸ್ಥ ಸಮವಾಗಿ ಮೇಂಟೈನ್ ಮಾಡ್ತೀವಿ ಅನ್ನೋದೇ ಆಯುರ್ವೇದದಲ್ಲಿ ಹೇಳಿರುವಂತಹ ಕ್ರಿಯೆಗಳು ಅಥವಾ ಏನು ಟ್ರೀಟ್ಮೆಂಟ್ಗಳು, ಇದೆಲ್ಲ ರೆಫರ್ ಆಗುತ್ತೆ. ಸೊ ನಮ್ಮ ಬಾಡಿನಲ್ಲಿ ನೀವು ಕೇಳಿದಂಗೆ ಈ ದೋಷಗಳು ಬಗ್ಗೆ ಕೇಳಿದ್ರಿ, ಈ ಪ್ರಕೃತಿ ಅನಾಲಿಸಿಸ್ ಮಾಡೋದು ಹೆಂಗೆ ಅಂತ. ಸೊ ನಾವು ಪ್ರಕೃತಿನ ಅನಲೈಸ್ ಮಾಡೋದೇ ಈ ದೋಷಗಳ ಮೇಲೆ.
1: ಈಗ ನಾವು ಕಾಮನ್ ಪೀಪಲ್ ಆಗಿ ನಮ್ಗೆ ಗೊತ್ತಿರಲ್ಲ ನನ್ನ ಬಾಡಿ ಅಂದ್ರೆ, ಕೆಲವೊಂದ್ಸಲ ಜಾಸ್ತಿ ಕೋಲ್ಡ್ ಬಂದ್ರೆ ಓ ನಿಂದು ಕೋಲ್ಡ್ ಬಾಡಿ, ಅಥವಾ ಜಾಸ್ತಿ ಗ್ಯಾಸ್ಟ್ರಿಕ್ ಆದ್ರೆ ಅಥವಾ ಹೀಟ್ ಆದ್ರೆ ಓ ನಿಂದು ಹೀಟ್ ಬಾಡಿ, ಅದಕ್ಕೆ ಹಂಗಾಗ್ತಿದೆ. ಇದು ಜನರಲೈಸ್ ನಮ್ಗೆ ಒಂದು ಅಸಂಪ್ಷನ್ಸ್ ಅಷ್ಟೇ ನಮ್ಗೆ. ಬಟ್ ಅದ್ರ ಬಗ್ಗೆ ಜನರಿಗೆ ನಿಖರವಾದ ಮಾಹಿತಿ ಇರ್ಬೇಕಾ, ಇದ್ರೆ ಎಷ್ಟು ಉಪಯುಕ್ತವಾಗಿ.
2: ನಾವೇನ್ ಹೇಳ್ತೀವಿ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಿಮ್ಮ ಬಾಡಿ ಬಗ್ಗೆ ನೀವು ತಿಳ್ಕೋಬೇಕು. ನಮ್ಮ ಬಾಡಿ ಬಗ್ಗೆ ನಾವು ತಿಳ್ಕೊಂಡಷ್ಟು ನಮಗೆ ಹೆಲ್ಪ್ ಜಾಸ್ತಿ. ಸೊ ಎಷ್ಟೋ ಸಲ ನಮ್ಮ ಆಯುರ್ವೇದದಲ್ಲಿ ಹೇಳೋದು ಆಹಾರವೇ ಔಷಧಿ. ಸೊ ಆಹಾರವೇ ಔಷಧಿ ಆಗ್ಬೇಕು ಅಂದ್ರೆ ನಿಮ್ ಬಾಡಿನ ನೀವು ತಿಳ್ಕೊಂಡಿದ್ರೆ ಮಾತ್ರ ನಿಮ್ಗೆ ಆಹಾರ ಔಷಧಿ ಆಗತ್ತೆ, ಇಲ್ಲ ಅಂದ್ರೆ ಆಹಾರನೇ ವಿಷ ಆಗೋ ಚಾನ್ಸಸ್ ಬಹಳ ಇರುತ್ತೆ.

0: ಸೊ ಫಾರ್ ಎಕ್ಸಾಂಪಲ್, ನೀವೀಗ ಪ್ರಕೃತಿ ಬಗ್ಗೆ ಕೇಳಿದ್ರಿ, ಈ ಒಬ್ಬೊಬ್ಬ ದೇಹದ ಪ್ರಕೃತಿ ಹೇಗಿರಬೇಕು ಅಂತ. ಈಗ ನಾನು ವಾತ ಮತ್ತೆ ಪಿತ್ತ ದೋಷ ಇರುವಂತಹ ಪ್ರಕೃತಿ. ಸೊ ಈಗ ಇನ್ನೊಂದು ಎಲ್ಲರಿಗಲ್ಲಿ ಮಿಸ್ಕನ್ಸೆಪ್ಷನ್ ಏನಿದೆ ಅಂದ್ರೆ, ನಂದು ವಾತ ಬಾಡಿ ನಂದು ಪಿತ್ತ ಬಾಡಿ ಅಂತ ಹೇಳ್ತಾರೆ. ಇಲ್ಲ, ಆ ಥರ ಒಂದೇ ಒಂದು ದೋಷ ಪ್ರಿಡಾಮಿನೆನ್ಸ್ ಇರೋದಿಲ್ಲ, ಅಥವಾ ಒಂದೇ ಒಂದು ದೋಷದ ಪ್ರಕೃತಿ ಇರೋದಿಲ್ಲ. ಇದರಲ್ಲಿ ಯಾವಾಗ್ಲೂ ಮಿಕ್ಸ್ಡೇ ಇರೋದು. ಸೊ ವಾತ ಪಿತ್ತ, ಪಿತ್ತ ಕಫ, ಇಲ್ಲ ಅಂದ್ರೆ ವಾತ ಕಫ, ಹೀಗೆ ಮಿಕ್ಸ್ಚರ್ ಆಗೇ ಇರುತ್ತೆ ಹೊರತು ಒಂದೇ ಪ್ರಿಡಾಮಿನೆನ್ಸ್ ಇರೋದಿಲ್ಲ. ಸೊ ಅದನ್ನ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಸಿಂಪಲ್ ಆಗಿ ಹೆಂಗ್ ಹೇಳ್ಬೋದು ನಾನು ಇವೆಲ್ಲ ಅರ್ಥ ಮಾಡ್ಕೊಳಂಗೆ, ನಿಮ್ ಬಾಡಿ ಹೇಗೆ ತಿಳ್ಕೊಬಹುದು ಅಂದ್ರೆ, ಒಂದ್ ನಾಲ್ಕೈದು ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ಅದನ್ನ ತಿಳ್ಕೊಂಡು ನೀವು ನಿಮ್ ಬಾಡಿನ ಅನಲೈಸ್ ಮಾಡ್ಕೋಬಹುದು, ಬಟ್ ನಾಟ್ ಕಂಪ್ಲೀಟ್ಲಿ. ಯಾಕಂದ್ರೆ ನಾನ್ ಇಲ್ಲಿ ಹೇಳ್ತಾ ಹೋದ್ರೆ ಒಂದ್ ಶೋ ಫುಲ್ ಬೇಕು ಬರೀ ವಾತ ಪಿತ್ತ ಬಗ್ಗೆ ಮಾತಾಡಕ್ಕೆ.
1: ಸಾಧ್ಯ ಇಲ್ಲ.
0: ಹೌದು ಹೌದು, ಅಷ್ಟು ಕ್ಲಿಯರ್ ಆಗಿ ಆಮೇಲೆ ಒಂದೊಂದನ್ನು ವಿವರಿಸಿ ಹೇಳಿದ್ದಾರೆ ನಮ್ಮ ಆಯುರ್ವೇದ ವೇದಗಳಲ್ಲಿ. ಸೊ ನಾನೀಗ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ಈಗ ವಾತ ಬಂತು ಅಂದ್ರೆ ವಾತ ಪ್ರಕೃತಿನಲ್ಲಿ ಏನಿರುತ್ತೆ, ವಾತ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ವಾತ ಕ್ಯಾನ್ ಅದನ್ನ ನೀವು ವಾಯುಗೆ ಕಂಪೇರ್ ಮಾಡ್ಬೋದು. ವಾಯು ಅಂದ್ರೆ ಗಾಳಿ, ಏರ್. ಸೊ ಏರ್ ಹೇಗೆ ತಣ್ಣಗಿರುತ್ತೆ, ತಂಪಿರುತ್ತೆ, ಫಾಸ್ಟ್ ಮೂವ್ಮೆಂಟ್ ಇರುತ್ತೆ. ಸೊ ತುಂಬಾ ಬೇಗ ಓಡಾಡೋದು, ಮಾತಾಡೋದು ಆ ತರ ನೇಚರ್ ಇರುತ್ತೆ. ಬಾಡಿ ಕೂಲ್ ಇರುತ್ತೆ. ಆಮೇಲೆ ನಿಮ್ಮ ದೇಹದ ದೇಹ ಉದ್ದ ಇರ್ತಾರೆ, ತುಂಬಾ ಎತ್ತರ ಇರ್ತಾರೆ, ತುಂಬಾ ತೆಳ್ಳಗಿರ್ತಾರೆ. ಆಮೇಲೆ ರಫ್ ಸ್ಕಿನ್ ಇರುತ್ತೆ, ರಫ್ ಹೇರ್ ಇರುತ್ತೆ, ಕರ್ಲಿ ಹೇರ್ ಇರುತ್ತೆ. ಸೊ ಇದನ್ನೆಲ್ಲ ನಾವು ವಾತ ಪ್ರಕೃತಿಯವರ ನೇಚರ್ ಅಂದ್ರೆ ವಾತ ಪ್ರಕೃತಿ ಪ್ರಿಡಾಮಿನೆಂಟ್ ಆಗಿರುವಂತಹ ಬಾಡಿ ನೇಚರ್ ಇರುತ್ತೆ. ಅದೇ ರೀತಿ ಈಗ ಪಿತ್ತ ಪ್ರಕೃತಿ ಇರೋ ಪ್ರಿಡಾಮಿನೆಂಟ್ ನೇಚರ್ ಇತ್ತು ಅಂದ್ರೆ, ಪಿತ್ತ ಪ್ರಕೃತಿ ಇರೋರಿಗೆ ಐಸೈಟ್ ತುಂಬಾ ಫಾಸ್ಟ್, ತುಂಬಾ ಶಾರ್ಪ್ ಇರುತ್ತೆ, ತುಂಬಾ ಐಸೈಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅವ್ರ ಕಣ್ಣು ನೋಡಿದ ತಕ್ಷಣ ನೀವು ಹೇಳ್ಬೋದು ಏನಿಷ್ಟು ಬ್ರೈಟ್ ಐಸ್ ಇದೆ ಅಂತ. ಹೌದು, ಪಿತ್ತ ಪ್ರಕೃತಿ ಇರೋರಿಗೆ ತುಂಬಾ ಬ್ರೈಟ್ ಐಸ್ ಇರುತ್ತೆ, ತುಂಬಾ ಬೆಳ್ಳಗಿರ್ತಾರೆ, ಕೆಂಪಾಗಿರ್ತಾರೆ, ಬೇಗ ಬಿಸಿಲಿಗೆ ಹೋದ್ರೆ ಕೆಂಪಾಗುವಂತ ನೇಚರ್ ಇರುತ್ತೆ, ತುಂಬಾ ಬೇಗ ಕೋಪ ಬರುವಂತ ನೇಚರ್ ಇರುತ್ತೆ. ಆಮೇಲೆ ಹುಳಿ ಖಾರ ತಿನ್ನೋ ಆಸೆ ಬಹಳ ಇರುತ್ತೆ. ಆಮೇಲೆ ಅದರ ಜೊತೆಗೆ ಏನದು ಸ್ವಲ್ಪ ಡೈಜೆಷನ್ ಹೆಚ್ಚಾಗಿ ಫಾಸ್ಟ್ ಆಗಿ ಆಗೋದ್ರಿಂದ ತೆಳ್ಳಗೂ ಇರ್ತಾರೆ, ಬೇಗ ಮೆಟಾಬಲಿಸಮ್ ಫಾಸ್ಟ್ ಮೆಟಾಬಾಲಿಸಮ್ ಇರುತ್ತೆ, ಊಟ ಜೀರ್ಣ ಶಕ್ತಿ ಬಹಳ ಫಾಸ್ಟ್ ಆಗಿ ಆಗುತ್ತೆ ಅವರಲ್ಲಿ. ಆಮೇಲೆ ಮಾತಿನಲ್ಲಿ ಸ್ಪೀಡ್ ಇರುತ್ತೆ. ಆಮೇಲೆ ತುಂಬಾ ಯೋಚನೆ ಮಾಡಿ ಮಾತನಾಡೋ ಅಂತ ಯೋಚನೆ ಮನೋಭಾವನೆ ಇರುತ್ತೆ. ಸೊ ಇದೆಲ್ಲ ನೀವು ಪಿತ್ತ ಪ್ರಕೃತಿ ಅವ್ರದಕ್ಕೆ ಕಂಪೇರ್ ಮಾಡ್ಕೋಬಹುದು. ಕಫ ಪ್ರಕೃತಿ ಅವ್ರದ್ದು ಬಂತು ಅಂದ್ರೆ ಕಫ ಹೆವಿ, ಹೆವಿನೆಸ್. ಸೊ ನಾವು ಕಫ ಅಂದ್ರೆ ಅದನ್ನ ಅರ್ತ್ಗೆ ಹೋಲಿಸ್ತೀವಿ. ಸೊ ಅರ್ತ್ ಅಂದ್ರೆ ಹೆವಿ ಇರುತ್ತೆ. ಸೊ ಅವರು ಹೆವಿ ಇರ್ತಾರೆ, ನೋಡಕ್ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಏನದು ರೇಡಿಯಂಟ್ ಸ್ಕಿನ್ ಇರುತ್ತೆ. ಆಮೇಲೆ ಮಾತಾಡುವಾಗ ಸ್ಲೋ ಮಾತಾಡ್ತಾರೆ, ತುಂಬಾ ಯೋಚನೆ ಮಾಡಿ ಆಮೇಲೆ ಉತ್ತರ ಕೊಡ್ತಾರೆ, ತುಂಬಾ ಚೆನ್ನಾಗಿ ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ಬುದ್ಧಿವಂತರಾಗಿರ್ತಾರೆ, ಅಂದ್ರೆ ಬುದ್ಧಿವಂತರು ಅಂದ್ರೆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತ ಹೇಳ್ಬೋದು ನಾವು. ಸೊ ಈ ನೇಚರ್ ಎಲ್ಲ ಬಂದು ನಮ್ಮ ಕಫ ಪ್ರಕೃತಿ. ಸೊ ಈಗ ಎಲ್ಲರಿಗೂ ಈಗ ನಾನು ಹೇಳ್ದಂಗೆ ನೀವು ಯೋಚನೆ ಮಾಡ್ತಾ ಇರ್ಬೇಕು, ಕೇಳ್ತಾ ಇರೋರು ತಿಳ್ಕೊಬಹುದು, ನಂಗೆ ವಾತ ಪ್ರಕೃತಿದು ಅಂಶಗಳಿದೆ, ಪಿತ್ತ ಪ್ರಕೃತಿ ಅಂಶಗಳಿದೆ, ಕಫ ಪ್ರಕೃತಿ ಅಂಶಗಳಿದೆ ಅಂತ. ಸೊ ಅವಾಗ ಏನು, ನೀವು ಕಾಂಬಿನೇಷನ್ ಅಲ್ಲಿ ಇದ್ದೀರಾ, ನೀವು ವಾತ ಮತ್ತೆ ಕಫ ಕಾಂಬಿನೇಷನ್ ಅಲ್ಲಿ
1: ಅಂಶ ಜಾಸ್ತಿ ಇರುತ್ತೆ.
0: ಹೌದು,
1: ಕಂಪೇರ್ ಟು
0: ಹೌದು ಹೌದು, ಒಂದು ಪ್ರಿಡಾಮಿನೆಂಟ್ ಇರುತ್ತೆ, ಒಂದು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಅದರ ಮೇಲೆ ನಿಮ್ಮ ಪ್ರಕೃತಿ ಅನಾಲಿಸಿಸ್ ಆಯ್ತು. ಸೊ ಈಗ ಪ್ರಕೃತಿ ಅನಾಲಿಸಿಸ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಲೈಫ್ ಸ್ಟೈಲ್ ಮತ್ತೆ ಫುಡ್ ಆಹಾರ ವಿಹಾರನ ಮಾಡಿಫೈ ಮಾಡ್ಕೋಬೇಕು. ಸೊ ಆಹಾರ ವಿಹಾರ ಬಂತು, ಫಾರ್ ಎಕ್ಸಾಂಪಲ್ ಇವಾಗ ನಾನು ಕಫ ಮತ್ತೆ ಪಿತ್ತ ಮತ್ತೆ ಕಫ ಪ್ರಕೃತಿ ತಗೋತೀನಿ, ಅದರಲ್ಲಿ ಕಫ ಪ್ರಿಡಾಮಿನೆಂಟು ಪಿತ್ತ ಇರೋಂತಹವರು. ಸೊ ಇವರಲ್ಲಿ ಏನು ಊಟ ತಿಂಡಿ ಹೇಗೆ ಅವರು ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ, ಅತಿಯಾದಂತಹ ಉಪ್ಪು ಹುಳಿ ಖಾರಗಳನ್ನ ಅವಾಯ್ಡ್ ಮಾಡಬೇಕು, ವಿಹಾರ ಇಂಪ್ರೂವ್ ಮಾಡಬೇಕು. ವಿಹಾರ ಅಂತ ಬಂತು ಅಂದ್ರೆ ವ್ಯಾಯಾಮ, ಆಮೇಲೆ ಮಧ್ಯಾಹ್ನ ನಿದ್ದೆ ಮಾಡೋದು, ಇದನ್ನೆಲ್ಲ ಮಧ್ಯಾಹ್ನ ನಿದ್ದೆ ಕಮ್ಮಿ ಮಾಡಬೇಕು, ವ್ಯಾಯಾಮ ಜಾಸ್ತಿ ಮಾಡಬೇಕು, ಆಕ್ಟಿವ್ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಊಟ ತಿಂಡಿ ಬಂದಾಗ ಹೆವಿ ಫುಡ್ನ ಊಟ ಮಾಡೋ ಹಾಗಿಲ್ಲ. ಹೆವಿ ಫುಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಜಂಕೆ, ಪಿಜ್ಜಾ, ಬರ್ಗರು, ಚೀಸು ಇವೆಲ್ಲ ಅವಾಯ್ಡ್ ಮಾಡಬೇಕು. ಯಾಕೆ ಅಂದ್ರೆ ಇದು ಗುರು ಆಹಾರ ಅಂತ ಹೇಳ್ತೀವಿ. ಗುರು ಆಹಾರನ ಡೈಜೆಸ್ಟ್ ಮಾಡೋದಕ್ಕೆ ಅಗ್ನಿ ಜಾಸ್ತಿ ಉಪಯೋಗ ಆಗುತ್ತೆ. ಸೊ ಅಗ್ನಿ ಜಾಸ್ತಿ

0: ಆಗ್ಬೇಕು ಅಂದ್ರೆ ಅದ್ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆದಾಗ ಈಗ ಆಹಾರಕ್ಕಾಗಿ ಅಗ್ನಿ ಪ್ರೊಡಕ್ಷನ್ ಜಾಸ್ತಿ ಆಯ್ತು ಅಂದ್ರೆ ಪಿತ್ತ ಜಾಸ್ತಿ ಆಯ್ತು, ಬಟ್ ಬೇರೆಯ ಕೆಲಸಗಳಿಗೆ ಅಗ್ನಿ ಅತಿ ಆಯ್ತು, ಅತಿ ಆದಾಗ ಆ ಕೆಲಸಗಳಲ್ಲೂ ಹಾಳಾಗುತ್ತೆ. ಸೊ ನಿಮಗೆ ಅಗ್ನಿ ಅತಿ ಆದಾಗ ಕೋಪ, ಆಂಗ್ಸೈಟಿ, ಒತ್ತಡ, ಸ್ಟ್ರೆಸ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಬೇರೆ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಇಂದ ಬೇರೆ ಬೇರೆ ರೋಗಗಳು
1: ಅಂದ್ರೆ
0: ಬಾಡಿನಲ್ಲಿ
1: ನಮ್ಮ ದೇಹ
0: ಬರುತ್ತೆ.
1: ಪ್ರಕೃತಿ ಎಲ್ಲ ಅಂದ್ರೆ ಈ ಪ್ರಾಬ್ಲಮ್ಗಳಿಗೆ ಇಂಟರ್ಲಿಂಕ್ಡ್ ಅಂತ ಹೇಳ್ಬೋದಲ್ಲ.
0: ಡೆಫಿನೆಟ್ಲಿ ಎಲ್ಲ ಚೈನ್ ಇದು, ಒಂದು ಕಡೆಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಎಂಡ್ ಆಗದೆ ನೀವು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೇನೆ.
1: ಓಕೆ.
0: ಸೊ ಹಾಗಾಗಿ ಏನು ಹೇಳ್ತೀವಿ ನಾವು ಅಂದ್ರೆ, ನಿಮ್ಮ ಆಹಾರ ವಿಹಾರ ವೆರಿ ಇಂಪಾರ್ಟೆಂಟ್ ನಿಮ್ಮ ಬಾಡಿಯ ಮೇಂಟೆನೆನ್ಸಿಗೆ. ಸೊ ಎಷ್ಟು ಮಿತವಾದ ಆಹಾರ ಮಿತವಾದ ವಿಹಾರನೂ, ಯಾಕೆಂದ್ರೆ ಈಗ ವಾತ ಪ್ರಕೃತಿ ಇರೋರು ಅತಿಯಾದ ವ್ಯಾಯಾಮನೂ ಮಾಡಂಗಿಲ್ಲ. ಅವ್ರು ಅತಿಯಾದ ವ್ಯಾಯಾಮ ಮಾಡಿದಾಗ ವಾಯು ಜಾಸ್ತಿ ಆಗುತ್ತೆ ಬಾಡಿನಲ್ಲಿ, ಇದರಿಂದ ಬೇರೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಈಗ ಏನು ಜಾಯಿಂಟ್ ಏನಾದರೂ ಇಶ್ಯೂಗಳು ಬರುತ್ತೆ, ಮೂಳೆ ಸವೆತ ಇವೆಲ್ಲ ಇಶ್ಯೂಗಳಾಗುತ್ತೆ. ಜೊತೆಗೆ ಅವರಲ್ಲಿ ಸ್ನಿಗ್ಧತ್ವ ಕಮ್ಮಿ ಇರುತ್ತೆ. ಅಂದರೆ ನಾವು ಸ್ನಿಗ್ಧತ್ವನ ಹೇಗೆ ರೆಫರ್ ಮಾಡ್ಬೋದು ಅಂದರೆ, ಗ್ರೀಸಿಂಗ್, ನಿಮ್ಮ ಮೂಳೆ ಜಾಯಿಂಟ್ಗಳಲ್ಲಿ ಗ್ರೀಸಿಂಗ್ ಕಮ್ಮಿ ಇರುತ್ತೆ. ಸೊ ನೀವು ವ್ಯಾಯಾಮನೂ ಜಾಸ್ತಿ ಮಾಡಿ, ಗ್ರೀಸಿಂಗ್ ಕಮ್ಮಿ ಇತ್ತು ಅಂದರೆ ಉಜ್ಜಿ ಉಜ್ಜಿ ನಿಮ್ಮ ಮೂಳೆ ಜಾಯಿಂಟ್ಗಳು ಸವಿಯುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಯಾವ ಪ್ರಕೃತಿಯವರು ಯಾವುದನ್ನ ಜಾಸ್ತಿ ಮಾಡಬೇಕು ಅವರಷ್ಟೇ ಜಾಸ್ತಿ ಮಾಡಬೇಕು, ಯಾರು ಏನ್ ಕಮ್ಮಿ ಮಾಡಬೇಕು ಅವ್ರು ಅದನ್ನ ಕಮ್ಮಿನೇ ಮಾಡಬೇಕು. ಸೊ ನೀವು ಎಲ್ಲರಿಗೂ ಒಂದೇ ಅಲ್ಲ, ದೋಷಗಳು ಪ್ರಕೃತಿ ಇಸ್ ಈಕ್ವಲ್ ಟು DNA, ಒಬ್ರದ್ದು DNA ಇನ್ನೊಬ್ರದ್ದು ಸೇಮ್ ಇಲ್ಲ ಅಂದಾಗ ನಿಮ್ಮ ಪ್ರಕೃತಿ ನಿಮ್ ದೋಷಗಳು ಡಿಫ್ರೆಂಟ್ ಇರುತ್ತೆ, ಇನ್ನೊಬ್ರ ಪ್ರಕೃತಿ ಡಿಫ್ರೆಂಟ್ ಇರುತ್ತೆ.
1: ಈಗ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡೋದಾದ್ರೆ, ದೇ ಗೋ ಥ್ರೂ ಲಾಟ್ ಆಫ್ ಚೇಂಜಸ್, ಈಗ
0: ಹೌದು
1: ಪ್ಯುಬರ್ಟಿಯಲ್ಲಿ ಇರ್ಬೋದು
0: ಹೌದು
1: ಅಥವಾ ಪ್ರೆಗ್ನೆನ್ಸಿಯಲ್ಲಿ ಇರ್ಬೋದು,
0: ಹೌದು
1: ಪೋಸ್ಟ್ ಪಾರ್ಟಮ್ ಅಲ್ಲಿ
0: ಹೌದು.
1: ಇರ್ಬೋದು. ಸೊ ಇವಾಗ ತುಂಬಾ ಜನ ಹೆಣ್ಮಕ್ಳು ಪ್ಯುಬರ್ಟಿ ಟೈಮಲ್ಲಿ ಕಂಪ್ಲೇನ್ ಮಾಡೋದು PCOD
0: ಹೌದು
1: ಖಾಯಿಲೆ ಬಗ್ಗೆ,
0: ಹೌದು.
1: ಇದಕ್ಕೆ ಆಯುರ್ವೇದದಲ್ಲಿ ಏನಾದರೂ ಸೊಲ್ಯೂಷನ್ ಇದೆಯಾ ಡಾಕ್ಟರ್
0: ಇದೆ,
1: ಅನುಶ್ರೀ?
0: ಡೆಫಿನೆಟ್ಲಿ ಇದೆ, ನಮ್ಮ ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಅದನ್ನ ಕ್ಲಿಯರ್ ಕಟ್ ಆಗಿ PCOD ಅಂತ ಹೇಳಿಲ್ಲ, ಬಟ್ ಬೇರೆ ಬೇರೆ ಹೆಸರುಗಳಲ್ಲಿದೆ. ಆರ್ತವ ಕ್ಷಯ, ಅನಾರ್ತವ ಅಥವಾ ಯೋನಿ ವ್ಯಾಪತ್, ಈ ತರ ನಾವು ಮೆನ್ಷನ್ ಮಾಡಿದ್ದೆ ಆಯುರ್ವೇದದಲ್ಲಿ. ಸೊ ಆಯುರ್ವೇದದಲ್ಲಿ ಈ PCOD ಆಗ್ಲಿ ಇನ್ನೊಂದಾಗಿ ಥೈರಾಯ್ಡ್ ಡಿಫಿಷಿಯನ್ಸಿ ಇಂದ ಆಗುವಂತ ಪ್ರಾಬ್ಲಮ್ಗಳಾಗಿ ಇವನ್ನೆಲ್ಲ ಯಾವ ಅವಸ್ಥೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮಧ್ಯಮ ಅವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಕಿಶೋರಾವಸ್ಥೆ ಮುಗಿದು, ಗರ್ಭಾವಸ್ಥೆ ಮುಗಿದು, ಮಧ್ಯಮ ಅವಸ್ಥೆ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ನೀವು ಇದು PCOD ಕಿಶೋರಾವಸ್ಥೆ ಆಗ್ತಿದಂಗೆನೆ ಕಾಣಿಸುವಂತಹ ಚೇಂಜಸ್ ನೋಡ್ಬೋದು, ಅಥವಾ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ. ಈಗ ಎಷ್ಟೋ ಮಕ್ಕಳು ಮುಂಚೆ ಇದ್ದಿದ್ದ ಏಜ್ ಬಂದು 15 ಇಯರ್ಸ್ ಇಂದ 16 ಇಯರ್ಸ್ ಅಥವಾ 17 ಇಯರ್ಸಿಗೆ ಪ್ಯೂಬರ್ಟಿ ಸ್ಟಾರ್ಟ್ ಆಗೋದು, ಅವರ ಮೆನ್ಸಸ್ ಸ್ಟಾರ್ಟ್ ಆಗೋದು ಅನ್ನೋದು. ಬಟ್ ಇವಾಗಿನ ಟೈಮಲ್ಲಿ ನೋಡಿದ್ರೆ 10 ಇಯರ್ಸ್ ಅಥವಾ 9 ಇಯರ್ಸ್ ಇಂದನೇ ಸ್ಟಾರ್ಟ್ ಆಗ್ತಾ ಇದೆ. ಏನಕ್ಕೆ? ನಮ್ಮ ಆಹಾರ ವಿಹಾರಗಳು ಚೇಂಜ್ ಆಗಿರೋದ್ರಿಂದ, ಮಕ್ಕಳಿಗೆ ಎಕ್ಸ್ಪೋಜರ್ ಟು ಮೋರ್ ಫುಡ್ ಆಗಿರಲಿ ಅಥವಾ ಸುತ್ತ ನಡೆಯುವ ಆಲ್ಮೋಸ್ಟ್ ಎಲ್ಲ ತರದ ಮೆಂಟಲಿ ಡೆವಲಪಿಂಗ್ ಏನು ಹೇಳ್ತೀವಿ ಆಕ್ಷನ್ಸ್ ಅಂತ ಏನು ಹೇಳ್ತೀವಿ, ಅದರಿಂದಾಗ್ಲಿ ಚೇಂಜಸ್ ತುಂಬ ಆಗುತ್ತೆ. ಇದರಿಂದ ಅವರ ಹಾರ್ಮೋನಲ್ ಚೇಂಜಸ್ ಬೇಗ ಆಗುತ್ತೆ, ಆ್ಯಂಡ್ ದೇ ಆರ್ ಅಟೈನಿಂಗ್ ಪ್ಯುಬರ್ಟಿ ವೆರಿ ಫಾಸ್ಟ್. ಹೌದು. ಇದರಲ್ಲಿ ಏನು ಹೇಳ್ತೀವಿ ನಾವು ತಂದೆ ತಾಯಿಗೆ, ಆದಷ್ಟು ಅವರ ಆಹಾರನ ನೀವು ನೋಡಿ ಕೊಡಿ. ಅದು ಹೆಣ್ಮಕ್ಳಿಗಾದ್ರೂ ಸರಿ, ಗಂಡ್ಮಕ್ಳಿಗಾದ್ರೂ ಸರಿ. ಈಗ ಇದೇ ಸೆಕೆಂಡರಿ ಸೆಕ್ಷುಯಲ್ ಚೇಂಜಸ್ ಅಂತ ಏನ್ ಹೇಳ್ತೀವಿ, ಹುಡುಗರಿಗೂ ಆಗುತ್ತೆ, ಹುಡುಗಿಯರಿಗೂ ಆಗುತ್ತೆ. ಸೊ ಹುಡುಗರಲ್ಲೂ ನಾವು ತುಂಬಾ ಬೇಗ ನೋಡ್ತಾ ಇದ್ದೀವಿ ಮುಂಚೆಗಿಂತ. ಈ ಹುಡುಗಿಯರಲ್ಲಂತೂ ಕಂಡೆ ಕಾಣ್ತಾ ಇದೆ, 10ನೇ ವಯಸ್ಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ನಾವೇನ್ ಅತಿ ಗಮನ ಕೊಡ್ಬೇಕು ಅಂದ್ರೆ, ಆಹಾರ ಅಂತ ಏನ್ ಹೇಳಿದೆ ಅದರಲ್ಲಿ ಎಸ್ಪೆಷಲಿ ಜಂಕ್ ಫುಡ್, ಇದೆಲ್ಲ ನ್ಯಾಚುರಲಿ ಪ್ರಿಪೇರ್ ಮಾಡಿ ನ್ಯಾಚುರಲ್ ಫುಡ್ ಇಂದ ಬರ್ತಾ ಇದ್ರೆ ಗುಡ್. ಬಟ್ ಇವಾಗ ಹೊರಗಡೆ ಇರುವಂತಹ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅವರ ಒಂದು ಹೋಟೆಲಿನ ಬಿಸ್ನೆಸ್ಗೋಸ್ಕರ ಎಲ್ಲ ಅಡಲ್ಟ್ರೇಟೆಡ್ ಫುಡ್ ಯೂಸ್ ಮಾಡ್ತಾ ಇರೋದ್ರಿಂದ, ಕಲರ್ಸ್ ಯೂಸ್ ಮಾಡ್ತಾರೆ, ಅದಕ್ಕೆ ಬರೀ ಆರ್ಟಿಫಿಷಿಯಲ್ ಟೇಸ್ಟ್ನರ್ಸ್ ಹಾಕಿ ಕೊಡ್ತಾರೆ. ನಮ್ಗೆ ಟೇಸ್ಟ್ ಬಡ್ಸ್ ಅಷ್ಟೇ ಗೊತ್ತಾಗೋದು, ಅದರಲ್ಲಿ ನ್ಯೂಟ್ರಿಯಂಟ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಅದನ್ನ

0: ನಾವು ಮಕ್ಕಳಿಗೆ ಕೊಡ್ತೀವಿ, ಅದನ್ನು ಮಕ್ಕಳು ತಿಂದ ಮೇಲೆ ಅವರಿಗಾಗ್ತಾ ಇರೋ ಅಡ್ಡ ಪರಿಣಾಮಗಳೇ ಇದು. ಏನು, ಟೈಮಿಗೆ ಮುಂಚೆ ಮುಟ್ಟು ಸ್ಟಾರ್ಟ್ ಆಗೋದು. ಫುಡ್ ಮೇಲೆ ಕಂಟ್ರೋಲ್ ಇರಲಿ, ಆದಷ್ಟು ಮನೆಯಲ್ಲಿ ತಯಾರಿಸಿರುವಂಥ ಊಟಗಳನ್ನ ಕೊಡಿ, ಪೌಷ್ಟಿಕಾಂಶ ಇರೋಂತಹ ಆಹಾರಗಳನ್ನ ಕೊಡಿ. ಎಷ್ಟೋ ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿನಲ್ಲಿ ಬರೀ ಮೊಸರನ್ನ ಆಗಲಿ, ಬರೀ ಒಂದು ಅನ್ನ ಒಗ್ಗರಣೆ ಹಾಕಿರೋ ಅನ್ನ ಆಗಲಿ, ಇದನ್ನ ಕೊಡೋದ್ರಿಂದ ಅನ್ನದಲ್ಲಿ ಏನಿದೆಯೋ ಅಷ್ಟೇ ಪೌಷ್ಟಿಕಾಂಶ ಹೋಗ್ತಾ ಇದೆ ಹೊರತು ಬೇರೆ ಏನು ಸೇರ್ತಾ ಇಲ್ಲ. ಫೈಬರ್ಗಳಾಗಲಿ, ವೈಟಮಿನ್ಸ್ ಆಗಲಿ, ಮೈಕ್ರೋನ್ಯೂಟ್ರಿಯಂಟ್ಸ್ ಆಗಲಿ, ಅವೇನು ಸೇರ್ತಾ ಇಲ್ಲ. ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮಕ್ಕಳಿಗೆ ನಾವು ಆಹಾರನ ಪ್ರಾಪರ್ ಆಗಿ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಇದನ್ನ ತಡೆ ಹಿಡಿಬಹುದು, ಅರ್ಲಿಯಾಗಿ ಆಗೋದನ್ನ ತಡೆ ಹಿಡಿಬಹುದು. ಅದು ಯಾವ ಏಜ್ ಅಲ್ಲಿ ಆಗ್ಬೇಕು ಆ ಏಜ್ ಅಲ್ಲಿ ಆದ್ರೇನೆ ಒಳ್ಳೇದು.
1: ಈಗ ಅನುಶ್ರೀ ಅವರೇ, ನೀವು ಹೇಳಿದ್ರೆ ಮಕ್ಕಳ ಡಬ್ಬಿ ಬಗ್ಗೆ, ಎಲ್ಲಾ ತಾಯಂದ್ರಿಗೆ ಅದೊಂದು ಕ್ವಶನ್ ಇರುತ್ತೆ, ಏನ್ ಹಾಕಿ ಕಳಿಸೋದು ಈ ಸ್ಕೂಲ್ ಲಂಚ್ ಬಾಕ್ಸ್?
0: ಹೌದು,
1: ನಿಮ್ ಪ್ರಕಾರ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಬಹುದಾ?
0: ಡೆಫಿನೆಟ್ಲಿ, ನಾನು ಹೇಳೋದಾದ್ರೆ ಈಗ ಎಲ್ಲ ತಾಯಂದ್ರಿಗೂ ಏನ್ ಕೊಡ್ಬೋದು ಅಂತ ಡೌಟ್ ಬಂತು ಅಂದ್ರೆ, ದಯವಿಟ್ಟು ನೀವೆಲ್ಲ ನೀವೇನ್ ತಿಂತಾ ಇದ್ರಿ ಅನ್ನೋದನ್ನ ನೆನ್ಪಿಸ್ಕೊಂಡ್ಬಿಡಿ ಅಷ್ಟೆ. ನಾವೆಲ್ಲ ಏನ್ ತಿಂತಾ ಇದ್ವಿ, ಚಪಾತಿ ಪಲ್ಯ, ರೊಟ್ಟಿ ಪಲ್ಯ, ಅನ್ನ ಸಾರು, ಇಲ್ಲಾಂದ್ರೆ ಅದ್ರ ಜೊತೆ ತರಕಾರಿ, ಉಪ್ಪಿನಕಾಯಿ, ಇದೆಲ್ಲದನ್ನು ಹಾಕಿ ಕಳ್ಸೋರು. ಡಬ್ಬಿ ಮುಗಿಸೆ ಬರ್ತಾ ಇದ್ದಿದ್ದು, ಅರ್ಧ ಭಯಕ್ಕೆ ಬರ್ತಾ ಇದ್ವಿ ಡಬ್ಬಿನ, ಮನೆಗೆ ಬಂದ್ರೆ ಎಲ್ಲಿ ಬಯಸ್ಕೊಳ್ಬೇಕು ಅನ್ನೋದಕ್ಕೆ, ತರಕಾರಿ ಪಲ್ಯ ಇದೆಲ್ಲ ತಿನ್ನೋದ್ರಿಂದ. ಸೊ ಸಿಂಪಲ್ ಇದೆ, ನಾವೇನು ನಮ್ಮ ಹಳೇ ಟೈಮಲ್ಲಿ ಏನ್ ಫಾಲೋ ಮಾಡ್ತಾ ಇದ್ದೀವೋ ಅದನ್ನೇ ಫಾಲೋ ಮಾಡಿದ್ರೆ ಸಾಕು. ಫಾಸ್ಟ್ ಫುಡ್ ಬೇಡ, ಬಾಡಿ ಒಳಗೆ ಹೋಗುತ್ತೆ ಅಷ್ಟು ಫಾಸ್ಟ್ ಆಗಿ ಡೈಜೆಸ್ಟ್ ಆಗಲ್ಲ ಫಾಸ್ಟ್ ಫುಡ್.
1: ಇಟ್ ಇಸ್ ನಾಟ್ ಫಾಸ್ಟ್ ಇನ್ ಸೈಡ್ ದಿ ಬಾಡಿ.
0: ಎಸ್ಪೆಷಲಿ ನಾವೇನು ಈ ಸ್ಯಾಂಡ್ವಿಚಸ್ ಅಂತ ಕೊಡ್ತೀವಿ, ಸೊ ಮೈದಾ ಹಾಕಿ ಮಾಡಿರುವಂತ ಬ್ರೆಡ್, ನಿಮ್ಗೆ ಒಂದ್ ಮೈದಾ ಬ್ರೆಡ್ ಜೀರ್ಣ ಆಗಕ್ಕೆ ಮಿನಿಮಮ್ 10 hours ಬೇಕು. ಸೊ ಆ 10 hours ಅಲ್ಲಿ ಫಸ್ಟ್ ನೀವು ಫಸ್ಟ್ ಬ್ರೇಕ್ಫಾಸ್ಟ್ ಮೈದಾನ ಒಳಗೆ ಹಾಕಿದ್ರೆ ಇನ್ನು ಮಿಕ್ಕಿದ್ದ ಊಟಗಳೆಲ್ಲ ಡೈಜೆಸ್ಟ್ ಆಗೋದಿಕ್ಕೆ 1.5 days ಬೇಕಾಗತ್ತೆ. ಆ 1.5 days ಮತ್ತೆ ಇನ್ನೊಂದಷ್ಟು ಊಟ ಹಾಕಿರ್ತೀರ ಹೊಟ್ಟೆ ಒಳಗೆ. ಸೊ ಈ ಕ್ಯೂ ಸ್ಟಾ ಆಗ್ಲಿಲ್ಲ ಅಂದ್ರೆ ಇದು ನಿಮ್ ಮೆಟಬಾಲಿಸಮ್ ಕಮ್ಮಿ ಮಾಡುತ್ತೆ, ಅದರ ಜೊತೆಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವೆರಿ ಸಿಂಪಲ್, ರೊಟ್ಟಿ ಪಲ್ಯಗಳು ಕೊಡಿ, ರೊಟ್ಟಿ ಚಟ್ನಿಗಳು ಕೊಡಿ, ಮಸಾಲೆ ರೊಟ್ಟಿ ಮಾಡಿಕೊಡಿ, ಇಲ್ಲಾಂದ್ರೆ ಅನ್ನಗಳು, ಅನ್ನದಲ್ಲಿ ವಾಂಗಿ ಭಾತ್ ಆಗಲಿ, ಬಿಸಿಬೇಳೆ ಭಾತ್ ಆಗಲಿ. ಸೊ ಬಿಸಿಬೇಳೆ ಭಾತಲ್ಲಿ ನಿಮಗೆ ಪ್ರೋಟೀನ್ ಕೂಡ ಬಂತು, ಬೇಳೆ ಹಾಕ್ತೀವಿ, ತರಕಾರಿಗಳು ಹಾಕ್ತೀವಿ. ಸೊ ಇದನ್ನು ಆದಷ್ಟು ನಮ್ಮ ನೇಟಿವ್ ಫುಡ್ ಏನಿದೆಯೋ ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ನೇಟಿವ್ ಫುಡ್ಡಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಯಿತು ಅಂದರೆ ಜೋಳದ ರೊಟ್ಟಿ ಇವೆಲ್ಲ ಚೆನ್ನಾಗಿ ಊಟ ಮಾಡ್ತಾರೆ, ಅದು ನೇಟಿವ್. ಈಗ ಮೈಸೂರು, ಮಂಡ್ಯ, ಬೆಂಗಳೂರು ಕಡೆ ಬಂದ್ವಿ ಅಂದ್ರೆ ರಾಗಿ ಯೂಸ್ ಮಾಡ್ತೀವಿ, ರಾಗಿನ ಜಾಸ್ತಿ ಕೊಡೋದು ಒಳ್ಳೇದು. ಸೊ ನೇಟಿವ್ ಫುಡ್, ಸೀಸನಲ್ ಫ್ರೂಟ್ಸ್, ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಆಹಾರ ಉತ್ತಮ ಆಗಿರುತ್ತೆ, ಎಲ್ಲ ಬೇಕಾಗಿರುವಂತ ನ್ಯೂಟ್ರಿಯಂಟ್ಸ್ ಬಾಡಿಗೆ ಸಿಗ್ತದೆ.
1: ಹೆಣ್ಮಕ್ಳು ಇತ್ತೀಚೆಗೆ ಜಾಸ್ತಿಯಾಗಿ ಕಂಪ್ಲೇಂಟ್ ಮಾಡೋದಂದ್ರೆ ಮೆನ್ಸಸ್ ಟೈಮ್ ಅಲ್ಲಿ ಪೇನ್ಫುಲ್ ಮೆನ್ಸ್ಟ್ರುಯೇಷನ್.
0: ಹೌದು,
1: ಸೊ ಇದಕ್ಕೆ ಏನು ಸೊಲ್ಯೂಷನ್ ಇದೆ ಆಯುರ್ವೇದದಲ್ಲಿ?
0: ಓಕೆ, ನಾವು ಆಯುರ್ವೇದದಲ್ಲಿ ಪೇನ್ಫುಲ್ ಮೆನ್ಸ್ಟ್ರುಯೇಷನ್, ಅದರ ಜೊತೆಗೆ ಅಸೋಸಿಯೇಟೆಡ್ ಆಗಿ PMS ಅಂತ ಹೇಳ್ತೀವಿ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್. ಸೊ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ನಿಮಗೆ ಬರುವಂತಹ ಕಾಣಿಸುವಂಥದ್ದು ಸ್ವಲ್ಪ ಚಿಂತೆ, ಸ್ಟ್ರೆಸ್, ಆಮೇಲೆ ಆಂಗ್ಸೈಟಿ, ಈ ಇಶ್ಯೂಸು, ಆಮೇಲೆ ಕ್ರೇವಿಂಗ್ಸ್. ಸೊ ಇದನ್ನ ನಾವು ಆಯುರ್ವೇದದಲ್ಲಿ ವಾಯು ಪ್ರಕೋಪ ಅಂತ ಹೇಳ್ತೀವಿ, ಪಿತ್ತ ಪ್ರಕೋಪ ಅಂತ ಹೇಳ್ತೀವಿ. ಸೊ ವಾಯು ಪ್ರಕೋಪ, ಪಿತ್ತ ಪ್ರಕೋಪ ಅಂದ್ರೆ ವಾಯು ಮತ್ತೆ ಪಿತ್ತ ಹೆಚ್ಚಾಗಿರೋದ್ರಿಂದ ಆಗುವಂತಹ ಪ್ರಾಬ್ಲಮ್ಗಳು. ಸೊ ಇವೆರಡನ್ನು ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂದ್ರೆ, ಆದಷ್ಟು ನಾವು ಅದಕ್ಕೆ ಇನ್ಕ್ರೀಸ್ ಆಗುವಂತಹ ತಿಂಡಿ ಊಟಗಳನ್ನ ಅವಾಯ್ಡ್ ಮಾಡೋದ್ರಿಂದ, ಅದರ ಜೊತೆಗೆ ವ್ಯಾಯಾಮ, ಆಹಾರ ಇದನ್ನ ಕಂಟ್ರೋಲ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ಪೇನ್ಫುಲ್ ಇದಕ್ಕೆ. ಸೊ ಒಂದು ಸಿಂಪಲ್ ಹೋಮ್ ರೆಮಿಡಿ ಏನ್ ಕೊಡ್ಬೋದು ಅಂದ್ರೆ, ಅಲೋವೆರಾ ಜೆಲ್ ಇರುತ್ತಲ್ಲ, ಅಂದ್ರೆ ಪ್ಯೂರ್ ಅಲೋವೆರಾ, ನಮ್ಮ ಅಲೋವೆರಾ ಗಿಡದ್ದು ಲೋಳೆ ಸರದ್ದು ಪಲ್ಪ್, ಅದನ್ನ ಕಲ್ಲು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ನೀವು ಬೆಳಿಗ್ಗೆ ಎದ್ದ ಹೊಟ್ಟೆನಲ್ಲಿ, ಖಾಲಿ ಹೊಟ್ಟೆನಲ್ಲಿ ತಿನ್ನುವಂಥದ್ದು. ಸೊ ಇದು ಇದು ಮೆನ್ಸ್ಟ್ರೇಷನ್ದು ಫಸ್ಟ್ ತ್ರೀ ಡೇಸ್ ಇದನ್ನ ನೀವು ಸೇವನೆ, ಒಂದೇ ಸಲ ಬೆಳಿಗ್ಗೆ ಒಂದು ಸಲ ತಗೊಂಡ್ರೆ ಸಾಕು. ಅದು ಒಂದು 3 cycles ತಗೊಂಡ್ರು ಸಾಕು. ಆಫ್ಟರ್ 3 cycles ನಿಮ್ ನೋಡ್ಲೇಬಹುದು ಚೇಂಜಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಗೆ, ಅದು ವೆರಿ ಎಫೆಕ್ಟಿವ್ ಆಗಿ ಹೆಲ್ಪ್ ಮಾಡುತ್ತೆ, ಪೇನ್ ಕಮ್ಮಿ ಮಾಡುತ್ತೆ, ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಆ ಬ್ಲೀಡಿಂಗ್ ಕೂಡ ಕಮ್ಮಿ ಮಾಡುತ್ತೆ, ಜೊತೆಗೆ ಕಾಮಿಂಗ್ ಆಗಿರುತ್ತೆ.
1: ಎನಿ ವಿಮೆನ್ ಆಫ್ ರಿಪ್ರೊಡಕ್ಟಿವ್ ಏಜ್

0: ಎನಿಬಡಿ, ಈವನ್ ಈಗಿನ ಸ್ಟಾರ್ಟ್ ಆಗಿರೋ ಮೆನ್ಸಸ್ ಸ್ಟಾರ್ಟ್ ಆಗಿರೋ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ್ಲಿಂದಾನೆ. ಸೊ ದಾಟ್ ಅವರು ಅಟ್ ಸರ್ಟನ್ ಏಜ್ ಇದ್ದಾಗ ಅವ್ರಿಗೆ ಈ ಇಶ್ಯೂಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಏನು ಅಂದರೆ ವೈಟಮಿನ್ ಡಿ, B12, ವೈಟಮಿನ್ ಕೆ, ಇದರದ್ದು ಸ್ವಲ್ಪ ಗಮನ ಇರಲಿ. ಈ ಮೂರು ಕಮ್ಮಿ ಇತ್ತು ಬಾಡಿನಲ್ಲಿ ಅಂದರೆ ನಿಮಗೆ ಈ ಮೆನ್ಸ್ಟ್ರಲ್ ಏನು ಪ್ರಾಬ್ಲಮ್ಸ್ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್, ಇದು ಅತಿ ಹೆಚ್ಚಾಗಿರುತ್ತೆ, ಎಸ್ಪೆಷಲಿ ವೈಟಮಿನ್ B12, ಬಿ ಮತ್ತು ಡಿ ಕಮ್ಮಿ ಇದ್ದವರಿಗೆ. B12 ನಿಮ್ಮ ಹಾರ್ಮೋನ್ಸ್, ಥೈರಾಯ್ಡ್ ಹಾರ್ಮೋನ್ ಆಗಲಿ ಅಥವಾ ಬೇರೆ ಯಾವುದೇ ಹಾರ್ಮೋನ್ಸ್ ಮೆನ್ಸ್ಟ್ರುಯೇಷನಿಗೆ ಬೇಕಾಗಿರುವಂಥದ್ದು ಅದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಅದು ಕಮ್ಮಿ ಇತ್ತು ಅಂದಾಗ ಈ ಎಲ್ಲ ಚಾನ್ಸಸ್ ಆಗೋ ಜಾಸ್ತಿ ಇರುತ್ತೆ. ಡಿ ವೈಟಮಿನ್ ಕಮ್ಮಿ ಇತ್ತು ಅಂದರೆ ಅದು ಆಂಗ್ಸೈಟಿ, ಸ್ಟ್ರೆಸ್ ಇದನ್ನು ಜಾಸ್ತಿ ಮಾಡುತ್ತೆ. ಸೊ ಈ ಹಾರ್ಮೋನ್ಸ್ ಮೆನ್ಸ್ಟ್ರಲ್ ಟೈಮಲ್ಲಿ ಏರುಪೇರು ಆಗ್ತಿರೋದ್ರಿಂದ ಅದರ ಜೊತೆಗೆ ವಿಟಮಿನ್ ಡಿ ಕಮ್ಮಿ ಇರೋದ್ರಿಂದ ಇನ್ನೂ ಅತಿ ಹೆಚ್ಚಾಗಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಎಸ್ಪೆಷಲಿ ಮಹಿಳೆಯರಲ್ಲಿ ಮೈಕ್ರೋನ್ಯೂಟ್ರಿಯನ್ ಡಿಫಿಷಿಯನ್ಸಿನ ಗಮನ ಇಡಬೇಕು ಅಂತ ನೀವು ಹೇಳ್ತಿದ್ದೀರಾ.
0: ಹೌದು,
1: ಆಗ್ಲೇ ನೀವು ಮೆನ್ಷನ್ ಮಾಡಿದ್ರೆ ಅನುಶ್ರೀ, ಹೋಮ್ ರೆಮಿಡೀಸ್ ಅಂತ ಅಂದ್ರೆ ಮನೆ ಮದ್ದು. ಈಗ ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಆಗತ್ತೆ, ಅವಾಗ ನಾವು ಮನೆಯಲ್ಲಿ ಏನ್ ಸಿಗತ್ತೆ ಅದೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಹೊಟ್ಟೆ ನೋವು ಕೋಲಿಕ್ಕೆಲ್ಲ ಇದ್ರೆ ವೀಳ್ಯದೆಲ್ಲ ಯೂಸ್ ಮಾಡ್ತೀವಿ. ಸೊ ಮನೆಯಲ್ಲಿ ಯಾರಿಗೆ ಅದ್ರ ಬಗ್ಗೆ ನಾಲೆಜ್ ಇದೆ ಅವ್ರು ಅದನ್ನ ಹೇಳ್ತಾರೆ, ದೊಡ್ಡವ್ರು ಹೇಳಿದ್ರೆ
0: ಫಾಲೋ
1: ಮಾಡ್ತಾ ಬಂದಿದ್ದೀವಿ.
0: ಹೌದು,
1: ಮನೆ ಮದ್ದಿಗೂ ಆಯುರ್ವೇದ ಔಷಧಿಗಳಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ?
0: ಓ, ತುಂಬಾ ಇದೆ ಆಕ್ಚುಲಿ. ಮನೆ ಮದ್ದು ಬೇರೆ, ಮನೆ ಮದ್ದು ಬೇರೆ, ಔಷಧಿಗಳು ಬೇರೆ. ಔಷಧಿಗಳು ಏನು ಅಂದ್ರೆ, ಈಗ ನಾನು ಹೇಳ್ದಂಗೆ ಆ ಪರ್ಟಿಕ್ಯುಲರ್ ರೋಗಕ್ಕೆ ತಯಾರು ಮಾಡಿರುವಂತಹ ಔಷಧಿಗಳು. ದಶಮೂಲ ಅರಿಷ್ಟ, ದಶಮೂಲ ಅರಿಷ್ಟ ಏನಕ್ಕೆ ಯೂಸ್ ಮಾಡ್ತೀವಿ, ಅದು ಒಂದು ಸ್ಪೆಸಿಫಿಕ್ ತೊಂದರೆ ಇರೋರಿಗೆ ಯೂಸ್ ಮಾಡ್ತೀವಿ. ಕಾಂಚನಾರ ಗುಗ್ಗುಲು, ಕಾಂಚನಾರ ಗುಗ್ಗುಲನ್ನ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅಂತಾನೆ ಮಾಡಿರೋದು. ಅದರಲ್ಲಿ ಹಾಕಿರುವಂತ ಗಿಡಮೂಲಿಕೆಗಳು ಇದೆಲ್ಲ ಸ್ಪೆಸಿಫಿಕ್ ಆಗಿ ಥೈರಾಯ್ಡಿಗೆ ಹೆಲ್ಪ್ ಮಾಡೋದಕ್ಕೆ ಹಾಕಿರಿ ಮಾಡಿರುವಂತ ಫಾರ್ಮುಲೇಷನ್. ಮನೆ ಮದ್ದು ಬಂದು ಇದು ಬರೀ ಒನ್ ಇಂಗ್ರೀಡಿಯಂಟ್ ಅಥವಾ ಎರಡು ಇಂಗ್ರೀಡಿಯಂಟ್, ಸಿಂಗಲ್ ಮೆಡಿಸಿನಲ್ ಯೂಸ್ ಅಂತಾನೂ ಹೇಳ್ತೀವಿ ಅಥವಾ ಏಕಮೂಲಿಕ ಪ್ರಯೋಗ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದದಲ್ಲಿ ಏಕಮೂಲಿಕ ಪ್ರಯೋಗ ಕೂಡ ಇದೆ, ಇದೇ ಮನೆ ಮದ್ದು ಏನು ಅಲ್ಲ. ಸೊ ಏಕಮೂಲಿಕ ಪ್ರಯೋಗದಲ್ಲಿ ಏನು, ಮೆಣಸು, ಮೆಣಸನ್ನ ನಾವು ಕೆಮ್ಮಿದ್ದಾಗ ಕೆಮ್ಮಿಗೆ ರೆಡ್ಯೂಸ್ ಮಾಡೋದಕ್ಕೆ, ಕಫಜ ಕೆಮ್ಮು ಅದರಲ್ಲೂ ಕಫಯುಕ್ತ ಇರೋ ಕೆಮ್ಮು. ಡ್ರೈ ಕಾಫಿಗೆ ಪೆಪ್ಪರ್ ಆಗಲ್ಲ, ಕಫ ಇದ್ದವರಿಗೆ ಪೆಪ್ಪರ್ ಹಾಕಿ ಕೊಡ್ತೀವಿ, ಅದು ನಿಮ್ಮ ಕಫನ ಬಾಡಿಯಿಂದ ಹೊರಗೆ ತೆಗೆದು.
1: ಮನೆ ಮದ್ದು ಕಾಮನ್ ಪರ್ಸನ್ ಯೂಸ್ ಮಾಡಬಹುದು, ಬಟ್ ಆಯುರ್ವೇದಿಕ್ ಫಾರ್ಮುಲೇಷನ್ಸ್
0: ಆಗೋದಿಲ್ಲ. ಹೌದೇ, ಹೌದು ಹೌದು, ಅದನ್ನ ಯಾವುದೇ ಕಾರಣಕ್ಕೂ ಆಯುರ್ವೇದ ಮೆಡಿಸಿನ್ಸ್ ನ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ತಿಳ್ಕೊಂಡು ಯಾರು ಬೇಕಾದ್ರೂ, ಈಗ ನನಗೆ ಕೊಟ್ಟಿದ್ರು ಡಾಕ್ಟರು ನೀನು ತಗೋ ಅಂತ ಹೇಳಂಗಿಲ್ಲ. ಅವ್ರಿಗೇನ್ ಬೇಕೋ ಅವ್ರ ಬಾಡಿ ದೋಷ ಪ್ರಕೃತಿನೆಲ್ಲ ನೋಡಿ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದೇ ಮೆಡಿಸಿನ್ ಇನ್ನೊಬ್ಬರಿಗೆ ಆಗೋದಿಲ್ಲ.
1: ಆಕ್ಚುಲಿ ಮಾತಾಡ್ತಾ ಹೋದ್ರೆ ಮಹಿಳೆಯರ ಆರೋಗ್ಯದ ಬಗ್ಗೆ ದಿನಗಳು ಸಾಕಾಗಲ್ಲ, ಈವನ್ ಆಯುರ್ವೇದದ ಬಗ್ಗೆ ವಿ ಕ್ಯಾನ್ ಗೋ ಆನ್ ಸ್ಪೀಕಿಂಗ್.
0: ಹೌದು.
1: ಸೊ ನಮ್ಗೆ ನಿಗದಿಯಾಗಿರುವ ಸಮಯ 25 ನಿಮಿಷ ಮುಗಿದಿದೆ. ಮಹಿಳೆಯರ ಆರೋಗ್ಯದಲ್ಲಿ ಆಯುರ್ವೇದದ ಪಾತ್ರ, ಹೆಲ್ತ್ ಪ್ರಮೋಷನ್ ಮಾಡಬಹುದು ಮತ್ತೆ ಡಿಸೀಸ್ ಪ್ರಿವೆನ್ಷನ್ ಮಾಡಬಹುದು, ಇದರ ಬಗ್ಗೆ ನೀವು ಡೀಟೇಲ್ ಆಗಿ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.
2: ವನಿತಾ ವಿಹಾರ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 12:30.
4: ಎಲ್ಲಾ ಜೀವಿಗಳ ಜೀವವೇ ಜಲ,
5: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
6: ನೀರಿನ ಬಳಕೆ ಹಿತವಾಗಿರಲಿ,
7: ಕೊರತೆಯಾಗದಂತೆ ಗಮನವಿರಲಿ.
8: ಹನಿ ಹನಿಗೂಡ್ದ್ರೆ ಹಳ್ಳ,
9: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
10: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.

0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
1: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
3: ಕಲುಷಿತವಾದಷ್ಟು ಕಳಂಕ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.

12:35ಕ್ಕೆ ಕೇಳಿ ಆರೋಗ್ಯ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಮತ್ತು ಈ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಲತೇಶ್ ಪಾಲ್ದಾನೆ ಮತ್ತು ಫಿಶರ್ಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುವವರು ಸೂರ್ಯನಾರಾಯಣ್ ಭಟ್. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮ. ಪಿಎಂ ವಿಕಸಿತ್ ಭಾರತ್ ಜೀರಾಮ್ ಜಿ ಮಿಷನ್ ಕುರಿತು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಚಿತ್ರಗೀತೆಗಳು. ಈ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿವೆ. ನಿಲಯದ ಈ ದಿನದ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಶಾರದಾ ವಿದ್ಯಾನಿಕೇತನ ಡಿಎಡ್ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. 6:15ಕ್ಕೆ ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸಾಹಿತಿಗಳು ಮತ್ತು ರಂಗಭೂಮಿ ಕಲಾವಿದರಾದ ಸೈಯದ್ ವಲಿ ಮುಜಾವರ್ ಅವರು. ಸಂಧ್ಯಾ ಕಿರಣ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪ್ ಶೆಟ್ಟಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ವೆಚ್ಚೆ. 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಸಮಗ್ರ ಕೀಟ ನಿರ್ವಹಣೆಯ ಮಹತ್ವ ಮತ್ತು ಕೀಟ ನಿರ್ವಹಣಾ ತಂತ್ರಗಳು ಕುರಿತು ಡಾಕ್ಟರ್ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. 7:20ಕ್ಕೆ 8:30ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ. 8 ಗಂಟೆಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಭೇಟಿ ನೀಡಿದ ಕುರಿತು ಬಾನುಲಿ ವರದಿ ಕೇಳುವಿರಿ. 9:30ಕ್ಕೆ ನ್ಯಾಷನಲ್ ಪ್ರೋಗ್ರಾಂ ಆಫ್ ಫೀಚರ್ಸ್ ದೆಹಲಿ ಕೇಂದ್ರದಿಂದ 10 ಗಂಟೆಗೆ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳು.

ಇದುವರೆಗೆ ನಿಲಯದಿಂದ ಈ ಸಂಜೆ ಬಿತ್ತರಗಳಲ್ಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 12:35 ಆಗುತ್ತಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನ, ಹಾಗೂ ಫಿಷರ್ಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನಗಳನ್ನು ಕೇಳೋಣ. ಈಗ ಮೊದಲಿಗೆ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.

0: ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಾಕೇಶ್ ಆರ್ ಎನ್ ಅವರು. ಇವರು SDM ಆಯುರ್ವೇದ ಕಾಲೇಜು ಉಡುಪಿ ಕುದುಪಾಡಿ ಇಲ್ಲಿ ಶಲ್ಯತಂತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಅವರಿವತ್ತು ನಮಗೆ ಈ ಮೂಲ ವ್ಯಾಧಿ ಅನ್ನುವಂತಹ ಆರೋಗ್ಯ ಸಮಸ್ಯೆ ಏನಿದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ
0: ಡಾಕ್ಟರ್. ಈಗ ನಾವು ಮೂಲ ವ್ಯಾಧಿ ಅಂತ ಏನು ಕರಿತೇವೆ, ಈ ಒಂದು ಆರೋಗ್ಯ ಸಮಸ್ಯೆ ಅಂದರೆ ಏನಿದು?
1: ಮೂಲ ವ್ಯಾಧಿ ಎಂದರೆ ಗುದನಾಳ ಅಂತ ಹೇಳಿದರೆ ರೆಕ್ಟಮ್ ಮತ್ತು ಗುದದ್ವಾರ ಅಂತ ಹೇಳಿದರೆ ಏನಸ್, ಈ ಕೆಳಭಾಗದಲ್ಲಿರುವ ರಕ್ತನಾಳಗಳು ಊದಿಕೊಂಡು ಬರುವಂಥದ್ದು ಅಥವಾ ಹಿಗ್ಗಿದ ಸ್ಥಿತಿಯಲ್ಲಿ ಇರುವಂಥದ್ದು. ಇವು ಎಲ್ಲ ವಯಸ್ಕರಲ್ಲಿ ಅಥವಾ ಎಲ್ಲ ಲಿಂಗಗಳಲ್ಲಿ ನಮಗೆ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಕಾಯಿಲೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಪೈಲ್ಸ್ ಎಂದು ಸಹ ಕರೆಯುತ್ತೇವೆ.
0: ಈ ಮೂಲ ವ್ಯಾಧಿಯಲ್ಲಿ ಏನಾದರೂ ವಿಧಗಳು ಅಂತ ಏನಾದರೂ ಇರುತ್ತೆ ಅಥವಾ ಎಲ್ಲವೂ ಕೂಡ ಒಂದೇ ರೀತಿಯಾಗಿರುತ್ತೆ ಹೇಗೆ?
1: ಮೂಲ ವ್ಯಾಧಿಯಲ್ಲಿ ಮುಖ್ಯವಾಗಿ ನಾವು ನೋಡಬೇಕಂತ ಹೇಳಿದರೆ ಒಂದು ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿದರೆ ಆಂತರಿಕ ಮೂಲ ವ್ಯಾಧಿ, ಮತ್ತೊಂದು ಬಾಹ್ಯ ಅಂತ ಹೇಳಿದರೆ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ವಿಂಗಡಿಸಲಾಗಿದೆ. ಗುದದ್ವಾರದ ಒಳಗೆ ಕಂಡುಬರುವಂತಹ ಮೂಲ ವ್ಯಾಧಿಗೆ ಆಂತರಿಕ ಮೂಲ ವ್ಯಾಧಿ ಅಂತ ನಾವು ಹೇಳ್ತೇವೆ. ಈ ಥರ ಮೂಲ ವ್ಯಾಧಿಗಳಲ್ಲಿ ಯಾವುದೇ ಬಹಿರ ಅಂತ ಹೇಳಿದರೆ ಹೊರಗಡೆ ಕಾಣಿಸುವಂಥ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆಯನ್ನು ಕಂಡುಬರುತ್ತದೆ. ಆದರೆ ಬಾಹ್ಯ ಮೂಲ ವ್ಯಾಧಿ ಅಂತ ಹೇಳಿದರೆ ರೋಗಿಗಳು ನಮ್ಮಲ್ಲಿ ಬಂದಾಗ ಹೊರಗೆ ಕೈಗೆ ಒಂದು ಮೊಳಕೆ ಥರ ಸಿಗ್ತದೆ, ನೋವು ಉಂಟಾಗ್ತದೆ ಅಥವಾ ಊತ ಉಂಟು, ತುರಿಕೆ ಇದೆ ಅಂತ ಹೇಳುವಂತಹ ಸಾಮಾನ್ಯ ಒಂದು ಲಕ್ಷಣಗಳಿಂದ ಕಂಡುಬರುತ್ತದೆ. ಹಾಗೆಯೇ ಮಿಶ್ರ ಅಂತ ಹೇಳಿದರೆ ಎಕ್ಸ್ಟರ್ನೋ ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ಕಳಿತೇವೆ. ಈ ಮೂಲ ವ್ಯಾಧಿಯಲ್ಲಿ ಎರಡು ಲಕ್ಷಣಗಳು ಅಂತ ಹೇಳಿದರೆ ಆಭ್ಯಂತರ ಮೂಲ ವ್ಯಾಧಿ, ರಕ್ತ ಸೋರುವಿಕೆ ಅಥವಾ ಗಂಟು ಹೆಪ್ಪುಗಟ್ಟುವಂಥದ್ದು ಮತ್ತು ಕೈಗೆ ಹೊರಗೆ ಸಿಗುವಂಥದ್ದು, ಎರಡೂ ಲಕ್ಷಣಗಳನ್ನು ನಾವು ಕಾಣಬಹುದು. ಇನ್ನೊಂದು ಸಾಮಾನ್ಯವಾಗಿ ನಮಗೆ ರೋಗಿಗಳು ಬರುವುದು ಹೇಗೆ ಅಂತ ಹೇಳಿದರೆ ಅತಿಯಾದ ನೋವಾದಾಗ, ಇಲ್ಲದಿದ್ದರೆ ತೀವ್ರವಾಗಿ ರಕ್ತ ಸೋರುವಿಕೆಯನ್ನು ಕಂಡು ಬಂದಾಗ, ಇದಕ್ಕೆ ನಾವು ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ. ಇದು ಹೇಗೆ ಅಂತ ಹೇಳಿದರೆ ಆಂತರಿಕ ಮೂಲ ವ್ಯಾಧಿಯು ಊತದಿಂದಾಗಿ ಗುದದ್ವಾರದ ಮೂಲಕ ಹೊರಗೆ ಚಾಚುವುದು ಅಂತ ಹೇಳಿದರೆ ಬಲ್ಜೌಟ್ ಆಗಿ ಹೊರಗೆ ಸಿಗುವುದನ್ನು ಕಂಡುಬರುತ್ತದೆ. ಇದನ್ನು ನಾವು ಸಾಮಾನ್ಯವಾಗಿ 4 ಗ್ರೇಡ್ಗಳಾಗಿ ವಿಂಗಡಿಸುತ್ತೇವೆ. ಮೊದಲನೆಯ ಗ್ರೇಡಲ್ಲಿ ವಿಶೇಷ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆ ಇರ್ತದೆ. ಎರಡನೇ ಗ್ರೇಡಲ್ಲಿ ರಕ್ತ ಸೋರಿಕೆ ಒಂದಿಗೆ ಒಂದು ಗುದದ್ವಾರದಲ್ಲಿ ಮೊಳಕೆ ಥರ ಹೊರಗೆ ಬರುತ್ತದೆ, ಅದು ನಾವು ಬಿಕ್ಕಿದಾಗ ಅಥವಾ ಮಲ ವಿಸರ್ಜನೆಯ ಸಮಯದಲ್ಲಿ ಅತಿಯಾದ ಒತ್ತಡವನ್ನು ಹಾಕಿದಾಗ ಕಂಡುಬರುತ್ತದೆ, ತಾನಾಗಿಯೇ ಒಳಗೆ ಹೋಗ್ತದೆ. ಇನ್ನು 3ನೇ ಗ್ರೇಡಲ್ಲಿ ಹೇಗೆ ಅಂತ ಹೇಳಿದರೆ ಹೊರಬಂದ ಮೊಳಕೆಯು ನಾವು ಪ್ರೆಷರ್ ಹಾಕಿ ಒಳಗೆ ಹಾಕಿದಾಗ ಒಳಗೆ ಹೋಗುತ್ತೆ. ಇನ್ನೊಂದು 4ನೇ ಗ್ರೇಡ್ ಅಂತ ಹೇಳಿದರೆ ಗುದದ್ವಾರದಿಂದ ಹೊರಗೆ ಬಂದಿರುವಂತಹ ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಥವಾ ಅರ್ಷಸ್ ಏನಿದೆಯಲ್ಲ ಅದನ್ನು ನಾವು ಒಳಗೆ ದೂಡಿದರೂ ಒಳಗೆ ಹೋಗುವುದಿಲ್ಲ. ಇದನ್ನು 4 ಗ್ರೇಡ್ಗಳಾಗಿ ವಿಂಗಡಿಸಿದ್ದಾರೆ.
0: ಈಗ ಈ ಮೂಲ ವ್ಯಾಧಿ ಅನ್ನುವಂಥದ್ದು ಯಾಕಾಗಿ ಆಗುತ್ತೆ, ಇದಕ್ಕೆ ಮುಖ್ಯ ಕಾರಣಗಳೇನು, ಹಾಗೆಯೇ ಇದು ಯಾರಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳಿರ್ತವೆ ಡಾಕ್ಟ್ರೆ?
1: ಮೂಲ ವ್ಯಾಧಿಗೆ ಹಲವಾರು ಕಾರಣಗಳಿವೆ. ಮುಖ್ಯವಾಗಿ ಹೇಳುದಂತ ಹೇಳಿದರೆ ದೀರ್ಘಕಾಲದ ಮಲಬದ್ಧತೆ ಅಂತ ಹೇಳಿದರೆ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಥವಾ ಡಯೇರಿಯಾ. ಈಗ ಕಾನ್ಸ್ಟಿಪೇಷನ್ ಅಂತ ಹೇಳಿದರೆ ದಿನನಿತ್ಯ ಮಲವಿಸರ್ಜನೆಯು ಸರಿಯಾಗಿ ಆಗಬೇಕು, ಆದರೆ 2 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಅತಿ ತೀವ್ರವಾದ ಕಷ್ಟದಿಂದ ಗಟ್ಟಿಯಾದ ಮಲವಿಸರ್ಜನೆ ಮಾಡುವಂಥದ್ದಕ್ಕೆ ನಾವು ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ. ಅಥವಾ ಹಲವಾರು ಬಾರಿ ಡಯೇರಿಯಾ, ಅತಿಯಾಗಿ ನೀರು ಬೇದಿಯಾಗುವುದರಿಂದನೂ ಮೂಲ ವ್ಯಾಧಿಯನ್ನು ನಾವು ಕಾಣಬಹುದು. ಹಾಗೆ ಮಲವಿಸರ್ಜನೆಯ ಸಮಯದಲ್ಲಿ ತುಂಬ ಪ್ರೆಷರ್ ಹಾಕಿ ಮಲವಿಸರ್ಜನೆ ಮಾಡುವುದು, ಸ್ಟ್ರೈನಿಂಗ್, ಇದರಿಂದ ಸಹ ಮೂಲ ವ್ಯಾಧಿ ಆಗುತ್ತದೆ. ದೀರ್ಘಕಾಲದವರೆಗೆ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳುವುದು ಅಥವಾ ನಿಲ್ಲುವುದು. ಹಾಗೆಯೇ ಸ್ತ್ರೀಯರಲ್ಲಿ ಗರ್ಭಾವಸ್ಥೆ ಅಂತ ಹೇಳಿದರೆ ಪ್ರೆಗ್ನೆನ್ಸಿಯಲ್ಲಿ ಬೆಳೆಯುವ ಗರ್ಭಾಶಯವು ಗುದನಾಳದಲ್ಲಿನ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತದೆ, ಹಾಗೂ ಹಾರ್ಮೋನಲ್ ಬದಲಾವಣೆಗಳಿರುತ್ತದೆ. ಇದರಿಂದ ಏನಾಗುತ್ತದೆ ಅಂತ ಹೇಳಿದರೆ ಮಲವು ಗಟ್ಟಿಯಾಗುತ್ತದೆ, ಮಲಬದ್ಧತೆಯು ಕಾಣುತ್ತದೆ. ಈ ಮಲವನ್ನು ವಿಸರ್ಜಿಸುವಾಗ ಮೂಲ ವ್ಯಾಧಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಇನ್ನು ನಾವು ಕಂಡುಬರುವಂಥದ್ದು ಅತಿಯಾದ ಬೊಜ್ಜು ಅಥವಾ ಒಬೆಸಿಟಿ ಇರುವವರಲ್ಲಿ. ಹೀಗೆ ಹೆಚ್ಚುವರಿ ದೇಹದ ತೂಕ ಗುದನಾಳಗಳ ರಕ್ತನಾಳಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ವ್ಯಕ್ತಿಗಳನ್ನು ಮೂಲ ವ್ಯಾಧಿಗೆ ಹೆಚ್ಚು ಬಳಲುವಂತೆ ಮಾಡುತ್ತದೆ. ಇನ್ನು ನೋಡುವುದಾದರೆ ಜಡ ಜೀವನ ಶೈಲಿ, ದೈಹಿಕ ಚಟುವಟಿಕೆಗಳು ಕೊರತೆ ಆದಾಗ ಈ ರಕ್ತ ಚಲನೆಯು ಕಮ್ಮಿಯಾಗುತ್ತದೆ, ಹಾಗೆ ಮೂಲ ವ್ಯಾಧಿ ಆಗುವ ಸಾಧ್ಯತೆಗಳು

0: ಜಾಸ್ತಿ. ಇನ್ನು ಕೆಲವರಲ್ಲಿ ಅತಿಯಾದ ಭಾರವನ್ನು ಎತ್ತುವುದು ಅಥವಾ ನಮ್ಮ ಆಹಾರದಲ್ಲಿ ಕಡಿಮೆ ನಾರಿನಾಂಶ ಅಥವಾ ಫೈಬರ್ ಇಲ್ಲದೇ ಇರುವಂತಹ ಆಹಾರವನ್ನು ಸೇವಿಸುವುದು ಅಥವಾ ಅನುವಂಶಿಕ ಪ್ರಕೃತಿ ಅಂತ ಹೇಳಿದರೆ ಕೌಟುಂಬಿಕವಾಗಿ ಇತಿಹಾಸ ನಮ್ಮ ತಂದೆ ತಾಯಿ ಅವರಲ್ಲಿ ಇದ್ದವರಲ್ಲಿ ನಾವು ಹೆಚ್ಚಾಗಿ ಮೂಲವ್ಯಾಧಿಯನ್ನು ಕಾಣಬಹುದು. ವಯಸ್ಸು ಹೆಚ್ಚಾದಂತೆ ಅಂದರೆ ವಿಶೇಷವಾಗಿ ಒಂದು 50 ವರ್ಷದ ಮೇಲ್ಪಟ್ಟು ಮತ್ತು ಸ್ಥೂಲಕಾಯತೆ ಇರುವವರಲ್ಲಿ ಕಡಿಮೆ ನೀರು ಮತ್ತು ಕಡಿಮೆ ಫೈಬರ್ ರಹಿತ ಆಹಾರವನ್ನು ಸೇವಿಸುವುದು ಹಾಗೂ ಕುಟುಂಬದಲ್ಲಿ ಮೂಲವ್ಯಾಧಿ ಇತಿಹಾಸ ಅಂತ ಹೇಳಿದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರುವವರಲ್ಲಿ ಮುಖ್ಯವಾಗಿ ಈ ಮೂಲವ್ಯಾಧಿಗಳನ್ನು ನಾವು ಕಾಣಬಹುದು.
1: ಡಾಕ್ಟರ್, ಈಗ ಈ ಮೂಲವ್ಯಾಧಿಯ ಲಕ್ಷಣಗಳು ಏನೆಲ್ಲ ಇರುತ್ತೆ ಮತ್ತೆ ಅದನ್ನು ನೀವು ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ರೋಗ ಪತ್ತೆಯನ್ನು ಮಾಡ್ತೀರಾ?
0: ಸಾಮಾನ್ಯವಾಗಿ ನಮ್ಮಲ್ಲಿ ರೋಗಿಗಳು ಬರುವಾಗ ಈ ಲಕ್ಷಣಗಳು ನಾವು ಕಾಣ್ಕೊಳ್ತೇವೆ. ಎಷ್ಟು ಬೇಗ ಅವರು ವೈದ್ಯರಲ್ಲಿ ತಪಾಸಣೆ ಮಾಡಿಕೊಳ್ತಾರೋ ಅಷ್ಟು ನಮಗೆ ಚಿಕಿತ್ಸೆ ಫಲಕಾರಿಯಾಗುತ್ತದೆ ಅಂತ ಹೇಳಿದರೆ. ಸೊ ಸಾಮಾನ್ಯವಾಗಿ ಬರುವಾಗ ಏನಂತ ಹೇಳಿದ್ರೆ ಮಲವಿಸರ್ಜನೆಯ ಸಮಯದಲ್ಲಿ ಕೆಂಪು ರಕ್ತ ಹೊರಗೆ ಬಂದಿತ್ತು, ಬಟ್ಟೆಯಲ್ಲಿ ರಕ್ತ ಕಂಡಿತ್ತು ಅಂತ ಹೇಳಿ ಬರ್ತಾರೆ. ಅಥವಾ ಗುದದ್ವಾರದ ಸುತ್ತ ತುರಿಕೆ ಇರಬಹುದು ಅಥವಾ ಕಿರಿಕಿರಿ ಸ್ವಲ್ಪ ಇರಿಟೇಷನ್ ಆಗುವಂಥದ್ದು ಅಥವಾ ಗುದದ್ವಾರದ ಬಳಿ ಗೆಡ್ಡೆ ಅಥವಾ ಒಂದು ಊತ ಕೈಗೆ ಸಿಗ್ತದೆ ಅಂತ ಹೇಳಿ ಬರ್ತಾರೆ. ಹಾಗೆಯೇ ಗುದದ್ವಾರದಲ್ಲಿ ಅತಿಯಾದ ನೋವು ಅವರಿಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗುವುದಿಲ್ಲ, ನಿಲ್ಲಿಕ್ಕೂ ಆಗುವುದಿಲ್ಲ, ಅಷ್ಟು ತೊಂದರೆಯನ್ನು ಉಂಟು ಮಾಡಬಹುದು. ಈ ಮೂಲವ್ಯಾಧಿಯ ಲಕ್ಷಣಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಅನುಭವಿಸಿದರೆ ಆದಷ್ಟು ಬೇಗ ವೈದ್ಯರಲ್ಲಿ ಅಂತ ಹೇಳಿದರೆ ನಮ್ಮಲ್ಲಿ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ನಾವು ವೈದ್ಯರಿದ್ದೇವೆ, ಅವರಲ್ಲಿ ತಪಾಸಣೆಗೊಳಿಸಿ ಚಿಕಿತ್ಸೆಯನ್ನು ಪಡೆಯುವುದು ಅತಿ ಅಗತ್ಯ. ಹಾಗೆಯೇ ಕೆಲವರು ಕೇಳ್ತಾರೆ, ಈಗ ನೀವು ಯಾವ ಥರ ಪರೀಕ್ಷೆಗಳನ್ನು ಮಾಡ್ತೀರಿ ಅಂತ ಹೇಳಿದರೆ, ಬೇಸಿಕಲಿ ನಾವು ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಂದರೆ ದೈಹಿಕ ಪರೀಕ್ಷೆ, ಆ ಗುದದ್ವಾರವನ್ನು ನಾವು ಎಕ್ಸಾಮಿನೇಷನ್ ಮಾಡಿದಾಗ ಗುದದ್ವಾರದ ಸಮೀಪದಲ್ಲಿ ಯಾವುದಾದರೂ ಊತ ಇದೆಯಾ ಅಥವಾ ಸೀಳು ಬಿಟ್ಟಿದೆಯಾ, ರಕ್ತಸ್ರಾವ ಇದೆಯಾ, ನೋವು ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿ ನೋಡ್ತೇವೆ. ಮತ್ತೊಂದು ಬರುವಂಥದ್ದು ಡಿಜಿಟಲ್ ಎಕ್ಸಾಮಿನೇಷನ್ ಅಂತ ಹೇಳಿದರೆ, ಗ್ಲೌಸ್ ಹಾಕಿ ಲಿಗ್ನೋಕೈನ್ ಜೆಲ್ ಅನ್ನು ಯೂಸ್ ಮಾಡಿ ಗುದದ್ವಾರದ ಒಳಗೆ ಬೆರಳನ್ನು ಹಾಕಿ ಗುದದ್ವಾರ ನಾಳವನ್ನು ಪರೀಕ್ಷಿಸುತ್ತೇವೆ. ಇದರಲ್ಲಿ ಯಾವುದಾದರೂ ಗೆಡ್ಡೆ ಇದೆಯಾ ಅಥವಾ ರಕ್ತ ಸೋರುವಿಕೆ ಇದೆಯಾ ಅಂತ ಹೇಳಿ ನಾವು ನೋಡಲಿಕ್ಕೆ ಸುಲಭವಾಗುತ್ತೆ. ಇನ್ನೊಂದು ಏನಂತ ಹೇಳಿದರೆ ಎನೋಸ್ಕೋಪಿ ಅಂತ ಇದೆ. ಎನೋಸ್ಕೋಪಿ ಹೇಗೆ ಅಂತ ಹೇಳಿದರೆ, ನಾವು ಗುದದ್ವಾರ ನಾಳದ ಒಳಗಡೆ ಕ್ಯಾಮರಾ ಅಥವಾ ಲೈಟ್ಗಳನ್ನು ಹಾಕಿ ನೋಡುವಂಥದ್ದು. ಇದು ನಮಗೆ ಆಂತರಿಕ ಮೂಲವ್ಯಾಧಿ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ವಾ, ಒಳಗೆ ಇರುವ ಮೂಲವ್ಯಾಧಿಗಳನ್ನು ಅದರ ಸ್ಪಷ್ಟತೆಯನ್ನು ಕೊಡುತ್ತದೆ, ಅದರ ಮೂಲಗಳನ್ನು ಗೊತ್ತಾಗುತ್ತದೆ, ಅದು ಯಾವ ಸ್ಥಳದಲ್ಲಿದೆ, ಅದು ಯಾವ ಗಾತ್ರದಲ್ಲಿದೆ, ಇದೆಲ್ಲ ಇದರ ಎಲ್ಲ ಬಗ್ಗೆ ನಮಗೆ ಒಂದು ವಿಷಯ ಗೊತ್ತಾಗುತ್ತದೆ. ಹಾಗೆಯೇ ಅತಿ ಅಗತ್ಯವಾಗಿರೋದು ಏನಂತ ಹೇಳಿದರೆ, ನಮ್ಮಲ್ಲಿ ರಕ್ತ ಸೋರಿಕೆ ಬರ್ತಾ ಇದೆ, ಇದು ಮೂಲವ್ಯಾಧಿಯಿಂದ ಇರ್ಬೋದು ಅಥವಾ ಕ್ಯಾನ್ಸರಿಂದ ಇರ್ಬೋದು ಅಥವಾ ಇನ್ನಿತರ ತೊಂದರೆಗಳಿಂದ ಇರ್ಬೋದು. ಈ ತೊಂದರೆ ಕ್ಯಾನ್ಸರ್ ಅಥವಾ ಬೇರೆ ಯಾವುದೇ ತೊಂದರೆಯಿಂದ ರಕ್ತ ಬರ್ತಾ ಇದೆ ಅಂತ ಹೇಳೋದನ್ನು ಗಮನಿಸಲು ನಮಗೆ ತುಂಬ ಸುಲಭ ಆಗ್ತದೆ. ಇನ್ನೊಂದು ಎಕ್ಸಾಮಿನೇಷನ್ ಅಂತ ಹೇಳಿದರೆ ಸಿಗ್ಮೋಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಅಂತ ಹೇಳಿ ನಾವು ಮಾಡ್ತೇವೆ. ಇದು ಸಾಮಾನ್ಯವಾಗಿ 50 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಅಥವಾ ಕೊಲೊರೆಕ್ಟಲ್ ಕ್ಯಾನ್ಸರ್ ಕುಟುಂಬಿಕ ಇತಿಹಾಸ, ಈಗ ಅವರ ತಂದೆ ತಾಯಿ ಅಥವಾ ಅವರ ಮನೆಯಲ್ಲಿ ಯಾರಿಗಾದರೂ ಈ ಥರದ್ದು ಕೊಲೊರೆಕ್ಟಲ್ ಕ್ಯಾನ್ಸರ್ ಇರುವ ಸಾಧ್ಯತೆ ಇದ್ದಲ್ಲಿ ಈ ಥರ ಒಂದು ಪರೀಕ್ಷೆಯನ್ನು ನಾವು ಮಾಡುವಂಥದ್ದು ಅತಿ ಅಗತ್ಯ. ಇದು ಕೊಲಾನ್ ಅಥವಾ ಗುದದ್ವಾರದ ಸಮಗ್ರ ಪರೀಕ್ಷೆ ಅಂತ ಹೇಳಿದರೆ, ಅದು ಒಳಗೆ ತನಕ ಹೋಗಿ ಅಲ್ಲಿ ಯಾವುದೇ ತೊಂದರೆ ಇದೆಯಾ, ಏನಾದರೂ ಗೆಡ್ಡೆ ಥರ ಇದೆಯಾ, ಯಾಕೆ ಈ ರಕ್ತ ಸೋರುವಿಕೆ ಇದೆ, ಅಥವಾ ಅಲ್ಲಿ ಇರುವ ಮೂಲವ್ಯಾಧಿ ಅಥವಾ ಬೇರೆ ತೊಂದರೆಗಳ ಗಂಭೀರತೆ ಬಗ್ಗೆ ನಮಗೆ ಖಚಿತಪಡಿಸಲು ತುಂಬ ಸಹಾಯವಾಗುತ್ತದೆ.
1: ಈಗ ಚಿಕಿತ್ಸೆಯ ಬಗ್ಗೆ ಮಾತಾಡುವಾಗ ಈ ಎಲ್ಲದಕ್ಕೂ ಚಿಕಿತ್ಸೆ ಒಂದೇ ರೀತಿ ಇರುತ್ತಾ ಅಥವಾ ಏನಾದರೂ ಅದರಲ್ಲಿ ವ್ಯತ್ಯಾಸಗಳಿರ್ತದೆ ಹೇಗೆ?
0: ಚಿಕಿತ್ಸೆಗೆ ಬಂದಾಗ ನಾವು ನೋಡ್ತೇವೆ ಹಲವಾರು ಜನರಲ್ಲಿ ಮೂಲವ್ಯಾಧಿ ಇರುತ್ತೆ, ಆದರೆ ಎಷ್ಟೋ ಜನ ಹೇಳ್ತಾರೆ ನನಗೂ ಈ ಥರ ತೊಂದರೆ ಇತ್ತು ಸುಮಾರು ವರ್ಷಗಳ ಮೊದಲೇ, ಆದರೆ ನಾನು ಏನು ಔಷಧಿ ಮಾಡಲಿಲ್ಲ, ನಾನು ಊಟದಲ್ಲಿ ವ್ಯತ್ಯಾಸ ಮಾಡಿಕೊಂಡೆ ಅಥವಾ ಸ್ವಲ್ಪ ನೀರು ಜಾಸ್ತಿ ಸೇವನೆ ಮಾಡಿದೆ, ಅದು ಅಲ್ಲಿಗೆ ರಕ್ತ ಸೋರುವಿಕೆ ಕಮ್ಮಿ ಆಯಿತು ಅಥವಾ ನೋವು ಕಮ್ಮಿ ಆಯಿತು, ಆದರೆ ಈ ಸತಿ ಕಮ್ಮಿ ಆಗಿಲ್ಲ ಅಂತೇಳಿ ನಮ್ಮಲ್ಲಿ ಬರ್ತಾರೆ. ಹಾಗೆ ನಾವು ನೋಡ್ಬೇಕಂತೇಳಿ ಆದರೆ, ಮೊದಲಿನಿಂದಾಗಿ ಈ ಔಷಧವನ್ನು ಸೇವಿಸುವಂಥದ್ದು, ಹೊಟ್ಟೆಗೆ ಔಷಧಿ ಕೊಡುವಂಥದ್ದು ಅಥವಾ ಅಲ್ಲಿ ಸ್ಥಾನಿಕ ಚಿಕಿತ್ಸೆಯನ್ನು ಮಾಡುವಂಥದ್ದು. ಆರಂಭಿಕ ಹಂತ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ಗ್ರೇಡ್ 1 ಅಥವಾ 2 ಈ ಹೆಮರಾಯ್ಡ್ಸ್ ಅಥವಾ ಈ ಮೂಲವ್ಯಾಧಿಗಳಲ್ಲಿ ಸಾಮಾನ್ಯವಾಗಿ ನಾವು ಔಷಧಿಗಳಲ್ಲಿ ಗುಣಪಡಿಸಬಹುದು. ಹೇಗೆ ಅಂತ ಹೇಳಿದರೆ, ನಮಗೆ ಆಯುರ್ವೇದದಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ, ಎಲ್ಲ ಮೂಲವ್ಯಾಧಿಗೆ ಮೂಲ ಕಾರಣ ಅಂತ ಹೇಳಿದರೆ ಆಮ ಅಂತ ಹೇಳಿದರು. ಅಂದರೆ ನಮ್ಮ ನಾವು ತಗೊಂಡ ಆಹಾರ ಜೀರ್ಣವಾಗದೆ ಗಟ್ಟಿಯಾಗಿ ಮಲವಿಸರ್ಜನೆ ಸರಿಯಾಗದೆ ಆಗಿರುವುದರಿಂದ ಆಗ್ತದೆ. ಹಾಗಾಗಿ ಅದನ್ನು ಸರಿಪಡಿಸಲು ದೀಪನ ಪಾಚನ ಅಂತ ಹೇಳಿದರೆ, ಹಸಿವು ಮತ್ತು ಜೀರ್ಣ ಸರಿಯಾಗುವಂತಹ ಮತ್ತು ಮಲಬದ್ಧತೆಯನ್ನು ನಿವಾರಿಸುವಂತಹ ಔಷಧಿಗಳನ್ನು ಕೊಡ್ತೇವೆ. ಸಾಮಾನ್ಯವಾಗಿ ನಾವು ತ್ರಿಫಲಚೂರ್ಣ ಅಥವಾ ಅಗ್ನಿತುಂಡಿವಟಿ ಇವುಗಳನ್ನು ಹೇಳುತ್ತೇವೆ, ಅಥವಾ ಹಲವಾರು ಲೇಹ್ಯಗಳಿರಬಹುದು, ಕಾಂಕಾಯನ ಲೇಹ್ಯ ಅಥವಾ ಸೂರ್ಣಾದಿ ಲೇಹ್ಯ ಅಥವಾ ಚಿರಬಿಲ್ವಾದಿ ಲೇಹ್ಯ ಈ ಥರ, ಅಥವಾ ಕೆಲವು ಕಷಾಯಗಳಲ್ಲಿ ಅಭಯಾರಿಷ್ಟ, ಚಿರಬಿಲ್ವಾದಿ ಕಷಾಯ ಈ ಥರ ಇವುಗಳನ್ನು ಸೇವಿಸಬಹುದು. ಹಾಗೆಯೇ ಮಲವಿಸರ್ಜನೆಯು ಇನ್ನೂ ಸುಲಭವಾಗಲು ತ್ರಿಫಲಚೂರ್ಣ ಅಥವಾ ಹರಳೆಣ್ಣೆ ಇದರ ಪ್ರಯೋಗವನ್ನು ಸಹ ನಾವು ಹೇಳ್ತೇವೆ. ಇದು ಸಾಮಾನ್ಯವಾಗಿ ಕಾಣ್ತದೆ. ಮತ್ತೆ ನಮ್ಮ ಕೆಲವು ರೋಗಿಗಳಲ್ಲಿ ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಊತ ಜಾಸ್ತಿ ಇರ್ತದೆ, ಆ ಊತದಿಂದ ಅತಿಯಾದ ನೋವು ಇರ್ತದೆ, ಅವರಿಗೆ ದಿನನಿತ್ಯದ ಕೆಲಸವನ್ನು ಮಾಡಲಿಕ್ಕಾಗಲ್ಲ, ಹಾಗೂ ರಕ್ತ ಸೋರುವಿಕೆ ಜಾಸ್ತಿ ಇರ್ತದೆ. ಇಂತಹ ಸಂದರ್ಭದಲ್ಲಿ ನಾವು ನಾಗಕೇಶರ ಅಥವಾ ಶುಂಠಿ ಇದನ್ನು, ಸುವರ್ಣಗೆಡ್ಡೆ ಇದರದನ್ನು ಅವರಿಗೆ ಜಾಸ್ತಿ ತಗೊಳ್ಳಿಕ್ಕೆ ಹೇಳ್ತವೆ. ಅಥವಾ ಒಣ ಅಂತ ಹೇಳಿದರೆ ಅಥವಾ ಡ್ರೈ ಅರ್ಷಸ್, ಎಲ್ಲಿ ನಮಗೆ ಬ್ಲೀಡಿಂಗ್ ಕಮ್ಮಿ ಇರ್ತದೆ ಅಥವಾ ರಕ್ತ ಸೋರಿಕೆ ಇರುವುದಿಲ್ಲ ಅಂಥದ್ರಲ್ಲಿ ಆರಗ್ವದಾದಿ ಕಷಾಯ ಇಂಥದ್ದುಗಳನ್ನು ನಾವು ವಿಶೇಷವಾಗಿ ಹೇಳ್ತೇವೆ. ಹಾಗೆಯೇ ವಿಶೇಷ ಆಯುರ್ವೇದ ವಿಧಾನಗಳು ಅಂತ ಹೇಳಿದರೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಉಡುಪಿಯಲ್ಲಿ ಎಲ್ಲ ಥರದ ಒಂದು ಮೂಲವ್ಯಾಧಿಗಳಿಗೆ ಚಿಕಿತ್ಸೆ ಇದೆ. ನಮ್ಮಲ್ಲಿ ಗ್ರೇಡ್ 2, 3 ಅಥವಾ 4 ಇವುಗಳಲ್ಲಿ ನಾವು ವಿಶೇಷವಾದ ಆಯುರ್ವೇದ ಚಿಕಿತ್ಸೆಯನ್ನು ಕೈಗೊಳ್ತೇವೆ. ಅದರಲ್ಲಿ ಮೊದಲನೇದಾಗಿ ಕ್ಷಾರಕರ್ಮ ಅಂತ ಹೇಳಿ ಮಾಡ್ತೇವೆ. ಈ ಕ್ಷಾರಕರ್ಮ ಅಂತ ಹೇಳೋದು ಒಂದು ಕ್ಷಾರ ಅಂತ ಹೇಳುವಂಥದ್ದು, ನಮ್ಮ ಒಂದು ಔಷಧಿಯನ್ನು ನಾವು ತಯಾರಿಸಿ ಒಳಗೆ ಅಂತ ಹೇಳಿದರೆ ಗುದದ್ವಾರದ ಒಳಗಿರುವ ಮೂಲವ್ಯಾಧಿಗಳಲ್ಲಿ ಈ ಲೇಪನವನ್ನು ಹಚ್ಚುತ್ತೇವೆ. ಈ ಕ್ಷಾರಕರ್ಮದಲ್ಲಿ ಹೇಗೆ ಅಂತ ಹೇಳಿದರೆ, ರಕ್ತ ಸೋರುವಿಕೆ ಇರುವಂಥದ್ದನ್ನು ನಿಲ್ಲಿಸುತ್ತದೆ ಮತ್ತು ಆ ಮೂಲವ್ಯಾಧಿಯ ಗೆಡ್ಡೆಯನ್ನು ಸಂಪೂರ್ಣವಾಗಿ ಸುಟ್ಟು ಹಾಕುತ್ತದೆ. ಇನ್ನೊಂದು ಚಿಕಿತ್ಸೆ ಅಂತ ಹೇಳಿದರೆ ಕ್ಷಾರಸೂತ್ರ ಅಂತ ಹೇಳಿ ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿರ್ತೀರಿ. ಕ್ಷಾರಸೂತ್ರ ಪ್ರಯೋಗ ಅಂತ ಹೇಳುವಂಥದ್ದು, ಹೊರಗಡೆ ಬಾಹ್ಯ ಅರ್ಷಸ್ ಅಥವಾ ಮೂಲವ್ಯಾಧಿಯಲ್ಲಿ ನಾವು ಈ ನೂಲಿನಲ್ಲಿ ಅಳವಡಿಸಿಕೊಳ್ತೇವೆ. ಇದು ಹೊರಗಡೆ ಪ್ರೊಲ್ಯಾಪ್ಸ್ಡ್ ಆಗಿರುವಂತಹ ಅಥವಾ ಹೊರಬಂದಿರುವಂತಹ ಕೆಲವು ಅರ್ಷಸ್ಗಳಲ್ಲಿ ಅಥವಾ ಮೂಲವ್ಯಾಧಿಗಳಲ್ಲಿ ಉಪಯೋಗಿಸುತ್ತೇವೆ. ಸ್ಥಾನಿಕ ಅನಸ್ಥೀಷ್ಯದಲ್ಲಿ ಮಾಡಿ ರೋಗಿಗಳನ್ನು ಅವತ್ತೇ ಮನೆಗೆ ಕಳಿಸಬಹುದು. ಹಾಗೆ ಇದೆ ಅಗ್ನಿಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ, ಥರ್ಮಲ್ ಕಾಟರಿ ಅಥವಾ ಮೂಲವ್ಯಾಧಿಗೆ ಕರೆಂಟ್ ಅನ್ನು ಪಾಸ್ ಮಾಡಿ ಅದನ್ನು ಸಣ್ಣದಾಗಿ ಮಾಡುವಂತದ್ದು, ಅದನ್ನು ಗುಣಪಡಿಸುವಂತಹ ವಿಶೇಷ ಚಿಕಿತ್ಸೆಯು ನಮ್ಮಲ್ಲಿ ಇದೆ.
1: ಧನ್ಯವಾದಗಳು ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
0: ಧನ್ಯವಾದ ಸರ್.
2: ಇದುವರೆಗೆ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಮುಂದಕ್ಕೆ ಫಿಷರ್ಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
3: ಈಗ ನಮ್ಮ ಜೊತೆ ಇದ್ದಾರೆ ಶಲ್ಯತಂತ್ರ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸಹನಾ ಕಾಮತ್ ಅವರು. ನಮಸ್ಕಾರ ಡಾಕ್ಟ್ರೆ.
4: ನಮಸ್ಕಾರ ಸರ್.
3: ನಾವು ಇವತ್ತು ಮಾತಾಡುವ ವಿಷಯ ಅಂತ ಹೇಳಿದ್ರೆ ಫಿಷರ್ ಅನ್ನುವಂತಹ ಕಾಯಿಲೆಯ ಬಗ್ಗೆ. ಸಾಮಾನ್ಯವಾಗಿ ಗುದದ್ವಾರದ 2-3 ಕಾಯಿಲೆಗಳಿದ್ದಾವೆ, ಸಾಮಾನ್ಯ ಮನುಷ್ಯರಿಗೆ ಅದೆಲ್ಲ ಒಂದೇ ತರ ಅಂತ ಹೇಳುವಂತಹ ಒಂದು ಕಲ್ಪನೆ ಇದೆ. ಫಿಷರ್ ಅನ್ನುವಂತಹ ಕಾಯಿಲೆ ಇದು ಯಾವ ತರದ ಕಾಯಿಲೆ?
4: ಇದು ಗುದದ್ವಾರದಲ್ಲಿ ಬರುವಂತಹ ಚರ್ಮದ್ದು ಸಮಸ್ಯೆ. ಚರ್ಮ ಒಡೆತದೆ, ಮಲ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಿ ಮತ್ತೆ ಒತ್ತಡಕ್ಕೆ ಒಳಗಾದ್ರೆ, ಅಂದ್ರೆ ಪೇಷಂಟ್ ಜಾಸ್ತಿ ಪ್ರೆಷರ್ ಕೊಟ್ರೆ ಅದು ಮೋಷನ್ ಬರುವಾಗ ಆ ಜಾಗದ್ದು ಚರ್ಮ ಹರಿದು ಅಲ್ಲಿಂದ ಸ್ವಲ್ಪ ರಕ್ತಸ್ರಾವ, ಅಲ್ಲಿಂದ ಸ್ವಲ್ಪ ನೋವು. ಯಾವ ತರದ ನೋವು ಅಂದ್ರೆ ಚುಚ್ಚಿದಾಗೆ ಇಲ್ಲ ಕತ್ತರಿಸಿದಾಗೆ ಅಷ್ಟು ನೋವಿದ್ದು, ಅದು ಸಾಧಾರಣ ಒಂದು ಅರ್ಧ ಗಂಟೆಯಿಂದ ಸಾಧಾರಣ ಇಡೀ ದಿನ ತನಕ ಅಷ್ಟು ನೋವಿರುತ್ತೆ. ಪ್ಲಸ್ ಆ ಜಾಗದಲ್ಲಿ ಉರಿಯೂತ ಸಮೇತ ಇರುತ್ತೆ. ಅದ್ರ ಜೊತೆ ಕೆಲವು ಸಲ ಕೆಲವರಿಗೆ ಒಂದು ಸಣ್ಣ ಚರ್ಮದ್ದು ಅಂಕುರ ತರ ಹೊರಗೆ ಬರುತ್ತೆ.
3: ರಕ್ತಸ್ರಾವ ಆಗುವ ಬೇರೆ ಕಾಯಿಲೆಗಳು ಕೂಡ ಇದಾವೆ, ಆ ಕಾಯಿಲೆಗಳಿಗೂ ಇದಕ್ಕೂ ವ್ಯತ್ಯಾಸಗಳು ಹೇಗೆ ಗೊತ್ತಾಗುವಂತದ್ದು?
4: ಫಿಷರಿನ್ ಏನೋದಲ್ಲಿ ಆಗುವಂತದ್ ರಕ್ತಸ್ರಾವ ಮಲದ ಮೇಲೆ ಒಂದು ಗೆರೆ ತರ ಬರುತ್ತೆ, ಹೆಚ್ಚು ರಕ್ತಸ್ರಾವ ಏನು ಆಗುದಿಲ್ಲ. ಈಗ ಬೇರೆ ರೋಗಗಳಲ್ಲಿ ಪೈಲ್ಸ್ ಅಲ್ಲಿ ಸಾಧಾರಣ ಒಂದು ಬಿಂದು ಬಿಂದು ತರ ಬಿದ್ದು ಒಂದು ರಾಶಿ ರಕ್ತ ಹೋಗುವ ಸಾಧ್ಯತೆ ಇರ್ತದೆ. ಕ್ಯಾನ್ಸರ್ ಸಮೇತ ರಕ್ತಸ್ರಾವವನ್ನು ಮಾಡಿಸ್ತದೆ. ಅದು ಬಹಳ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಲಸ ಒಂದು ದ್ರವ ರೂಪದಲ್ಲಿ ಹೋಗಿ ರಾಶಿ ರಕ್ತ ಅದರ ಜೊತೆ ಹೋಗುವಂಥದ್ದು, ಇದು ಕ್ಯಾನ್ಸರ್ ರೋಗದ ಲಕ್ಷಣ. ಫಿಸ್ಟುಲಾದಲ್ಲಿ ಆಗುವಂಥದ್ದು ಕೀವು, ಅದರ ಜೊತೆ ಸ್ವಲ್ಪ ರಕ್ತ ಹೋಗುವಂಥದ್ದು, ಒಂದು ಬೊಟ್ಟ ಅಷ್ಟೇ ರಕ್ತ ಹೋಗ್ಬೋದು ಅದರಲ್ಲಿ. ಈಗ ನಮ್ಮ ಫಿಶರಲ್ಲಿ ಮಲದ ಮೇಲೆ ಗೆರೆ ಎಳೆದಾಗೆ ರಕ್ತ ಹೋಗ್ತದೆ.
3: ಈಗ ಈ ಕಾಯಿಲೆ ಬರಲಿಕ್ಕೆ ಮುಖ್ಯವಾಗಿ ಏನು ಕಾರಣಗಳು?
4: ಒಂದು ದೇಹದ ಶುಷ್ಕತೆ, ಅಂದ್ರೆ ಕರೆಕ್ಟ್ ಆಗಿ ನೀರು ಕುಡಿಯದೆ ಇರುವಂತದ್ದು, ಹಾಲು ಇಲ್ಲ ತೇವಾಂಶ ಇರುವಂತದ್ದು, ತುಪ್ಪ ಇರ್ಬೋದು, ಎಣ್ಣೆ ಪದಾರ್ಥ ಇರ್ಬೋದು, ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿ ತಗೊಳ್ಳದೆ ಇರುವುದು ಆಹಾರದಲ್ಲಿ, ಇಲ್ಲ ಅತಿ ಉಪವಾಸ, ವಾತದೋಷಕ್ಕೆ ಜಾಸ್ತಿ ಮಾಡುವಂತದ ಆಹಾರಗಳು ಕರೆದ ವಸ್ತು ಇರಬಹುದು, ಇಲ್ಲ ತೀರಾ ಒಣ ವಸ್ತು ಇರಬಹುದು, ಇಲ್ಲ ಜಾಸ್ತಿ ಉಪವಾಸ ಮಾಡುವಂತದ

0: ಇರ್ಬೋದು, ಇಂಥದ್ದೆಲ್ಲ ವಾತದೋಷ ಜಾಸ್ತಿ ಮಾಡಿಸ್ತದೆ. ಪ್ಲಸ್ ಕೆಲವರಿಗೆ ಅತಿಸಾರ ಸ್ಟಾರ್ಟ್ ಆಗ್ತದೆ. ಅತಿಸಾರ ಆದಾಗ ಸಹ ಹೀಗೆ ಒಂದು ಫಿಶರಿನೇನು ಆ ಜಾಗದ್ದು ಚರ್ಮ ಒಡೆತಕ್ಕೆ ಒಳಗಾಗುವಂಥದ್ದು ಅದು ಸಹ ಇರ್ತದೆ. ಮತ್ತೆ ನಾರಿನಂಶ ಕಮ್ಮಿ ತಿನ್ನೋದ್ರಿಂದ ಹೀಗಾಗೋದು, ಇಂಥದ್ದೆಲ್ಲ ಕಾರಣಗಳಿಂದ ಫಿಶರಿನೇನು ಬರ್ತದೆ.
1: ಈಗ ಇದು ಯಾವ ವಯಸ್ಸಿನವರಲ್ಲಿ ಬರ್ತದೆ ಅಂತ ಏನಾದರೂ, ಇಂಥದ್ದೇ ವಯಸ್ಸಿನಲ್ಲಿ ಹೀಗೆ ಬರ್ತದೆ ಇಂಥದ್ದೇನಾದ್ರೂ ಉಂಟಾ?
0: ಅಂದ್ರೆ ಫಿಸಿಕಲ್ ಎಕ್ಸಸೈಸಸ್ ಏನು ಹೇಳ್ತೇವೆ ನಾವು, ಅವೆಲ್ಲ ಅತಿ ಮಾಡಿದ್ರೆ ಇಲ್ಲ ಮಾಡದೇ ಇದ್ದಲ್ಲಿ ಇಂಥದ್ದೆಲ್ಲ ಆಗುವ ಸಾಧ್ಯ. ಸೆಡೆಂಟ್ರಿ ಲೈಫ್ ಸ್ಟೈಲ್, ಒಂದೊಮ್ಮೆ ತಿನ್ನುವಂಥದ್ದು ತಿಂದು ಅಲ್ಲೇ ಮಲಗುವಂಥದ್ದು, ಇಂಥವರಲ್ಲಿ ಇಂಥದ್ದೆಲ್ಲ ಕಂಡು ಬರುವ ಸಾಧ್ಯತೆ ಇದೆ. ಮತ್ತೆ ಇದು ಲೈಫ್ ಸ್ಟೈಲ್ ಮಾಡಿಫೈ ಮಾಡಿದ್ರೆ ಕರೆಕ್ಟ್ ಆಗುವಂಥದ್ದು ಡಿಸೀಸ್. ಮತ್ತೆ ಇದರಲ್ಲಿ ವಯೋಮಿತಿ ಏನೂ ಇಲ್ಲ. ಸ್ವಲ್ಪ ಗರ್ಭಿಣಿಯರಲ್ಲಿ ಸಹ ಇಂಥದ್ದು ಕಂಡು ಬರುವ ಸಾಧ್ಯತೆ ಇದೆ. ಗರ್ಭಿಣಿಯರಲ್ಲಿ ಸರ್ವೇ ಸಾಮಾನ್ಯವಾಗಿ ಮೋಷನ್ ಸ್ವಲ್ಪ ಹಾರ್ಡ್ ಹೋಗ್ತದೆ. ಒಂದ ಗರ್ಭಿಣಿ ಫಿಸಿಯಾಲಜಿ ಹಾಗೆ ಇರ್ತದೆ, ಇಲ್ಲ ಅವರಿಗೆ ಕೊಟ್ಟಿರುವಂತದ್ದು ರಕ್ತ ಜಾಸ್ತಿ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು ಕಬ್ಬಿಣದ ಅಂಶದ ಮಾತ್ರೆಗಳಿಂದ ಸಹ ಹಾಗೆ ಆಗುವ ಸಾಧ್ಯತೆ ಇರ್ತದೆ.
1: ಈಗ ಬೇರೆ ಯಾವುದಾದ್ರೂ ಕಾಯಿಲೆ ಇದ್ರೆ ಆ ಕಾಯಿಲೆಯಿಂದ ಇದು ಬರುವಂತಹ ಚಾನ್ಸಸ್ ಉಂಟಾ?
0: ಅತಿಸಾರ ಇಲ್ಲ ಮಲಬದ್ಧತೆ ಅವು ಕಾಯಿಲೆ ಅಂತ ಹೇಳಲಿಕ್ಕೆ ಆಗಲ್ಲ. ಅವು ಲಕ್ಷಣವು ಪ್ಲಸ್ ಇದಕ್ಕೆ ಫಿಶರಿಗೆ ಒಂದು ಕಾರಣ ಸಮೇತ.
1: ಔಷಧಗಳಿಂದ ಈ ತರ ಆಗುವಂತದ್ದುಂಟಾ?
0: ಔಷಧ ನಾವು ಸರ್ವೇ ಸಾಮಾನ್ಯ ಓಪಿಡಿಗಳಲ್ಲಿ ಬಂದ ಪೇಷಂಟ್ಸ್ ಅವ್ರು ಮಾತಾಡುವಂಥದ್ದೆಲ್ಲ ಕೇಳುವಾಗ, ಒಂದ ಆಂಟಿ ಡಿಪ್ರೆಸೆಂಟ್ ಅಂದ್ರೆ ನಿದ್ರೆ ಬರದೇ ಇದ್ದಾಗ ಮಾತ್ರೆ ತಗೊಳ್ಳುವವರಲ್ಲಿ ಇಂಥದ್ದು ಜಾಸ್ತಿ ಕಂಡು ಬಂದಿವೆ. ಅದರ ಜೊತೆ ಯಾರು ಕ್ಯಾಲ್ಸಿಯಂ ಮಾತ್ರೆ ಅವರಿಗೆ ಮಲಬದ್ಧತೆ ಕಂಡು ಬರ್ತದೆ. ಮತ್ತೆ ಇಂಥದ್ದೆಲ್ಲ ಸಾಮಾನ್ಯವಾಗಿ ಚಿರ ಆಗುವಂಥದ್ದು ಎಲ್ಲ ಕಂಡು ಬಂದಿದೆ. ರಕ್ತ ಜಾಸ್ತಿ ಆಗ್ಲಿಕ್ಕೆ, ಹಿಮೋಗ್ಲೋಬಿನ್ ಜಾಸ್ತಿ ಆಗ್ಲಿಕ್ಕೆ ಕಬ್ಬಿಣದ ಅಂಶ ಇರುವ ಮಾತ್ರೆಗಳಿಂದ ಸಹ ಕೆಲವರಿಗೆ ಮೋಷನ್ ಹಾರ್ಡ್ ಆಗಿ ಅವರಿಗೆ ಅಲ್ಲಿ ರಕ್ತ ಬರುವಂತದ್ದು ಸಾಧ್ಯತೆ ಇರ್ತದೆ.
1: ಈಗ ಇದು ಒಂದು ಮೊದಲಿಗೆ ಕಾಣಿಸಿಕೊಂಡಾಗ ಪೇಷಂಟ್ ಏನ್ ಮಾಡಬೇಕು?
0: ಮೊದಲಿಗೆ ಕಾಣಿಸಿಕೊಂಡಾಗ ಅವರಿಗೆ ಈಗ ಡಾಕ್ಟರ್ ಹತ್ರ ಬರ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿಕ್ಕೆ ಇರ್ಬೋದು. ಮನೆಯಲ್ಲಿ ಇಮಿಡಿಯೇಟ್ ಆಗಿ ಒಂಚೂರು ನೋವು ಕಮ್ಮಿ ಮಾಡ್ಲಿಕ್ಕೆ, ನಿವಾರಣೆ ಮಾಡ್ಕೊಳ್ಲಿಕ್ಕೆ ಒಂದು ಹದ ಬಿಸಿ ಇರುವಂತದ್ ನೀರಿದು ಒಂದು ಟಬ್ ಸ್ವಲ್ಪ ಉಪ್ಪು ಹಾಕಿ ಅದರೊಳಗೆ ಕುಳಿತುಕೊಂಡು ಆವಾಗ ಅವರಿಗೆ ಅಲ್ಲಿ ರಿಲ್ಯಾಕ್ಸ್ ಸ್ಪಿಂಕ್ಟರ್ ಅಂತ ಹೇಳ್ತೇವೆ ನಾವು, ಇಂಟರ್ನಲ್ ಸ್ಪಿಂಕ್ಟರ್ಸ್, ಅವು ಮಾಂಸ ಪೇಶಿಗಳು ಅವರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತವೆ, ನೋವು ಸ್ವಲ್ಪ ಮಟ್ಟಿಗೆ ಇಮಿಡಿಯೇಟ್ ಆಗಿ ಕಮ್ಮಿ ಆಗ್ತದೆ, ಅವರಿಗೆ ಸ್ವಲ್ಪ ಟೈಮ್ ಸಿಗ್ತದೆ ಡಾಕ್ಟರ್ ಹತ್ರ ಬರ್ಲಿಕ್ಕೆ, ಇಲ್ಲ ಆ ಜಾಗಕ್ಕೆ ಸ್ವಲ್ಪ ಎಣ್ಣೆದ ಅಂಶ ಮುಟ್ಟಿಸಿಕೊಳ್ಬಹುದು.
1: ಈ ತರ ರಕ್ತ ಹೋದಾಗ ಪೇಷಂಟ್ಗಳು ಬರುವುದಿಲ್ಲ, ನಾಳೆ ಇದು ಸರಿ ಆಗ್ತದೆ ನಾಳ್ದು ಸರಿ ಆಗ್ತದೆ ಅಂತ ಸುಮಾರು ಹೀಗೆ ಸ್ವಲ್ಪ ಸಮಯ ಆದ್ರೆ ಇದು ಮುಂದೆ ಏನಾದ್ರೂ ಬೇರೆ ಟರ್ನ್ ಆಗುವಂತಹ ಚಾನ್ಸ್, ಬೇರೆ ಏನಾದ್ರೂ ಆಗುವಂತಹ ಒಂದು ಅವಕಾಶ ಉಂಟಾ?
0: ಕರೆಕ್ಟ್, ಫಿಶರಿನೇನೋ ಹೌದಾ ಅಲ್ವಾ ಅಂತ ಒಂದು ಸಲ ಬಂದು ಡಾಕ್ಟರ್ಗೆ ತೋರಿಸಿ ಅದು ಅವ್ರು ಪರೀಕ್ಷಿಸಿ ಕರೆಕ್ಟ್ ಡಯಾಗ್ನೋಸಿಸ್ ಆಗದೆ ಅವರೇ ಕನ್ಕ್ಲೂಡ್ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ನಾವು ಮಾಹಿತಿ ಹಂಚ್ತಾ ಇದ್ದೇವೆ, ಆದ್ರೂ ಈ ಮಾಹಿತಿ ಪ್ರಕಾರ ಹಾಗೆ ಇತ್ತು ಹೀಗಿತ್ತಂತ ಅವರು ಭಾವಿಸ್ಕೊಳ್ಲಿಕ್ಕಿಲ್ಲ, ಅವ್ರು ಬರ್ಲೇಬೇಕಾಗ್ತದೆ. ಇನ್ ಕೇಸ್ ಅವ್ರು ಬರದೆ ಜಾಸ್ತಿ ದಿನ ತಳ್ಳಿದ್ರೆ, ಒಂದ ಅವರಿಗೆ ಆ ಜಾಗದಲ್ಲಿ ಕುರ ಬರುವಂತದ್ದು, ಇಲ್ಲ ಆ ಜಾಗದಲ್ಲಿ ಅವರಿಗೊಂದು ಚರ್ಮದ ಅಂಕುರ ದೊಡ್ಡದಾಗಿ ಬೆಳೆಯುವಂತದ್ದು, ಅದು ಆಪರೇಷನ್ ಮಾಡದೆ ಸರ್ಜರಿ ಮಾಡದೆ ಅದು ಆ ಜಾಗದಿಂದ ಹೋಗುದಿಲ್ಲ. ಮತ್ತೆ ಅವರಿಗೆ ಆ ಜಾಗದಲ್ಲೇ ಪುನಃ ಈಗ ಅದು ಒಂದು ಸಲ ಅವರಿಗೆ ಉತ್ಪತ್ತಿ ಆದ್ರೆ ಅದು 21 ದಿನ ಹಾಗೆ ಇರಬಹುದು. ಮೆಡಿಸಿನ್ ಇಂದ ಸಹ ಮೆಡಿಸಿನ್ ಇಲ್ಲದೆ ತನ್ನಷ್ಟಕ್ಕೆ ಗಾಯ ಏನ್ ಚಿರ ಆಗಿದೆ ಅದು 21 ದಿನದಲ್ಲಿ ಗುಣ ಆಗ್ತದೆ. ಇನ್ ಕೇಸ್ ಅವ್ರ ಮುಂದಕ್ಕೆ ಸಹ ಮಸಾಲೆ ಪದಾರ್ಥ ಕರ್ದ ವಸ್ತು ಅದೆಲ್ಲ ಜಾಸ್ತಿ ತಿಂದ್ರೆ ಮೋಷನ್ ಹಾರ್ಡ್ ಹೋಗಿ ಪುನಃ ಅವರಿಗೆ ಇಂಥದ್ದು ಆಗುವ ಸಾಧ್ಯತೆ ಇದೆ.
1: ಈಗ ಒಂದ್ಸಲ ಇದು ಆದ ಮೇಲೆ ನಿಮ್ಮಲ್ಲಿಗೆ ಬಂದ್ರೆ ಇದಕ್ಕೆ ಚಿಕಿತ್ಸೆ ಯಾವ ತರ?
0: ಇದರಲ್ಲಿ ಚಿಕಿತ್ಸೆ ಕೊಡುವಾಗ ಎರಡು ವಿಧದ್ದು ಫಿಶರಿನೇನೋ ಇವೆ. ಒಂದು ಅಕ್ಯೂಟ್ ಅಂತ ಹೇಳ್ತೇವೆ, ಸದ್ಯ ಇತ್ತೀಚೆಗೆ ಆಗಿದ್ದು, ಒಂದು ವಾರದೊಳಗೆ ಆಗಿ ಒಂದು ಪೇಷಂಟ್ ನಮ್ಮ ಹತ್ರ ಬಂದ್ರೆ ಅದನ್ನ ನಾವು ಡಯಾಗ್ನೋಸ್ ಮಾಡುವಾಗ ಅಕ್ಯೂಟ್ ಫಿಶರ್ ಅಂತ ಹೇಳ್ತೇವೆ. ಕ್ರಾನಿಕ್ ಫಿಶರ್ ಅಂತ ಇನ್ನೊಂದು ವಿಂಗಡಣೆ ಇದೆ. ಕ್ರಾನಿಕ್ ಫಿಶರ್ ಅಂದ್ರೆ ದೀರ್ಘಕಾಲದಿಂದ ಅವರಿಗೆ ಆಗ್ತಾ ಇದೆ, ಅದು ಆಗಿ ಸ್ವಲ್ಪ ದಿನ ಆರಾಮಿದ್ದು ಪುನಃ ಅವರಿಗೆ ಪುನಃ ಫಿಶರಿನೇನೋ ಆಗುವವರಿಗೆ ಕ್ರಾನಿಕ್ ಫಿಶರಿನೇನೋ ಅಂತ ಹೇಳ್ತೇವೆ. ಈಗ ಅಕ್ಯೂಟ್ ಅವರಿಗೆ ನಾವು ಇಮಿಡಿಯೇಟ್ ಆಗಿ ಮೆಡಿಸಿನ್ಸ್ ಕೊಡುವಂಥದ್ದು, ಓರಲ್ ಮೆಡಿಕೇಶನ್ ಅಂತ ಹೇಳ್ತೇವೆ, ಮೆಡಿಸಿನ್ ಕೊಡುವಂಥದ್ದು. ಅಪ್ಲಿಕೇಶನ್ ಅಂದ್ರೆ ಆ ಜಾಗಕ್ಕೆ ಏನಾದರೂ ಹಚ್ಕೊಳ್ಳಿಕ್ಕೆ ಕೊಡುವಂಥದ್ದು, ಇಲ್ಲ ಕುತ್ಕೊಳ್ಳಿಕ್ಕೆ ನಮ್ಮದು ಮೆಡಿಕೇಟೆಡ್ ಕಷಾಯ ಔಷಧೀಯ ಕಷಾಯ ಕೊಡುವಂಥದ್ದು ಅವು ಮಾಡ್ತೇವೆ. ಕ್ರಾನಿಕ್ ಫಿಶರಿಗಾಗುವಾಗ ಸರ್ವೇ ಸಾಮಾನ್ಯ ಅವರಿಗೆ ಒಂದು ಚರ್ಮ ಅಂಕುರ ಬೆಳೆದಿರ್ತದೆ, ಆ ಬೆಳೆದಿರೋ ಚರ್ಮ ಅಂಕುರ ತೆಗಿಬೇಕಾದ್ರೆ ಸರ್ಜರಿ ಬೇಕೇ ಬೇಕಾಗ್ತದೆ. ಏನು ಹಚ್ಕೊಂಡ್ರು ಏನು ಹೊಟ್ಟೆಗೆ ಮದ್ದು ತಗೊಂಡ್ರು ಆ ಅಂಕುರ ಹೋಗುದಿಲ್ಲ. ನೋವೇನಾದ್ರೂ ಇದ್ರೆ ಮೋಷನ್ ಏನಾದ್ರೂ ಮಲಬದ್ಧತೆ ಏನಾದ್ರೂ ಇದ್ರೆ ಅವೆಲ್ಲ ಕ್ಲಿಯರ್ ಆಗ್ತದೆ. ನಾವು ಕ್ರಾನಿಕ್ ಫಿಶರಿನೇನೋಗೆ ಮೆಡಿಸಿನ್ ಕೊಡ್ತೇವೆ ಪ್ಲಸ್ ಸರ್ಜರಿ ಸಹ ಮಾಡಿಸ್ತೇವೆ.
1: ಈ ಆಯುರ್ವೇದದಲ್ಲಿ ಕೂಡ ಸರ್ಜರಿ ಅನ್ನುವಂಥದ್ದು ಉಂಟಾ ಅನ್ನುವಂಥದ್ದು, ಸಾಮಾನ್ಯವಾಗಿ ಆಯುರ್ವೇದ ಅಂದ್ರೆ ಔಷಧ ಕೊಟ್ಟು ಗುಣ ಮಾಡ್ತಾರೆ ಅಂತ ಇರ್ತದೆ.
0: ಆಯುರ್ವೇದದಲ್ಲಿ ಶಲ್ಯತಂತ್ರ ವಿಭಾಗ ಅಂತ, ಜನರಲ್ ಸರ್ಜರಿ ವಿಭಾಗ ಅಂತಾನೆ

0: ನಾನು ಎಸ್ ಡಿ ಎಂ ಆಯುರ್ವೇದ ಹಾಸ್ಪಿಟಲ್ ಆ್ಯಂಡ್ ಕಾಲೇಜಿದು ಅಸಿಸ್ಟೆಂಟ್ ಪ್ರೊಫೆಸರ್. ಇಲ್ಲಿ ನಮಗೆ ಶಲ್ಯತಂತ್ರ ವಿಭಾಗ ಅಂತ ಹೇಳುವಂಥದ್ದು ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಂತಲೇ ಇದೆ. ಇಲ್ಲಿ ನಾವು ಇಂಥದ್ದು ಕೇಸಸ್ಗಳಿಗೆ ಬೇಸ್ಡ್ ಆನ್ ಇದು ಅಕ್ಯೂಟಾ ಕ್ರೋನಿಕಾ ಅಂತ ನೋಡಿ ಅದಕ್ಕೆ ಸೂಕ್ತ ಪರೀಕ್ಷೆ ನಡೆಸಿ ಅದಕ್ಕೆ ಸೂಕ್ತವಾದದ್ದು ಚಿಕಿತ್ಸೆ ಸಹ ಕೊಡ್ತೇವೆ ಇಲ್ಲಿ.
1: ಈಗ ಒಂದ್ಸಲ ನೀವು ಶಸ್ತ್ರಚಿಕಿತ್ಸೆ ಮಾಡಿ ಅದರ ನಂತರ ಅವರಿಗೆ ಪೇಷಂಟ್ ಮನೆಗೆ ಹೋಗುವಾಗ ನೀವು ಏನು ಅಡ್ವೈಸ್ ಕೊಡ್ತೀರಿ?
0: ಆವಾಗ ಅವರಿಗೆ ಪಥ್ಯ ಅಪಥ್ಯ ಅಂತ ಹೇಳುವಂಥದ್ದು ತುಂಬಾ ಅನುಕೂಲಕರ ಆಗ್ತದೆ. ಅಪಥ್ಯ ಫಸ್ಟ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅವರು ಆದಷ್ಟು ಮಸಾಲೆ ಪದಾರ್ಥ ಕರೆದ ಪದಾರ್ಥ ಆಹಾರದಲ್ಲೆಲ್ಲ ಆದಷ್ಟು ಕಮ್ಮಿ ಮಾಡಬೇಕು. ನಾವು ಏನ್ ರೆಡ್ ಮೀಟ್ ಅಂತ ಹೇಳ್ತೇವೆ ಇಲ್ಲ ಚಿಕನ್, ಕೆಲವರಿಗೆ ಚಿಕನ್ ಇದ್ದು ದಿನ ತಿನ್ಬೇಕಂತ ಅವರಿಗೊಂದು ಮನಸ್ಸಲ್ಲಿ ಇರ್ತದೆ, ಅಂಥದ್ದೆಲ್ಲ ಮಾಡಕೂಡ್ದು. ಯಾಕಂದ್ರೆ ಇಂಥದ್ದೆಲ್ಲ ವಸ್ತುಗಳಿಂದ ಪ್ರೋಟೀನ್ ರಿಲೀಸ್ ಆಗ್ತದೆ, ಪ್ಲಸ್ ಅವರಿಗೆ ಮೋಷನ್ ಸಹ ಹಾರ್ಡ್ ಆಗ್ತಾ ಹೋಗ್ತದೆ. ಮಲಬದ್ಧತೆ ಕಾನ್ಸ್ಟಿಪೇಷನ್ ಇಲ್ಲ ಅಂಥದ್ದೇನಾದ್ರೂ ಆದರೆ ಇದು ಪುನಃ ಉತ್ಪತ್ತಿ ಆಗುವ ಸಾಧ್ಯತೆ ಇರ್ತದೆ ಒಂದು. ಇನ್ನೊಂದು, ಆದಷ್ಟು ಅವರು ನೀರನ್ನು ಕುಡಿಬೇಕಾಗ್ತದೆ. ನೀರಿನ ಅಂಶ ಇರುವಂಥದ್ದು ದಿನ ಒಂದು ಲೋಟ ತಕ್ರ ಅಂದರೆ ಮಜ್ಜಿಗೆ ಕುಡಿಲೇಬೇಕು. ಮತ್ತು ಹಾಲು ಹಾಗೂ ಅದರ ಉತ್ಪನ್ನಗಳು, ತುಪ್ಪ ಇರ್ಬೋದು, ಹಾಲು ಇರ್ಬೋದು, ಇಲ್ಲ ಸ್ವಲ್ಪ ಬೆಣ್ಣೆ ಇರ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ ದಿನ ಊಟದಲ್ಲಿ ಇಲ್ಲ ಆಹಾರದಲ್ಲಿ ಸೇವಿಸಬೇಕು. ಮತ್ತು ವಿಹಾರ ಅಂತ ಹೇಳುವಾಗ ಆಕ್ಟಿವಿಟೀಸ್, ನಮ್ಮ ಆಕ್ಟಿವಿಟೀಸ್ ಹೇಗಿರಬೇಕು, ಲಘು ಎಕ್ಸಸೈಸ್, ಲಘು ವ್ಯಾಯಾಮ ಮಾಡಬೇಕು ಅವರು. ನಿದ್ರೆ ಒಳ್ಳೆದಾಗಿರ್ಬೇಕು ಅವ್ರದ್ದು. ನಿದ್ರೆ ಸರ್ವೇ ಸಾಮಾನ್ಯ 5 ಗಂಟೆಯಿಂದ 6 ಗಂಟೆ ಮಾಡಲೇಬೇಕು ಅವರು. ಮಸಾಲ ಕರಿದ ಪದಾರ್ಥ ಅವರು ತಿನ್ನಲೇಬಾರ್ದು, ಯಾಕಂದರೆ ಅದರಿಂದ ಮೋಷನ್ ಅಂದರೆ ಮಲ ಸ್ವಲ್ಪ ಕಠಿಣ ಆಗಿ ಗಾಢವಾಗಿ ಅವರಿಗೆ ಮಲ ಹೊರಗೆ ಹಾಕುವಾಗ ಚರ್ಮ ಹರಿದು ರಕ್ತಸ್ರಾವ ಆಗ್ತದೆ. ಇನ್ನೊಂದು, ಅವರು ಮೋಷನ್ ಬಂದ ಕೂಡಲೇ, ಅದು ಏನು ಅರ್ಜ್ ಅಂತ ಹೇಳ್ತೇವೆ ಡೆಫಿಕೇಶನ್ ಅರ್ಜ್, ಬಂದ ಕೂಡಲೇ ಮೋಷನ್ ಮಾಡಬೇಕು ಅವರು, ತಡ್ಕೊಳ್ಳಿಕ್ಕಿಲ್ಲ. ಮತ್ತು ಮೋಷನ್ ಬರದೇ ಹೋಗಿ ಟ್ರೈ ಮಾಡುವಂಥದ್ದು, ಜಾಸ್ತಿ ಬಿಕ್ಕುವಂಥದ್ದು ಅದು ಮಾಡಲಿಕ್ಕಿಲ್ಲ. ನಿದ್ರೆ ಕಮ್ಮಿ ಮಾಡುವಂಥದ್ದು, ಈಗ ನೈಟ್ ಡ್ಯೂಟಿ ಇರ್ತದೆ, ಆದ್ರೂ ಡೇ ಟೈಮಲ್ಲಿ ನಿದ್ರೆ ಮಾಡಿ ಸ್ವಲ್ಪ ಕಾಂಪನ್ಸೇಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲದಿದ್ದರೆ ಮೋಷನ್ ಹಾರ್ಡ್ ಆಗ್ತದೆ, ಇಲ್ಲ ಮಲ ಏನಿದೆ ಅದು ತುಂಬ ಗಟ್ಟಿಯಾಗಿ ಹೊರಗೆ ಬರ್ತದೆ. ಏನಕ್ಕೋ ಒಂದು ಕಾರಣಗಳಿಂದ ನೀರು ಕುಡಿಯದೇ ಇರುವುದು ಹಾಗೆಲ್ಲ ಮಾಡಕೂಡದು.
1: ಈಗ ಒಟ್ಟಾರೆಯಾಗಿ ಹೇಳುವುದಿದ್ರೆ ಸಾಮಾನ್ಯವಾಗಿ ಕಾಯಿಲೆ ಬಾರದ ಹಾಗೆ ಜನರು ಹೇಗೆ ಇದರ ಬಗ್ಗೆ ಒಂದು ಗಮನ ಹರಿಸಬೇಕು?
0: ಇದಕ್ಕೆ ಅವರು ಪಥ್ಯ ಪಾಲನೆ ಮಾಡಬೇಕಾಗ್ತದೆ. ಪಥ್ಯಗಳಲ್ಲಿ ಆಹಾರ ಪಥ್ಯ ಇದೆ, ವಿಹಾರಜ ಪಥ್ಯ ಇದೆ. ಆಹಾರಜ ಪಥ್ಯಗಳಲ್ಲಿ ಅವರು ಸಾಕಷ್ಟು ನೀರು ಕುಡಿಯುವಂಥದ್ದು, ಮಿನಿಮಮ್ ಒಂದು 2 ಲೀಟರ್ಸ್ ಆದರೂ ನೀರು ಕುಡಿಲೇಬೇಕಾಗ್ತದೆ. ಹಾಲು ಹಾಗೂ ಅದರ ಉತ್ಪನ್ನಗಳು, ದಿನ ಒಂದು ಗ್ಲಾಸ್ ಮಜ್ಜಿಗೆಯನ್ನು ಕುಡಿಬೇಕು, ಹಾಲು ಕುಡಿಬೇಕು, ಸ್ವಲ್ಪ ಬೆಣ್ಣೆ ಹಾಗೂ ಸ್ವಲ್ಪ ತುಪ್ಪ ಆಹಾರದಲ್ಲಿ ಸೇವಿಸಬೇಕು ದಿನನಿತ್ಯ. ನಮ್ಮ ಆಕ್ಟಿವಿಟೀಸ್ ಹೇಗಿರಬೇಕಂದ್ರೆ ದಿನ ಲಘು ವ್ಯಾಯಾಮ ಮಾಡಬೇಕಾಗ್ತದೆ, ವಾಕಿಂಗ್ ಇರ್ಬೋದು ಇಲ್ಲ ಲಘು ವ್ಯಾಯಾಮ, ನಿಮಗೆ ಎಷ್ಟು ಆಗ್ತದೆ ಅಷ್ಟು, ನಿಮ್ಮ ತಾಕತ್ ಎಷ್ಟಿದೆ ಅಷ್ಟು. ಮತ್ತೆ ನಿದ್ರೆ ಸಾಧಾರಣವು 5 ಗಂಟೆಯಿಂದ 6 ಗಂಟೆ ನಿದ್ರೆ ರಾತ್ರಿ ಕಂಪಲ್ಸರಿ ಆಗಲೇಬೇಕು. ಇನ್ ಕೇಸ್ ನೈಟ್ ಡ್ಯೂಟಿ ಶಿಫ್ಟಿಂದಾಗಿ ಮಾಡ್ಲಿಕ್ಕೆ ಆಗದಿದ್ರೆ ಡೇ ಟೈಮ್ ನೆಕ್ಸ್ಟ್ ಡೇ ಸ್ವಲ್ಪ ಅದರದ್ದು ಅರ್ಧ ಮಿತಿಯಾದರೂ ಆಗಬೇಕಾಗ್ತದೆ. ಈಗ ನಾವು ಹೇಗೆ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಅದು ಸಹ ಇದಕ್ಕೆ ಕೌಂಟ್ ಆಗುವಂಥದ್ದು ವಿಷಯಗಳು. ಶಾಂತ ಚಿತ್ತದಲ್ಲಿ ಸ್ವಲ್ಪ ಸ್ವಲ್ಪನೇ ಒಳ್ಳೆ ಜಗಿದು ಊಟ ಮಾಡಬೇಕಾಗ್ತದೆ. ಘನ ಆಹಾರ ಹೊಟ್ಟೆಯ ಅರ್ಧ ಭಾಗದಷ್ಟು, ದ್ರವ ಆಹಾರ ಕಾಲು ಭಾಗದಷ್ಟು, ಇನ್ನು ಕಾಲು ಭಾಗ ಗಾಳಿಗೆ ಆಡಲು ಬಿಡಬೇಕಾಗ್ತದೆ. ಮತ್ತೆ ಹಸಿವಾದಾಗ ಮಾತ್ರ, ಗಂಟೆ ಆಯಿತು ನಾನು ಊಟ ಮಾಡ್ತೇನೆ ಆಹಾರ ಮಾಡ್ತೇನೆ ಹಾಗೆ ಯಾವತ್ತೂ ಸಹ ಇರಬಾರ್ದು, ಅದು ಅಜೀರ್ಣಕ್ಕೆ ಪರಿಣಾಮಗೊಳ್ತದೆ.
1: ಒಳ್ಳೆಯದು ಸಹನಾ ಕಾಮತ್ ಅವರೇ. ಮುಖ್ಯವಾಗಿ ಫಿಶರ್ ಅನ್ನುವಂತಹ ಕಾಯಿಲೆ ಮತ್ತೆ ಅದಕ್ಕೆ ಯಾವ ರೀತಿಯಲ್ಲೆಲ್ಲ ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಫಿಶರ್ಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಸಹನಾ ಕಾಮತ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್ ಈ ಕುರಿತು ಮಾಹಿತಿ ನೀಡುತ್ತಾರೆ.

ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ. ಮತ್ತೆ ಅದನ್ನ ತಡೆಗಟ್ಟೋದಕ್ಕೇನೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲಿ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗುತ್ತೆ ಅಂತ ನೀವು ಕೇಳುವುದಾದ್ರೆ, ಕೆರೆ ಹಳ್ಳ ಕಾಲುವೆ ನಿರ್ಮಾಣಗಳಲ್ಲಿ, ಮಳೆ ನೀರು ಸಂರಕ್ಷಣೆ ಆಗಿರ್ಬೋದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು, ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಿರ್ಬೋದು, ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗತ್ತೆ ಅಂತಾನೆ ಹೇಳಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಗಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕೂಲಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳುವುದಾದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ, ಕೆರೆ ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರೋದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರುವ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ್ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ, ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ.

0: ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತರಿಗೆ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲ್ಗೆ,
2: ಸಿರಿಗನ್ನಡಂ ಬಾಳ್ಗೆ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ ರಾಷ್ಟ್ರೀಯ ನೀತಿಗೆ ಸಾರ್ವಜನಿಕರ ಬೆಂಬಲ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ, ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ: ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಪ್ರತಿಬಿಂಬಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು

0: ತಮ್ಮ ಸರ್ಕಾರ ಜಾರಿಗೆ ತಂದ ರಾಷ್ಟೀಯ ನೀತಿಗೆ ಸಾರ್ವಜನಿಕ ಬೆಂಬಲಕ್ಕೆ ಸಾಕ್ಷಿಯಾಗಿದೆ ಎಂದರು. ಚುನಾವಣಾ ಫಲಿತಾಂಶಗಳು ತಮ್ಮ ಸರ್ಕಾರದ ರಾಷ್ಟೀಯ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಬೆಂಬಲಿಸುವ ಸಾರ್ವಜನಿಕ ಸಂದೇಶಗಳನ್ನು ಸೂಚಿಸುವ ರಾಷ್ಟ್ರದ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷವು ಕೇವಲ 3 ಸ್ಥಾನಗಳೊಂದಿಗೆ ಪ್ರಾರಂಭವಾಯಿತು ಮತ್ತು 10 ವರ್ಷಗಳಲ್ಲಿ ಬೃಹತ್ ಜನಾದೇಶದೊಂದಿಗೆ ಸರ್ಕಾರವನ್ನು ರಚಿಸಿದೆ ಎಂದರು. ಅಸ್ಸಾಂನಲ್ಲಿ ಜನತೆ ಪಕ್ಷಕ್ಕೆ 3ನೇ ಅವಧಿಗೆ ಅಧಿಕಾರ ನೀಡಿದ್ದಾರೆ ಮತ್ತು ಗುಜರಾತ್ ಪುರಸಭೆ ಚುನಾವಣೆಯಲ್ಲಿ ಪಕ್ಷವು ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇರಳದಲ್ಲಿ ಈ ಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಪಡೆದಿರುವುದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸುವಲ್ಲಿ ಮಾರ್ಗಸೂಚಿಯಾಗಲಿದೆ ಎಂದು ಅವರು ಹೇಳಿದರು. ಬಿಜೆಪಿ ಮತ್ತು ಎನ್ಡಿಎ 21 ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ, ಲೋಕ ಕಲ್ಯಾಣ ಮತ್ತು ದೇಶದ ಸಮೃದ್ಧಿಗಾಗಿ ಕೆಲಸ ಮಾಡುತ್ತಿವೆ ಎಂದರು. ಈ ವೇಳೆ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿದ ಪ್ರಧಾನಿ, ಚುನಾವಣಾ ವೈಫಲ್ಯಗಳಿಗೆ ಎಲ್ಲವನ್ನೂ ದೂಷಿಸುವುದು ಅವರ ನಾಯಕರಲ್ಲಿ ಅಭ್ಯಾಸವಾಗಿದೆ ಎಂದು ಹೇಳಿದರು. ಸಂಸತ್ತಿನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಖಾತ್ರಿಪಡಿಸಿದ ನಾರಿಶಕ್ತಿ ವಂದನ್ ಅಧಿನಿಯಮ ವಿರುದ್ಧ ಮತ ಚಲಾಯಿಸುವ ಮೂಲಕ ಕಾಂಗ್ರೆಸ್ ಮಹಿಳೆಯರಿಗೆ ದ್ರೋಹವಿಸಲಿದೆ ಎಂದು ಆರೋಪಿಸಿದರು. ರಾಷ್ಟೀಯ ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಮತ್ತು ಅಮೆರಿಕ ಇರಾನ್ ಯುದ್ಧದಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಿಂದ ಉಂಟಾಗುವ ಸವಾಲುಗಳನ್ನು ನಿವಾರಿಸಲು ಒಗ್ಗಟ್ಟಿನಿಂದ ಇರಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಜನತೆಯಲ್ಲಿ ಮನವಿ ಮಾಡಿದರು. ನಂತರ ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು. ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಅವರು ಉದ್ಘಾಟಿಸಿದರು. ಇಂದು ಮಧ್ಯಾಹ್ನ ಪ್ರಧಾನಿ ಹೈದರಾಬಾದ್ನಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರದವರೆಗಿನ ರಾಷ್ಟೀಯ ಹೆದ್ದಾರಿ 167 ಚತುಷ್ಪಥಕ್ಕೆ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3,175 ಕೋಟಿ ರೂಪಾಯಿಯಾಗಿದೆ. ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಇದನ್ನು ಕಾಕತೀಯ ಮೆಗಾ ಜವಳಿ ಪಾರ್ಕ್ ಎಂದು ಕರೆಯುತ್ತಾರೆ. ಇದನ್ನು ಪಿಎಂ ಮಿತ್ರ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ. ನಂತರ ಭಾರತದ ಆರೋಗ್ಯ ಮೂಲಸೌಕರ್ಯಕ್ಕೆ ಪ್ರಮುಖ ಮೈಲಿಗಲ್ಲಾಗಿ ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ಕೇಂದ್ರಿತ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಕ್ವಾಟರ್ನರಿ ಕೇರ್ ಲಾಭರಹಿತ ಸಂಸ್ಥೆಯಾದ ದೇಶದ ಸಿಂಧು ಆಸ್ಪತ್ರೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಲಿದ್ದಾರೆ. ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರು ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಬೆಳಿಗ್ಗೆ ಚೆನ್ನೈನ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ಅವರು ವಿಜಯ್ ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಅವರೊಂದಿಗೆ 9 ಸಚಿವರು ಸಹ ಪ್ರಮಾಣವಚನ ಸ್ವೀಕರಿಸಿದರು. ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದವರಲ್ಲಿ ಕೆಜಿ ಅರುಣ್ ರಾಜ್, ಆಧವ್ ಅರ್ಜುನ, ಎನ್ ಆನಂದ, ಸೆಲ್ವಿ ಎಸ್ ಕೀರ್ತನ ಮತ್ತು ಡಾ ಟಿಕೆ ಪ್ರಭು ಸೇರಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ತಮಿಳು ಚಲನಚಿತ್ರೋದ್ಯಮದ ಹಲವರು ಉಪಸ್ಥಿತರಿದ್ದರು. ವಿಜಯ್ ಕಾಂಗ್ರೆಸ್, ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಬೆಂಬಲದೊಂದಿಗೆ 234 ಸದಸ್ಯರ ವಿಧಾನಸಭೆಯಲ್ಲಿ 120 ಚುನಾಯಿತ ಶಾಸಕರ ಬೆಂಬಲವನ್ನು ಪಡೆದರು. 1967 ಡಿಎಂಕೆ ಅಥವಾ ಎಐಡಿಎಂಕೆ ಇದರಿಂದ ಬಂದವರಲ್ಲದ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅವರು ಇತಿಹಾಸ ನಿರ್ಮಿಸಿದರು. ಲೋಕಭವನದ ಪ್ರಕಟಣೆಯ ಪ್ರಕಾರ ರಾಜ್ಯಪಾಲರು ವಿಜಯ್ ಅವರಿಗೆ ಇದೇ 13 ಅಥವಾ ಅದಕ್ಕೂ ಮೊದಲು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸುವಂತೆ ನಿರ್ದೇಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ ಸಿ ಜೋಸೆಫ್ ವಿಜಯ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ವಿಜಯ್ ಅವರ ಮುಂದಿನ ಅಧಿಕಾರಾವಧಿಗೆ ಶುಭಾಶಯ ತಿಳಿಸಿದ್ದು, ಜನರ ಜೀವನವನ್ನು ಸುಧಾರಿಸಲು ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರದೊಂದಿಗೆ ಕೆಲಸ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸಾನಾಯಕೆ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ಅವರನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಶ್ರೀಲಂಕಾ ಮತ್ತು ತಮಿಳುನಾಡು ಇತಿಹಾಸ, ಸಂಸ್ಕೃತಿ, ಉದ್ಯಮಶೀಲತೆ ಮತ್ತು ತಲೆಮಾರುಗಳಾದ್ಯಂತ ಶಾಶ್ವತವಾದ ಜನ ಸಂಬಂಧಗಳ ಮೂಲಕ ಸಂಪರ್ಕ ಹೊಂದಿವೆ ಎಂದು ಹೇಳಿದ್ದಾರೆ. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮನಾಥ ಅಮೃತ ಪರ್ವವನ್ನು ಆಚರಿಸಲು ಸಜ್ಜಾಗಿರುವುದರಿಂದ ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸುವರ್ಣಯುಗವನ್ನು ಆಚರಿಸುತ್ತಿದೆ. ಅದರ ಧಾರ್ಮಿಕ ಮಹತ್ವವನ್ನು ಮೀರಿ ಸೋಮನಾಥ ಪರಿಸರ ಸಂರಕ್ಷಣೆಯಲ್ಲಿ ಪ್ರವರ್ತಕನಾಗಿ ಹೊರಹೊಮ್ಮುತ್ತಿದೆ. ಭಾರತದ ಮೊದಲ ನಿವ್ವಳ ಶೂನ್ಯ ದೇವಾಲಯವಾಗುವ ಗುರಿಯನ್ನು ಹೊಂದಿದೆ. ಮಿಷನ್ ಲೈಫ್ ಉಪಕ್ರಮದಡಿಯಲ್ಲಿ ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಇದಲ್ಲದೆ ಸುಧಾರಿತ ಒಳಚರಂಡಿ ಸಂಸ್ಕರಣಾ ಘಟಕಗಳು, ಮಳೆ ನೀರು ಕೊಯ್ಲು ವ್ಯವಸ್ಥೆ ಮತ್ತು ಮಿಯಾವಾಕಿ ಕಾಡುಗಳೊಂದಿಗೆ ಟ್ರಸ್ಟ್ ನೆಟ್ ಜೀರೋ ಇಂಗಾಲದ ಹೆಜ್ಜೆ ಗುರುತನ್ನು ವೇಗವಾಗಿ ಸಾಧಿಸುತ್ತಿದೆ. ಶಾಂಘೈನಲ್ಲಿ ನಡೆಯುತ್ತಿರುವ ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿಯಲ್ಲಿ ಭಾರತೀಯ ಮಹಿಳಾ ರಿಕರ್ವ್ ತಂಡವು ಐತಿಹಾಸಿಕ ಸಾಧನೆ ಮಾಡಿದೆ. ದೀಪಿಕಾ ಕುಮಾರಿ, ಅಂಕಿತಾ ಭಕತ್ ಮತ್ತು ಕುಂಕುಮ್ ಮೋಹನ್ ಅವರನ್ನು ಒಳಗೊಂಡ ಭಾರತೀಯ ತಂಡವು ಆತಿಥೇಯ ಚೀನಾವನ್ನು ರೋಚಕ ಶೂಟ್ ಆಫ್ನಲ್ಲಿ ಮಣಿಸಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಇದಕ್ಕೂ ಮುನ್ನ ನಡೆದ ಸೆಮಿಫೈನಲ್ನಲ್ಲಿ ಭಾರತವು 10 ಬಾರಿ ಒಲಿಂಪಿಕ್ ಚಾಂಪಿಯನ್ ಆಗಿರುವ ದಕ್ಷಿಣ ಕೊರಿಯಾವನ್ನು ಅಚ್ಚರಿಯ ರೀತಿಯಲ್ಲಿ ಸೋಲಿಸಿತು. ಈ ಟೂರ್ನಿಯಲ್ಲಿ ಭಾರತಕ್ಕೆ ಇದು 2ನೇ ಪದಕವಾಗಿದೆ. ನಿನ್ನೆ ಕಾಂಪೌಂಡ್ ವಿಭಾಗದಲ್ಲಿ ಪ್ರವೀಣ್ ಜಾಧವ್ ವೈಯಕ್ತಿಕ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದು ಭಾರತದ ಪದಕ ಖಾತೆ ತೆರೆದಿದ್ದರು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಲಕ್ನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ರಾತ್ರಿ 7:30ಕ್ಕೆ ಪ್ರಾರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಸೆಣಸಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗೆ ಸಾರ್ವಜನಿಕರ ಬೆಂಬಲ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಸಾಕ್ಷಿ. ಪ್ರಧಾನಿ ನರೇಂದ್ರ ಮೋದಿ. ತಮಿಳುನಾಡು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್, ಗಣ್ಯರ ಶುಭಾಶಯ. ಆರ್ಚರಿ ವಿಶ್ವಕಪ್ ಸ್ಟೇಜ್ 2 ಪಂದ್ಯಾವಳಿ ಭಾರತೀಯ ಮಹಿಳಾ ರಿಕರ್ವ್ ತಂಡದ ಐತಿಹಾಸಿಕ ಸಾಧನೆ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೌ ಸೂಪರ್ ಜೈಂಟ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು.
2: ಮೂರು ಕಾಲೇಜ್ನಲ್ಲಿ
3: ಚಿಂತಿಸ್ಬೇಡಿ,
2: ಫೀಸ್ ನೋಡು. ಏನ್ ಸಮಾಚಾರ?
4: ಏನಾಯ್ತು?
3: ಫೀಸ್ ನ ಟೆನ್ಷನ್.
2: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 400,000 ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ನೀವು
5: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಹೊಸ ಕೃಷಿಕನ ಪರಿಚಯ ಮಾಡಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ನಾಗಮಂಡಲ ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಚೈತ್ರವನ ಇದೀಗ ಆರಂಭ. ಮೊದಲಿಗೆ ಜಾಹೀರಾತು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ಆರನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.

0: ಸಾರಸ್ಯವಾಗಿ ಹೇಳ್ತಾ ಇದ್ದಾನೆ. ಆ ರಾಜಮಾರ್ಗವನ್ನು ನೋಡಿದ್ರೆ ಆ ಕ್ಷೀರ ಸಮುದ್ರದ ತೆರೆಗಳ ಮಾಲೆಯಿಂದ ಮರಿ ಮೀನುಗಳೆಲ್ಲ ಹಾರಿ ಬಂದಿದೆಯಾ, ಅಥವಾ ಬಿಳುಪಾದ ಮೋಡಗಳ ನಡುವೆ ತೋರಿದಂತಹ ಮಿಂಚ ಅನ್ನೋ ಹಾಗೆ ಅಲ್ಲಿರುವಂತಹ ಹುಡುಗಿಗಳ ಕಣ್ಣು ಮರಿ ಮೀನಿನಂತೆ ಕಾಣ್ತಾ ಇದ್ರೆ, ಅವರು ಆ ಕಡೆ ಈ ಕಡೆ ನೋಡ್ತಾ ಇದ್ದಾರಲ್ಲ, ಅವರ ಕಟಾಕ್ಷಗಳ ಕಿರಣ ಅದು ಅಲ್ಲಿ ಆ ಬಿಳುಪಾದಂತಹ ಮೋಡಗಳ ನಡುವೆ ತೋರಿದಂತಹ ಮಿಂಚಿನಂತೆ ರಾಜಮಾರ್ಗದ ಎರಡು ಕಡೆಗಳಲ್ಲೂ ಕಾಣ್ತಾ ಇದೆ ಅಂತ. ಅವರ ಕಣ್ಣು ನೀಳವಾಗಿ ಮೀನಿನಂತೆ ಇದೆ, ಅವಳ ಕಟಾಕ್ಷಗಳು ಬಿಳುಪಾದ, ಅವಳ ಶರೀರಗಳಲ್ಲಿ ಆ ಕಣ್ಣು ಕುಡಿ ನೋಟಗಳು ಒಳ್ಳೆ ಮಿಂಚಿನಂತೆ ಕಾಣ್ತಾ ಇದೆ. ಅಲ್ಲಿರುವಂತಹ ಆ ಸುಂದರಿಯರಾದಂತಹ ಸ್ತ್ರೀಯರು ಈ ತರಹ ಅತ್ಯಂತ ಶೋಭಾಯಮಾನವಾಗಿದ್ದಾರೆ. ಅಲ್ಲಿ ಪುನಃ ಎರಡೂ ಕಡೆಯಲ್ಲೂ ಕೂಡ ನವರತ್ನ ಖಚಿತವಾದಂತಹ ತೋರಣಗಳೆಲ್ಲ ದ್ವಾರಕಾಪಟ್ಟಣದಲ್ಲಿ ಕಾಣ್ತಾ ಇದೆಯಲ್ಲ, ಇದೊಂದು ಕೈಲಾಸ ನಗರಿಯಾಯಿದು ಅನ್ನೋ ಹಾಗೆ, ಕೈಲಾಸ ಪರ್ವತವ ಅನ್ನೋ ಹಾಗೆ ಅಲ್ಲಿ ಸ್ವಾರಸ್ಯವಾಗಿ ನೋಡ್ತಾ ಇದ್ದಾನೆ ಆ ದ್ವಾರಕಾಪಟ್ಟಣವನ್ನ.
1: ವಿರಚಿಸಿದ ಕರು

0: ಮಡುವ ಅನಿಲ ರಾಜಂಗೆನೇ.
1: ಎರಡು ಕಡೆಯಲ್ಲೂ ದೊಡ್ಡ ದೊಡ್ಡ ಮನೆಗಳು, ಮಹಡಿ ಮನೆಗಳು, ಅವುಗಳಲ್ಲಿ ನವರತ್ನಗಳಿಂದ ಖಚಿತವಾದಂತಹ ಬಂಗಾರದ ತೋರಣಗಳು. ಅಂತಹ ಒಂದು ವೈಭವೋಪ್ಯವಾದಂತಹ ಆ ನಗರಿಯನ್ನು ನೋಡಿದಾಗ ಕೈಲಾಸ ಗಿರಿಯಲ್ಲಿ ಮೂಡಿದಂತಹ ಕಾಮನ ಬಿಲ್ಲಿನಂತೆ ಕಾಣ್ತಾ ಇದೆ. ಎಲ್ಲ ನೋಡಿದ್ರು ಕೂಡ ಆ ಗುಡಿಗಳು, ಅಲ್ಲಿರುವಂತಹ ಕಳಶಗಳು, ಕನ್ನಡಿಗಳು, ಆ ಧ್ವಜಗಳು, ಅಲ್ಲಿರುವಂತಹ ಛತ್ರ ಚಾಮರಾದಿಗಳು, ಇವುಗಳಿಂದ ನೋಡಿದ್ರೆ ಬಹುಶಃ ಆ ಆಕಾಶವೆಂಬ ಆನೆಯನ್ನ ಅಲಂಕರಿಸಿಬಿಟ್ಟು ಪುಷ್ಪೋತ್ಸವಕ್ಕೆ ಆಕಾಶವೆಂಬ ಆನೆಯ ಮೇಲೆ ಕೂತ್ಕೊಂಡು ಹೊರಡುವಂತಹ ವಾಯುರಾಜ ಬರ್ತಾ ಇದ್ದಾನೋ ಅನ್ನೋ ಹಾಗೆ ಅಷ್ಟು ಒಂದು ಶೋಭಾಯಮಾನವಾಗಿ ಸುಂದರವಾಗಿ ಆ ದ್ವಾರಕಾ ಪಟ್ಟಣ ಕಾಣ್ತಾ ಇದೆ. ಆ ದ್ವಾರಕಾ ಪಟ್ಟಣದಲ್ಲಿ ಅಲ್ಲಿರುವಂತಹ ಚಂದ್ರಶಾಲೆಗಳು ಅಂತ ಹೇಳ್ತಾರೆ. ಆ ಚಂದ್ರಶಾಲೆಗಳು ಅಂತಂದ್ರೆ ಇವತ್ತೆಲ್ಲ ಎಸಿ ಏನು ವ್ಯವಸ್ಥೆ ಇದೆ, ಹಿಂದೆಲ್ಲ ಎಸಿ ವ್ಯವಸ್ಥೆ ಇರಲಿಲ್ವಲ್ಲ, ಆ ಚಂದ್ರಶಾಲೆಗಳು ತಂಪಾಗಿರುತ್ತೆ. ಅಲ್ಲಿ ಆ ಒಂದು ಸಮುದ್ರ ತೀರದ ಆ ಬಿಸಿಲಿನ ಬೇಗೆಯನ್ನು ಶಾಖವನ್ನು ಕಮ್ಮಿ ಮಾಡಿಕೊಳ್ಳಕ್ಕೆ ಅವರೆಲ್ಲ ಚಂದ್ರಶಾಲೆಗಳಿಗೆ ಹೋಗ್ತಾ ಇದ್ರು. ಆ ಚಂದ್ರಶಾಲೆಗಳಲ್ಲಿ ಅನೇಕ ಜನ ಸ್ತ್ರೀಯರು ತಮ್ಮ ಮೈಯಿನ ಶ್ರಮವನ್ನೆಲ್ಲ ಆ ಬೆವರು ಮುಂತಾದಂತಹ ಶ್ರಮ ಆಯಾಸವನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಲ್ಲಿದ್ದಾರೆ. ಅಲ್ಲಿರುವಂತಹ ಸ್ತ್ರೀಯರ ಮೈಗೆ ಹಾಕಿಕೊಂಡಂತಹ ಆ ಸುಗಂಧ ದ್ರವ್ಯಗಳ ಮತ್ತು ಮುಡಿದಂತಹ ಹೂಗಳ ವಾಸನೆ ಗಾಳಿಯಲ್ಲಿ ಬರ್ತಾ ಇರೋದ್ರಿಂದ ಅದು ಕೂಡ ವಿಶೇಷವಾಗಿ ಎಲ್ಲರಿಗೂ ಕೂಡ ಚಾಡಿಕೋರಂತೆ, ಸ್ವಾಮಿ ಇಲ್ಲಿ ಎಂಥೆಂಥ ಅವರಿದ್ದಾರೆ ನೋಡಿ ಅಂತ ಹೇಳಿ ಅವರ ಪರಿಮಳದ ವಾಸನೆಯೇ ಎಲ್ಲರಿಗೂ ಕೂಡ ಅಲ್ಲಿನ ವೈಭವವನ್ನು ತಿಳಿಸ್ತಾ ಇತ್ತು.
0: ಹರಮ್ಯಾಗ್ರದೊಳ್ ವಿರಾಜಿಪ ಚಂದ್ರಶಾಲೆಗಳ ನಿರ್ಮಲ ಸ್ಥಳದೊಳ್ ಏಕಾಂತದಿಂ ತನುಲತೆಯ ಘರ್ಮಶ್ರಮಂಗಳೆವ ಸ್ವಕ್ಕುಜೌ.

0: ಕವಿ ಬಹುಶಃ ವಿಜಯನಗರ ಸಾಮ್ರಾಜ್ಯವನ್ನು ನೋಡ್ಬಿಟ್ಟಿದ್ದಾನೆ, ಆ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ನೋಡ್ಬಿಟ್ಟು ಇಲ್ಲೇ ಇಂಥ ವೈಭವ ಇದ್ಮೇಲೆ ದ್ವಾರಕಾ ಪಟ್ಟಣದಲ್ಲಿ ಇದೆಲ್ಲ ಒಂದು ಮಾಮೂಲಿನ ವಿಚಾರ ಅನ್ನೋ ಹಾಗೆ ರಸ್ತೆಗಳಲ್ಲಿ ಇಕ್ಕೆಲದಲ್ಲೂ ಕೂಡ ಮುತ್ತು ರತ್ನು ಹವಳ ಇತ್ಯಾದಿಗಳನ್ನೆಲ್ಲ ಮಾರಾಡೋದಕ್ಕೆ ಹರಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ನೋಡ್ಬಿಟ್ಟು ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಸಮುದ್ರವನ್ನು ಬಿಟ್ಬಿಟ್ಟು ಸಮುದ್ರದಲ್ಲಿರುವಂತಹ ಅನರ್ಘ ರತ್ನಗಳೆಲ್ಲ ದ್ವಾರಕೆಯ ಒಂದು ನಗರಕ್ಕೆ ಬಂದ್ಬಿಟ್ಟಿದೀಯಾ ಅನ್ನೋ ಹಾಗೆ ಕಾಣ್ತಾ ಇದೆ.
1: ದುರ್ಗಮ ಜಡಾಶ್ರಯಮಂ ಉಗ್ರ ಜಂತುಗಳು

0: ಒಪ್ಪಿದ ವನರ್ಘ್ಯಮಣಿ ವಸರಂಗಳೂ ಭರ್ಗಸಕನೊಲಿದು ನವನಿಧಿಗಳಂ ಧಾತ್ರಿಯ ಜನರ್ಘ್ಯ ವಿಸ್ತರಿಸಿ ತೋರಿಸಿದನೂಯನೇ ಚಿನ್ನವರದರ್ ಗುಡಿಸಿಕೊಂಡಿರ್ಪರಾಸಿ ಪೊಂಗಳಿಂ ಇಂಗದಂ ಅಂಗಡಿಗಳ್ ಎಸೆದಿದ್ದುವು.
1: ಸಮುದ್ರದಲ್ಲಿ ದುರ್ಗಮವಾದಂತಹ ಜಲರಾಶಿ, ಅಲ್ಲಿರುವಂತಹ ಉಗ್ರ ಪ್ರಾಣಿಗಳು, ಅದಿದ್ರೆ ಯಾರು ನಮ್ಮ ಮುತ್ತು ರತ್ನಗಳನ್ನ ನೋಡಕ್ ಯಾರು ಬರ್ತಾರೆ? ಆದ್ದರಿಂದ ಬೇಡಪ್ಪ, ಆ ಸಮುದ್ರವನ್ನು ಉಗ್ರ ಪ್ರಾಣಿಗಳ ಸಂಪರ್ಕವನ್ನು ಬಿಟ್ಬಿಟ್ಟು ದ್ವಾರಕಾಪಟ್ಟಣಕ್ಕೆ ಬಂದ್ಬಿಡೋಣಪ್ಪ ಅಂತ ಅನ್ಕೊಂಡ್ಬಿಟ್ಟು ಬಹುಶಃ ಆ ಭರ್ಗ ಸಖ ಕುಬೇರ ಒಲದು ಬಿಟ್ಟು ಆ ನವನಿಧಿಗಳನ್ನೆಲ್ಲ ತಂದು ಈ ದ್ವಾರಕಾಪಟ್ಟಣದಲ್ಲಿ ಇಟ್ಬಿಟ್ಟಿದೆ ಅನ್ನೋ ಹಾಗೆ ರಸ್ತೆಯ ಎರಡು ಕಡೆಗಳಲ್ಲೂ ಕೂಡ ಮುತ್ತು ರತ್ನ ಚಿನ್ನ ಬೆಳ್ಳಿಗಳನ್ನ ಹರಡಿಕೊಂಡು ಆ ಚಿನ್ನದ ಅಂಗಡಿಗಳನ್ನೆಲ್ಲ ಮಾರಾಟಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಕವಿ ಹೇಳ್ತಾ ಇದ್ದಾನೆ, ಅಲ್ಲ ಇವನು ಕೃಷ್ಣ ಅಂದ್ರೆ ಸಾಕ್ಷಾತ್ ಮಹಾವಿಷ್ಣುವಿನ ಒಂದು ಅವತಾರ. ಮಹಾವಿಷ್ಣು ದ್ವಾರಕಾ ಪಟ್ಟಣಕ್ಕೆ ಬಂದ್ಮೇಲೆ ವಿಷ್ಣುವಿನ ಜೊತೆಯಲ್ಲಿ ಶ್ರೀದೇವಿ ಭೂದೇವಿ ಬಂದೇ ಬರಬೇಕಲ್ಲ.

0: ಮಾರ್ಗದೊಳ್ ಬಹಳ ಧನ ಸಂಪತ್ ಸಮಾಜದಿಂದೇ
1: ಹೀಗೆ ಸಾಕ್ಷಾತ್ ಮಹಾವಿಷ್ಣುವೇ ಕೃಷ್ಣ ರೂಪದಿಂದ ದ್ವಾರಕಾಪಟ್ಟಣಕ್ಕೆ ಬಂದಾಗ ಅವನ ರಾಣಿಯರಾದ ಶ್ರೀದೇವಿ ಭೂದೇವಿ ಇಬ್ಬರೂ ಕೂಡ ಇಲ್ಲಿ ಬಂದುಬಿಟ್ಟಿದ್ದಾರೆ. ಹಾಗಾಗ್ಬಿಟ್ಟು ಭೂದೇವಿ ತನ್ನೊಳಗಿದ್ದಂತಹ ಎಲ್ಲ ಒಳ್ಳೆಯ ವಸ್ತುಗಳನ್ನು ಕೂಡ ತಂದು ತೋರಿಸೋದು ತಂದಿಟ್ಕೊಳ್ಳೋದು ಚೋದ್ಯಮೇನು ಅಂತ. ಇದರಲ್ಲಿ ಆಕ್ಷೇಪವೇನಪ್ಪ, ಆ ರಾಣಿ ಕೃಷ್ಣನ ರಾಣಿನೇ ಇಲ್ಲಿ ಬಂದಿದ್ಮೇಲೆ ಅಂತನ್ನೋ ಹಾಗೆ ಆ ಒಂದು ಪೇಟೆ ಬೀದಿಯಲ್ಲಿ ವಿಸ್ತಾರವಾದಂತಹ ಅಂಗಡಿಗಳು, ಅವುಗಳಲ್ಲಿ ವಿಶೇಷವಾದಂತಹ ಸಂಪತ್ ಸಮೃದ್ಧವಾದಂತಹ ವಸ್ತುಗಳನ್ನೆಲ್ಲ ಎರಡು ಕಡೆಯಲ್ಲೂ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ಭೂದೇವಿಯು ಶ್ರೀದೇವಿಯು ಆ ಒಂದು ದ್ವಾರಕಾಪಟ್ಟಣದಲ್ಲಿ ವಾಸ ಮಾಡ್ತಾ ಇರೋ ಹಾಗೆ ಅಂತಹ ಒಂದು ವೈಭವವಾಗಿದೆ ಅಂತ ಹೇಳ್ತಾ ಕವಿ ಈಗ ದ್ವಾರಕಾಪಟ್ಟಣಕ್ಕೆ ಕೆಲವು ಹೊಂದದೇ ಇರೋ ವರ್ಣನೆಗಳು. ಯಾಕೆಂದ್ರೆ ದ್ವಾರಕೆ ಅಂದ್ರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಜಾಗ, ಅಲ್ಲಿ ವೇಶ್ಯರು ವಿಟರು ಅನ್ನೋರೆಲ್ಲ ಇರೋಕ್ ಸಾಧ್ಯವೇ ಇಲ್ಲ. ನಮ್ಮ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಬ್ಬ ರಾಜ ಹೇಳ್ತಾನೆ, ನನ್ನ ರಾಜ್ಯದಲ್ಲಿ ಕಳ್ಳನಿಲ್ಲ, ನನ್ನ ರಾಜ್ಯದ ಸುಳ್ಳು ಹೇಳೋನಿಲ್ಲ, ನನ್ನ ರಾಜ್ಯದಲ್ಲಿ ಒಬ್ಬ ವಿಟನಿಲ್ಲ, ಕುತ ಸ್ವೈರಿಣಿ, ಎಲ್ಲಿಂದ ಒಬ್ಬ ಆ ಒಂದು ವೇಷ್ಯ ಬರಬೇಕು, ಅಂತ ಪರಿಶುದ್ಧವಾದ ರಾಜ್ಯ ಅಂತ ಅಶ್ವಪತಿ ಅನ್ನೋ ರಾಜ ಹೇಳ್ಕೊಳ್ತಾನೆ. ಹಾಗೆ ಕೃಷ್ಣ ಪರಮಾತ್ಮನ ರಾಜ್ಯ ಅಂದ್ರೆ ಅಲ್ಲಿ ಇರೋದೆಲ್ಲ ಇರೋಕ್ ಸಾಧ್ಯವಿಲ್ಲ. ಆದ್ರೆ ಕವಿ ಒಂದು ರಾಜ್ಯ ಅಂದ್ರೆ ಬಹುಶಃ ಹೀಗಿರಬಹುದು, ಅಲ್ಲೂ ಕೂಡ ವಿಟರಿರ್ತಾರೆ ವೇಷ್ಯರಿರ್ತಾರೆ. ಕವಿ ಆ ಒಂದು ವಿಟರನ್ನು ವೇಷ್ಯರನ್ನು ನಾಲ್ಕಾರು ಪದ್ಯದಲ್ಲಿ ವರ್ಣಿಸ್ತಾ ಇದ್ದಾನೆ. ಇದು ದ್ವಾರಕೆಗೆ ಹೊಂದತ್ತೆ ಅಂತ ನಾವೇನು ಇಟ್ಕೊಳ್ಬೇಕಾಗಿಲ್ಲ.

0: ಅಲ್ಲಿಂತ ವಿಲಾಸಿನಿಯರು ವಿಠರಾದವರಿಗೆ ತೋರಿಸ್ತಾ ಇದ್ದೀನಿ, ಸ್ವಾಮಿ ಈ ತಾಂಬೂಲ ಇದೆಯಲ್ಲ ಇದನ್ನ ನೀವು ಹಾಕೊಂಡ್ಬಿಟ್ರೆ ನಿಮಗೆ ಮನ್ಮಥನ ವಿಲಾಸವೇ ಕೈಗೂಡ್ಬಿಡುತ್ತೆ ಅಂತ ತಾಂಬೂಲ ಅಂತ ಒಂದು ವಿಶೇಷವಾದಂತಹ ಬೀಡ ತೋರಿಸ್ತಾ ಇದ್ರಂತೆ. ಅದೇ ಅಷ್ಟೇ ಅಲ್ಲ, ಈ ಹೂವನ್ನು ಮುಡ್ಕೊಂಡ್ಬಿಟ್ರೆ ಕಾದಲ ಅಂತಂದ್ರೆ ಪ್ರಿಯ ಅಥವಾ ಇನಿಯ ಅಂತ. ಈ ಹೂವಿದೆಯಲ್ಲ, ಈ ಅಲರಿ ಹೂವಿದೆಯಲ್ಲ, ನೀವು ಈ ಕಾಮಕೇಳಿಯಲ್ಲಿ ಗೆಲ್ಲೋದಕ್ಕೆ ಈ ಹೂ ಮುಡ್ಕೊಂಡ್ಬಿಟ್ರೆ ನಿಮಗೆ ವಶವಾಗ್ಬಿಡ್ತಾಳೆ ಅವಳು, ಯೋಚನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೂವನ್ನು ತೋರಿಸ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಏಕಾಂತಕ್ಕೆ ಆಂತ ಕಾಂತರನ್ನು ಒಲಿಸಲು ಇವು ಬಲ್ಲವು ಅಂತ ಅನೇಕ ವಿಧವಾದಂತಹ ಆ ಪರಿಮಳದ ಕರಡಿಗಳನ್ನು ಸೆಂಟ್ಗಳನ್ನೆಲ್ಲ ತೋರಿಸ್ತಾ ಇದ್ರಂತೆ. ನೀವು ಏಕಾಂತದಲ್ಲಿ ನಿಮ್ಮ ಪ್ರಿಯರನ್ನು ಒಲಿಸ್ಕೊಳ್ಳಕ್ಕೆ ಈ ಸುವಾಸನೆ ಇದ್ದುಬಿಟ್ರೆ ನಿಮಗೆ ಪೂರಾ ವಶವಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ವಿಧ ವಿಧವಾದಂತಹ ಆ ಸುಗಂಧ ದ್ರವ್ಯಗಳನ್ನೆಲ್ಲ ಅಲ್ಲಿ ತೋರಿಸ್ತಾ ಇದ್ರು ಕವಿ. ಹಾಗೆ ಅಲ್ಲಿರುವಂತಹ ಹೂವಿನ ಅಂಗಡಿಗಳಲ್ಲಿ ಯಾವ ರೀತಿ ಹುಡುಗಿಯರಿದ್ರು ಅಂತ ಹೇಳ್ಬಿಟ್ಟು ಬಹಳ ಅದ್ಭುತವಾಗಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಅಲ್ಲಿರುವಂತಹ ಹೂವಿನ ಹೂ ಮಾರೋ ಹುಡುಗಿಯರು ಎಲ್ಲರೂ ಯುವತಿಯರಾಗಿದ್ರು, ನಸು ನಗುತ್ತಾ ಇದ್ರು, ಒಳ್ಳೆಯ ಸುಂದರವಾದಂತಹ ಮುಖ. ಅವರನ್ನ ಕವಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ.
1: ನಸು ನಗೆಯೊಳ್ ಅರೆ ಬಿರಿದ ಮಲ್ಲಿಗೆಯನೋ, ಉರೆ ಪೊಳೆವ ದಶನದೊಳ್ ಕುಂದಮಂ, ಮೊಗದೊಳ್ ಅರವಿಂದಮಂ, ಮಿಸುಪ ನಳಿತ

ಮಾರೋದಕ್ಕೆ ಹುಡುಗಿಯರು ಕೂತ್ಕೊಂಡಿದಾರಲ್ಲ, ಅವರ ನಸು ನಗೆಯಲ್ಲೇ ಅರಳಿದಂತಹ ಮಲ್ಲಿಗೆ ಹೂವಿದೆ. ಚೆನ್ನಾಗಿ ಸುಂದರವಾಗಿರುವಂತಹ ಹಲ್ಲುಗಳಲ್ಲಿ ಕುಂದದ ಪುಷ್ಪವಿದೆ. ಅವಳ ಮುಖದಲ್ಲಿ ಅರವಿಂದ ಅಂದ್ರೆ ಕಮಲವಿದೆ. ಅವಳ ನೀಳವಾದಂತಹ ಆ ತೋಳಿನಲ್ಲಿ ಶಿರೀಷ ಪುಷ್ಪವಿದೆ. ಅವರ ಮೂಗಿನಲ್ಲಿ ಸಂಪಿಗೆ ಹೂವಿದೆ. ಅವಳ ಸುಂದರವಾದಂತಹ ಎಳೆ ಕಣ್ಣಲ್ಲಿ ಉತ್ಪಲ ಹೂವಿದೆ, ಕನ್ನೈದಲೆ ಹೂವಿದೆ. ಅವಳ ಉಗುರುಗಳಲ್ಲಿ ಕೇತಕಿ ಪುಷ್ಪ ಇದೆ. ಆದ್ದರಿಂದ ಅಲ್ಲ, ಒಂದೊಂದರಲ್ಲೂ ಒಂದೊಂದು ಹೂ ಇಟ್ಕೊಂಡ್ಬಿಟ್ಟು ಉಳಿದಂತಹ ಹೂವನ್ನು ಯಾತಕ್ಕೆ ಇವರು ಮಾರ್ತಾ ಇದ್ದಾರೆ, ಅವರೇ ಹೂವಿನ ಸ್ವರೂಪದಲ್ಲಿದ್ದಾರೆ ಅಂತ ಹೇಳಿ ಆ ಒಂದು ಸುಂದರಿಯಾದಂತಹ ಹೂ ಮಾರೋ ಹುಡುಗಿಯರು ಅಷ್ಟು ಸುಂದರಿಯಾಗಿದ್ದು ಅವರು ಆ ಹೂವನ್ನು ಮಾರೋದ್ರಿಂದ ಅವರ ಸೌಂದರ್ಯದಿಂದ ಹೂವುಗಳಿಗೆ ಒಂದು ಸೌಂದರ್ಯ ಬರ್ತಾ ಇವೆ ಅಂತ ಹೇಳ್ಬಿಟ್ಟು ಕಾಣೋ ಹಾಗೆ ಅಲ್ಲಿದ್ದಾರೆ. ಕವಿಗೆ ಇಷ್ಟಕ್ಕೆ ಸಮಾಧಾನವಾಗ್ತಾ ಇಲ್ಲ. ಮನ್ಮಥ ಬಹುಶಃ ಆ ನನ್ನ ಕಬ್ಬಿನ ಬಿಲ್ಲು, ದುಂಬಿಯೇ ಹೆದೆ ಮತ್ತೆ ಹೂವಿನ ಬಾಣ ಇವುಗಳಿಂದ ಪ್ರಪಂಚವನ್ನು ಗೆಲ್ಲಕ್ಕಾಗೋದಿಲ್ಲ. ಈ ಹುಡುಗಿರಿದಾರಲ್ಲ, ಇವರ ಒಂದು ಹುಬ್ಬೆಂಬ ಆ ಬಿಲ್ಲು, ಇವರ ಮುಂಗುರುಳು ಅನ್ನುವಂತಹ ಒಂದು ಆ ಧನುಸ್ಸಿನ ಹುರಿ, ಮತ್ತೆ ಇವರ ಸುಂದರವಾದಂತಹ ಕಣ್ಣು ಅನ್ನೋದು ಬಾಣ. ಇವುಗಳಿಂದ ನಾನು ಯಾರನ್ನ ಬೇಕಾದ್ರೂ ಗೆದ್ದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಹುಶಃ ಮನ್ಮಥ ಇವರನ್ನ ತನ್ನ ಬಾಣವನ್ನಾಗಿ ಉಪಯೋಗಿಸ್ತಾ ಇದ್ದಾನೆ ಅನ್ನೋ ಹಾಗೆ ಆ ಹೂಮಾರೋ ಹುಡುಗಿಯರಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾನೆ.

ಹೀಗೆ ಅವರು ವಿಟಪಕ್ಷಿ ಮೃಗ ಸಂಕುಲವನ್ನ ಬಹುಶಃ ಇಲ್ಲಿ ಮನ್ಮಥ ಕೆಡಕ್ತಾ ಇದ್ದಾನ ಈ ಹುಡುಗಿಯರ ಮೂಲಕವಾಗಿ ಅಂತ ಹೇಳ್ಬಿಟ್ಟು ಅಷ್ಟು ಸುಂದರಿಯಾಗಿದ್ರು ಅವರು. ಈಗ ಆ ಒಂದು ಹೂ ಮಾರೋ ಹುಡುಗಿಯರ ಒಂದು ಸೌಂದರ್ಯವನ್ನ ಇನ್ನೊಂದು ಪ್ರಕಾರದಿಂದ ವರ್ಣನೆ ಮಾಡ್ತಾ ಇದ್ದಾನೆ. ಅವರು ಕೆಂಪಾದಂತಹ ಮುಖದ ಮುಂದೆ ಮಲ್ಲಿಗೆ ಹೂವನ್ನು ಹಿಡಿದಾಗ ನೋಡೋವರಿಗೆ ಅದು ಕೆಂಪಾದ ಜಾಜಿ ಹೂವಿನಂತೆ ಕಾಣ್ತಾ ಇತ್ತು.

ಸುರ ಹೊನ್ನಯರಲ ಮಾಲಯ ನೊಪ್ಪುವ ಸಲ್ಲಲಿತ ಕಾಯದ ಸರಿಸ

0: விழுந்தெச்சரிப்பவர் எளவெண்களோ.
1: ಮಲ್ಲಿಗೆ ಅಲರ್ ಹಿಡಿದಿ ಮಲ್ಲಿಗೆ ಹೂವನ್ನ ತಗೊಂಡ್ಬಿಟ್ಟು ಕೆಂಜಾಜಿ ಹೂವು ಅಂತೇಳಿ ತಮ್ಮ ಮುಖದ ಬಂದೆ ಹಿಡಿದ್ರೆ ಆ ಮುಖದ ಕೆಂಪು ಆ ಹೂವಿಗೆ ಬಂದ್ಬಿಟ್ಟು ಕೆಂಜಾಜಿ ಅಂತ ಕಾಣ್ತಾ ಇತ್ತಂತೆ. ನೀಲೋತ್ಪಲ ಕನ್ನ ಇದಲೇನ ತಗೊಂಡ್ಬಿಟ್ಟು ನಗನಗ್ತಾ ಇದು ಕುಮುದ ಪುಷ್ಪ ತಗೊಳ್ಳಿ ಅಂತೆ, ಬಿಳುಪಾದ ಪುಷ್ಪ ಅಂದ್ರೆ ಅವರೆಲ್ಲ ತಗೊಂಡ್ಬಿಟ್ಟು ಓ ಬಿಳುಪಾಗಿದೆ ಅಂತ ತಗೊಳ್ತಾ ಇದ್ರಂತೆ. ಮತ್ತೆ ಅಷ್ಟೇ ಅಲ್ಲ, ಸುರಹೊನ್ನೆ ಹೂವನ್ನ ಮಾಲೆಯನ್ನು ತಗೊಂಡ್ಬಿಟ್ಟು ಅವರ ಆ ಒಂದು ತೋಳಲ್ಲಿ ಅಳಿತಾ ಸ್ವಾಮಿ ಇದು ಸುರಗಿ ಹೂವು ಅಂತಂದ್ರೆ ಅವಳ ತೋಳು ನೀಳವಾಗಿರೋದ್ರಿಂದ ಬಹುಶಃ ನೀಳವಾದ ಸುರಗಿ ಹೂವನ್ನು ಹಾಕಿ ಕಾಣ್ತಾ ಇತ್ತಂತೆ. ಈ ರೀತಿಯಾಗಿ ಅರುಣ ತಾಮರಸವನ್ನ ಆ ಕೆಂಪಾದ ತಾಮರಸವನ್ನ ಅವರ ಕಣ್ಣಿನ ಮುಂದೆ ತಂದುಬಿಟ್ಟು ಅದನ್ನ ನೋಡಿ ಕೊಟ್ಬಿಟ್ರೆ ಪುಂಡರೀಕ ತಗೊಳ್ಳಿ ಅಂತಂದ್ರೆ ಪುಂಡರೀಕ ಪುಷ್ಪದಂತೆ ಕಾಣ್ತಾ ಇತ್ತು ಅವರಿಗೆ. ಹೀಗೆ ಅವರ ಒಂದು ಸೌಂದರ್ಯ ಹೂವಿಗೂ ಕೂಡ ಸೇರ್ತಾ ಇತ್ತು. ಅಷ್ಟೇ ಅಲ್ಲ, ಅವರ ಮೈಯಿಂದ ಒಂದು ಸುವಾಸನೆಯು ಕೂಡ ಹರಡ್ತಾ ಇದ್ದದ್ರಿಂದ ಆ ಹೂವುಗಳಿಗೆ ಈ ಒಂದು ಹೂವಿನಲ್ಲಿ ಸುವಾಸನೆ ಎಷ್ಟಿದ್ರೂ ಕೂಡ ಈ ಹೂ ಮಾರೋ ಹುಡುಗಿಯರ ಮೈಯಿಂದ ಒಂದು ಸುವಾಸನೆಯ ಕಂಪು ಇದೆಯಲ್ಲ ಅದು ಕೂಡ ಸೇರಿಕೊಂಡು ಆ ಪುಷ್ಪವನ್ನ ತಗೊಳ್ಳೋವರಿಗೆ ಒಂದು ವಿಶೇಷವಾದಂತಹ ಹೊಸತು ಅನ್ನೋ ಹಾಗೆ ಕಾಣಿಸ್ತಾ ಇತ್ತು ಅನ್ನೋದನ್ನ ಕವಿ ವರ್ಣಿಸ್ತಾ ಇದ್ದಾನೆ.
0: ಪಸರದೊಳ್ಮಾರ್ವನರ್ಗಳ ಸರಂಗಳಿಗೆ ಸ್ವಗಯಿ

0: மதனகரமூர்த்தியர் விரகிகள்கே.
1: ಅಲ್ಲೇ ಆ ಒಂದು ಪರಿಸರದಲ್ಲಿ ತಮ್ಮ ಒಂದು ಆ ನಿಟ್ಟುಸಿರನ್ನ ಹಾರದ ಮೇಲೆ ಬಿಟ್ಟಾಗ ಆ ಒಂದು ಸುಗಂಧವೂ ಕೂಡ ಆ ಹಾರಕ್ಕೆ ಸೇರ್ತಾ ಇದ್ದಂತೆ. ಕೋಮಲವಾದಂತಹ ಆ ಒಂದು ಮಾರುಗಳಿಂದ ಅಳೀತಾ ಇದ್ರಲ್ಲ, ಹಾಗೆ ಅಳೆದು ಬಿಟ್ಟು ಅದಕ್ಕೊಂದು ಸೊಂಪನ್ನ ತಂದುಕೊಡ್ತಾ ಇದ್ರಂತೆ. ಅವರ ಒಂದು ಸುಂದರವಾದಂತಹ ಅವಯವದ ಒಂದು ಶೋಭೆಯಿಂದ ಆ ಮಾಲೆಗಳಿಗೆ ವಿಶೇಷವಾದಂತಹ ಶೋಭೆಯನ್ನು ತಂದುಕೊಡ್ತಾ ಇದ್ರು. ಹೀಗೆ ಮದನಕರ ಮೂರ್ತಿಯ ಬಾಣದಂತೆ ಇದ್ದರು. ಅಂತಹ ಒಂದು ವಿಶೇಷವಾದಂತಹ ಪ್ರತ್ಯಕ್ಷ ಮನ್ಮಥನ ಒಂದು ಸಾಕ್ಷಾತ್ ಮೂರ್ತಿಯಂತೆ ಅತ್ಯಂತ ಸುಂದರವಾಗಿ ಆ ಹೂಮಾರ ಹುಡುಗಿಯರು ಕಾಣ್ತಾ ಇದ್ರು ಅಂತ ಹೇಳ್ತಾ ಈಗ ಕವಿ ವಿಟ ಸಮಾಜವನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಇದು ಒಂದು ಪಟ್ಟಣದಲ್ಲಿ ಬಹುಶಃ ಹೀಗಿರಬಹುದು ಅಂತ ಕವಿಯ ಕಲ್ಪನೆ. ಅಂತಹ ಒಂದು ಸಮೃದ್ಧವಾದಂತಹ ಸಮಾಜದಲ್ಲಿ ಇದೊಂದು ಹೊಸ ವಿಚಾರವಲ್ಲ ಅನ್ನೋ ಹಾಗೆ ಕವಿ ಹೇಳ್ತಾ ಇದ್ದಾನೆ ಹೊರತು ದ್ವಾರಕಾಪಟ್ಟಣಕ್ಕೆ ಹೊಂದಿಸ್ತಾ ಇರುವಂತಹ ವಿಚಾರ ನಾವು ತಿಳ್ಕೊಳ್ಬಾರದು.
0: ನಾನಾ ಸುವಸ್ತುಗಳ ವಿಸ್ತರವನೊಲಿ

0: ಹೀಗೆ ಅಲ್ಲಿರುವಂತಹ ನಾನಾ ವಸ್ತುಗಳನ್ನ ನೋಡ್ತಾ ಭೀಮಸೇನ ಮುಂದೆ ಆ ಗಣಿಕಾನಾರಿಯರ ಮನೆಗಳ ಸಾಲಿಗೆ ಬಂದಿದ್ದಾನೆ. ಎಲ್ಲ ಮನೆಗಳು ಕೂಡ ಎರಡು ಕಡೆಯಲ್ಲೂ ವಿಸ್ತಾರವಾಗಿದೆ. ಎಲ್ಲ ಮನೆಯಲ್ಲೂ ಇಳಿಜಾರಾಗಿ ಬಹಳ ಸುಂದರವಾದಂತಹ ಒಂದು ಮನೆಗಳೆಲ್ಲ ಕಾಣ್ತಾ ಇದೆ. ಅದಕ್ಕೆ ಕವಿ ಹೇಳ್ತಾ ಇದ್ದಾನೆ, ಬಹುಶಃ ಮುನಿಗಳೆಂಬ ಮೃಗಗಳನ್ನ ಬೇಟೆಯಾಡೋದಕ್ಕೆ ಈ ಬಾಣದಿಂದ ಸಾಕಾಗೋದಿಲ್ಲ, ಬಹುಶಃ ಈ ಸ್ತ್ರೀಯರೆಂಬ ಬಾಣದಿಂದ ನಾನು ಬೇಟೆಯಾಡ್ತೀನಿ ಅಂತ ಹೇಳಿ ಅವುಗಳನ್ನ ಹಿಡಿದಿಡೋದಕ್ಕೆ ಬೆಳ್ಳಾರಂಗಳು ಅಂದ್ರೆ ಬೋನುಗಳು ಇದೆಲ್ಲವೂ ಕೂಡ ಮುನಿಗಳೆಂಬ ಮೃಗಾವಳಿಯನ್ನು ಬೇಟೆಯಾಡ್ಬಿಟ್ಟು ಅಲ್ಲಿ ಸೆರೆ ಹಿಡಿಯೋದಕ್ಕೆ ಮಾಡಿಸುವಂತಹ ಮನ್ಮಥ ಮಾಡಿಸಿದ ಬೋನಿನಂತೆ ಆ ಮನೆಗಳೆಲ್ಲ ಕಾಣ್ತಾ ಇತ್ತು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಒಂದೊಂದು ಅವಯವನ್ನು ವರ್ಣನೆ ಮಾಡ್ತಾ ಇದ್ದಾನೆ.
1: ಘನಕುಚದ್ವಯಕ್ಕೆ ಲೋಚನಯುಗಕ್ಕೆ ಸ್ವಗ

ಬ್ರಹ್ಮ ಸೃಷ್ಟಿಯಲ್ಲಿ ಕನಕುಚದ್ವಯಕ್ಕೆ ಎರಡು ಕಣ್ಣುಗಳಿಗೆ ಸುಂದರವಾದಂತಹ ಆ ಶರೀರದ ನಡುಮೈಗೆ ಮತ್ತೆ ನುಣುಪಾದ ತೊಡೆಗಳಿಗೆ ಇವುಗಳಿಗೆ ಹೊಂದುವಂತಹ ಒಂದು ಶಬ್ದವೇ ಲೋಕದಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರವಾಗಿ ಬ್ರಹ್ಮ ಏನ್ ಮಾಡ್ದ, ಪೆರ್ಗವತೆ ಅಂದ್ರೆ ಪರ್ವತ, ಸೇರೆ ಅಂತಂದ್ರೆ ತಾವರೆ ಹೂವು, ಮತ್ತೆ ಆ ಒಂದು ಪಿಡಿ ಒಂದು ಹಿಡಿ ಕೈ, ಮತ್ತೆ ಕರಭ ಅಂತಂದ್ರೆ ಆನೆಯ ಸೊಂಡಲು, ಇವುಗಳನ್ನೆಲ್ಲ ಸೃಷ್ಟಿ ಮಾಡಿಬಿಟ್ಟು ಇದಕ್ಕೆ ಇದು ಸರಿಯಾಗತ್ತೆ ಅಂತ ತೋರಿಸೋದಕ್ಕೆ ಅವರ ಮೃದುಪಾಣಿ ವನಜ, ಆ ಹುಡುಗಿಯರು ತಮ್ಮ ಕೋಮಲವಾದ ಕೈಯಿಂದ ಸ್ವಾಮಿ ಈಗ ನಾವು ಹೇಳಿದಲ್ಲ ನಾಲ್ಕು, ಆ ನಾಲ್ಕಕ್ಕೆ ಇದು ಸಮ ಅಂತ ಕೈಯಲ್ಲಿ ತೋರಿಸುವ ಹಾಗೆ ಆ ಸುಂದರಿಯರಂತ ಸ್ತ್ರೀಯರು ಕಾಣ್ತಾ ಇದ್ದಾರೆ.

0: ಎಸೆವೆನಕ್ಷತ್ರ ಗಣದಂತೆ ಮೊಗ ಸಸಿಯ ಸೇರುವೆಯೊಳು. ಓ,
1: ಇಲ್ಲಿ ದ್ವಾರಕಾ ಪಟ್ಟಣದಲ್ಲಿ ಭರಣಿ, ರೋಹಿಣಿ, ಆರ್ದ್ರ, ಉತ್ತರ, ಉತ್ತರಾಷಾಢ, ಹಸ್ತ, ಚಿತ್ತ, ಸ್ವಾತಿ, ಮೂಲ ಮತ್ತೆ ಶ್ರವಣ, ಈ ರೀತಿಯಾಗಿ ಆ ನಕ್ಷತ್ರಗಳ ಒಂದು ಗಣದಂತೆ ಹುಡುಗಿಯರು ಕಾಣ್ತಾ ಇದ್ರು. ಅದಕ್ಕೆ ಗುರುಕುಜದ ನೀನು ಭರಣಿಯಾಗಿದ್ದೀಯ, ಸುಂದರವಾದಂತಹ ಗಜದನ್ನ ಹತ್ತಿರುವಂತಹ ರೋಹಿಣಿಯಾಗಿದ್ದೀಯ ನೀನು, ಮಧುರವಾದಂತಹ ಕಾಮಕೇಳಿಯ ರಸದಲ್ಲಿ ನೀನು ಆರ್ದ್ರಳಾಗಿದ್ದೀಯ, ಸಂಮೋಹನದಿಂದ ನೀನು ಉತ್ತರಳಾಗಿದ್ದೀಯ, ಹೆಚ್ಚಿನವಳಾಗಿದ್ದೀಯ, ಸುರತ ತಂತ್ರದಲ್ಲಿ ನಿನ್ನ ಹಸ್ತ ಚಿತ್ತಗಳು ವಿಶೇಷವಾಗಿ ಕೌಶಲ್ಯವನ್ನು ಹೊಂದಿದೆ, ನೀನು ಹ್ರಸ್ವಾತಿ ವರ್ತುಳ ಕಂಠಿ, ನಿನ್ನ ಕಂಠ ಮತ್ತೆ ನಡುಮೈ ಅತ್ಯಂತ ಹ್ರಸ್ವವಾಗಿದೆ. ಇಲ್ಲಿ ಸ್ವಾತಿ ಅನ್ನೋದನ್ನ ಹ್ರಸ್ವ ಅತಿ ವರ್ತುಳ ಅಂತ ಮಾಡ್ತಾ ಇದ್ದಾನೆ. ನಿನ್ನ ಕಂಠ ಬಹಳ ಹ್ರಸ್ವವಾಗಿದೆ. ವರ ಬಾಹು ಮೂಲೆ, ನಿನ್ನ ಒಂದು ಆ ಭುಜದ ಮೂಲ ಅತ್ಯಂತ ಶೋಭಾಯಮಾನವಾಗಿದೆ. ಮಣಿಭೂಷಣ ಶ್ರವಣೆ, ನೀನು ಮಣಿಗಳ ಭೂಷಣದಿಂದ ನೀನು ವಿಶೇಷವಾದಂತಹ ಶ್ರವಣ ನಕ್ಷತ್ರದಂತೆ ಕಾಣ್ತಾ ಇದೆಯಾ. ವಿಸ್ತಾರ ಗುಣ ಅಪೂರ್ವೆ, ಆ ವಿಸ್ತಾರವಾದಂತಹ ಗುಣಗಳನ್ನು ನಿನ್ನ ಹಾಗೆ ಇನ್ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಆ ಪೂರ್ವ ಪೂರ್ವಾಷಾಢ ಇತ್ಯಾದಿಗಳು ಈ ರೀತಿಯಾಗಿ ಆ ಒಂದೊಂದು ನಕ್ಷತ್ರ ಗಣದಂತೆ ಆ ಹುಡುಗಿಯರು ಕಾಣ್ತಾ ಇದ್ದಾರೆ. ಈ ರೀತಿ ಸುಂದರಿಯಾದಂತಹ ಸ್ತ್ರೀಯರ ಸಮೂಹ ಅಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ವರ್ಣನೆ ಮಾಡ್ತಾ ಇದ್ದಾನೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ರಾಷ್ಟ್ರೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಪ್ರಧಾನಿ ನರೇಂದ್ರ ಮೋದಿ ಬಯಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದರು. ನಂತರ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂತಹ ಕೇಂದ್ರಗಳು ಸಾವಯವ ಕೃಷಿಗೆ ಉತ್ತೇಜನ ನೀಡಿ ಭೂಮಿ ನಾಶಕ್ಕೆ ಕಾರಣವಾಗುವ ರಾಸಾಯನಿಕ ಗೊಬ್ಬರಗಳ ಬಳಕೆಯ ಅನಾನುಕೂಲತೆಯನ್ನು ತಿಳಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದೆ ಎಂದರು. ನೀರಿನ ಸಂರಕ್ಷಣೆ, ಇಂಧನ ಉಳಿತಾಯ, ಪ್ಲಾಸ್ಟಿಕ್ ಬಳಕೆ ದುಷ್ಪರಿಣಾಮ ಕುರಿತು ಜನರಲ್ಲಿ ಅರಿವು ಮೂಡಿಸುವಲ್ಲಿ ಈ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ಅವರು ಇದೇ ವೇಳೆ ತಿಳಿಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕ ಭಾಗವಾಗಿದ್ದು ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ ಎಂದು ಹೇಳಿದ್ದಾರೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ. ಡಿಜಿಟಲ್ ಪಾವತಿಯಲ್ಲಿ ಭಾರತ ಪ್ರಸ್ತುತ ಜಾಗತಿಕ ನಾಯಕನಾಗಿದ್ದು ನವೋದ್ಯಮದಲ್ಲಿ 3ನೇ ಅತಿದೊಡ್ಡ ರಾಷ್ಟ್ರವಾಗಿದೆ ಎಂದು ತಿಳಿಸಿದರು. ರಾಷ್ಟೀಯ ಗುರಿಗಳು ಮತ್ತು ಜವಾಬ್ದಾರಿಗಳನ್ನು ಸಮಾಜ ಅರಿತಾಗ ವಿಕಸಿತ ಭಾರತ ಸಂಕಲ್ಪ ಸಾಕಾರಗೊಳ್ಳುವಲ್ಲಿ ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಫಲಿತಾಂಶ ಕೇಂದ್ರ ಸರ್ಕಾರದ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿಂದು ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಗೆಲುವು ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಂಡಿರುವ ರಾಷ್ಟೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತಿಬಿಂಬವಾಗಿದೆ ಎಂದರು. ಚುನಾವಣಾ ಫಲಿತಾಂಶ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ನೀತಿಗಳಿಗೆ ಜನರು ನೀಡಿರುವ ಸಂದೇಶವಾಗಿದೆ. ಉತ್ತಮ ಆಡಳಿತ, ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ಮೂಲಕ ದೇಶವನ್ನು ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಕೇವಲ 3 ಸ್ಥಾನಗಳೊಂದಿಗೆ ಅಸ್ತಿತ್ವ ಆರಂಭಿಸಿದ ಬಿಜೆಪಿ 10 ವರ್ಷಗಳ ನಂತರ ಬೃಹತ್ ಜನಾದೇಶ ಪಡೆದಿದೆ. ಅಸ್ಸಾಂನಲ್ಲಿ 3ನೇ ಬಾರಿಗೆ ಜನರು ಪಕ್ಷಕ್ಕೆ ಅಧಿಕಾರ ನೀಡಿದ್ದಾರೆ. ಗುಜರಾತ್ ನಗರ ಪಾಲಿಕೆ ಚುನಾವಣೆಯಲ್ಲಿ ಪಕ್ಷ ಎಲ್ಲ ದಾಖಲೆಗಳನ್ನು ಮುರಿದಿದೆ. ಕೇರಳದಲ್ಲಿ 3 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದರು. ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಒದಗಿಸುವ ನಾರಿವಂದನ್ ಅಧಿನಿಯಮ ಮಸೂದೆಗೆ ಕಾಂಗ್ರೆಸ್ ವಿರೋಧಿಸುವ ಮೂಲಕ ಮಹಿಳೆಯರಿಗೆ ದ್ರೋಹ ಬಗೆದಿದೆ ಎಂದು ಆರೋಪಿಸಿದರು. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಸಚಿವ ಸುಧಾಕರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸುಧಾಕರ್ ಅವರ ಅಗಲಿಕೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ ಎಂದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಶೋಕಾಚರಣೆ ಮಾಡುತ್ತಿದ್ದು ಸೋಮವಾರ ರಜೆ ಘೋಷಣೆ ಮಾಡಲಾಗಿದೆ. ನಾಳೆ ಚಳ್ಳಕೆರೆಯಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು.
1: ಬಹಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ, ಜೊತೆಗೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬಹಳಷ್ಟು ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಾಳೆ ಕ್ರಿಮೇಷನ್ ನಡೀತದೆ, ನಾನು ಕೂಡ ಹೋಗ್ತಾ ಇದ್ದೇನೆ.
0: ಡಿ ಸುಧಾಕರ್ ಅವರು ನಾಲ್ಕು ಬಾರಿ ವಿಧಾನಸಭಾ ಸದಸ್ಯರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ ಹಾಗೂ ವಿವಿಧ ಪ್ರಮುಖ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದ ಸರಳ ವ್ಯಕ್ತಿತ್ವ ಮತ್ತು ಜನಪರ ಕಾರ್ಯಗಳಿಂದ ಅವರು ಜನಮನದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದರು. ಅವರ ಅಗಲಿಕೆ ರಾಜ್ಯಕ್ಕೆ ಮತ್ತು ಹಿರಿಯೂರು ಕ್ಷೇತ್ರದ ಜನತೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಗಳಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಇಂದು ಬೆಂಗಳೂರು ಉತ್ತರ ನಗರಪಾಲಿಕೆ ಆಯುಕ್ತರಾದ ಪೊಮ್ಮಲ ಸುನೀಲ್ ಕುಮಾರ್ ಅವರೊಂದಿಗೆ ಪಾಲಿಕೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಿದರು. ಜಕ್ಕೂರು ರೈಲ್ವೆ ಸಮಾನಾಂತರ ರಸ್ತೆಯ ಬದಿಯಲ್ಲಿ ಅನಧಿಕೃತವಾಗಿ ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಮಾಡುತ್ತಿರುವವರ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಅನಧಿಕೃತವಾಗಿ ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಹಾಗೂ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡುವಂತೆ ಸ್ಥಳದಲ್ಲಿದ್ದ ಅಭಿಯಂತರರಿಗೆ ನಿರ್ದೇಶನ ನೀಡಿದರು. ಬೇಸಿಗೆಯಲ್ಲಿ ನೀರಿನ ಮಿತಬಳಕೆ ಬಹಳ ಮುಖ್ಯವಾದದ್ದು ಎಂದು ಕೋಲಾರ ಜಿಲ್ಲೆಯ ನರಸಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮುನಿರಾಜು ತಿಳಿಸಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಸಾರ್ವಜನಿಕರ ಸಮ್ಮುಖ ನಡೆದ ಕುಡಿಯುವ ನೀರಿನ ಅದಾಲತ್ನಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 12 ಕೊಳವೆ ಬಾವಿಗಳಿದ್ದು ಶುದ್ಧ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಜನರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ನೀರನ್ನು ಕುಡಿಯುವುದಕ್ಕೆ ಬಿಟ್ಟು ಇತರೆ ಗೃಹ ಬಳಕೆಯ ಅಗತ್ಯಗಳಿಗೆ ಮಿತವಾಗಿ ಬಳಸಬೇಕೆಂದು ತಿಳಿಸಿದರು. ಮುಂಗಾರು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರು ಪೊಲೀಸ್ ಇಲಾಖೆ ಅಧಿಕಾರಿಗಳು, ವಿಪತ್ತು ನಿಯಂತ್ರಣ ಕೇಂದ್ರದ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿದರು. ವಿಕೋಪ ಸಂಭವಿಸಿದ ಸಂದರ್ಭ ಜನರ ಸಮಸ್ಯೆಗಳಿಗೆ ತುರ್ತು ಸ್ಪಂದಿಸಬೇಕು, ಇಲಾಖೆಗಳು ಪರಸ್ಪರ ಸಮನ್ವಯ ಸಾಧಿಸಬೇಕು, ಜೀವರಕ್ಷಕ ಸಾಮಗ್ರಿಗಳು ಸಿದ್ಧವಾಗಿರಬೇಕೆಂದು ಸೂಚಿಸಿದರು. ಮಳೆಗಾಲದಲ್ಲಿ ಅನೇಕ ಕಡೆಗಳಲ್ಲಿ ಮರಗಳು ರಸ್ತೆಗಡ್ಡವಾಗಿ ಬೀಳುವ ಸಂದರ್ಭ ಬದಲಿ ರಸ್ತೆ ಮಾರ್ಗಗಳನ್ನು ಗುರುತಿಸುವಂತೆಯೂ ಪೊಲೀಸ್ ವರಿಷ್ಠಾಧಿಕಾರಿ ಸೂಚಿಸಿದರು. ಮೇ ಹಾಗೂ ಜೂನ್ ಮಾಹೆಯಲ್ಲಿ ವಿತರಿಸಬೇಕಾದ ಪಡಿತರ ಅಕ್ಕಿಯನ್ನು ಮೇ ತಿಂಗಳಲ್ಲಿ ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಪಡಿತರ ಚೀಟಿದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಗುರಿಗಳ ಸಾಧನೆಗೆ ಧಾರ್ಮಿಕ ಕೇಂದ್ರಗಳ ಬೆಂಬಲ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ವಿವಿಧ ರಾಜ್ಯಗಳ ಚುನಾವಣೆಯಲ್ಲಿ ಗೆಲುವು ರಾಷ್ಟ್ರೀಯ ನೀತಿಗಳಿಗೆ ದೊರೆತ ಜನಬೆಂಬಲದ ಪ್ರತೀಕ, ಪ್ರಧಾನಿ ಅಭಿಮತ. ಸಚಿವ ಡಿ ಸುಧಾಕರ್ ನಿಧನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಂದ ಸಂತಾಪ. ನಾಡಿನಾದ್ಯಂತ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
5: ಆಕಾಶವಾಣಿ ಬಾಳ ಬೆಳಕು
6: ಇವತ್ತಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಿರಿಯರಾದ ಡಾಕ್ಟರ್ ಶ್ರೀಪಾದ್ ಅವರು. ಸರ್ ನಮಸ್ಕಾರ.
7: ನಮಸ್ಕಾರ.
6: ತಮ್ಮದು ಇವಾಗ ನಿವೃತ್ತಿ ಜೀವನ.
7: ಹೌದು.
6: ನಿವೃತ್ತಿ ಅಂತಂದಾಗ ನಾವು ಯಾವ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ವಿ, ಹೇಗಿತ್ತು ಆ ಜೀವನ, ಮತ್ತು ಎಷ್ಟೋ ಕಡೆ ಓಡಾಡಬೇಕಾಯಿತು, ಅಲ್ಲೆಲ್ಲ ಅನೇಕ ಅನುಭವಗಳು ಎಲ್ಲ ಆಗ್ತಿರ್ತವೆ. ಈ ಅನುಭವಗಳ ಕುರಿತಾಗಿ ಮಾತಾಡುವಂತಹ ಕಾರ್ಯಕ್ರಮ ಇವತ್ತು ಸರ್. ಎಲ್ಲಿ ಸರ್ ತಾವು?
7: ನಾನು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಪ್ರೊಫೆಸರ್ ಮತ್ತೆ ಹೆಡ್. ಈಗ 2024 ನಿವೃತ್ತಿ ಹೊಂದಿದ್ದೀನಿ. ನಾನು ಬ್ಯಾಚುಲರ್ಸ್ ಡಿಗ್ರಿ ಇನ್ ವೆಟನರಿ ಸೈನ್ಸ್ ಅನ್ನು 78-83 78-83 ಆಗ ಮಾಡಿ 83-85 ಸ್ನಾತಕೋತ್ತರ ಪದವಿ ಮಾಡಿ ಆಮೇಲೆ 86 ನನ್ನ ವೃತ್ತಿ ಜೀವನ ಪ್ರಾರಂಭ ಮಾಡಿದೆ. ಇದೇ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಏನಿದೆ ಅದು ಒಂದು ಆಕ್ಚುಲಿ ಒಂದು ಮೇರ್ ಇದರಲ್ಲಿರೋ ಪರ್ವತದ ಹೇಗಿದೆಯಾ ಅದೇ ಥರ ಉತ್ತುಂಗದಲ್ಲಿರುವಂಥ ಸಂಸ್ಥೆ. ಅದನ್ನು ನಮ್ಮ ಮೈಸೂರು ರಾಜರು ಯಾರಿದ್ದಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಅವರು 1926 ಪ್ರಾರಂಭ ಮಾಡಿದಂಥ ಸಂಸ್ಥೆ ಅದು. ಸೊ ಅಂಥ ಒಂದು ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ನೇಮಕಗೊಂಡು ನನ್ನ ವೃತ್ತಿ ಜೀವನವನ್ನು 1986 ಪ್ರಾರಂಭ ಮಾಡಿದೆ. 86-93 ಅಲ್ಲಿ ಹೆಬ್ಬಾಳದ

0: ಇದೆ ಈ ಸಂಸ್ಥೆ,
1: ಆ
0: ಸಂಸ್ಥೆಯಲ್ಲೇ ಕೆಲಸ ಮಾಡ್ತಿದ್ದೆ. 99ರಲ್ಲಿ ನನಗೆ ಬೆಳಗಾವಿನಲ್ಲಿ ಒಂದು ಪ್ರಾದೇಶಿಕ ಸಂಶೋಧನಾಲಯ ಅಂತ ಇದೆ, ಇದೇ ಸಂಸ್ಥೆ ಕೆಳಗಡೆ. ಸೊ ಅಲ್ಲಿಗೆ ವರ್ಗಾವಣೆ ಆಯಿತು. 99ರಿಂದ 2010ರವರೆಗೂ ನಾನು ಬೆಳಗಾವಿಯಲ್ಲಿ ಪ್ರಾದೇಶಿಕ ಸಂಶೋಧನಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಅದರಲ್ಲಿ ಇಲ್ಲಿ ಇದ್ದಿದ್ದು ಏನು ಎಕ್ಸ್ಪೋಜರ್ ಅಂತ ಹೇಳಬೇಕು, 86ರಿಂದ 99 ನಾನು ಹೊಸದಾಗಿ ನೇಮಕಗೊಂಡಿದ್ದರಿಂದ ನಾನು ಬೇರೆ ಕೈ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೆ. ಆದರೆ 99ರಲ್ಲಿ ಅಲ್ಲಿ ಏನಿಗೆ ವರ್ಗಾವಣೆ ಆಯಿತು, ಅಲ್ಲಿ ನಾನೇ ಅಲ್ಲಿ ಹೆಡ್, ಇಡೀ ಡಿವಿಷನ್ಗೆ, ಬೆಳಗಾವಿ ಡಿವಿಷನ್ಗೆ ನಾನೇ ಹೆಡ್. ಸೊ ನನ್ನ ಕೈ ಕೆಳಗೆ ಆ ಜುರಿಸ್ಟ್ರಿಕ್ಷನ್ನಲ್ಲಿ 7 ಜಿಲ್ಲೆಗಳು ಬರ್ತಾ ಇತ್ತು. ಸೊ ಆ 7 ಜಿಲ್ಲೆಗಳಲ್ಲಿ ಏನೇ ಕಾಯಿಲೆ ಆಗಲಿ, ಈಗ ಅಲ್ಲಿ ಲೋಕಲ್ಲಿ ಯಾರು ವೆಟನರಿ ಆಫೀಸರ್ ಇರ್ತಾರೆ, ಅಲ್ಲಿ ಅಂದರೆ ವೆಟನರಿ ಡಿಸ್ಪೆನ್ಸರಿಗಳಿರುತ್ತೆ, ಆಸ್ಪತ್ರೆಗಳಿರುತ್ತೆ, ಅವ್ರಿಗೆ ಕೆಲವು ಸಲ ಅವ್ರಿಗೆ ರೋಗ ನಿರ್ಧರಣೆ ಮಾಡಲಿಕ್ಕೆ ಆಗಲ್ಲ, ಅಂದರೆ ಏನು ಡಯಾಗ್ನೋಸಿಸ್ ಮಾಡೋಕ್ಕಾಗದೇ ಇರುವಂಥ ತೊಂದರೆಗಳಾದಾಗ, ಅದು ಹಸುಗಳಲ್ಲಾಗ್ಬೋದು, ಕುರಿಗಳಲ್ಲಾಗ್ಬೋದು, ಯಾವುದೇ ಪ್ರಾಣಿಗಳಲ್ಲಾಗ್ಬೋದು. ಸೊ ಅದರಲ್ಲಿ ಆ ಥರ ಪ್ರಾಬ್ಲಮ್ ಆದಾಗ ನಾನು ಸಂಶೋಧನಾಧಿಕಾರಿಯಾಗಿ ರೀಜನಲ್ ಇದ್ದಿದ್ದರಿಂದ ನನಗೆ ಹೇಳಿ ಕಳಿಸ್ತಾರೆ. ಸೊ ಆವಾಗ ನಾನು ಎಲ್ಲ ಕಡೆಗೂ ಎಲ್ಲೇ ಇರಲಿ ಪ್ರಾಬ್ಲಮ್, 7 ಜಿಲ್ಲೆನಲ್ಲಿ, ಸೊ 7 ಜಿಲ್ಲೆನಲ್ಲಿ ಏನೇ ತೊಂದರೆ ಆದರೂ ನನಗೆ ಹೋಗ್ತಾ ಇದ್ದೆ. ನಾನು ಅಲ್ಲಿಗೆ ಹೋಗಿ ಆದಷ್ಟೂ ಸ್ಪಾಟಲ್ಲಿ ಡಯಾಗ್ನೋಸಿಸ್ ಮಾಡೋಕ್ಕಾದರೆ ಅದನ್ನಂದರೆ ರೋಗ ಲಕ್ಷಣಗಳನ್ನ ನೋಡಿ ಅಧ್ಯಯನ ಮಾಡಿ ಅದೇನು ಕಾಯಿಲೆ ಇರ್ಬೋದು ಅಂತ ಹೇಳಿಬಿಟ್ಟು ಅಲ್ಲೇ ನಿರ್ಧರಣೆ ಮಾಡೋಕ್ಕಾಗತ್ತೆ ಅಂದರೆ ಅಲ್ಲೇ ಹೇಳಿಬಿಟ್ಟು ಮುಂಜಾಗ್ರತೆಯಾಗಿ ಇನ್ನೇನು ಮಾಡಬೇಕು, ಮತ್ತು ಟ್ರೀ ಔಷಧೋಪಚಾರಗಳು ಏನು ತೊಗೋಬೇಕು ಅದನ್ನೆಲ್ಲ ಹೇಳಿ ಬರ್ತಾ ಇದ್ವಿ. ಜೊತೆಗೆ ಮಾದರಿಗಳನ್ನು ಕೂಡ, ಅಂದರೆ ಸ್ಯಾಂಪಲ್ಸ್ ಏನಿದೆ, ಕ್ಲಿನಿಕಲ್ ಸ್ಯಾಂಪಲ್ಸ್ ತೊಗೊಂಡು ಅದನ್ನು ಲ್ಯಾಬೊರೇಟ್ರಿಗೆ ತೊಗೊಂಡು ಬಂದು ಅದರ ವಿಶ್ಲೇಷಣೆ ಮಾಡಿ, ಅಂದರೆ ಲ್ಯಾಬೊರೇಟ್ರಿ ಅನಾಲಿಸಿಸ್, ಅದನ್ನು ಮಾಡಿ ಅದರ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡ್ತಾ ಇದ್ವಿ. ಕನ್ಫರ್ಮ್ ಮಾಡಿ ಆ ಕಾಯಿಲೆ ಯಾವುದು, ಮತ್ತು ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೋಬೇಕು ಅಥವಾ ಔಷಧೋಪಚಾರಗಳು ಏನು ಕೊಡಬೇಕು, ಮತ್ತು ಅದಕ್ಕೆ ಬೇರೆ ಸುತ್ತಮುತ್ತಲು, ಯಾಕೆ ಕಾಯಿಲೆ ಬಂದಿರುವಂಥ ಪ್ರಾಣಿ ಒಂದು ಭಾಗ ಆದರೆ ಇನ್ನು ಕಾಯಿಲೆ ಬರದೇ ಇರೋವಂಥದ್ದು ಹೆಚ್ಚಿನ ಅಂಶದಲ್ಲಿರುತ್ತೆ, ಇಡೀ ಪಾಪ್ಯುಲೇಷನ್ ಇರುತ್ತೆ. ಸೊ ಅದಕ್ಕೆ ಬರದೇ ಇರೋದಕ್ಕೆ ಏನು ಮುಂಜಾಗ್ರತೆಯಾಗಿ ಲಸಿಕೆ ತೊಗೋಬೇಕು ಅಂತ ಹೇಳ್ಬಿಟ್ಟು, ಯಾವ ಲಸಿಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೂಡ ನಾನು ಅಡ್ವೈಸ್ ಮಾಡ್ತಾ ಇದ್ದೆ,
1: ಮಾಡ್ತಿದ್ರಿ.
0: ಸೊ
1: ಅದು ಒಂಥರ ವಿಶೇಷ, ಆ ಭಾಗದಲ್ಲಿ ಎಲ್ಲ ಕಡೆ ಕೆಲಸ ಮಾಡಿ ಬಂದವರಿಗೆ ಇನ್ನೂ ಜಾಸ್ತಿ ಅನುಭವ ಆಗಿರ್ತದೆ. ಆ ಪ್ರಾದೇಶಿಕವಾಗಿ ಜನರ ಜನಜೀವನನು ವಿಭಿನ್ನವಾಗಿರುತ್ತೆ. ಅಲ್ಲಿ ಬದುಕು ನಡೆಸೋದು ಅಂತಂದ್ರೆ ನಮ್ಮ ಕೆಲಸದ ಜೊತೆ ಜೊತೆಗೆ ಜನರ ಜೊತೆಗೆ ಬೆರೆಯೋದೇ ಒಂದು ವಿಶೇಷವಾದಂತಹ ಅನುಭವ.
0: ಖಂಡಿತ ಖಂಡಿತ.
1: ಈಗ ನೀವು ಬೆಳಗಾಂದಲ್ಲಿ ಇದ್ದಾಗಲಿ ಮತ್ತೆ ಈಗ ಬೆಂಗಳೂರು ಇಲ್ಲಿಂದ ಅಲ್ಲಿ ಏನು ವ್ಯತ್ಯಾಸ ಅನಿಸ್ತಿತ್ತು, ಜನರ ಜೊತೆಗಿನ ಒಂದು ಒಡನಾಟ ಹೇಗಿರ್ತಿತ್ತು?
0: ನಿಜ ಹೇಳ್ಬೇಕು ಅಂತಂದ್ರೆ ಬೆಂಗಳೂರು, ನಾನು ಆಕ್ಚುಲಿ ಬೆಂಗಳೂರಿನವನು, ಬೆಂಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಚಿಕ್ಕ ಹೆಜ್ಜಾಜಿ ಅಂತ ದೊಡ್ಡಬಳ್ಳಾಪುರ ತಾಲೂಕಿನಿಂದ ನಾನು ಹುಟ್ಟಿ ಬೆಳೆದಿರೋದು. ಆದರೂ ಕೂಡ ನಗರದಲ್ಲಿನೇ ನಂದು ಬೆಳವಣಿಗೆ ಎಲ್ಲ, ನನ್ನ ಚೈಲ್ಡ್ಹುಡ್ ಆಗಲಿ ಕಾಲೇಜ್ ಡೇಸ್ ಅಲ್ಲಿ ಎಲ್ಲಾನು ಇಲ್ಲೇ ಕಳೆದಿರೋದು. ಆದರೂ ಕೂಡ ಅಲ್ಲಿ ಬೆಳಗಾವ್ ಅಂತ ನಗರದಲ್ಲಿ ಅಲ್ಲಿ ಕುರಿಗಾರರು, ಎಸ್ಪೆಷಲಿ ಕುರುಬ್ರು ಅಂತ ಅಥವಾ ಕುರಿಗಾರರು ಅಂತ ಏನಂತೀರಿ, ಅವ್ರ ಜೊತೆ ಒಡನಾಟ ತುಂಬಾ ಚೆನ್ನಾಗಿತ್ತು. ಅವರು ಹೇಗೆ ಅಂತಂತಂದ್ರೆ, ಪ್ರೀತಿ ತೋರಿಸಿದ್ರೆ ನಿಮ್ಗೆ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರ್ತಾರೆ, ಎರಡೂ ತರನೂ ಇರುತ್ತೆ. ಆದ್ರೆ ನನಗೆ ಅವರ ಒಡನಾಟದಲ್ಲಿ ಪ್ರೀತಿ ತುಂಬಾ ಗಳಿಸಿದೀನಿ ನಾನು. ಅಂದ್ರೆ ನಾವು ಅವ್ರಿಗೆ ಏನು ಅದೇ ತರನೇ ಸೇವೆನೂ ಕೊಡ್ತಾ ಇದ್ವಿ. ಅವ್ರಿಗೇನಾದ್ರು ತೊಂದರೆ ಆಯ್ತು ಅಂತಂದ್ರೆ ಟೈಮ್ ನೋಡ್ತಿರ್ಲಿಲ್ಲ, ಯಾವುದೇ ಟೈಮಲ್ಲಿ ಆಗ್ಲಿ ಅವ್ರು ಫೋನ್ ಮಾಡಿದ್ರೆ ಈ ತರ ಬಾಬು ತೊಂದರೆ ಇದೆ ಸರ್ ಅಂದ್ರೆ, ಪಾಪ ಅವ್ರ ಕುರಿಗಳು ಎಲ್ಲೋ ಬಿಟ್ಟಿರ್ತಾರೆ. ಈಗ ನಮಗೆ ಹೇಗೆ ಮನೆಗಳಿದೆ ಆತರ ಕುರಿಗಳಿಗೆ ಮನೆ ಇರಲ್ಲ, ನಿಮ್ಗೆ ಗೊತ್ತಿದೆ ಅಲ್ವಾ, ಯಾರಪ್ಪ ಅಂತ ಹೇಳ್ಬಿಟ್ಟು ಕಟ್ತಾರೆ ಅಥವಾ ಕೊಟ್ಟಿಗೆ ತರಾನೆ ಹಟ್ಟಿ ಹಾಕೋದು ಅಂತಾರೆ, ಬಲೆ ಹಾಕ್ಬಿಟ್ಟು ಅಲ್ಲಿ ಕುರಿಗಳನ್ನ ಬಿಟ್ಟಿರ್ತಾರೆ. ಸೊ ಅದು ಎಲ್ಲೋ ಇರುತ್ತೆ, ಊರಾಚೆ ಇರುತ್ತೆ. ಸೊ ಅಂತ ಕಡೆಗೆಲ್ಲ ಹೋಗಿದ್ದೀನಿ ನಾನು, ಅಂತ ಕಡೆಗೆ ಹೋಗಿ ಅವ್ರದ್ದು ಏನು ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ಅದಕ್ಕೆ ಸೂಟಬಲ್ ಆಗಿ ಇಂಜೆಕ್ಷನ್ ಆಗಲಿ ಟ್ರೀಟ್ಮೆಂಟ್ ಏನು ಕೊಡಬೇಕು ಅಂತೆಲ್ಲ ಅಡ್ವೈಸ್ ಮಾಡಿಬಿಟ್ಟು ಬರ್ತಾ ಇದ್ವಿ. ಸೊ ಇನ್ ದಿ ಪ್ರೋಸೆಸ್ ಅಲ್ಲಿ ಅವ್ರ ಜೊತೆಗೆ ಒಂದು ಒಬ್ಬನಾಗಿ ಬೆಳೆದಿದ್ದೀನಿ ಅಂತ ಹೇಳ್ಬೋದು. 11 ವರ್ಷ ನಾನು ಎಷ್ಟೋ ಸಲ ನೀವು ನಮ್ದೇ ಇರ್ಬೋದು, ಕುರಿಗಳ ಹಾಲಿಂದ ಮಾಡಿರೋ ಟೀ ಕುಡ್ದಿದ್ದೀನಿ.
1: ಹಾ,
0: ಯಾಕೆ ಜನಕ್ಕೆ ಸಾಧಾರಣವಾಗಿ ಎಲ್ಲ
1: ಸಿಕ್ಕಲ್ಲ, ಅದು ಸಿಗೋದೇ ಇಲ್ಲ ಅನ್ಕೊಳ್ಳಿ, ಸಿಗ್ಬೇಕಂತಂದ್ರೆ ಬೆಲೆ ಕೊಡ್ಬೇಕು.
0: ಕುರಿ ಹಾಲು ಸ್ವಲ್ಪ ವಾಸನೆ ಇರುತ್ತೆ, ಆದ್ರೆ ಮೇಕೆ ಹಾಲು ನಿಮ್ಗೆ ಗೊತ್ತೇ ಆಗೋದಿಲ್ಲ, ಈ ಹಾಲಿದ್ದಂಗೆ ಇರುತ್ತೆ, ಅದೇ ತರನೇ ಕಾಫಿ ಇರುತ್ತೆ, ಟೀ ಮಾಡ್ತಾರಲ್ಲ.
1: ಸರಿ, ಈಗ ಈ ಒಂದು ಇಲಾಖೆನಲ್ಲಿ ತಾವು ಒಬ್ಬ ಮುಖ್ಯಸ್ಥರಾಗಿ ಕೂಡ ಕೆಲಸ ನಿರ್ವಹಿಸ್ತಾ ಕಾಲ ಕಳೀತಾ ಹೋದ್ರಿ, ಇಂಥದ್ದೊಂದು ಕೋರ್ಸ್ ಇದು ನನಗೆ ಇಷ್ಟು ಅನುಭವ ಕೊಟ್ಟಿದೆಯಲ್ಲ, ಇಂಥ ಒಂದು ವಿಶೇಷ ಡಿಪಾರ್ಟ್ಮೆಂಟು, ಭಾಳ ಒಂದು ಒಳ್ಳೆಯ ಡಿಪಾರ್ಟ್ಮೆಂಟ್ ಇದು ಅಂತಂತ ಹೇಳಿ ನಿಮ್ಗೆ ಅನಿಸ್ತು. ಇಂಥದ್ದು ಪಶು ವೈದ್ಯಕೀಯ ಈ ಒಂದು ಕೋರ್ಸ್ ಅನ್ನ ಮಾಡಬೇಕು, ವೆಟರ್ನಿಟಿ ಓದಬೇಕು ಅಂತಂತೇಳಿ ನಿಮ್ಗೆ ಮೊದಲೇ ಅನಿಸುತ್ತಾ? ನಿಮ್ಮ ಓದಿನ ದಿನಗಳಲ್ಲಿ ಏನೇನು ಚಟುವಟಿಕೆಗಳಿದ್ವು? ಮತ್ತೆ ನಾನು ಈ ಪಕ್ಕ ಮರ್ತುಬಿಟ್ಟು ಈ ಡಿಪಾರ್ಟ್ಮೆಂಟ್ಗೆ ಬಂದೆ ಅಂತಾನು ಕೆಲಸಲ ಅಂತಿರ್ತಾರೆ ಕೆಲವರು.
0: ಅಲ್ಲ, ನೀವು ಹೇಳಿದ ನಿಜಾನೇ, ನಾನು ತಪ್ಪಿ ಬಂದವನೇನೆ ಈ ಡಿಪಾರ್ಟ್ಮೆಂಟ್ಗೆ. ಆ್ಯಕ್ಚುಲ್ ನಿಜ ಹೇಳಬೇಕು ಅಂದರೆ ನನಗೂ ಆ್ಯಕ್ಚುಲ್ ಆಗಿ ಜನರಲ್ ಟೆಂಡೆನ್ಸಿ ಹೇಗಿರ್ತದೆ ಅದೇ ಥರ ನನಗೂ ಇಂಜಿನಿಯರಿಂಗ್ ಓದಬೇಕು ಅಂತ ತುಂಬ ಇಷ್ಟ ಇತ್ತು. ಅದು ಸೀಟು ಸಿಕ್ಕಿತ್ತು, ಆದರೆ ಮನೆ ವಾತಾವರಣ ಅಂದರೆ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸುಲಭವಾಗಿ ಇಲ್ಲದೆ ಇದ್ದಿದ್ದರಿಂದ ನನಗೆ ಮೆರಿಟ್ ಮೇಲ್ ಇಲ್ಲಿ ಎರಡು ಕಡೆನೂ ಮೆರಿಟ್ ಮೇಲ್ ಸಿಕ್ಕಿತ್ತು. ಸೊ ಹಾಗಾಗಿ ಇಲ್ಲಿ ಮೆರಿಟ್ ಮೇಲ್ ಸಿಕ್ಕಾಗ ನಮ್ಮ ತಂದೆ ಇಲ್ಲ ಇಲ್ಲ ಇದರಲ್ಲಿ ಹೋಗು, ಇದರಲ್ಲಿ ಜಾಸ್ತಿ ಖರ್ಚಿಲ್ಲ ಅಂತ ಹೇಳಿಬಿಟ್ಟು ನಿಜ ನಿಜ ಹೇಳಬೇಕು ಅಂದರೆ ಅದು. ಆದರೆ ನಾನು ಯಾವತ್ತೂ ಅದಕ್ಕೆ ಏನು ರಿಗ್ರೆಷನ್ ಅಂತ ರಿಗ್ರೆಟ್ ಅಂತೂ ಇಲ್ಲ, ನೋ ರಿಗ್ರೆಟ್, ಪಶ್ಚಾತ್ತಾಪ ಇಲ್ಲ.
1: ನೀವು ತುಂಬಾ ಸುದೈವಿಗಳು, ಇಂತಹ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದೀರಿ ನೀವು ಅಂತ ಹೇಳಿ ಬೇರೆಯವರು ನೋಡೋರು ಹೇಳ್ತಾರೆ.
0: ಖಂಡಿತ ಖಂಡಿತ,
1: ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಅವಕಾಶಗಳು ಇದ್ದವು ಅವಾಗ, ಮತ್ತೆ ಈ ತರ ವೆಟರ್ನರಿ ಓದವರಿಗೆ ಅವಕಾಶಗಳು ಆಗ್ಲೂ ಈಗಲೂ ಹಾಗೆ ಇದೆ, ತುಂಬಾ ಡಿಮಾಂಡ್ ಅಂತ ಹೇಳಿ ಈಗಲೂ ಹೇಳ್ತಾರೆ. MBBS ಸೀಟ್ ಸಿಕ್ಕೋದಕ್ಕಿಂತ ವೆಟರ್ನರಿ ಸಿಕ್ಕರೆ ಬೇಕಾದ್ರೆ ವೆಟರ್ನರಿ ಹೋಗೋಪ್ಪ ಅಂತ ಹೇಳಿ ಹೇಳೋರು.
0: ಹೌದು ಹೌದು, MBBS ಸೀಟ್ ಸಿಕ್ತಿತ್ತು, ವೆಟರ್ನರಿ ಸೀಟ್ ಸಿಕ್ತಿರ್ಲಿಲ್ಲ ಅವಾಗ, ಆ ತರ ಡಿಮ್ಯಾಂಡ್ ಇತ್ತು. ನಾನು ಅದೇ ಹೇಳದ್ನಲ್ಲ, ಅದು ತಪ್ಪಿ ಹೋದ್ರೂ ಕೂಡ ನನಗೇನು ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್.
1: ಒಳ್ಳೆಯದಾಗಿ ಈಗ ಇಡಿಯಾಗಿ ಸಂಸಾರ ಸಮೇತ ಒಂದೊಂದು ಊರಿಗೆ ಹೋಗ್ಬೇಕು, ಆವಾಗ ಇಲ್ಲಿ ನಮ್ದು ಮೂಲ ಊರು ಬಿಟ್ಟು ಹೋಗಿರ್ಬೇಕಾಗತ್ತೆ. ಸುಮಾರು ವರ್ಷ ಕಾಲ ಇಲ್ಲಿದ್ದಾಗ ಇಲ್ಲಿ ಮನೆ ಕಟ್ಕೊಂಡು ಅಕಸ್ಮಾತ್ ಇದ್ಬಿಟ್ರೆ ಮನೆನೇ ಬಿಟ್ಟು ಹೋಗ್ಬೇಕು, ಮನೆ ಇನ್ನೊಬ್ರಿಗೆ ಬಾಡಿಗೆ ಕೊಡ್ಬೇಕು ಇತ್ಯಾದಿ ಎಲ್ಲ ಇರ್ತವೆ. ಹೇಗೆ ಅನಿಸ್ತಿತ್ತು ಬೆಂಗಳೂರಿಂದ ಬೆಳಗಾವಿ ಆ ಕಡೆ ಎಲ್ಲ ಓಡಾಡುವ?
0: ಅಲ್ಲ, ಆದ್ರೆ ಸರ್ಕಾರಿ ಸೇವೆ ಅಂತ ಇದ್ದಾಗ ನಾವು ಇದನ್ನೆಲ್ಲ ನೋಡಬಾರ್ದು ಅಲ್ವಾ, ಅದು ನಿಮಗೂ ಗೊತ್ತಿರುತ್ತೆ. ಏ, ಬೆಂಗಳೂರಿನವನೇ ಇರ್ಬೋದು ನಾನು, ಆದರೂ ಕೂಡ ಸರ್ಕಾರಿ ಸೇವೆಯಲ್ಲಿ ಇದ್ದಾಗ ವರ್ಗಾವಣೆ ಅನ್ನೋದು ಸಾಧಾರಣ ಸಂಸಾರ ಸಮಯ ಅದಲ್ಲ. ಅಫ್ಕೋರ್ಸ್, ನಾನು ಈ ಸಂಸ್ಥೆಯಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ಇದ್ದಿದ್ದರಿಂದ ಅಲ್ಲಿ ಪ್ರಾದೇಶಿಕ ಸಂಶೋಧನಾ ಕೇಂದ್ರಗಳು ಏನಿತ್ತು ಅದು ಬರೀ ನಾಲ್ಕೆ, ಒಂದೊಂದು ಡಿವಿಷನ್ಗೆ ಒಂದೊಂದಿತ್ತು, ಅದರಿಂದ ಇಡೀ ರಾಜ್ಯದಲ್ಲಿ ನಾಲ್ಕೇ ಇದ್ದಿದ್ದು, ಬೆಂಗಳೂರು ಬಿಟ್ಟರೆ ಇನ್ನು ನಾಲ್ಕು ಕಡೆಗಿತ್ತು. ಸೊ ಹಾಗಾಗಿ ಅದರಲ್ಲಿ ಒಂದು ಬೆಳಗಾವಿ. ಸೊ ಬೆಳಗಾವಿಗೆ ಹೋದಾಗ ಇನ್ಫ್ಯಾಕ್ಟ್ ನನಗೂ ಆ್ಯಕ್ಚುಲ್ ಆಗಿ ಟ್ರಾನ್ಸ್ಫರ್ ಆದಾಗ ಬೇಜಾರಾಗಿತ್ತು, ಯಾಕೆಂದ್ರೆ ನನ್ನ ಮಕ್ಕಳು ಚಿಕ್ಕವರಿದ್ದರು. ಹಾಂ, ನನ್ನ ಮಗು ದೊಡ್ಡವನು 2ನೇ ಕ್ಲಾಸು, ಎರಡನೇ ಮಗು ನನ್ನ ಮಗಳು, ಅವಳು UKGಯಲ್ಲಿ ಇದ್ಲು. ಸೊ ಹಾಗಾಗಿ ಅವಾಗ ಅದನ್ನು ಶಿಫ್ಟ್ ಮಾಡ್ಕೊಂಡು ಫ್ಯಾಮಿಲಿ ಶಿಫ್ಟ್ ಮಾಡಬೇಕು ಅಂದರೆ ತೊಂದರೆ ಇರೋವಂಥದ್ದೆ, ಬಟ್ ಆದ್ರೂ ನಾವು ಒಟ್ಟಿಗೆ ಇರಬೇಕು ಅನ್ನೋದೊಂದು ಮನಸ್ಸಲ್ಲಿತ್ತು, ಮತ್ತು ಸೇವೆ ಮಾಡಬೇಕು ಅನ್ನೋದೊಂದು ಇದ್ದಿದ್ದರಿಂದ ಸೊ ಫ್ಯಾಮಿಲಿ ಕರ್ಕೊಂಡೇನೆ ಹೋದೆ. ಬಟ್ ಒಂದು ಹೇಳಬೇಕು, ನಿಮಗೆ ನಿಜ ಹೇಳಬೇಕು ಅಂತಂದರೆ ಬಹಳ ಖುಷಿ ಪಟ್ಟಿದ್ದೀವಿ. ನನ್ನ ಮಕ್ಕಳದ್ದು ಆಲ್ಮೋಸ್ಟ್ ಎಜುಕೇಷನ್ ಎಲ್ಲ ಮಗಳದ್ದು ಅಪ್ ಟು 10th standard ವರೆಗೂ, ಮಗ PUC ಮುಗಿಸೋವರೆಗೂ ಅಲ್ಲೇ ಇದ್ವಿ. ಮತ್ತೆ ಬೆಳಗಾವಿ ತುಂಬ ಇಷ್ಟಪಡುವಂಥ ಜಾಗ ನಿಮಗೆ, ಅಂದರೆ ಎಜುಕೇಷನ್ ವಿಷಯದಲ್ಲೂ ಇಟ್ಸ್ ಎಜುಕೇಷನ್ ಹಬ್ ನಾರ್ತ್ ಕರ್ನಾಟಕಗೆ, ಅದು ಒಂದು. ಎರಡನೇದು, ನಿಮಗೆ ಏನು ಪರ್ಫಾರ್ಮಿಂಗ್ ಆರ್ಟ್ಸ್ ಇದೆ, ಕಲೆ ಪ್ರದರ್ಶನ ಕಲೆಗಳಿದೆ, ಅದರಲ್ಲಿ ಕೂಡ ಸಾಕಷ್ಟು ಅವಕಾಶ ಇದೆ ನಿಮಗೆ. ಇನ್ಫ್ಯಾಕ್ಟ್ ಅಲ್ಲಿ ಇದ್ದಿದ್ದರಿಂದ ನನ್ನ ಮಗಳು, ನಾವು 5 ವರ್ಷಕ್ಕೇ ನನ್ನ ಮಗಳನ್ನ ಭರತನಾಟ್ಯಕ್ಕೆ ಹಾಕಿದೆ. ಹಾಂ, ಅವಳು ಇನ್ಫ್ಯಾಕ್ಟ್ ಅವಳು 5ನೇ ಕ್ಲಾಸಿಗೆ ಬಂದಾಗ ಅವಳು ಸ್ಟೇಟ್ಗೆ ಬಾಲಪ್ರತಿಭೆ ಅಂತ ಹೇಳ್ಬಿಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕಾಂಪಿಟೇಷನ್ಗಳು ನಡೆಸ್ತಾರೆ, ಸ್ಪರ್ಧೆ ನಡೆಸ್ತಾರೆ
1: ಪ್ರತಿಭಾ ಕಾರಂಜಿಗಳಲ್ಲಿ ಕೂಡ.
0: ಆ ಪ್ರತಿಭಾ ಕಾರಂಜಿ ತರನೇ ಇದು ಕಲಾ ಪ್ರತಿಭೋತ್ಸವ ಅಂತ ನಡೆಸ್ತಾರೆ. ಅವಾಗ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ವಿಭಾಗ ಮಟ್ಟದಲ್ಲಿ ಅದೆರಡು ಕಡೆನೂ ನನ್ನ ಮಗಳು ಫಸ್ಟ್ ಬಂದು, ಆಮೇಲೆ ರಾಜ್ಯ ಮಟ್ಟದಲ್ಲೂ ಕೂಡ ಬಾಲ ಪ್ರತಿಭೆಯಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾಳೆ.
1: ವೆರಿ ಗುಡ್, ವೆರಿ ಗುಡ್, ಭಾರಿ ಸಂತೋಷ.
0: ಅದು ಒಂದು. ಮತ್ತೆ ಜೊತೆಗೆ ನನ್ನ ಮಗ ಆಕ್ಚುಲ್ ಆಗಿ ಅಲ್ಲಿದ್ದಾಗ ಅವನು ತಬಲಾ ಕಲಿತಾ ಇದ್ದ, ಅಲ್ಲಿ ತಬಲಾ ಕಲಿತಿದ್ದ, ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ತಬಲಾ ಜಾಸ್ತಿ, ಇಲ್ಲಿ ಮೃದಂಗ ಇದ್ದಂಗೆ. ಬಟ್ ಮೃದಂಗದ ಕಡೆ ಒಲವು ನಮಗೆ ಜಾಸ್ತಿ ಇತ್ತು ಜೊತೆ, ಯಾಕಂದ್ರೆ ನನ್ನ ಹೆಂಡತಿ ಕೂಡ ಹಾಡುಗಾರಿಕೆಯಲ್ಲಿ ಇರ್ತಾಳೆ, ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಇರ್ತಾಳೆ. ಸೊ ಆದ್ರಿಂದ ಅವಳಿಗೆ ಮೃದಂಗ ಕಲಿಸ್ಬೇಕು ಅಂತ ನಮ್ಮಿಬ್ರಿಗೂ ತುಂಬಾ ಇಷ್ಟ ಆಯ್ತು,
1: ಅಂದ್ರೆ ಒಬ್ರು ಹಾಡಿದಾಗ ಒಬ್ರು ಮೃದಂಗ
0: ಆಗತ್ತೆ ಅಂತ ಹೇಳಿ. ಸೊ ಅದಕ್ಕೆ ಏನ್ ಮಾಡ್ತಾ ಇದ್ವಿ, ಅವನ ಅಲ್ಲಿ ತಬಲಾ ಕಲಿತಿದ್ದ, ಬಟ್ ಇಲ್ಲಿಗೆ ಬಂದು ಮೃದಂಗ ಕಲಿತಾ ಇದ್ದ.
1: ಈಗಾಯ್ತು, ಇವರೆಲ್ಲ ತಬಲಾ ಮೃದಂಗ ಹಾಡುಗಾರರು ಎಲ್ಲರೂ ಸಿಕ್ಕರು. ನಿಮ್ಗೆ?
0: ನಾನು ಆಕ್ಚುಲ್ ಆಗಿ ನಾನು ಆಕ್ಚುಲಿ ಹಾಡುಗಾರನೇ, ನಾನು ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಜೂನಿಯರ್ ಗ್ರೇಡ್ ಪರೀಕ್ಷೆ ಪಾಸ್ ಮಾಡಿದ್ದೀನಿ. ಜೊತೆಲಿ ಹಾಡು ಕೂಡ ಹಾಡ್ತೀನಿ ಕೆಲವು ಕಡೆ ಎಲ್ಲರ. ಅದು ಒಂದು. ಮತ್ತೆ ಇನ್ನೊಂದು, ನಾನು ವೈಲಿನ್ ಕಲ್ತಿದ್ದೀನಿ.
1: ವೈರಿ ಗುಡ್.
0: ವೈಲಿನ್ ಈಗ್ಲೂ ಕಲಿತಾ ಇದ್ದೀನಿ
1: ಅಲ್ವಾ?
0: ರಿಟೈರ್ಮೆಂಟ್ ಸರ್ವಿಸ್ ಅಲ್ಲಿ ಇರೋ ತನಕ ಒಂದಾಗತ್ತಲ್ಲ, ಅವಾಗ ಸರ್ವಿಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಪರ್ಸನಲ್ ಲೈಫ್ ಇದನ್ನೆಲ್ಲ ಹಾಬೀಸ್ ಕಂಟಿನ್ಯೂ ಮಾಡಕ್ ನಮ್ಗೆ ಅವಕಾಶ ಕಡಿಮೆ ಇರುತ್ತೆ.
1: ಮತ್ತೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ಅದು ಇನ್ನೂ
0: ಆಗಲ್ಲ
1: 24 ತಾಸು ನಾವು ಸರ್ಕಾರಿ ಅಧಿಕಾರಿ.
0: ಯಾಕಂದ್ರೆ ನಾನು ರಿಟೈರ್ಮೆಂಟ್ ಒಂದು ಫ್ಯೂ ಇಯರ್ಸ್ ಮುಂಚೆಯಿಂದ ನಾನು ಹೇಳಿದೆ ನಿಮಗೆ ಸದರ್ನ್ ರೀಜನಲ್ ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಅಂತ, ದಕ್ಷಿಣ ಪ್ರಾಂತೀಯ ರೋಗ ನಿರ್ಧರಣಾ ಕೇಂದ್ರದ ಮುಖ್ಯಸ್ಥ ಆಗಿದ್ದೆ ನಾನು. ಅದರಲ್ಲಿ ಸದರ್ನ್ ಸ್ಟೇಟ್ಸ್ ಹಾ, ಕರ್ನಾಟಕ, ತಮಿಳ್ನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ಪಾಂಡಿಚೇರಿ, ಇದಿಷ್ಟಕ್ಕೆ ಹೌದು ಸದರ್ನ್ ಇಂಡಿಯಾಗೆ. ಸದರ್ನ್ ಇಂಡಿಯಾಗೆ ದಿಸ್ ವಾಸ್ ಎ ರೆಫರಲ್ ಲ್ಯಾಬೊರೇಟರಿ
1: ಅಲ್ವಾ. ಇದು ಒಂಥರ ಬಹಳ ವಿಶೇಷವಾದಂತಹ ಡಿಪಾರ್ಟ್ಮೆಂಟು. ಈಗ ದೊಡ್ಡ ದೊಡ್ಡ ಕೆಲವು ರೋಗಗಳನ್ನ ಒಂದೊಂದು ಪರೀಕ್ಷೆಗಳನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗುತ್ತೆ.
0: ಹೌದು,
1: ಆ ರೀತಿ ನಿಮ್ಮ ಒಂದು ಕೆಲಸದ ಅವಧಿನಲ್ಲಿ ಇಂಥದ್ದು ಒಂದು ಸವಾಲಿನ ಕೆಲಸ ನಾನು ಮಾಡಬೇಕಾಯ್ತು, ಬಹಳ ಜವಾಬ್ದಾರಿ ಇತ್ತು ಅಂತಂತ ಹೇಳಿ ಇಂಥದ್ದು ಏನಾದ್ರು ಇದೆಯಾ ಸರ್?
0: ಖಂಡಿತ. ಹಕ್ಕಿ ಜ್ವರದ ಔಟ್ ಬ್ರೇಕ್ಗಳಾದಾಗ, ರೋಗೋದ್ರೇಕ್ಗಳಾಗತ್ತಲ್ಲ, ಅವಾಗಂತೂ ನಮ್ಮ ಜವಾಬ್ದಾರಿ ಹೇಳಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕೇರಳದಲ್ಲಿ ಒಂದ್ಸಲ ಜ್ಞಾಪಕ ಇದೆ ಚೆನ್ನಾಗಿ, ಕೇರಳದಲ್ಲಿ ಬಾತುಕೋಳಿಗಳಲ್ಲಿ ಹಕ್ಕಿ ಜ್ವರ ಬಂದ್ಬಿಟ್ಟಿತ್ತು. ಅವಾಗ ಕೋಳಿಗಳಲ್ಲಿ ಬರೋದು ಸಾಧಾರಣ ಆಗಿತ್ತು, ಅಷ್ಟೊತ್ತಿಗೆ ಹೊಸದಾಗಿದ್ರು ಕೂಡ ಸಾಧಾರಣ ಆಗಿತ್ತು. ಅಲ್ಲಿ ಕೇರಳದಲ್ಲಿ ಬಾತುಕೋಳಿಗಳ ಸಂಖ್ಯೆ ಜಾಸ್ತಿ, ನಿಮ್ಗೆ ಗೊತ್ತಿರ್ಬೋದು. ಸೊ ಅಲ್ಲಿ ಡಕ್ಸ್ ಅಲ್ಲಿ ಹಕ್ಕಿ ಜ್ವರ ಬಂದ್ಬಿಟ್ಟಿತ್ತು. ನಾವು ಅವಾಗ ಸಾಧಾರಣ ಅಂದ್ರೆ ಸೈಂಟಿಸ್ಟ್ ಆಗಿದ್ರು ಕೂಡ ಅಪ್ ಟು ಚೀಫ್ ಮಿನಿಸ್ಟರ್ ತನಕ ಡಿಸ್ಕಷನ್ ಹೋಗ್ತಾ ಇದ್ವಿ, ಈವನ್ ಡೆಲ್ಲಿಯಿಂದ ಬರೋರು. ಇದು ಆಕ್ಚುಲಿ SRDDL ಅನ್ನೋದು ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಅದು. ಸೊ ಅಲ್ಲಿಂದ ನಾನು ಅದೇ ಹೇಳಿದ್ನಲ್ಲ, ನನ್ನ ಇದರಲ್ಲಿ 7 ರಾಜ್ಯಗಳು ಬರ್ತಾ ಇತ್ತು ಅಂತ. ಸೊ ಅವಾಗ ಅಪ್ ಟು ಚೀಫ್ ಮಿನಿಸ್ಟರ್ ತನಕ ಹೋಗಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಏನ್ ಮಾಡ್ಬೇಕು ಮುಂದೆ. ಮತ್ತೇನು ಅಂದ್ರೆ ಅದು ಬರೀ ಅಷ್ಟಕ್ಕೆ ಅಲ್ಲ, ಕೋಳಿ ಸಾಯ್ತು ಅದು ಏನ್ ಡಯಾಗ್ನೋಸಿಸ್ ಅಲ್ಲಿಗೆ ನಿಲ್ತಿರ್ಲಿಲ್ಲ. ಪ್ರಿವೆನ್ಷನ್ ಏನ್ ತಗೋಬೇಕು, ಮತ್ತೆ ಅದರ ಡಿಸ್ಪೋಸಲ್ ಹೇಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಇರ್ತಿತ್ತು. ಸೊ ಅದೆಲ್ಲ ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ಬೈ ಇಟ್ ಸೆಲ್ಫ್. ತುಂಬಾ ಅಂದ್ರೆ ನಾನಂತೂ ಜವಾಬ್ದಾರಿ ಇರ್ತಿತ್ತು, ಅಷ್ಟೇ ಕಷ್ಟ ಪಟ್ಟಿದ್ದೀನಿ, ಆದ್ರೂ ಖುಷಿ ಪಟ್ಟಿದ್ದೀನಿ.
1: ಈಗ ಇದ್ ಜೊತೆ ಜೊತೆಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಇಂಥ ಅಧಿಕಾರಿಗಳನ್ನಾದರೂ ನಾವು ಸ್ಮರಿಸ್ತೀವಿ, ಸ್ನೇಹಿತರು ಅಂದ್ರೆ ಸ್ನೇಹಿತರಾಗಿರ್ತೀವಿ, ಬಟ್ ಜೊತೆ ಜೊತೆಗೆ ಕೊಲೀಗ್ ಆಗಿರ್ತೀವಿ. ಅಲ್ಲಿ ಏನೋ ಒಂದು ಆ ಒಂದು ಸ್ನೇಹದ ಅದ್ರ ದೃಷ್ಟಿಯಿಂದ ನಮ್ಗೆ ಒಂಥರ ಬಹಳ ಚೆನ್ನಾಗಿತ್ತು ಅಂತ ಹೇಳಿ ನೆನಪಿಸೋದಾದ್ರೆ.
0: ಅದೇ ನನ್ನ ಕೊಲೀಗ್ಸ್ ಕೊಲೀಗು ಕ್ಲಾಸ್ಮೇಟ್, ನಾನು 78 ಇಂದ ನಾನು ಕ್ಲಾಸ್ಮೇಟ್ ಆಗಿದ್ದೆ. 78-83 ಡಿಗ್ರಿನಲ್ಲಿ ಕ್ಲಾಸ್ಮೇಟ್, ಆಮೇಲೆ ಮಾಸ್ಟರ್ ಡಿಗ್ರಿಲಿ ಕ್ಲಾಸ್ಮೇಟ್, ಆಮೇಲೆ ಒಂದೇ ಕಡೆ ಕೆಲಸಕ್ಕೆ ಸೇರಿದ್ವಿ, ಡಾಕ್ಟರ್ ವೆಂಕಟೇಶ್ ಅಂತ ಹೇಳ್ಬಿಟ್ಟು. ಸೊ ನಾವಿಬ್ರು ಅದೇ ಸಂಸ್ಥೆಗೆ ಸೇರಿದ್ವಿ, ರಿಟೈರ್ ಆಗೋ ತನಕ ಅಲ್ಲೇ ಇದ್ವಿ. ಅವನು 1 ವರ್ಷ ಮುಂಚೆ ರಿಟೈರ್ ಆದ,
1: ಅಷ್ಟೇ
0: 2023 ಅವನು ರಿಟೈರ್ ಆದ, ನಾ 24 ರಿಟೈರ್ ಆದೆ. ವಿ ಹ್ಯಾಡ್ ವೆರಿ ಗುಡ್ ಟೈಮ್. ಮತ್ತೆ ನನ್ನ ಸಬಾರ್ಡಿನೇಟ್ ಸ್ಟಾಫ್ ಅಂದ್ರೆ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತ ಅಧಿಕಾರಿಗಳು, ಶಿವರಾಜ್ ಅಂತ ಹೇಳಿ ಅವರು ಇವಾಗ SRDDL ಹೆಡ್ ಆಗಿದ್ದಾರೆ, ಮತ್ತೆ ಶಿವಶಂಕರ್ ಅಂತ ಹೇಳ್ಬಿಟ್ಟು ಅವರು ಇನ್ನೊಂದು ಡಿಪಾರ್ಟ್ಮೆಂಟ್ ಹೆಡ್
1: ಆಗಿದ್ದಾರೆ. ಡಿಪಾರ್ಟ್ಮೆಂಟ್ ಇಂದ ನಾವು ಹೊರಗಡೆ ಬಂದು ನಿವೃತ್ತಿ ಜೀವನ ನಡೆಸ್ತಾ ಇರ್ತೀವಿ, ಮತ್ತೆ ಬೇರೆ ಬೇರೆ ಕಾರಣದಿಂದ ಅಲ್ಲಿ ನಾವು ಹೋಗೋದಿರುತ್ತೆ, ಅಥವಾ ಯಾವುದೋ ಒಂದು ಮಾಹಿತಿ ಕೊಡೋದಿರ್ತದೆ, ಉಪನ್ಯಾಸ ಕೊಡೋದಿರ್ತದೆ, ಒಂದು ಏನೋ ಸಮಾರಂಭ ಇರ್ತದೆ, ಹಾಗೆ ಹೇಗೆ ನೀವು ಕನೆಕ್ಟ್ ಆಗಿದ್ದೀರಿ ಮತ್ತೆ?
0: ಅದೇ ಒಂದು ವೃತ್ತಿ ಜೀವನದ್ದು ಒಂದು ಹೋಗ್ತಿರ್ತೀವಿ ಬರ್ತಿರ್ತೀವಿ ಅದರದ್ದೆಲ್ಲ ನಡೀತಿರುತ್ತೆ. ಮತ್ತೆ ಇನ್ನೊಂದು ನನಗೆ ಎಕ್ಸ್ಪರ್ಟೀಸ್ ಏನು ಅಂತಂದ್ರೆ ಈ NABL ಅಂತ ಒಂದು ಅಕ್ರೆಡಿಟೇಷನ್ ಇದೆ, ಹಾಸ್ಪಿಟಲ್ಗಳಿಗೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು, ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಗಳಿಗೆ ಅವ್ರದೇ ಆದಂತ ಒಂದು ಸ್ಟ್ಯಾಂಡರ್ಡ್ ಇದೆ ಅಂತ ಹೇಳ್ಬಿಟ್ಟು NABL ಅಂತ ಒಂದು ಇದೆ, ನ್ಯಾಷನಲ್ ಅಕ್ರೆಡಿಟೇಷನ್ ಬ್ಯೂರೋ ಅಂತ ಹೇಳ್ಬಿಟ್ಟು. ನಾನಿದ್ದಾಗ ಆಕ್ಚುಲಾಗಿ ನನ್ನ 6 ಲ್ಯಾಬೊರೇಟರಿಗಳಿಗೆ, ನನ್ನ ಕೈ ಕೆಳಗಡೆ 7 ಲ್ಯಾಬೊರೇಟರಿ ಇತ್ತು, 6 ಲ್ಯಾಬೊರೇಟರಿಗಳಿಗೆ 23 ಟೆಸ್ಟ್ಗಳಿಗೆ ನಾನು NABL ಅಕ್ರೆಡಿಟೇಷನ್ ಮಾಡಿಸಿದ್ದೆ. ಸೊ ಅದು ಇಂಡಿಯಾದಲ್ಲೇನೆ ಫಾರ್ ದ ಫಸ್ಟ್ ಟೈಮ್.
1: ವೆರಿ ಗುಡ್.
0: ಇನ್ಫ್ಯಾಕ್ಟ್ ಅನಿಮಲ್ ಹಸ್ಬೆಂಡ್ರಿ ಕಮಿಷನರ್ ನಮ್ಮ ರಿವ್ಯೂ ಎಲ್ಲ ತಗೊಳ್ತಾ ಇದ್ರಲ್ಲ, ಅವಾಗ ತುಂಬಾ ಅಪ್ರಿಷಿಯೇಟ್ ಮಾಡ್ಬಿಟ್ಟು ಹೇಳಿದ್ರು SRDDL ಹೆಡ್ ಡಾಕ್ಟರ್ ಶ್ರೀಪಾದ್ ಅವರು, ಇವರು ಇವಾಗ NABL ಅಕ್ರೆಡಿಟೇಷನ್ ಮಾಡಿದ್ದಾರೆ, ಸೊ ಇದನ್ನ ಮಾದರಿಯಾಗಿ ತಗೊಂಡು ರೋಲ್ ಮಾಡಲ್ ತರ ತಗೊಂಡು ಬೇರೆ ಎಲ್ಲ ಇಲ್ಲಿ ಸದರ್ನ್ ರೀಜನ್ ಅಲ್ಲಿ ಹೇಗೆ SRDDL ಇದೆ ಅದೇ ತರ ಇಂಡಿಯಾದಲ್ಲಿ 6 ಇದೆ. ಸೊ ಬೇರೆ ಎಲ್ಲಾರ್ಗು ಹೇಳೋರು ಅವ್ರದ್ದು ರೋಲ್ ಮಾಡಲ್ ತರ ತಗೊಂಡು ನೀವು ಬೇರೆ ಎಲ್ಲರೂ ಅಕ್ರೆಡಿಟೇಷನ್ ಮಾಡಿಸಿ ಅಂತ ಹೇಳ್ಬಿಟ್ಟು. ಈಗ ನೆಕ್ಸ್ಟ್ ಅದೇ ಹೇಳಿದ್ನಲ್ಲ ಡಾಕ್ಟರ್ ಶಿವರಾಜ್ ಅಂತ, ಅವರು ಕಂಟಿನ್ಯೂ ಮಾಡ್ತಿದ್ದಾರೆ ಲೆಗೆಸಿ. ಅವರು ಇವಾಗ ನೆಕ್ಸ್ಟ್ ರಿನ್ಯೂಯಲ್ ಆಯ್ತು, NABL 2030 ತನಕ ರಿನ್ಯೂಯಲ್ ಆಗಿದೆ. ಇಟ್ಸ್ ಗೋಯಿಂಗ್ ಆನ್ ವೆರಿ ವೆಲ್.
1: ಇದೇ ನಮ್ಗೆ ಯಾಕಂದ್ರೆ ಜನಸಾಮಾನ್ಯರು ಹೊರಗಡೆ ಕಲಾವಿದರಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಂಗೆ, ಸರ್ವಿಸ್ ಇದ್ದವ್ರಿಗೆ ಯಾವ್ದೇ ರೀತಿಯಾದಂತ ಪುರಸ್ಕಾರಗಳು ಪ್ರಶಸ್ತಿಗಳು ಘೋಷಣೆ ಆಗಲ್ಲ. ನಮ್ದು ಏನಂದ್ರೆ ಮಾಡಿದ ಕೆಲಸ, ಅಲ್ಲಿ ಸಾಧನೆ ಹೇಗಿತ್ತು ಅದನ್ನೇ ನಾವು ನೋಡ್ತಾ ಇರ್ತೀವಿ, ಅದರ ನೆನಪಲ್ಲೇ ಇರ್ತೀವಿ. ಅಂದ್ರೆ ಒಂದು ಇಂಥ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದು ನಮ್ದು ಒಂದು ಒಳ್ಳೆ ಲಕ್ ಅಂತಂತೂ ಹೇಳ್ತೀವಿ. ಅಂದ್ರೆ ಆ ರೀತಿಯಲ್ಲಿ ಕೆಲಸ ಮಾಡಿರ್ತೀವಿ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ಹಂಗಾಗಿರ್ತದೆ.
0: ನಾನು ರಿಸರ್ಚ್ ಸೈಡ್ ಇದ್ದಿದ್ರಿಂದ ನನ್ನ ಆರ್ಟಿಕಲ್ಗಳಿಗೆ ಪ್ರಶಸ್ತಿಗಳು ಬಂದಿದೆ. ನಮ್ಮ ವರ್ಕ್ ನ ಗುರುತಿಸಿ ರೆಕಗ್ನಿಷನ್ ಮಾಡಿ ನಮ್ಗೆಲ್ಲ ಪ್ರಶಸ್ತಿಗಳು ಬಂದಿದೆ. ಖುಷಿ ತಂದಿದೆ. ಒಟ್ಟಿನಲ್ಲಿ ನನ್ನ PhD ವರ್ಕ್ಗೆ ಪೇಟೆಂಟ್ಗೆ ಕೂಡ ಹೋಗಿತ್ತು. ಪೇಟೆನ್ಸಿ ಅಂತೀವಲ್ಲ, ಪೇಟೆಂಟ್ ಹೋಗಿತ್ತು.
1: PhD ಕೂಡ
0: ಮಾಡಿದ್ವಿ. ಇನ್ನೊಂದೇನಂತಂದ್ರೆ ನನ್ನ ಸೇವೆನ ಗುರುತಿಸಿ ಕರ್ನಾಟಕ ವೆಟನರಿ ಅಸೋಸಿಯೇಷನ್ ಏನಿದೆ ಅವರು ನನಗೆ ನಕುಲ ಅವಾರ್ಡ್ ಅಂತ ಹೇಳ್ಬಿಟ್ಟು, ನಕುಲ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಬೆಸ್ಟ್ ವೆಟರ್ನೇರಿಯನ್ ಫಾರ್ ದಿ ಇಯರ್ ಅಂತ ಹೇಳ್ಬಿಟ್ಟು ನಕುಲ ಅವಾರ್ಡ್ ಕೊಟ್ಟಿದ್ದಾರೆ. ಈ ತರ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ.
1: ಬಹಳ ಸಂತೋಷ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡ್ತಾ, ಒಂದು ವಿಶೇಷವಾದಂತ ಅನುಭವ.
0: ಜೊತೆಗೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಾನು ಪ್ರೊಫೆಷನ್ ವೆಟನರಿ, ಅದರ ದ್ಯಾನ್ ದಟ್ ಆಕ್ಚುಲಿ ವೇದಗಣಿತನ ಟೀಚ್ ಮಾಡ್ತೀನಿ. ವೇದಗಣಿತ ಕಳೆದ 25 ವರ್ಷದಿಂದ, ವೇದಿಕ್ ಮ್ಯಾಥಮೆಟಿಕ್ಸ್ ಈ ಕಳೆದ 25 ವರ್ಷದಿಂದ ಅಫ್ಕೋರ್ಸ್ ನಾನು ಕಲಿತು, ಆಮೇಲೆ ಮಕ್ಕಳಿಗೂ ಟೀಚ್ ಮಾಡಿ ಕಳೆದ 25 ವರ್ಷದಿಂದ ಇವತ್ತಿನವರೆಗೂ
1: ಮಾಡ್ತಾ ಇದ್ದೀರಾ?
0: ಮಾಡ್ತಾ ಇದ್ದೀನಿ.
1: ನಿಮ್ಗೆ ಬಿಡುವೆ ಇಲ್ಲ ಹಂಗಾರೆ?
0: ಮತ್ತೆ
1: ಸಂಗೀತ ಇದೆ, ವೇದಿಕ್ ಮ್ಯಾಥಮೆಟಿಕ್ಸ್ ಮಾಡ್ತೀರಿ,
0: ಮಕ್ಕಳಿಗೆ
1: ಸಮಯ ಬಿದ್ರೆ ಉಪನ್ಯಾಸಕ್ಕೆ ಅಲ್ಲಿ ಇಲ್ಲಿ ಸೂಚನೆ ಕೊಡಕ್ ಹೋಗ್ತೀನಿ.
0: ಆತರ ಎಲ್ಲ ಸ್ಕೂಲ್ಗಳಿಗೂ ಹೋಗಿ ವೇದಗಣಿತ ಪ್ರಚಾರ ಸಿಕ್ಕಂಗ ಆಗುತ್ತೆ, ನಮಗೂ ಒಂದು ಮಕ್ಕಳ ಜೊತೆಗೆ ಒಡನಾಟ ಸಿಕ್ಕತ್ತಲ್ಲ, ಆ ಖುಷಿ ಏನು ಇರುತ್ತೆ ಅಂತ ಹೇಳಿ ಹೋಗ್ತಿರ್ತೀನಿ.
1: ನಿವೃತ್ತ ಜೀವನ ಸಂತೃಪ್ತ ಜೀವನ
0: ಖಂಡಿತ
1: ನಡೀತಾ ಇದೆ. ಈ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀವಿ ಸರ್. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದು ಇಂದಿನ ಬಾಳ ಬೆಳಕು ಕಾರ್ಯಕ್ರಮ ಮೂಡಿ ಬಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್

0: ಅವನೆ.
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಪಂಡ್ರಿಬಾಯಿ ಅವರೇ.
0: ಏನಮ್ಮ,
1: ನಮ್ ಸ್ಟುಡಿಯೋಗ್ ಬಂದು ಇಷ್ಟೊತ್ತು ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಿಕೊಟ್ಟು ನಿಮ್ಮ ಆಸೆ ಆಕಾಂಕ್ಷೆಗಳು ಏನೇ ಇದ್ರೂ ಅದು ಫಲಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮ್ಮ ಶ್ರೋತೃಗಳೊಂದಿಗೆ ಮತ್ತೆ ನಮ್ಮೊಂದಿಗೆ ಇಷ್ಟೊತ್ತು ನೀವು ಕಳೆದಿದ್ದಕ್ಕಾಗಿ ಕೃತಜ್ಞತೆಗಳು. ನಮಸ್ಕಾರ.
0: ನನಗೂ ತುಂಬಾ ದಿನದಿಂದ ನಿಮ್ಮ ಭೇಟಿ ಮಾಡಬೇಕು ಅಂತ ಆಸೆ ಇತ್ತು, ಆದರೆ ಕಾರ್ಯಕಾರಣಗಳಿಂದ ಇಷ್ಟು ದಿನ ಸಾಧ್ಯವಾಗಲಿಲ್ಲ. ಮಾತಾಡೋದು ಎಷ್ಟೋ ಇದೆ ಆದರೆ ವೇಳೆ ಇಲ್ಲ. ನಮಸ್ಕಾರ. ಜಯ ಕರ್ನಾಟಕ ಮಾತೆ.
2: ಕೇಳುಗರೆ, ಇದುವರೆಗೆ ಆಕಾಶ ಬುಟ್ಟಿ ಸರಣಿ ಕಾರ್ಯಕ್ರಮದಲ್ಲಿ ಹಿರಿಯ ಬಹುಭಾಷಾ ನಟಿ ಹಾಗೂ ನಿರ್ಮಾಪಕಿ ಪಂಡರಿಬಾಯಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದ್ರಲ್ಲ. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ ಆಗಿತ್ತು. ನಮಸ್ಕಾರ.
3: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿ.

0: ಇದೀಗ ಸಮಯ 3 ಗಂಟೆ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 3:07, ಹೊಂಬಿಸಿಲು ಕಾರ್ಯಕ್ರಮ ಭಾನುವಾರದ ಮಧ್ಯಾಹ್ನದ ಹೊಂಬಿಸಿಲು. ಇಂದು ಭಾರತದ ಕಲೆ ಮತ್ತು ಸಂಸ್ಕೃತಿಯ ಕುರಿತಾದ ಪ್ರಶ್ನೆಗಳನ್ನು ನಿಮಗಾಗಿ ಹೊತ್ತು ತಂದಿದ್ದೇನೆ ನಾನು ಶ್ರಾವ್ಯ ಹರುಮನೆ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಇದೀಗ ಶುರು ಮಾಡೋಣ ರಸಪ್ರಶ್ನೆ ಕಾರ್ಯಕ್ರಮ. ಮೊದಲಿನ ಪ್ರಶ್ನೆ, ಭಾರತದ ಕಲೆ ಮತ್ತು ಸಂಸ್ಕೃತಿಯ ಕುರಿತಾಗಿ ಸಾರನಾಥದ ಅಶೋಕ ಸ್ತಂಭದ ಸಿಂಹದ ಮುಕುಟ ಅಂದರೆ ಲಯನ್ ದ ಕ್ಯಾಪಿಟಲ್, ಇದರ ಕೆಳಗೆ ವೃತ್ತಾಕಾರದಲ್ಲಿ ಸುತ್ತಲೂ ಇರುವ 4 ಪ್ರಾಣಿಗಳು ಯಾವುವು? ಸಾರನಾಥದ ಅಶೋಕ ಸ್ತಂಭದ ಸಿಂಹದ ಮುಕುಟದ ಕೆಳಗೆ ವೃತ್ತಾಕಾರದಲ್ಲಿ

0: ಸುತ್ತಲೂ ಇರುವ ನಾಲ್ಕು ಪ್ರಾಣಿಗಳು ಯಾವುವು? ಇದು ಮೊದಲನೇ ಪ್ರಶ್ನೆ. ನಮ್ಮ ವಾಟ್ಸಪ್ ಸಂಖ್ಯೆ 9408901013. ಇದೀಗ ಗೀತೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರದಿಂದ ಅನುರಾಧ ಭಟ್, ವ್ಯಾಸರಾಜ್ ಹಾಗೂ ವಸಿಷ್ಠ ಎನ್ ಸಿಂಹ ಅವರ ಗಾಯನದಲ್ಲಿ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.
1: How would you describe our love?

0: ಐದು ಗಂಟೆಗೆ ಕೇಳಿ
1: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನನ್ನ ಮೊದಲ ಪ್ರಶ್ನೆ ಆಗಿತ್ತು, ಸಾರನಾಥದ ಅಶೋಕ ಸ್ತಂಭದ ಸಿಂಹದ ಮುಕುಟದ ಕೆಳಗೆ ವೃತ್ತಾಕಾರದಲ್ಲಿ ಸುತ್ತಲೂ ಇರುವ ನಾಲ್ಕು ಪ್ರಾಣಿಗಳು ಯಾವುವು ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರು ಹೀಗಿದೆ: ಜಗದಾಂಬಿಕಾ ಹಂಸವೇಣಿ, ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರ, ಹೊನ್ನೂರ್ ಅಲಿ ಹನುಮಂತಾಪುರ ಜಗಳೂರು, ಮಂಡಿಕಲ್ ಕೃಪಾ ಉಮೇಶ್, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್, ದತ್ತು ಕಲಬುರ್ಗಿಯಿಂದ, ರಾಕೇಶ್ ಹರಿಹರದಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಸರಿಯಾದ ಉತ್ತರ: ಆನೆ, ಕುದುರೆ, ಗೂಳಿ ಮತ್ತು ಸಿಂಹ. ಈ ನಾಲ್ಕು ಪ್ರಾಣಿಗಳು ಸ್ತಂಭದ ಮೇಲ್ಭಾಗದಲ್ಲಿರುವ ಅಶೋಕ ಚಕ್ರಗಳ ಮಧ್ಯದಲ್ಲಿ ಕೆತ್ತಲ್ಪಟ್ಟಿವೆ. ಪ್ರಾಣಿಗಳ ನಡುವೆ ಧರ್ಮ ಚಕ್ರಗಳಿವೆ: ಬುಲ್, ಹಾರ್ಸ್, ಎಲಿಫೆಂಟ್ ಅಂಡ್ ಲಯನ್. ಆನೆ, ಕುದುರೆ, ಗೂಳಿ, ಸಿಂಹ. ಮುಂದಿನ ಪ್ರಶ್ನೆ: ಪ್ರಸಿದ್ಧ ತ್ರಿಮೂರ್ತಿ ಶಿಲ್ಪಕಲೆ ಯಾವ ಗುಹೆಯಲ್ಲಿದೆ? ಇದು ಮುಂದಿನ ಪ್ರಶ್ನೆ. ಸರಿ ಉತ್ತರ ನೀವು ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಇದೀಗ ಮುಂದಿನ ಗೀತೆ: ಯಾವ ಮೋಹನ ಮುರಳಿ ಕರೆಯಿತು ಚಿತ್ರದಿಂದ ಹರಿಚರಣ್ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅನಿಲ್ ಸಿಜೆ ಅವರ ಸಂಗೀತ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಆಕಾಶವಾಣಿ.
2: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 3:21, ಹೊಂಬಿಸಿಲು ಕಾರ್ಯಕ್ರಮ. ನನ್ನ ಪ್ರಶ್ನೆ ಆಗಿತ್ತು, ಪ್ರಸಿದ್ಧ ತ್ರಿಮೂರ್ತಿ ಶಿಲ್ಪಕಲೆ ಯಾವ ಗುಹೆಯಲ್ಲಿದೆ? ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರು, ಪುನರಾವರ್ತನೆ ಆಗದ ಹೆಸರುಗಳು ಹೀಗಿವೆ: ವಾಸಿಂ ಅಲಿ ಜಗಳೂರು, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರು, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂ ಶ್ರಾವ್ಯ ಹರಿಹರದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆ, ವಾಣಿಶ್ರೀ ಧಾರವಾಡ, ಗಾಯತ್ರಿ ಧಾರವಾಡ, ಶರಣಪ್ಪ ಹಟ್ಟಿ ಚಿನ್ನದ ಗಣಿ, ಗುರುರಾಜ್ ವಿರೂಪಾಕ್ಷಪುರದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಎಲಿಫೆಂಟಾ ಕೇವ್ಸ್. ಪ್ರಸಿದ್ಧ ತ್ರಿಮೂರ್ತಿ ಶಿಲ್ಪಕಲೆ ಮಹಾರಾಷ್ಟ್ರದ ಮುಂಬೈ ಹತ್ತಿರ ಇರುವ ಎಲಿಫೆಂಟಾ ಗುಹೆಗಳಲ್ಲಿ ಅಂದರೆ ಎಲಿಫೆಂಟಾ ಕೇವ್ಸ್ನಲ್ಲಿ ಇದೆ. ಇದನ್ನು ಘಾರಾಪುರಿ ಅಂತಲೂ ಕರೀತಾರೆ. ಈ ಶಿಲ್ಪಕಲೆ ಸುಮಾರು 20 ಎತ್ತರವಿದ್ದು, ಎಲಿಫೆಂಟ್ ಗುಹೆಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೂ ಸೇರಿವೆ. ಮುಂದಿನ ಪ್ರಶ್ನೆ, ಭೂಮಿ ಸ್ಪರ್ಶ ಮುದ್ರೆ ಯಾರ ಶಿಲ್ಪಕಲೆ ಅಥವಾ ಪ್ರತಿಮೆಗೆ ಸಂಬಂಧಿಸಿದೆ? ಭೂಮಿ ಸ್ಪರ್ಶ ಮುದ್ರೆ ಇದು ಯಾರ ಶಿಲ್ಪಕಲೆ ಅಥವಾ ಪ್ರತಿಮೆಗೆ ಸಂಬಂಧಿಸಿದೆ? ಇದೀಗ ಮುಂದಿನ ಗೀತೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಚಿತ್ರದಿಂದ ವಾಸುಕಿ ವೈಭವ್ ಅವರ ಗಾಯನದಲ್ಲಿ, ವಾಸುಕಿ ವೈಭವ್ ಅವರದ್ದೇ ಸಾಹಿತ್ಯ, ನೋಬಿನ್ ಪೌಲ್ ಅವರ ಸಂಗೀತ.

ಏನಾಗಿತ್ತು? ಭೂಮಿ ಸ್ಪರ್ಶ ಮುದ್ರೆ ಯಾರ ಶಿಲ್ಪಕಲೆ ಅಥವಾ ಪ್ರತಿಮೆಗೆ ಸಂಬಂಧಿಸಿದ್ದು ಅಂತ ಸರಿ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ರಘುನಾರಾಯಣ್ ಬೆಂಗಳೂರು, ಸೋನು ಚಿತ್ರದುರ್ಗದಿಂದ, ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿ, ಅನುಷಾ ಸುಮಾ ತುಮಕೂರಿನಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಸುಮಿತಾ ಸಂಡೂರಿನಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರದಿಂದ, ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಸುಮನ್ ಸಮನ್ವಿತ, ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಗೌತಮ ಬುದ್ಧ. ಭೂಮಿ ಸ್ಪರ್ಶ ಮುದ್ರೆಯ ಪ್ರಮುಖವಾಗಿ ಗೌತಮ ಬುದ್ಧನ ಶಿಲ್ಪ ಕಲೆಗೆ ಸಂಬಂಧಿಸಿದ್ದಾಗಿದೆ. ಭೂಮಿ ಸ್ಪರ್ಶ ಎಂದರೆ ಭೂಮಿಯನ್ನು ಮುಟ್ಟುವುದು ಎಂದರ್ಥ. ಈ ಮುದ್ರೆಯಲ್ಲಿ ಬುದ್ಧ ತನ್ನ ಬಲಗೈ ಬೆರಳುಗಳಿಂದ ಭೂಮಿಯನ್ನು ಸ್ಪರ್ಶಿಸುತ್ತಾ ಕುಳಿತಿರ್ತಾನೆ. ಬುದ್ಧನು ಜ್ಞಾನೋದಯ ಪಡೆಯುವ ಸಂದರ್ಭದಲ್ಲಿ ಮಾರ ಎಂಬ ಅಧರ್ಮದ ಶಕ್ತಿಯವನನ್ನು ವಿಚಲಿತಗೊಳಿಸಲು ಪ್ರಯತ್ನಿಸಿದಾಗ ಬುದ್ಧನು ತನ್ನ ಜ್ಞಾನೋದಯಕ್ಕೆ ಸಾಕ್ಷಿಯಾಗಿರಲು ಭೂಮಿ ತಾಯಿಯನ್ನು ಕರೆದ ಅಂತ ಹೇಳಿ ಒಂದು ಸಂಕೇತ ಪ್ರತೀತಿ ಇದೆ. ಮುಂದಿನ ಪ್ರಶ್ನೆ: ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಯಾವಾಗ ದೊರೆಯಿತು? ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಅಂದರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್, ಈ ಸ್ಥಾನಮಾನ ಯಾವಾಗ ದೊರೆಯಿತು? ಇದು ಮುಂದಿನ ಪ್ರಶ್ನೆ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ಇದೀಗ ಮುಂದಿನ ಗೀತೆ ಚಮಕ್ ಚಿತ್ರದಿಂದ ಹರಿಚರಣ್ ಹಾಗೂ ಪ್ರಿಯಾ ಹಿಮೇಶ್ ಅವರ ಗಾಯನದಲ್ಲಿ, ವಿಶ್ವಜಿತ್ ಅವರ ಸಾಹಿತ್ಯ, ಜುದಾ ಸ್ಯಾಂಡಿ ಅವರ ಸಂಗೀತ.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಹೊಂಬಿಸಿಲು ಕಾರ್ಯಕ್ರಮ ನನ್ನ ಪ್ರಶ್ನೆ ಆಗಿತ್ತು, ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಯಾವಾಗ ದೊರೆಯಿತು ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ. ಪುನರಾವರ್ತನೆ ಆಗದ ಹೆಸರುಗಳು ಸುಧಾನಾರಾಯಣ್ ಕೆ ಹಳ್ಳಿ ಲೀಲಾ ಬೇಗೂರಿನಿಂದ, ಪಿಂಟು ಜಿದ್ದಿ ಕುಮತೆ ಬಿಜಾಪುರ್, ಸಿದ್ದು ಕಲ್ಬುರ್ಗಿಯಿಂದ, ಶ್ರವಂತ್ ಚಿತ್ರದುರ್ಗದಿಂದ, ರಿತಿ ಎಸ್ ರಾವ್ ಆರ್ಆರ್ ನಗರ್ನಿಂದ, ಆಶಾ ಶ್ರೀನಿವಾಸ್ ಎ ಹರಿಹರನ್ ವಿಜ್ಞಾನ ನಗರದಿಂದ, ಎಸ್ಎಂ ಶೋಭಾ ಹಾಸನ್ನಿಂದ, ಪ್ರಕಾಶ್ ಕಲ್ಲೂರು ಗುಬ್ಬಿ ತಾಲೂಕಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು 2008. ಭಾರತ ಸರ್ಕಾರವು 2008 ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆ ಎಂಬ ಉನ್ನತ ಸ್ಥಾನಮಾನವನ್ನು ನೀಡಿತು. ಕನ್ನಡದ 2000 ವರ್ಷಗಳಿಗೂ ಹೆಚ್ಚಿನ ಪ್ರಾಚೀನ ಸಾಹಿತ್ಯಿಕ ಇತಿಹಾಸವನ್ನು ಪರಿಗಣಿಸಿ ಈ ಗೌರವವನ್ನು ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಜ್ಯೋತಿರ್ಲಿಂಗಗಳನ್ನು ಹೊಂದಿರುವ ರಾಜ್ಯ ಯಾವುದು? ಅತಿ ಹೆಚ್ಚು ಜ್ಯೋತಿರ್ಲಿಂಗಗಳನ್ನು ಹೊಂದಿರುವ ಭಾರತದ ರಾಜ್ಯ ಯಾವುದು? ಇದು ಮುಂದಿನ ಪ್ರಶ್ನೆ. ಇದೀಗ ಗೀತೆ ಗರುಡ ಗಮನ ವೃಷಭ ವಾಹನ ಚಿತ್ರದಿಂದ, ವಾಸುಕಿ ವೈಭವ್ ಅವರ ಗಾಯನದಲ್ಲಿ ಪವನ್ ಭಟ್ ಅವರ ಸಾಹಿತ್ಯ, ಮಿಥುನ್ ಮುಕುಂದನ್ ಅವರ ಸಂಗೀತ.

ಜೆಂಟಲ್ಮನ್ ಚಿತ್ರದಾಗಿ ತೇನ ಕೇಳಿದ್ರಿ. ಸಂಜಿತ್ ಹೆಗ್ಡೆ ಬಾಬಿ ಸಿಆರ್ ಅವರ ಗಾಯನದಲ್ಲಿ ನಾಗಾರ್ಜುನ್ ಶರ್ಮಾ, ಕಿನ್ನಾಲ್ ರಾಜ್ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ. ಪ್ರಶ್ನೆ ಆಗಿತ್ತು, ಅತಿ ಹೆಚ್ಚು ಜ್ಯೋತಿರ್ಲಿಂಗಗಳನ್ನು ಹೊಂದಿರುವ ರಾಜ್ಯ ಯಾವುದು ಅಂತ. ಸಂದೇಶಗಳು ಹರಿದು ಬರ್ತಾ ಇದೆ, ಆದರೆ ಕೇವಲ 10 ಜನರ ಹೆಸರುಗಳನ್ನು ಪರಿಗಣನೆ ಮಾಡಬೇಕಾಗಿರೋದ್ರಿಂದ ಮೊದಲು ಸರಿ ಉತ್ತರ ನೀಡಿದವರ 10 ಜನರ ಹೆಸರು ಹೀಗಿದೆ: ಬೂದಿಗೆರೆ ಮುರಳಿ, ಕವಿತಾ ಶಹಾಪುರದಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ, ಎಸ್ ನಾಗರಾಜು ಅನ್ನಪೂರ್ಣೇಶ್ವರಿ ನಗರ, ರಾಜ್ಕುಮಾರ್ ಕಾತರಕಿ KHB ಕಾಲೋನಿ ಹರಿಹರ, ಯರಿಯಪ್ಪ ಬೆಳಗುರ್ಕಿ ಲಿಂಗಸಗೂರು, ಪ್ರಸನ್ನ ಮೆಲ್ಬೋರ್ನ್ ಆಸ್ಟ್ರೇಲಿಯಾದಿಂದ, ಪ್ರಜ್ವಲ್ ತೀರ್ಥಹಳ್ಳಿಯಿಂದ, ಸುರೇಶ್ ಪಾಟೀಲ್ ವಿದ್ಯಾನಗರ ರಾಯಚೂರಿನಿಂದ, ಐಸಿ ಪಾಟೀಲ್ ವಿಜಯಪುರದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಮಹಾರಾಷ್ಟ್ರ. ಭಾರತದಲ್ಲಿ ಅತಿ ಹೆಚ್ಚು ಶಿವ ಜ್ಯೋತಿರ್ಲಿಂಗಗಳನ್ನು ಹೊಂದಿರುವ ರಾಜ್ಯ ಮಹಾರಾಷ್ಟ್ರ. ಇಲ್ಲಿರುವ 3 ಜ್ಯೋತಿರ್ಲಿಂಗಗಳು ಭೀಮಾಶಂಕರ, ತ್ರಯಂಬಕೇಶ್ವರ ಮತ್ತು ಕೃಷ್ಣೇಶ್ವರ. ಮುಂದಿನ ಪ್ರಶ್ನೆ: ಕುತುಬ್ ಮಿನಾರ್ ನಿರ್ಮಾಣವು ಯಾರ ಆಳ್ವಿಕೆಯ ಕಾಲದಲ್ಲಿ ಪ್ರಾರಂಭವಾಯಿತು? ಕುತುಬ್ ಮಿನಾರ್ ನಿರ್ಮಾಣ ಯಾರ ಆಳ್ವಿಕೆಯ ಕಾಲದಲ್ಲಿ ಪ್ರಾರಂಭವಾಯಿತು? ಇದು ಮುಂದಿನ ಪ್ರಶ್ನೆ.

ಜೋಗಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಗುರು ಕಿರಣ್ ಅವರ ಸಂಗೀತ ಈ ಗೀತೆಗಿತ್ತು. ನನ್ನ ಪ್ರಶ್ನೆ ಆಗಿತ್ತು, ಕುತುಬ್ ಮಿನಾರ್ ನಿರ್ಮಾಣವು ಯಾರ ಆಳ್ವಿಕೆಯ ಕಾಲದಲ್ಲಿ ಪ್ರಾರಂಭವಾಯಿತು ಅಂತ. ಸರಿ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ರಾಘವೇಂದ್ರ ಎಸ್ ಚಳ್ಳಕೆರೆ, ಆಯಶಾ ಬಾನು ಜಗಳೂರು, ಹರೀಶ್ ಮಲ್ಲೇಶ್ವರದಿಂದ, ವತ್ಸಲ ಮೂರ್ತಿ, ಡಾಕ್ಟರ್ ಮೋಹನ್ ಹರಿಹರದಿಂದ, ಭೂಮಿ ಹೆಚ್ಎಂಟಿ ಲೇಔಟ್ನಿಂದ, ಅನಂತಕುಮಾರ್ ಎಟಿ ಆಗಚಹಳ್ಳಿ ನಾಗಮಂಗಲ ತಾಲೂಕಿನಿಂದ, ಸುಧೀಂದ್ರ ಮಲ್ಲೇಶ್ವರಂನಿಂದ, ಜೊತೆಗೆ ಸಮರ್ಥ್ ಹೆಚ್ಡಿ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಕುತ್ಬುದ್ದೀನ್ ಐಬಕ್. ಕುತುಬ್ ಮಿನಾರ್ ನಿರ್ಮಾಣವು ಕುತ್ಬುದ್ದೀನ್ ಐಬಕ್ ಅವರ ಕಾಲದಲ್ಲಿ ಪ್ರಾರಂಭವಾಯಿತು. ಇವರು ದೆಹಲಿ ಸುಲ್ತಾನೇಟ್ ಸ್ಥಾಪಕ ಕುತ್ಬುದ್ದೀನ್ ಐಬಕ್. ಈ ಕುತುಬ್ ಮಿನಾರ್ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದರು. ನಂತರ ಇಲ್ತತ್ಮುಷ್ ಇನ್ನು ಮೂರು ಅಂತಸ್ತಗಳನ್ನು ಸೇರಿಸುವ ಮೂಲಕ ಗೋಪುರವನ್ನು ಪೂರ್ಣಗೊಳಿಸಿದರು. ನಂತರದ ದಿನಗಳಲ್ಲಿ ಕಟ್ಟಡ ಹಾನಿಗೊಳಗಾದಾಗ ಫಿರೋಜ್ ಶಾ ತುಗ್ಲಕ್ ಕೊನೆಯ ಅಂತಸ್ತನ್ನು ನಿರ್ಮಿಸಿ ಅದನ್ನು ಪುನಃಸ್ಥಾಪಿಸಿದರು. ಇದೀಗ ಹೊಂಬೆಸಲು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ: ಅಸ್ಸಾಂ ರಾಜ್ಯದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ಯಾವುದು? ಅಸ್ಸಾಂ ರಾಜ್ಯದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ಯಾವುದು?

ಹೊಂಬೆಸ್ಲು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಆಗಿತ್ತು, ಅಸ್ಸಾಂ ರಾಜ್ಯದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಹಸನ್ ಸಾಬ್ ಹನುಮಂತಾಪುರದಿಂದ, ಉಲ್ಲಾಸ್ ವಾಗ್ದೇವಿ ಶಾಲೆ ಹೊಳಲ್ಕೆರೆ, ನಂಬರ್ ಎಂಡಿಂಗ್ ವಿತ್ 7294, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ, ವೇದಾವತಿ ಚಳ್ಳಕೆರೆ ಹೆಚ್ ಜಿ ದೇವರಾಜ್, ಮಂಜುಶ್ರೀ ಧಾರವಾಡದಿಂದ. ನಿಮ್ಮ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಜೊತೆಗೆ ಕಳೆದ ಪ್ರಶ್ನೆಗೆ ಜಯಶ್ರೀ ಸುನಿಲ್ ರಾಜಾಜಿನಗರ್ ಮೊದಲು ಉತ್ತರ ನೀಡಿದ್ರು, ಅವರ ಸಂದೇಶ ಹೇಗೋ ಕಾಣದಾಗಿತ್ತು, ಕ್ಷಮೆ ಇರಲಿ, ನಿಮಗೂ ಅಭಿನಂದನೆಗಳು. ಜೊತೆಗೆ ಸರಿಯಾದ ಉತ್ತರ ಕಳಿಸದ ಅವರಿಗೆಲ್ಲರಿಗೂ ಅಭಿನಂದನೆಗಳು. ಅಸ್ಸಾಂ ರಾಜ್ಯದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ಸತ್ರಿಯ, ಇದು ಅಸ್ಸಾಂನ ಅಧಿಕೃತ ಶಾಸ್ತ್ರೀಯ ನೃತ್ಯ ಸತ್ರಿಯ. ಇದನ್ನು 2000 ಇಸವಿಯಲ್ಲಿ ಭಾರತೀಯ ಶಾಸ್ತ್ರೀಯ ನೃತ್ಯಗಳಲ್ಲಿ ಒಂದು ಅಂತ ಸಂಗೀತ ನಾಟಕ ಅಕಾಡೆಮಿ ಮಾನ್ಯ ಮಾಡಿದೆ. 15ನೇ ಶತಮಾನದ ಮಹಾನ್ ವೈಷ್ಣವ ಸಂತ ಮತ್ತು ಸುಧಾರಕರಾದ ಶಂಕರದೇವ ಅವರು ಸತ್ರಿಯ ನೃತ್ಯವನ್ನು ಪರಿಚಯಿಸಿದವರು. ಈ ನೃತ್ಯ ಅಸ್ಸಾಂನ ವೈಷ್ಣವ ಮಠಗಳಾದ ಸತ್ರಾಸ್ಗಳಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಇದಕ್ಕೆ

0: ಸತ್ರಿಯ ಎಂಬ ಹೆಸರು ಬಂದಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಹೊಂಬಿಸಿಲು ಕಾರ್ಯಕ್ರಮ ಭಾರತದ ಕಲೆ ಮತ್ತು ಸಂಸ್ಕೃತಿಯ ಕುರಿತಾಗಿ. ಸರಿಯಾದ ಉತ್ತರ ನೀಡಿದವರಿಗೆಲ್ಲ ಅಭಿನಂದನೆಗಳು, ಸಂದೇಶ ಕಳಿಸಿದವರಿಗೆಲ್ಲ ಧನ್ಯವಾದಗಳು ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಭಾನುವಾರದ ಮಧ್ಯಾಹ್ನದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ.
1: ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದರೆ ಅವರು ಆಕಾಶವಾಣಿ ಜೊತೆನೇ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ.
2: ಈ ಸಿನಿಮಾ ರಂಗಕ್ಕೆ ಹೋದ ಮೇಲೆ ಬೇಡರ ಕಣ್ಣಪ್ಪನಿಂದ ನಮ್ಮ ಇದು ನಮ್ಮ ಜೀವನ ಪ್ರಾರಂಭ ಆಗಿದ್ದು.
1: ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಬನ್ನಿ ನೆನಪುಗಳ ಜೊತೆ ಮಾತಾಡೋಣ. ಆಕಾಶವಾಣಿಯ ಕಾರ್ಯಕ್ರಮಗಳು ಈಗ ಯೂಟ್ಯೂಬ್ನಲ್ಲಿ ಲಭ್ಯ.
3: ನಾವು ಚೆನ್ನಾಗಿ ಬದುಕೋದು ಮಾತ್ರ ದೊಡ್ಡದಲ್ಲ, ಆದರೆ ನಮ್ಮ ನಂತರದ ಸಂತತಿಯನ್ನು ಅತ್ಯುತ್ತಮವಾಗಿಸುವುದೇ ನಾವು ಈ ಲೋಕಕ್ಕೆ ಕೊಡುವ ನಿಜವಾದ ಬಾಡಿಗೆ, ದೇವರಿಗೆ ನೀಡುವ ದೇಣಿಗೆ.
1: ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗಿಷ್ಟದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡಿ ಆಲಿಸಿ ಆನಂದಿಸಿ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ

0: Idu Nonstop Sanjay. Nonstop Sanjay. Nonstop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

0: Akashvani FM Rainbow 101.3 MHz musically yours.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 4:04. ಇದು ಗುಲ್ಮೊಹರ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಹಿಂದಿ ಗೀತೆಗಳನ್ನು ನಮಗೆ ಕೋರಿ ನೀವು ವಾಟ್ಸಪ್ ಸಂದೇಶಗಳನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ನಮ್ಮ ದೂರವಾಣಿ ಸಂಖ್ಯೆ 0802228120 6. ಜೊತೆಗೆ ಈ ಹೊತ್ತು ಪ್ರಚಲಿತ ವಿದ್ಯಮಾನಗಳ ಕುರಿತಾದ ಸಂಭಾಷಣೆ, ನಿಮ್ಮೊಂದಿಗೆ ಸಾಂಪ್ರದಾಯಿಕವಲ್ಲದ ಇಂಧನಗಳ ಕುರಿತಾಗಿ ಮಾತಾಡ್ತಾ ಸಾಗೋಣ. ಎಥನಾಲ್ ಬ್ಲೆಂಡಿಂಗ್ ಇರ್ಬೋದು, ಅಂದರೆ ಎಥನಾಲ್ ಮಿಶ್ರಣ, ಗ್ರೀನ್ ಹೈಡ್ರೋಜನ್, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಸೌರಶಕ್ತಿ, ಪವನಶಕ್ತಿ, ಈ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳು ಅಥವಾ ನೀವು ಜೀವನದಲ್ಲಿ ಏನನ್ನಾದರೂ ಅಳವಡಿಸಿಕೊಂಡಿದ್ರೆ ನೀವು ನಮಗೆ ಸಂದೇಶಗಳನ್ನು ಕಳಿಸಬಹುದು ಅಥವಾ ನಮ್ಮ ಜೊತೆ ಹಂಚ್ಕೋಬಹುದು ಸಂದೇಶಗಳ ಮೂಲಕ ಅಥವಾ ಕರೆಯ ಮೂಲಕ. ವಾಟ್ಸಪ್ ಸಂಖ್ಯೆ 9489901013, ದೂರವಾಣಿ ಸಂಖ್ಯೆ 0802228120 6. ನಿಮ್ಮ ನೆಚ್ಚಿನ ಹಿಂದಿ ಗೀತೆಗಳ ಕೋರಿ ನಮಗೆ ಸಂದೇಶಗಳನ್ನು ಕಳಿಸಿ. ನಾನು ಸಹ ನಿಮ್ಮ ಸಂದೇಶಕ್ಕಾಗಿ ಕಾಯ್ತಾ ಇರ್ತೀನಿ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇದೀಗ ನಿಮಗಾಗಿ ಗೀತೆ ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಜ್ಞಿಕ್ ಅವರ ಗಾಯನದಲ್ಲಿ, ಮೆಹಬೂಬ್ ಅವರ ಸಾಹಿತ್ಯ, ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಸ್ಟುಡಿಯೋ ಸಮಯ 4:11 ಗುಲ್ಮೊಹರ್ ಕಾರ್ಯಕ್ರಮ. ಕೇಳುಗರೊಬ್ಬರ ಕರೆ ಇದೆ, ಕೇಳೋಣ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಶ್ರಾವ್ಯಾ.
0: ನಮಸ್ತೆ ಸರ್.
1: ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿ ನಗರ.
0: ನಮಸ್ತೆ ಸರ್, ಹೇಗಿದ್ದೀರಾ?
1: ಐ ಆಮ್ ಡೂಯಿಂಗ್ ಗುಡ್ ಶ್ರಾವ್ಯಾ, ನೀವು ಹೇಗಿದ್ದೀರಾ?
0: ಹಾ, ನಾನು ಚೆನ್ನಾಗಿದ್ದೀನಿ. ಯಾವ ಹಾಡ್ ಬೇಕಿತ್ತು ನಿಮಗೆ?
1: ನೋಡಿ, ಜೂಟಾ ಕಹಿಂಕ ಅಂತ ಹೇಳ್ಬಿಟ್ಟು 1979 ಫಿಲ್ಮ್ ಇದು. ಇದರಲ್ಲಿ ಕಿಶೋರ್ ಆಶಾ ಭೋನ್ಸ್ಲೆ ಒಂದು ಡ್ಯುಯೆಟ್. ಇದು ಪಿಕ್ಚರೈಸ್ ಆಗಿರೋದು ರಿಷಿ ಕಪೂರ್ ಅಂಡ್ ನೀತು ಸಿಂಗ್. ಆಲ್ಮೋಸ್ಟ್ ಒಂಥರ ದೇ ಫೆಲ್ ಇನ್ ಲವ್ ಅಂಡ್ ವೆರಿ ನೆಕ್ಸ್ಟ್ ಇಯರ್ ಆಫ್ ದಿಸ್ ಮೂವಿ ದೇ ಗಾಟ್ ಮ್ಯಾರಿಡ್. ಅಂಡ್ ಇಟ್ಸ್ ಅ ವೆರಿ ಗುಡ್ ಫಿಲ್ಮ್. And the song is a very rare song, beautifully written by great lyricist Gulshan Bawra. Music score Panchamda.
0: ಓಕೆ ಸರ್, ಈ ಹಾಡ್ ಖಂಡಿತ ಪ್ಲೇ ಮಾಡೋಣ. ಜೊತೆಗೆ ಈ ಈ ಹೊತ್ತಿನ ಒಂದು ಏನು ವಿಷಯ ಅಂದ್ರೆ, ಸಾಂಪ್ರದಾಯಿಕ ಅಲ್ಲದ ಇಂಧನದ ಕುರಿತಾಗಿ ಈ ಹೊತ್ತಿನ ವಿಷಯ. ನೀವು ಯಾವ್ದಾದ್ರು ಬಳಕೆ ಮಾಡ್ತಿದ್ದೀರಾ ನಿಮ್ ಮನೆಯಲ್ಲಿ ಅದ್ರ ಕುರಿತಾಗಿ?
1: ಸೋಲಾರ್ ಎನರ್ಜಿ ನಾವು ಉಪಯೋಗಿಸ್ತೇವೆ, ರೆಗ್ಯುಲರ್ ಆಗಿ ಉಪಯೋಗಿಸ್ತೇವೆ. ನಾವು ಆಲ್ಮೋಸ್ಟ್ 30-40 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದೀವಿ.
0: ಓಕೆ, ಯಾವ್ದಕ್ಕೆ ಬಳಕೆ ಮಾಡ್ತೀರಾ?
1: ಇದು ರೆಗ್ಯುಲರ್ ನಮ್ಮ ಆಲ್ ಯೂಸೇಜ್ ಗೆ, ಲೈಟ್ಸ್, ಫ್ಯಾನ್ಸ್, ಯೂಸೇಜ್ ಆಫ್ ಮೈ ಲ್ಯಾಪ್ಟಾಪ್, ಎವ್ರಿಥಿಂಗ್. ನೋಡಿ, ಒಂದು ಸಾಮಾನ್ಯವಾಗಿ ಒಂದು 3-bedroom ಹೌಸ್ ಇದ್ರೆ ನಿಮಗೆ ಎನಿಥಿಂಗ್ ಬಿಟ್ವೀನ್ 3 kW ಟು 5 kW ಎನರ್ಜಿ ಬೇಕಾಗುತ್ತೆ. ಅದು ನೀವು ಹಾಕಿರೋ ಪ್ಯಾನಲ್ಸ್ ಇಂದ, ಒಂದು 6-7 ಪ್ಯಾನಲ್ಸ್ ಇಂದ ಅದು ಆ ಶಕ್ತಿಯನ್ನು ಕೊಡುತ್ತೆ. ಅದೇ ಆ ಸೋಲಾರ್ ಎನರ್ಜಿ ಪ್ಯಾನಲ್ ಮೇಲೆ ಡಿಪೆಂಡ್ ಆಗುತ್ತೆ.
0: ಇದು ಇನ್ಸ್ಟಾಲೇಷನ್ ಕಾಸ್ಟ್ ಇರುತ್ತೆ ನಿಮಗೆ? ಇನ್ಸ್ಟಾಲೇಷನ್ ಕಾಸ್ಟ್ ಇತ್ತು,
1: ಇನ್ಸ್ಟಾಲೇಷನ್ ಕಾಸ್ಟ್ ಇರುತ್ತೆ, ಪ್ಲಸ್ ನಿಮಗೆ ಗವರ್ಮೆಂಟ್ ಆಫ್ ಇಂಡಿಯಾ, ಯೂನಿಯನ್ ಗವರ್ಮೆಂಟ್ ಇಂದ ನಮಗೆ ಆಲ್ಮೋಸ್ಟ್ 30-40,000 ರುಪೀಸ್ ಬೆನಿಫಿಟ್ ಸಿಗುತ್ತೆ. ಪ್ಲಸ್ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ ನಲ್ಲಿ ಸ್ವಲ್ಪ ರಿಡಕ್ಷನ್ ಕೊಡ್ತಾರೆ. ಅದು ದಟ್ ಇಸ್ ಗಿವನ್ ಬೈ ದ ಸ್ಟೇಟ್ ಗವರ್ಮೆಂಟ್. ಬಟ್ ನೀವು ಡಿಕ್ಲರೇಷನ್ ಕೊಡಬೇಕು, ಇದನ್ನ ನಾವು ಹಾಕ್ಸಿದೀವಿ, ಇಷ್ಟ ಕೆಪಾಸಿಟಿ ಇದೆ ಅಂತ ಅವ್ರು ಬಂದ್ಬಿಟ್ಟು ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ದನ್ ದೇ ವಿಲ್ ಗಿವ್ ದ ರಿಪೇಟ್. ಇನ್ನೊಂದೇನಂತ ಹೇಳಿದ್ರೆ, ಈ ಸೋಲಾರ್ ಎನರ್ಜಿ ಇದೆಯಲ್ಲ, ಇಟ್ಸ್ ಎ ಹ್ಯೂಜ್ ಡಿಮ್ಯಾಂಡ್ ಇನ್ ಇಂಡಿಯಾ. ನಾವು ಕರೆಂಟ್ಲಿ ಆಸ್ ಆಫ್ ಎಂಡ್ 2025 ಪ್ರಕಾರ ಇಂಡಿಯಾ ಇಸ್ ಪ್ರೊಡ್ಯೂಸಿಂಗ್ 150 GW ಆಫ್ ಸೋಲಾರ್ ಎನರ್ಜಿ, ಅಂಡ್ ಇಟ್ಸ್ ಗೋಯಿಂಗ್ ಟು ಬಿ ಮಲ್ಟಿಪ್ಲೈಡ್ ಇನ್ ದ ಕಮಿಂಗ್ ಇಯರ್. ಸೋ ಸೋಲಾರ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಮ್ಯಾಂಡ್ ಇನ್ ದ ಕಮಿಂಗ್ ಇಯರ್. ಐ ರೆಕಮೆಂಡ್ ಈವನ್ ಪೀಪಲ್ ಹು ಆರ್ ಹ್ಯಾವಿಂಗ್ independent house or living in a flat, go for the solar energy. It will be not only beneficial, but it is also reduces the all the environment friendly agate, plus it will save a lot of energy which we are depending upon hydroelectric and nuclear energy.
0: Bere yadadru use martta idira solar energy bittu?
1: ನಾವು ಇದರಿಂದ ನಮ್ದು ಆಲ್ ಹೋಮ್ ಅಪ್ಲಯನ್ಸಸ್, ಆಲ್ ನಮ್ಮ ಎಲ್ಇಡಿ ಬಲ್ಬ್ಸ್, ಫ್ಯಾನ್ಸ್, ಟಿವಿಸ್, ಮೈ ಲ್ಯಾಪ್ಟಾಪ್, ಎವ್ರಿಥಿಂಗ್ ವರ್ಕ್ಸ್ ಇನ್ ದಿಸ್ ಒನ್. ನೀಡ್ ಅನ್ ಆವರೇಜ್ ಆಫ್ 3-5 ಅಂದ್ರೆ 3-bedroom. ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಎಲೆಕ್ಟ್ರಿಸಿಟಿ ವಿಚ್ ಯು ನೀಡಿ, ಅದ್ರ ತಕ್ಕಂಗೆ ನೀವು ಪ್ಯಾನಲ್ಸ್
0: ಹಾಕೊಳ್ಬೇಕಾಗುತ್ತೆ.
1: ಬಟ್ ನಾನು ಹೇಳ್ತಾ ಆವರೇಜ್ 3-bedroom ಹೌಸ್ ಇದ್ರೆ 3-5 kW.
0: ಓಕೆ ಓಕೆ ಸರ್, ಒಳ್ಳೆಯ ಮಾಹಿತಿ, ಉಪಯುಕ್ತ ಮಾಹಿತಿ ನೀಡಿದ್ರಿ ನಮ್ಗೆ ಮತ್ತು ಕೇಳುಗರಿಗೆ. ಖಂಡಿತ ಕೇಳುಗರು ಸಹ ಇದನ್ನ ಇನ್ಸ್ಟಾಲ್ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೀನಿ.
1: ವೆರಿ ಗುಡ್ ಸಬ್ಜೆಕ್ಟ್ ಶ್ರಾವ್ಯಾ, ವೆರಿ ಇಂಪಾರ್ಟೆಂಟ್, ವೆರಿ ಕ್ರಿಟಿಕಲ್ as far as India is concerned and India's population is concerned.
0: ಹೌದು ಹೌದು, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್.
1: ಪ್ಲೆಜರ್ ಟಾಕಿಂಗ್ ಟು ಯು.
0: ಹಾ, ಇದೀಗ ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಇದೀಗ ಗೀತೆ ಜೂಟಾ ಕಹಿಕಾ ಚಿತ್ರದಿಂದ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರ ಗಾಯನದಲ್ಲಿ, ಗುಲ್ಶನ್ ಬಾವರ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ. ಕಾಮನಬಿಲ್ಲು ಸ್ಟುಡಿಯೋ ಸಮಯ 4:23. ಗುಲ್ಮೊಹರ್ ಕಾರ್ಯಕ್ರಮ ಇದೀಗ ಕರೆ ಯಾರ್ದು ಅಂತ ಕೇಳೋಣ. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಹಾ ನಮಸ್ತೆ ಸರ್, ನಿಮ್ ಹೆಸರು?
1: ಮೇಡಮ್ ನನ್ನ ಹೆಸರು ಚಂದ್ರು, ಬೆಂಗಳೂರಿಂದ, ಜೀವನ್ ಭೀಮಾ ನಗರ ಬೆಂಗಳೂರಿಂದ ಮೇಡಮ್ ಮಾತಾಡ್ತಿರೋದು.
0: ಹಾ ನಮಸ್ತೆ ಸರ್, ಏನ್ ಮಾಡ್ಕೊಂಡಿರೋದು ತಾವು?
1: ಮೇಡಮ್ ನಾನು ಸಿಟಿ ಸಿವಿಲ್ ಕೋರ್ಟ್ ಎಂಪ್ಲಾಯ್ ಮೇಡಮ್.
0: ಓಕೆ, ಯಾವ ಹಾಡ್ ಬೇಕಿತ್ತು ನಿಮಗೆ?
1: ಮೇಡಮ್ ಚಲ್ತೆ ಚಲ್ತೆ ಫಿಲಮ್ ಇಂದ ಚಲ್ತೆ ಚಲ್ತೆ ಅಂತಾನೆ ಬರುತ್ತೆ ಒಂದು ಸಾಂಗು, ಆ ಸಾಂಗ್ ಬೇಕಿತ್ತು.
0: ಹಾ ಖಂಡಿತ ಪ್ರಸಾರ ಮಾಡ್ತೀವಿ. ನೀವು ಏನಾದ್ರೂ ಸೋಲಾರ್ ಬಳಕೆ ಮಾಡ್ತಾ ಇದ್ದೀರಾ?
1: ಮೇಡಮ್ ಸೋಲಾರ್ ಬಳಕೆ ತುಂಬಾ ಒಳ್ಳೇದು. ಈಗ ನಾವು ಮನೆ ರೆಡಿ ಮಾಡಿಸ್ತಾ ಇದೀವಿ, ಕಳಿಸ್ತಾ ಇದೀವಿ. ಅದಾದ ನಂತರ ಅದನ್ನ ಅಳವಡಿಸ್ಕೋತೀನಿ ಮೇಡಮ್, ಅಳವಡಿಸ್ಕೋಬೇಕು ಅಂತ ಆಲ್ರೆಡಿ ಪ್ಲಾನ್ ಇದೆ.
0: ಓಕೆ ಒಳ್ಳೇದು. ಹಾಗಾದ್ರೆ
1: ಸೋಲಾರ್ ತುಂಬಾ ಒಳ್ಳೇದಲ್ಲ ಮೇಡಮ್ ಜನರಿಗೆ? ಏನು ಕರೆಂಟ್, ಈಗ ಕರೆಂಟ್ ಅಲ್ಲಿ ಈಗ ಎಷ್ಟೋ ಜನ ಕರೆಂಟ್ ಇಟ್ಕೊಂಡಿರೋದ, ಗೀಜರ್ ಕರೆಂಟ್ ಗೀಜರ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಇದರಿಂದ ಏನಾದ್ರೂ ತಲೆ ಕೂದಲು ಉದುರುತ್ತೆ ಅಂತ ತುಂಬಾ ಜನ ಕಂಪ್ಲೇಂಟ್ ಹೇಳಿದ್ರು, ಪ್ರಾಬ್ಲಮ್ ಇದೆ ಅಂತ ಹೇಳಿ. ಹಾಗಾಗಿ ಈ ಸೋಲಾರ್ ಇಂದ ಇದು ಮಾಮೂಲು ನ್ಯಾಚುರಲ್ ಇದೆ ಸೋಲಾರ್, ಇದು ಒಳ್ಳೇದಿದು.
0: ನಿಮ್ಮ ನಂಬಿಕೆ ಆಗಿದೆ? ಓಕೆ
1: ನಿಜ, ಕರೆಂಟ್ ಇಂದ ಕರೆಂಟ್ ನೀರು ಎಷ್ಟೋ ಜನ ಲೇಡೀಸ್ಗಳಿಗೆಲ್ಲ ತಲೆ ಕೂದಲು ಉದುರುತ್ತೆ ಅಂತ ನಾನು ತುಂಬಾ ಕಡೆ ಕೇಳ್ಪಟ್ಟಿದ್ದೀನಿ.
0: ಓಕೆ ಕೇಳ್ಪಟ್ಟಿರೋದು.
1: ಹಾಗಾಗಿ ಮೇಡಮ್ ಕೇಳ್ಪಟ್ಟಿರೋದು, ಸೋಲಾರ್ ಏನು ಪ್ರಾಬ್ಲಮ್ ಇಲ್ಲ, ಮಾಮೂಲಿ ನ್ಯಾಚುರಲ್ ನೀರು ಸೋಲಾರು, ಆರಾಮಾಗಿ ನಾವು ಅದನ್ನ ಯೂಸ್ ಮಾಡ್ಬೋದು.
0: ಓಕೆ ಖಂಡಿತ
1: ಒಳ್ಳೇದು.
0: ಹಾ ಒಳ್ಳೇದು. ನೀವು ಮನೆ ಕಟ್ಸ್ಬೇಕಾದ್ರೆ ಹಾಕ್ಸ್ಕೋತೀನಿ ಅಂತ ಹೇಳಿದ್ರಲ್ಲ, ಖುಷಿ ಆಯ್ತು ಸರ್. ಓಕೆ ಹಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಇದೀಗ ಗೀತೆ ಚಲ್ತೆ ಚಲ್ತೆ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ ಅಮಿತ್ ಕುಮಾರ್ ಅವರ ಸಾಹಿತ್ಯ, ಬಪ್ಪಿ ಲಹರಿ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಗುಲ್ಮೊಹರ್ ಕಾರ್ಯಕ್ರಮ. ಕೊಪ್ಪಳದಿಂದ ಒಬ್ರು ಕೇಳುಗರು ಕರೆ ಮಾಡಿದ್ದಾರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ನಿಮ್ ಹೆಸರು?
1: ನಿಂಗರ್ಜ ವಾಲ್ಮೀಕಿ ಮೇಡಮ್, ಕೊಪ್ಪಳದಿಂದ.
0: ಹಾ, ನಿಮ್ಗೆ ಯಾವ ಹಾಡು ಬೇಕಿತ್ತು?
1: ಬೇಟಾಚಿತ್ರದಿಂದ ಮೇಡಮ್.
0: ಓಕೆ, ಹಾ ಕೇಳ್ತಾ ಇರ್ತೀರಾ ಆಕಾಶವಾಣಿ? ಹಾ
1: ಮೇಡಮ್.
0: ಬೇಟಾಚಿತ್ರದ ಯಾವ ಗೀತೆ?
1: ಬೆಳಗ್ಗೆ 6 ಗಂಟೆಗೆ ಹಚ್ಚಿದ್ರು, ರಾತ್ರಿ 10 ಗಂಟೆವರೆಗೆ ಚಲೋ ಇರ್ತದೆ.
0: ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ನಿಮಗೆ?
1: ಗುಲ್ಮೊಹರ್ ಕಾರ್ಯಕ್ರಮ. ಈ ಕಾರ್ಯಕ್ರಮ ತುಂಬಾ ಇಷ್ಟ ಮೇಡಮ್. ನಾವು ಮತ್ತೆ ಹೊಸಪೇಟೆ ಆಕಾಶವಾಣಿ ಮುಖಾಂತರ ಪ್ರತಿಯೊಂದು ಕಾರ್ಯಕ್ರಮ ನಾವು ಆಕಾಶವಾಣಿ ಹೊಸಪೇಟೆ ಆಕಾಶವಾಣಿ ಸೇರಿದ್ರು ನಮ್ಮ ಮೇಡಮ್. ಹಾಗಾಗಿ ನಾವು ಈ ಆಕಾಶವಾಣಿ ಹೊಸಪೇಟೆ ಆಕಾಶವಾಣಿ ಮುಖಾಂತರ ರೇಡಿಯೋದಲ್ಲೇ ಮಾತ್ರ ಕೇಳ್ತೇವೆ, ನೆಟ್ ನಲ್ಲಿ, ಇಂಟರ್ನೆಟ್ ನಲ್ಲಿ, ರೇಡಿಯೋದಲ್ಲಿ, ಈ ಮೊಬೈಲ್ ನಲ್ಲಿ ಕೇಳ್ತೇವೆ ಮೇಡಮ್.
0: ಮೇಡಮ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ನಿಮ್ಮ ಗೀತೆ ಖಂಡಿತ ಪ್ರಸಾರ ಆಗುತ್ತೆ. ನಮಸ್ತೆ. ಇದೀಗ ಗೀತೆ ಬೇಟಾ ಚಿತ್ರದಿಂದ ಅನುರಾಧ ಪೌಡ್ವಾಲ್ ಹಾಗೂ ಇಂದ್ರಜಿತ್ ಅವರ ಗಾಯನದಲ್ಲಿ ದೇವ್ ಕೊಹ್ಲಿ ಅವರ ಸಾಹಿತ್ಯ, ನರೇಶ್ ಶರ್ಮಾ ಅವರ ಸಂಗೀತ.

0: the Non-Stop Sunday.
1: Non-Stop Sunday. Non-Stop Sunday.
2: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಹಾಸನಿಂದ ಕೇಳುಗರೊಬ್ಬರು ಕರೆ ಮಾಡಿದ್ದಾರೆ. ನಮಸ್ತೆ.
4: ನಮಸ್ತೆ ಮೇಡಮ್.
3: ನಮಸ್ತೆ. ನಿಮ್ಮ ಹೆಸರು?
4: ಶೋಭಾ ಅಂತ ಮೇಡಮ್, ಹಾಸನಿಂದ.
3: ಹಾ, ಏನ್ ಮಾಡ್ಕೊಂಡಿರೋದು ತಾವು?
4: ಮೇಡಮ್, ನಾನು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಹೆಲ್ತ್ ಡಿಪಾರ್ಟ್ಮೆಂಟ್ ಮಾಡ್ತಿರೋದು ಚನ್ನರಾಯಪಟ್ಟಣ ಜನರಲ್ ಹಾಸ್ಪಿಟಲ್
3: ಮೇಡಮ್. ಯಾವ ಹಾಡ್ ಬೇಕಿತ್ತು ನಿಮಗೆ?
4: ಬೇತಾಬ್ ಅಂತ ಮೂವಿ ಮೇಡಮ್, ಒಂದು 80s ಅಲ್ಲಿ ಇರ್ಬೋದು ಆ ಟೈಮಿಂದ. ಅದ್ರಲ್ಲಿ ಜಬ್ಬು ಹಮ್ ಜವಾ ಹೋಂಗೆ ಅಂತ ಲತಾ ಮಂಗೇಶ್ಕರ್ ಮತ್ತೆ ಶಬೀರ್ ಕುಮಾರ್
3: ಹಾಡಿದ್ದೆ ಮೇಡಮ್.
4: ಚೆನ್ನಾಗಿದೆ ಮೇಡಮ್, ಕೇಳೋಣ ಅಂತ.
3: ಕೇಳ್ತಾ ಇರ್ತೀರಾ ಆಕಾಶವಾಣಿ?
4: ಮೇಡಮ್, ಫ್ರೀ ಇದ್ದಾಗೆಲ್ಲ ಕೇಳ್ಕೊತಾ ಇರ್ತೀನಿ.
3: ಓಕೆ, ನೀವು ಏನಾದ್ರೂ ಸೋಲಾರ್ ಬಳಕೆ ಏನಾದ್ರು ಮಾಡ್ತಾ ಇದ್ದೀರಾ ಮನೆಯಲ್ಲಿ?
4: ಮೇಡಮ್, ಇದೆ. ಫಸ್ಟ್ ನಾವು ಮನೆ ಕಟ್ಟಿಸ್ಬೇಕಾದ್ರೆ ರೆಡಿ ಮಾಡ್ಕೊಂಡೇ ಬಂದು.
3: ಹೌದಾ?
4: ಯಾಕಂದ್ರೆ ಎಕೋ ಫ್ರೀ ಅಲ್ವಾ?
3: ಹೌದೌದು,
4: ಎಕೋ ಫ್ರೆಂಡ್ಲಿ ಆಗಿರುತ್ತೆ, ಹಾಗಾಗಿ ಯಾವ್ದೇ ಸಮಸ್ಯೆ ಆಗೋದಿಲ್ಲ ಪರಿಸರಕ್ಕೆ. ಯಾವ್ದೇ ಅಂದ್ರೆ ಗ್ಯಾಸ್ ಕಾಯ್ಬೇಕು, ಇದು ಸೌದೆ ಕಾಯ್ಬೇಕು, ಏನೂ ಇಲ್ಲ ಆ ತರ. ಡೈರೆಕ್ಟ್ ನಮ್ಮ ನ್ಯಾಚುರಲ್ ಆಗಿ ಸನ್ ಏನು ಬರುತ್ತೆ ಸ್ಟಾಕನ್ನ ಬಳಸ್ಕೊತೀವಿ.
3: ಏನೇನ ಬಳಕೆ ಮಾಡ್ತೀರಾ?
4: ನಾನು ಸದ್ಯಕ್ಕೆ ಸೋಲಾರ್ ವಾಟರ್ ಹೀಟರ್. ನೆಕ್ಸ್ಟ್ ಅದೇ ಇದೊಂದು ಟಾರ್ಚಿಗೆಲ್ಲ ಬಳಸೋಣ ಅಂತ ಅನ್ಕೊಂಡಿದೀನಿ.
3: ಒಳ್ಳೆ ಐಡಿಯಾ,
4: ಖುಷಿ ಆಗುತ್ತವೆಲ್ಲ. ಅಂದ್ರೆ ನಮ್ಗೆ ಸ್ಟಾಕ್ ಹೊಡಿಯೆಲ್ಲ ಏನಿಲ್ಲ, ದೇವ್ರ ಕೊಟ್ಟಿರೋದ ಒಂದು ಅದು ಗಿಫ್ಟ್ ಅಂತ ಅನ್ಕೊಂಡು ಮಾಡೋಣ ಅಂತ ಅನ್ಕೊಂಡಿದೀನಿ ಮೇಡಮ್.
3: ಖಂಡಿತ, ನಿಮ್ಮ ನಿಮ್ಮ ಮಾತು ಕೇಳಿ ಖುಷಿಯಾಯ್ತು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಗೀತೆ ಖಂಡಿತ ಪ್ರಸಾರ ಆಗುತ್ತೆ ಇದೀಗ. ಇದೀಗ ಗೀತೆ ಬೇತಾಬ್ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ಶಬ್ಬೀರ್ ಕುಮಾರ್ ಅವರ ಗಾಯನದಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು. ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ. ಇದು ರಾ

0: ಗಗ್ಗಾನು ರಾಗಗಳ ಸಲ್ಲಾಪ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 4:53. ಇನ್ನೇನು ಗುಲ್ಮೊಹರ್ ಕಾರ್ಯಕ್ರಮ ಮುಗಿಸುವ ಹೊತ್ತು. ಕಾರ್ಯಕ್ರಮಕ್ಕೆ ಬಂದ ಸಂದೇಶಗಳನ್ನ ನೋಡೋಣ. ಮಂಡಿಕಲ್ ಕೃಪಾ ಉಮೇಶ್ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಶಂಕರ್ HMT ಲೇಔಟ್ನಿಂದ, ಸುಭಾನ್ಕೋರಿ ಹಂಪಸಾಗರದಿಂದ, ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ. ಇವತ್ತಿನ ಸಂಜೆಯ ಹಿಂದಿ ಹಳೆಯ ಹಾಡುಗಳ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸೋಲಾರ್ ಎನರ್ಜಿ ಯೂಸ್ ಮಾಡ್ತಾ ಇದ್ದೀನಿ, ಓನ್ಲಿ ವಾಟರ್ ಹೀಟರ್, ಮುಂದೆ ಲೈಟ್ಗೂ ಯೂಸ್ ಮಾಡೋ ಪ್ಲಾನ್ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ. ನಂತರ ಮೇಲುಕೋಟೆ ಮತ್ತು ಭಾವನಾ ರವಿಶಿರಾ ತುಮಕೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅನುಷಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿ ಹನುಮಂತ ನೇಕಾರ್ ಹುಬ್ಳಿಯಿಂದ, ನಮಸ್ತೆ ಮೇಡಮ್, ಕೊಪ್ಪಳ ಜಿಲ್ಲೆ ಮಂಗಳೂರಿನ ಮಂಗಳೇಶ ಸ್ವಾಮಿ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕರೆ ಮಾಡಿದ್ವಿ, ಲೈನ್ ಸಿಗಲಿಲ್ಲ, ಅದಕ್ಕೋಸ್ಕರ ಈ ಸಂದೇಶವನ್ನ ಕಳಿಸ್ತಾ ಇದ್ದೀವಿ. ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬಂತು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ಒಳ್ಳೆಯ ಹಾಡು ಪ್ರಸಾರ ಆಯಿತು ಅಂತ ನಂಬರ್ ಎಂಡಿಂಗ್ ವಿತ್ 7233 ಅವರು ಸಂದೇಶವನ್ನ ಕಳಿಸಿದ್ದಾರೆ. ಮುಂದಿನ ಬಾರಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಕಳಿಸಿ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಂತರ SM ಶೋಭಾ ಹಾಸನ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಗುಲ್ಮೊಹರ್. ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಅಲ್ಲದ ಇಂಧನದ ಕುರಿತಾಗಿ ಸಹ ಮಾತಾಡ್ತಾ ಇದ್ವಿ. ಸಾಧ್ಯ ಆದರೆ ಪ್ರಯತ್ನ ಮಾಡಿ ಎಥನಾಲ್ ಮಿಶ್ರಿತ, ಪೆಟ್ರೋಲ್ ಅಥವಾ ಸೋಲಾರ್ ಬಳಕೆ ಮಾಡಲು ಅಂತ ಹೇಳ್ತಾ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಇದೀಗ ಗೀತೆ ಖಯಾಮತ್ ಸೆ ಖಯಾಮತ್ ತಕ್ ಚಿತ್ರದಿಂದ, ಉದಿತ್ ನಾರಾಯಣ್ ಅವರ ಗಾಯನದಲ್ಲಿ ಮಜರೂಹ್ ಸುಲ್ತಾನ್ ಪುರಿ ಅವರ ಸಾಹಿತ್ಯ, ಆನಂದ್ ಮಿಲಿಂದ್ ಅವರ ಸಂಗೀತ.

ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಶ್ರೋತೃ ಬಂಧವರೇ, ಇದುವರೆಗೆ FM 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮಗಳನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸಿದಿರಿ. ಈಗ ಸಮಯ 5 ಗಂಟೆ. ಸಂಜೆಯ ಪ್ರಸಾರ ಕಾರ್ಯವನ್ನು ಆಲಿಸುತ್ತಿರುವ ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಬಸವರಾಜನ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ ಚಿತ್ರಗೀತೆಗಳೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

0: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
1: ಶರಣರ ಸತ್ಯಾನುಸಂಧಾನದ ಸರಣಿ.
2: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
0: ತಪ್ಪದೆ ಆಲಿಸಿ ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
2: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
1: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆಲಿಸೋಣ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಅಮ್ಮ ಐ ಲವ್ ಯು ಚಿತ್ರದ ಗೀತೆ. ಕೇಳಿಬರುವ ಧ್ವನಿ ಸುನಿಲ್ ಕಶ್ಯಪ್ ಅವರದು.

0: ಒಂದಾಗಿ ಬಾಳು ಚಿತ್ರದ ಗೀತೆಯನ್ನು ಚಿತ್ರವರ ಸ್ವರದಲ್ಲಿ ಕೇಳಿದಿರಿ. ಆತ್ಮೀಯ ಕೇಳುಗರೇ, ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಆಲಿಸುತ್ತಿರುವಿರಿ. ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರದಿಂದ.
1: ಕರುಳಿನ ಬಳ್ಳಿಯ ಸೋಕಿದರೆ
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವರುಗಳ ಸ್ವರಗಳಲ್ಲಿ ಆಲಿಸೋಣ ಒಂದಗೋಣ ಬಾ ಚಿತ್ರದ ಗೀತೆ. ಹಂಸಲೇಖ ಅವರ ಗೀತ ರಚನೆ ಹಾಗೂ ಸಂಗೀತ ಸಂಯೋಜನೆ.

0: ಇಂದಿನ ಯುವವಾಣಿ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ನಮ್ಮೆಲ್ಲ ಆತ್ಮೀಯ ಯುವ ಸ್ನೇಹಿತರಿಗೆ ಆತ್ಮೀಯವಾದ ಸ್ವಾಗತ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಮಾನವೀಯ ಶಾರದಾ ವಿದ್ಯಾನಿಕೇತನ ಡಿಎಡ್ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳಿಂದ ವೈವಿಧ್ಯ ಕಾರ್ಯಕ್ರಮ. ಮೊದಲಿಗೆ ಪ್ರಾರ್ಥನೆ ಗೀತೆ ಕುಮಾರಿ ಭೀಮಾಶ್ರೀ ಡಿಇಡಿ ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯಿಂದ.

0: ಈಗ ಕುಮಾರ್ ನಾಗನಗೌಡ ಡಿ ದ್ವಿತೀಯ ವರ್ಷದ ವಿದ್ಯಾರ್ಥಿಯಿಂದ ಮಿಮಿಕ್ರಿ.
1: ಹೀಗೆ ನಮ್ಮ ದೇಶದಿಂದ ಒಬ್ಬ ನಮ್ಮ ಪ್ರತಿನಿಧಿ ವಿದೇಶಕ್ಕೆ ಹೋಗಿದ್ದಂತೆ ಅಲ್ಲಿ ಇದೇ ರೀತಿ ಒಂದು ಕಾರ್ಯಕ್ರಮ ನಡೆದಿತ್ತಂತೆ. ಆವಾಗ ಅಲ್ಲಿನ ನಿರೂಪಣೆ ಮಾಡ್ತಕ್ಕಂಥವ್ರು ಇವ್ರು ಬಂದಿರತಕ್ಕಂಥ ಇವರು ಈ ವೇದಿಕೆ ಕುರಿತು ನಾಲ್ಕು ಮಾತಾಡ್ಬೇಕಂತಂದ್ರಂತೆ ವಿದೇಶದಲ್ಲಿ ಅಂದಮೇಲೆ ಇಂಗ್ಲೀಷ್ ಮಾತಾಡಬೇಕಾಗುತ್ತೆ, ಅವರಿಗೆ ಬೇರೆ ಭಾಷೆ ಅರ್ಥ ಆಗಲ್ಲ. ಆದರೆ ಇಲ್ಲಿದ್ದ ಓದೋದಕ್ಕೆ ಇಂಗ್ಲೀಷ್ ಬರ್ತಾ ಇರಲ್ಲ. ಅವಾಗ ಏನು ಮಾಡಿದಂತೆ, ಶುರು ಮಾಡಿದಂತೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ

0: डब्ल्यू एक्स वाई जेड ए बी सी डी ई एफ जी एच ई जे के एल एम एन ओ पी क्यू आर एस टी यू वी डब्ल्यू एक्स वाई जेड ए बी सी डी ई एफ जी एच ई जे के एल एम एन ओ पी क्यू आर एस टी यू वी डब्ल्यू एक्स वाई जेड अंदंते ಅದೇ ರೀತಿ ನಮ್ಮ ಭಾರತ ದೇಶದಿಂದ ಒಬ್ಬ ವಿದ್ಯಾರ್ಥಿ ವಿದೇಶಕ್ಕೆ ಹೋಗಿದ್ದಂತೆ ವಿದೇಶದಲ್ಲಿದ್ದ ಬಂದಂತೆ ಅವರಪ್ಪ ಏ ನನ್ನ ಮಗ ವಿದೇಶಕ್ಕೆ ಹೋಗಿ ಬಂದನ ಅವನಿಗೆ ಫುಲ್ಲು ಪರ್ಫೆಕ್ಟ್ ಇಂಗ್ಲೀಷ್ ಬರುತ್ತಾ ಹಂಗೆ ಹಿಂಗಂದಂತೆ ಅವಾಗ ಅವ್ನ ಫ್ರೆಂಡ್ಸ್ ಎಲ್ಲ ಏ ಇಂಗ್ಲೀಷ್ನಾಗ ಮಾತಾಡೋ ಇಂಗ್ಲೀಷ್ನಾಗ ಮಾತಾಡೋ ಅಂದಂತೆ ಹಂಗೆ ತಂಬಿಗೆಗೆ ಏನಂತಾರ ಅಂದಂತೆ ತಂಬಿಗೆ ಆಸ ಅಂದಂತೆ ತೆಪೇಲಿಗೆ ಏನಂತಾರ ಅಂದಂತೆ ತೆಪೇಲಿ ಆಸ ಅಂದಂತೆ ಮನೆಗೆ ಏನಂತಾರ ಅಂದಂತೆ ಮನೆ ಆಸ ಅಂದಂತೆ ಎತ್ತಿಗೆ ಏನಂತಾರ ಅಂದಂತೆ ಎತ್ತ ಆಸ ಅಂದಂತೆ ಹಾ ಭಾರಿ ಈಜಿ ಬಿಡಪ್ಪ ಅಂದಂತೆ ಎಮ್ಮಿಗೆ ಏನಂತಾರ ಅಂದಂತೆ ಎಮ್ಮೆ ಆಸ ಅಂದಂತೆ ಎಮ್ಮಿಗೇನು ಎಮ್ಮೆ ಆಸ ಅಂತಾರ ಎಮ್ಮೆ ಕಟ್ಟ ಗೂಟಕ್ಕೆ ಏನಂತಾರ ಅಂದಂತೆ ಎಮ್ ಕಟ್ ಗೂಟ ಆಸ ಅಂದಂತೆ ಅದೇ ರೀತಿ ಹೆಂಡತಿ ಗಂಡ ಕೇಳಿದ್ಲಂತೆ ರೀ ದ್ವೇಷಕ್ಕೂ ಸಂತೋಷಕ್ಕೂ ಏನು ವ್ಯತ್ಯಾಸ ಅಂದಂತೆ ಅವಾಗ ಗಂಡ ಅಂದಂತೆ ನಾನೇ ಒಯ್ದು ನೀನು ಎತ್ತಿ ಬಾವಿಗೆ ಹಾಕಿದ್ರೆ ಅದು ಸಂತೋಷ ದ್ವೇಷ ನೀನೇ ಹೋಗಿ ಬಾವಿಗೆ ಬಿದ್ದರೆ ಅದು ಸಂತೋಷ ಅಂದಂತೆ ಈಗ ಒಂದು ಕ್ಲಾಸಲ್ಲಿ ಟೀಚರ್ ಕೇಳಿದ್ರಂತೆ ಮಕ್ಕಳೇ ಕರೆಂಟ್ ವೈರ್ನ ಯಾಕೆ ಎತ್ತರದ ಮೇಲೆ ಹಾಕಿರ್ತಾರೆ ಅಂತ ಕೇಳಿದ್ರಂತೆ ಅವಾಗ ಅದರ ಗುಂಡ ಎದ್ದು ಮೇಡಮ್ ಪೂರ ಕೆಳಗೆ ಹಾಕಿದ್ರೆ ಹೆಣ್ಮಕ್ಳು ಬಟ್ಟೆ ಒಣಗಾಕ್ತಾರೆ ಅಂತ ಕೇಸಿ ಎತ್ತರ ಮೇಲೆ ಹಾಕಿರ್ತಾರೆ ಅಂತ
1: ಈಗ ಕುಮಾರಿ ವೈದಾ ಬೇಗಂ ಅವರಿಂದ ಭಾವಗೀತೆ
2: ತನು

0: ನದು.
1: ಈಗ ಕುಮಾರಿ ಬಸಮ್ಮ ಡಿಇಡಿ ಪ್ರಥಮ ವರ್ಷದ ವಿದ್ಯಾರ್ಥಿನಿಯಿಂದ ಒಗಟುಗಳು.
0: ಕಡೆದರೆ ಹಾಲು, ಒಡೆದರೆ ಹಾಲು, ಒಳಗಡೆ ಸಾವಿರ ಮಕ್ಕಳು, ಇದನ್ನು ತಿಂದರೆ ರುಚಿ, ಇದು ಏನು?
2: ಹಲಸಿನ ಹಣ್ಣು.
0: ಪ್ರಾಣವಿಲ್ಲ ಆರುತ್ತದೆ, ಜೀವ ಇಲ್ಲ ಕೂಗುತ್ತದೆ.
2: ವಿಮಾನ.
0: ಎರಡು ಮನೆಗೆ ಒಂದೇ ಕಂಬ.
2: ಮೂಗು.
0: ಸೂಜಿಗಿಂತ ಸಣ್ಣ, ಕಾಗಿಗಿಂತ ಕಪ್ಪು, ಇದು ಏನು?
2: ಕೂದಲು.
1: ಕುಮಾರಿ ವಿಜಯಲಕ್ಷ್ಮಿ ಡಿಇಡಿ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಸಂಗಡಿಗರಿಂದ ಒಂದು ಜನಪದ ಸಮೂಹ ಗೀತೆ.

0: ಒಬ್ಬ ಮಗನು ಮಗನಲ್ಲ, ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ.
1: ಭರತ್ ಕುಮಾರ್ ಆರ್ ಇವರಿಂದ ಜೋಕ್ಸ್.
2: ಒಬ್ಬ ಆಶಿಬುರ್ಕ ರಾಜ ಇರ್ತಾನಂತ, ಆಶಿಬುರ್ಕ ರಾಜನಿಗೆ ಚಿನ್ನ ಅಂದ್ರೆ ಪಂಚಪ್ರಾಣ. ಅದೇ ರೀತಿ ಅವನಿಗೆ ಒಬ್ಬ ಮಗಳಿರ್ತಾಳೆ, ಆ ಮಗಳು ಅಂದ್ರೆ ಕೂಡ ತುಂಬಾ ಇಷ್ಟ. ಒಂದಿನ ಏನಾಯ್ತಪ್ಪ ಅಂತಂದ್ರೆ ಅವನಿಗೆ ಬಂಗಾರ ಕಂಡ್ರಪ್ಪ ಸಾಕು, ಚಿನ್ನ ಬೇಕಂದ್ರೆ ಅವ್ನು ತುಂಬಾ ಇಷ್ಟ. ದೇವತೆ ಪ್ರತ್ಯಕ್ಷಳಾಗಿ ಅವನಿಗೆ ನಿನ್ಗೆ ವರ ಕೊಡ್ತಂತಂದ್ರೆ ರಾಜ ಕೇಳ್ತಾನಂತೆ, ನನಗ ನಾನು ಏನು ಮುಟ್ತೀನಿ ಅವೆಲ್ಲ ನನಗೆ ಬಂಗಾರ ಆಗ್ಬೇಕು ಅಂತಂತೇಳಿ ವರವನ್ನು ಕೇಳ್ತಾನಂತ. ಅದಕ್ಕೆ ದೇವತೆ ತಥಾಸ್ತಿ ಎಂದು ಅವನಿಗೆ ವರವನ್ನು ನೀಡ್ತಾಳೆ. ಈ ರಾಜ ಏನ್ ಮಾಡ್ತಾನೆ, ತನ್ನ ಆಸ್ಥಾನದಲ್ಲಿ ಹೋಗಿ ಹಿಂದೆಲ್ಲ ನೋಡಿ ಅದೇ ರೀತಿ ಏನು ಗಿಡಗಳ ಮರಗಳನ್ನ ಎಲ್ಲ ಮುಟ್ಟಿದ್ರು ಕೂಡ ಅವೆಲ್ಲ ಬಂಗಾರ ಆತವೆ, ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಸಾಮಾನುಗಳು ಯಾವುದೇ ರೀತಿ ಏನು ಮುಟ್ಟಿದ್ರು ಕೂಡ ಬಂಗಾರ ಆತಿರ್ತವೆ. ಅವನಿಗೆ ತುಂಬಾ ಬಾಯಾರಿಕೆ ಆಗಿರ್ತದೆ. ಬಾಯಾರಿಕೆ ಆದಾಗ ಅವನ್ ಏನ್ ಮಾಡ್ತಾನ, ಆ ಗಡಿಗೆಯನ್ನು ಹೋಗಿ ಮುಟ್ಟಿದ್ರು ಸಹ ಅದು ಕೂಡ ಬಂಗಾರದ ಆಗಿಬಿಡ್ತದೆ. ಆ ಮಗಳು ಬಂದು ಮಗಳು ತಂದೆಗೆ ನೀರು ಕೊಡ್ಬೇಕಂತೇಳಿ ಬಂದು ಅಪ್ಪಿಕೊಂಡ್ರು, ಮಗಳು ಕೂಡ ಬಂಗಾರ ಆತ. ಇದರಿಂದ ಏನ್ ಮುಟ್ಟಿದ್ರು ಬಂಗಾರ ಆತ, ಅವನಿಗೆ ದುರಾಸೆ ಆಗ್ಬಿಡು, ಏನಪ್ಪ ನಾನು ಬರ ಕೇಳಿದ್ ಹಿಂಗಾಯ್ತು ನನಗೆಲ್ಲ ವಿರುದ್ಧವಾಗಿ ಹಾಕತ್ತಂತ ಅವನಿಗೆ ದುಃಖ ಆಗ್ತಿರ್ತ. ಅವಾಗ ಅವನು ಕೇಳ್ತಾನಂತೆ, ಮತ್ತೆ ದೇವತೆ ಪ್ರತ್ಯಕ್ಷನಾಗಂತ ಅವನು ಬೇಡ್ಕಂತಾನ. ಬೇಡ್ಕೊಂಡ ಮ್ಯಾಗ ದೇವತೆ ಬಂದು ಪ್ರತ್ಯಕ್ಷನಾಗಿ ಮತ್ತೆ ಅವನಿಗೆ ವರವನ್ನು ಹಿಂದೆ ತೆಗೆದುಕೊಂಡ ಯಥಾ ರೀತಿಯಾಗಿ ಸಹಜವಾಗಿ ಅವನಿಗೆ ಏನ್ ಮುಟ್ಟಿದ್ರು ಏನಾಗಲ್ಲ. ಇದರಿಂದ ಅತಿಹಾಸಿ ದುಃಖಕ್ಕೆ ಹೋಗ್ಬಾರ್ದು, ಎಷ್ಟೇ ಇದ್ರು ಇದ್ದಲ್ಲೇ ಹಂಚಿಕೊಳ್ಬೇಕು, ಅದೇ ರೀತಿ ಜಾಸ್ತಿ ಆಗಿ ಅತಿಹಾಸ ಕೊಡಬಾರ್ದು ಅಂತ ಹೇಳಿ.
1: ಕುಮಾರಿ ಸುನೀತಾ ಡಿ ಡಿ ಪ್ರಥಮ ವರ್ಷದ ವಿದ್ಯಾರ್ಥಿನಿಯಿಂದ ಜನಪದ ಗೀತೆ.

0: ಕುಮಾರಿ ಹೇಮಾವತಿ ಡಿಇಡಿ ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯಿಂದ ಸ್ವರಚಿತ ಕವನ ವಾಚನ.
1: ಕವನದ ಶೀರ್ಷಿಕೆ ಕನ್ನಡದ ಕಂಪು. ಮರವಾಗಲೇ ಇಲ್ಲ ಮರದ ನೆರಳಾಗಲೇ, ಮರವಾಗಲೇ ಇಲ್ಲ ಮರದ ನೆರಳಾಗಲೇ, ಮರದ ನೆರಳಾಗಿ ಮರದ ನೆರಳಾಗಿ ಸಹ್ಯಾದ್ರಿ ಸಾಲಾಗಲೇ, ಸಹ್ಯಾದ್ರಿಯ ಸಾಲಾಗಲೇ, ನೀರಾಗಲೇ ಇಲ್ಲ ಕ್ಷೀರವಾಗಲೇ, ನೀರಾಗಲೇ ಇಲ್ಲ ಕ್ಷೀರವಾಗಲೇ, ಕ್ಷೀರದ ನೀರಾಗಿ ಕ್ಷೀರದ ನೀರಾಗಿ ಕೊಡಗಿನ ಕಾವೇರಿ ನಾಸೇರಲೇ, ಕೊಡಗಿನ ಕಾವೇರಿ ನಾಸೇರಲೇ, ಹಕ್ಕಿಯಾಗಲೇ ಇಲ್ಲ ಹಕ್ಕಿಯಾಗಲೇ ಇಲ್ಲ ಹಕ್ಕಿಯ ರೆಕ್ಕೆಯಾಗಲೇ, ಹಕ್ಕಿಯಾಗಲೇ ಇಲ್ಲ ಹಕ್ಕಿಯ ರೆಕ್ಕೆಯಾಗಲೇ, ಹಕ್ಕಿಯ ದನಿಯಾಗಿ ಹಕ್ಕಿಯ ದನಿಯಾಗಿ ಕನ್ನಡದ ಸ್ವರ ನಾನುಡಿಯಲೇ, ಕನ್ನಡದ ಸ್ವರ ನಾನುಡಿಯಲೇ, ಕಲ್ಲಾಗಲೇ ಇಲ್ಲ ಬೆಟ್ಟವಾಗಲೇ, ಕಲ್ಲಾಗಲೇ ಇಲ್ಲ ಬೆಟ್ಟವಾಗಲೇ, ಕಲ್ಲಾಗಿ ಕಲ್ಲಿನ ಶಿಲೆಯಾಗಿ, ಕಲ್ಲಾಗಿ ಕಲ್ಲಿನ ಶಿಲೆಯಾಗಿ ಬೇಲೂರಿನ ಗುಡಿ ನಾಸೇರಲೇ, ಬೇಲೂರಿನ ಗುಡಿ ನಾಸೇರಲೇ, ಮಂಜಾಗಲೇ ಇಲ್ಲ ಮುಸುಕಾಗಲೇ, ಮಂಜಾಗಲೇ ಇಲ್ಲ ಮುಸುಕಾಗಲೇ, ಮಂಜಾಗಿ ಮನಸ್ಸಿನ ಕೊಳೆ ತೊಳೆಯಲೇ, ಮನಸ್ಸಿನ ಕೊಳೆ ತೊಳೆಯಲೇ, ದುಂಬಿಯಾಗಲೇ ಇಲ್ಲ ಮಕರಂದವಾಗಲೇ, ದುಂಬಿಯಾಗಲೇ ಇಲ್ಲ ಮಕರಂದವಾಗಲೇ, ಮಕರಂದವಾಗಿ ಕನ್ನಡದ ಕಂಪ ನಾಸಾರಲೇ, ದುಂಬಿಯ ಮಕರಂದವಾಗಿ ಕನ್ನಡದ ಕಂಪ ನಾಸಾರಲೇ, ನಡೆಯಾಗಲೇ ಇಲ್ಲ ನುಡಿಯಾಗಲೇ, ನಡೆಯಾಗಲೇ ಇಲ್ಲ ನುಡಿಯಾಗಲೇ, ನಡೆಯ ನುಡಿಯಾಗಿ ನಡೆಯ ನುಡಿಯಾಗಿ ಹೆಣ್ಣಾಗಿ ಕನ್ನಡದ ಕಣ್ಣಾಗಿ, ಹೆಣ್ಣಾಗಿ ಕನ್ನಡದ ಕಣ್ಣಾಗಿ ಸಂಸ್ಕೃತಿಯ ನಾಸಾರಲೇ, ಮಣ್ಣಾಗಲೇ ಇಲ್ಲ ಚಿನ್ನವಾಗಲೇ, ಮಣ್ಣಾಗಲೇ ಇಲ್ಲ ಚಿನ್ನವಾಗಲೇ, ಚಿನ್ನದ ಮಣ್ಣಾಗಿ ಚಿನ್ನದ ಮಣ್ಣಾಗಿ ಕೋಲಾರದ ಗಣಿ ನಾಸೇರಲೇ, ಕೋಲಾರದ ಗಣಿ ನಾಸೇರಲೇ.
0: ಕುಮಾರಿ ರಾಜೇಶ್ವರಿ ಡಿಡಿ ಪ್ರಥಮ ವರ್ಷದ ವಿದ್ಯಾರ್ಥಿನಿಯಿಂದ ಏಕಭಿನಯ ಪಾತ್ರ.
2: ನಾ ಮಾಡುವಂಥದ್ದು ಸುಧಪದದ ರಾಜ ವೆಂಕಟಪ್ಪ ನಾಯಕನು. ರಣ ಘೋಷ ಮಾಡಾಯಿತು, ರಣ ಕಹಳೆ ಊದಾಯಿತು, ಕೋಟಿ ಸಿಂಹಗಳಾಗಿ ನುಗ್ಗೋಣ, ಆಮದಸಿದ ಆನೆಗಳ ಮಸ್ತಕವ ಭಾಗೆಯೋಣ, ಎಲ್ಲಿಂದಲೋ ಬಂದ ಆ ಕೆಂಪು ಮುಸಡಿಗಳು ನಮ್ಮ ನೆಲದಲ್ಲಿ ನಿಂತು ನಮ್ಮ ಖಡ್ಗವನ್ನಿಡಿಯುವುದೇ, ಆ ಕೆಂಪು ಕೊನ್ನಿಗಳ ಎಣ ಹೊಡ್ಡಬೇಕು, ಪರರಾಷ್ಟ್ರದ ಸಂಕೋಲೆಯನ್ನು ಕಿತ್ತೆಸೆಯಬೇಕು, ನುಗ್ಗಿ ನಡೆಯಿಸಹುದೇ ನುಗ್ಗಿ, ಜೈ ಕನ್ನಡಾಂಬೆ ಜೈ ಭುವನೇಶ್ವರಿ. ಸುರ್ಪುರದ ರಾಜ ವೆಂಕಟಪ್ಪ ನಾಯಕನು ಓಡಾಡಿ ಆಂಗ್ಲರ ಪಾಲಿಗೆ ಸರಳಾಗಿ ಹೋಗಿದ್ದಾನೆ. ಆಂಗ್ಲಾಧಿಕಾರಿ ಈಗ, ಏ ಹೇ ವೆಂಕಟಪ್ಪ ನಾಯಕ, ಏ ಹೇ ನಾಯಕ. ಈಗ ವೆಂಕಟಪ್ಪ ನಾಯಕನು, ಮುಚ್ಚು ಬಾಯ್, ಭಾರತದ ಎಂಜಲನ್ನು ತಿಂದು ಬದುಕೋ ಬೀದಿ ನಾಯಿ, ಏ ವೆಂಕಟಪ್ಪ ನಾಯಕ ನೀನು ನಮ್ಮ ಸೆರೆಯಾಳು, ನೀನು ನಮ್ಮ ವಿರೋಧವನ್ನು ಕಟ್ಟಿಕೊಂಡೇ ಕೊಲ್ಲಿಸುತ್ತೇವೆ, ವಿಶ್ವಾಸ ಗಳಿಸಿದೆ ಕಿಂಗ್ ರಾಜ ರಾಜನಾಗಬಹುದು, ಸುಡು ನಿನ್ನ ಗುಲಾಮ ಸಿಂಹಾಸನವನ್ನು, ನನಗೆ ಗೊತ್ತಿದೆ ನೀವೆಂತ ನದಿಗಳೆಂದು, ಸ್ವತಂತ್ರ ಸಿಂಹಾಸನಂತೆ ಓಡಾಡಲು ಬಾಳಿದ್ದರೆ ಸಂತೋಷ ಪಡೆದಿದೆ, ಓ ಸೆರೆಯಾಳಾಗಿ ಹೋದೆ, ಆದರೆ ಒಂದು ನೆನಪಿನಲ್ಲಿಡು, ಈ ಕನ್ನಡ ಮಣ್ಣ ಮಗನ ಮೈಯಲ್ಲಿ ಅನಿರಕ್ತ ಇರುವವರೆಗೂ ನಾ ಸೋಲನ್ನೊಪ್ಪುವುದಿಲ್ಲ, ಶರಣಾಗತನ್ನಾಗುವುದಿಲ್ಲ, ಶರಣಾಗತನ್ನಾಗುವುದಿಲ್ಲ. ಶಟಪ್ ಟೇಕೆಂಟ ಜಂಗಟ್ಟು ಜಾಯ್, ಇಲ್ಲ ಇಲ್ಲ, ನಾನು ಈ ಕನ್ನಡ ಮಣ್ಣಲ್ಲೇ ಮಣ್ಣಾಗಬೇಕು, ಆತ್ಮಹತ್ಯೆ ಮಹಾಪಾಪವೆಂದರೂ ಸರಿ, ನಾನು ಇಲ್ಲೇ ಮಣ್ಣಾಗಬೇಕು, ಜೈ ಕನ್ನಡಾಂಬೆ ಜೈ ಭುವನೇಶ್ವರ್ ವಂದೇ ಮಾತರಂ.
0: ಕುಮಾರಿ ಸುಮಲತಾ ಡಿಇಡಿ ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯಿಂದ ಭಾವಗೀತೆ.
3: ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಚೆಲುವಾದ

ಚೆಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವೋ ಬೆಳ್ಳಿ ಕಿರಣ, ಸುಟ್ಟಾವೋ ಬೆಳ್ಳಿ ಕಿರಣ. ಈ ಊರ ಬನಕೆ ಒಬ್ಬ

ಕೊಟ್ಟಿದ್ದೇನೆ ಫಲ ಕೊಟ್ಟಿದ್ದೇನೆ ಉಲ್ಲಾಸವನ್ನು ಚೆಲ್ಲಿ ಉಲ್ಲಾಸವನ್ನು ಚೆಲ್ಲಿ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ ಚೆಲುವಾದ ನಿನ್ನ

0: ಬೆಳ್ಳಿ ಕಿರಣ.
1: ಅಮರೇಶ್ ಅವರಿಂದ ಸಂಗ್ರಹ ಕವನ.
2: ಎಲಾ ಸೊಳ್ಳಿ ನೀನೆಂತ ಮಹಾಕಳ್ಳಿ, ಎಲಾ ಸೊಳ್ಳಿ ನೀನೆಂತ ಮಹಾಕಳ್ಳಿ, ಕಚ್ಚಿ ಎಬ್ಬಿಸಿದೆ ಮೈತುಂಬಾ ಗುಳ್ಳಿ, ಕಚ್ಚಿ ಎಬ್ಬಿಸಿದೆ ಮೈತುಂಬಾ ಗುಳ್ಳಿ, ಒಡೆದು ಬಿಟ್ಟಿಯಲ್ಲ ರಕ್ತದ ಕೊಳ್ಳಿ, ಒಡೆದು ಬಿಟ್ಟಿಯಲ್ಲ ರಕ್ತದ ಕೊಳ್ಳಿ, ರಕ್ತ ಹೀರಿ ಮೂಲೆ ಸೇರಿವಿ ಒಳ್ಳಿ, ರಕ್ತ ಹೀರಿ ಮೂಲೆ ಸೇರಿವಿ ಒಳ್ಳಿ, ಪರದೆ ಕಟ್ಟಿದರೂ ಬಿಡಲ್ಲ ನೀ ಕಳ್ಳಿ, ಪರದೆ ಕಟ್ಟಿದರೂ ಬಿಡಲ್ಲ ನೀ ಕಳ್ಳಿ, ಅದೆಲ್ಲಿಂದ ಸೇರಿವಿ ಪರದೆಗೆ ಒಳ್ಳಿ, ಅದೆಲ್ಲಿಂದ ಸೇರಿವಿ ಪರದೆಗೆ ಒಳ್ಳಿ, ದಿನನಿತ್ಯ ಬರುವಿ ಪರದೆಗೆ ಒಳ್ಳಿ, ದಿನನಿತ್ಯ ಬರುವಿ ಪರದೆಗೆ ಒಳ್ಳಿ, ಕಚ್ಚಿ ಸಾಕಾಗಿಲ್ಲವಿ ನನ್ನ ಮಳ್ಳಿ, ನಾ ತಿಂದ ಕೂಳೆಲ್ಲ ನಿನಗಾಯ್ತು ಕಳ್ಳಿ, ನಾ ತಿಂದ ಕೂಳೆಲ್ಲ ನಿನಗಾಯ್ತು ಕಳ್ಳಿ, ಬರಬೇಡ ಮಾರಾಯ್ತೀನಿ ಒಳ್ಳಿ, ನಿದ್ದೆ ಕೆಡಿಸಿ ಹಚ್ಚಿವಿ ರೋಗ ಮಳ್ಳಿ, ನಿದ್ದೆ ಕೆಡಿಸಿ ಹಚ್ಚಿವಿ ರೋಗ ಮಳ್ಳಿ, ಮಲೇರಿಯಾ ಮ್ಯಾನೇಜರ್ ನೀ ಮಳ್ಳಿ, ಮಲೇರಿಯಾ ಮ್ಯಾನೇಜರ್ ನೀ ಮಳ್ಳಿ, ದವಾಖಾನೆಗೆ ಮಾತ್ರ ಸೇರಿಸಿದ್ರು ಒಳ್ಳಿ, ದವಾಖಾನೆಗೆ ಸೇರಿಸಿದ್ರು ಮಾತ್ರ ಒಳ್ಳಿ, ಡಾಕ್ಟರ್ ಕಳಿಸ್ತಾರೆ ಟೆಸ್ಟಿಗೆ ಒಳ್ಳಿ, ಡಾಕ್ಟರ್ ಕಳಿಸುತ್ತಾರೆ ಟೆಸ್ಟಿಗೆ ಒಳ್ಳಿ, ಅದಕ್ಕೆಂದೇ ಹಚ್ಚಿವಿ ರೋಗದ ಬಳ್ಳಿ, ಅದಕ್ಕೆಂದೇ ಹಚ್ಚಿವಿ ರೋಗದ ಬಳ್ಳಿ, ದವಾಖಾನೆಗೆ ಮಾತ್ರ ಸೇರಿಸುವುದು ಒಳ್ಳಿ, ದವಾಖಾನೆಗೆ ಮಾತ್ರ ಸೇರಿಸುವುದು ಒಳ್ಳಿ.
1: ಕುಮಾರ್ ಹನುಮಂತ ಎಡಿವಾಳ್ ಡಿ ಎಡ್ ದ್ವಿತೀಯ ವರ್ಷದ ವಿದ್ಯಾರ್ಥಿಯಿಂದ ಒಂದು ಸಣ್ಣ ಕತೆ.
3: ನಮ್ಮೂರ ಒಂದು ಚಿಕ್ಕ ಹಳ್ಳಿ, ಅಲ್ಲಿ ಪ್ರತಿ ವರ್ಷವೂ ಒಂದು ಜಾತ್ರೆ ನಡೀತದೆ. ಆ ಜಾತ್ರೆಯಲ್ಲಿ ಎಲ್ಲರೂ ಬಂದು ಸೇರುತ್ತಾರೆ. ಹಾಗೆ ಎಲ್ಲರೂ ಬಂದು ಸೇರಿದಾಗ ಮಗ್ಗಿನ ಮನಸ್ಸು ಥರ ಎಲ್ಲರೂ ತೇರನ್ನು ನೋಡುವಾಗ ನಾನು ಒಂದು ಸುಂದರವಾದ ಹುಡುಗಿಯನ್ನು ಕಂಡೆ. ಆ ಸುಂದರವಾದ ಹುಡುಗಿಯನ್ನು ನೋಡಿ ನನಗೆ ಮಾತಾಡಬೇಕನಿಸಿತು. ಹೇಗಾದರೂ ಆಗಿ ಮಾತಾಡಿಸ್ಬೇಕಂತ ಹೋಗ್ತಿದ್ದೆ. ಆಗ ನನ್ನ ಸ್ನೇಹಿತರನ್ನು ಕೇಳಿದೆ, ಇವಳು ಯಾರು ಈ ವಯ್ಯಾರದ ಗೊಂಬೆ ಅಂತ ಕೇಳಿದಾಗ, ಆಗ ನನ್ನ ಸ್ನೇಹಿತರು ಹೇಳಿದರು, ಇವಳೇ ನಮ್ಮ ಊರಿನ ಗೊಂಬೆ, ಇವಳು ನಮ್ಮೂರಿಗೆ ಅನ್ನು ಬಿಟ್ಟು ಬೇರೆ ಕಡೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದಾಳೆ ಅಂತ ಹೇಳಿದರು. ಆದರೂ ನನ್ನ ಮನಸ್ಸು ಸುಮ್ಮನಿರಲಿಲ್ಲ, ಮತ್ತೆ ಅವಳನ್ನು ಮಾತಾಡಿಸಬೇಕೆಂದು ಕಾಡಿತು. ಆದರೂ ಬಿಡಲಿಲ್ಲ, ಅವಳ ಹತ್ರ ಹೋಗಿ ಅವಳನ್ನು ಮಾತಾಡಿಸೇ ಬಿಟ್ಟೆ. ಆದರೆ ಅವಳು ತನ್ನ ತುಟಿಯಿಂದ ಪಟಪಟನೆ ನನ್ನ ಪ್ರಶ್ನೆಗೆ ಉತ್ತರವನ್ನು ನೀಡಿದಳು. ಆದರೂ ಅಷ್ಟಾದರೂ ನನ್ನ ಮನಸ್ಸು ಅಲ್ಲಿಗೆ ಸುಮ್ಮನಿರಲಿಲ್ಲ. ಅವಳನ್ನು ಹೇಗಾದರೂ ಮಾಡಿ ಅವಳಲ್ಲಿ ಅವಳ ಮೊಬೈಲ್ ನಂಬರ್ ಅನ್ನು ತೆಗೆದುಕೊಳ್ಳಬೇಕನಿಸಿತು. ಆದರೂ ಬಿಡಲಿಲ್ಲ, ಅವಳ ನಂಬರ್ ಅನ್ನು ಕೇಳೇ ಬಿಟ್ಟೆ. ಅದಕ್ಕೆ ಅವಳು ತನ್ನ ಜಾಣ್ಮೆತೆಯಿಂದ ತನ್ನ ಮೊಬೈಲ್ ಅನ್ನು ನಂಬರ್ ಕೊಡದೆ ನನ್ನ ಮೊಬೈಲ್ ನಂಬರ್ ಅನ್ನು ಕೇಳಿ ನಾನು ಮನೆಗೆ ಹೋಗಿ ಫೋನ್ ಮಾಡುತ್ತೇನಂತೆ ಹೇಳಿದವಳು. ಇಲ್ಲಿವರೆಗೆ 6 ತಿಂಗಳಾದರೂ ಅವಳ ಫೋನಿಗಾಗಿ ಕಾಯ್ತಾ ಇದ್ದೇನೆ, ಇಲ್ಲಿವರೆಗಾದರೂ ಫೋನ್ ಬಂದಿಲ್ಲ. ಇದರಿಂದ ಏನಂದ, ಜಾಣ್ಮತನ ಹುಡುಗಿಯರು ದಡ್ಡತನದ ಹುಡುಗರು. ಇದು ಉಲ್ಟ ಆಗ್ಬೇಕಂದ್ರೆ ಹುಡುಗರು ಹುಡುಗಿಯರ ನಂಬರ್ ಅನ್ನು ಇಸ್ಕೊಳ್ಳೋಕೆ ಜಾಣತನ, ನಮ್ಮ ನಂಬರ್ ಕೊಡುವುದು ಒಂದು ದಡ್ಡತನ ಅಂತ ಹೇಳ್ತೀನಿ.
1: ಕುಮಾರಿ ಮಾರಾದೇವಿ ಡಿ ಇಡಿ ದ್ವಿತೀಯ ವರ್ಷದ ವಿದ್ಯಾರ್ಥಿನಿಯಿಂದ ಭಾವಗೀತೆ.

0: ಈಗ ಒಂದು ಶಾಯರಿ, ಮನೆಯಾಗ ಏಸ್ ದೀಪ ಇದ್ರು ದೇವ್ರ ಮನೆ ದೀಪನಾ ಬೇರೆ. ಮನೆಯಾಗ ಏಸ್ ದೀಪ ಇದ್ರು ದೇವ್ರ ಮನೆಯಾಗನ ದೀಪನಾ ಬೇರೆ. ನನ್ನ ಕಣ್ಣಾಗ ಏಸ್ ಎಣ್ಣಿದ್ರು ನನ್ನ ಕಣ್ಣಾಗ ಏಸ್ ಎಣ್ಣಿದ್ರು ನನ್ನ ಮನದಾಗಿರೋ ಎಣ್ಣ ಬೇರೆ, ನನ್ನ ಮನದಾಗಿರೋ ಎಣ್ಣ ಬೇರೆ. ಇದುವರೆಗೆ ಶಾರದಾ ವಿದ್ಯಾನಿಕೇತನ ಡಿ ಎಡ್ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳಿಂದ ವೈವಿಧ್ಯ ಕಾರ್ಯಕ್ರಮವನ್ನು ಕೇಳಿದಿರಿ. ನಿರೂಪಣೆ ಬಸವರಾಜ್ ಬ್ಯಾಗ್ವಾಟ್.
1: ಕೆಳಗರೆ ಈಗ ಒಂದು ಕೇಳೋಣ ಭಾವಗೀತೆಯನ್ನು. ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಆಲಿಸೋಣ ಕೆ ಎಸ್ ನಿಸ್ಸಾರ್ ಅಹಮದ್ ವಿರಚಿತ ಭಾವಗೀತೆ.

ಇದು ಆಕಾಶವಾಣಿಯ ರಾಯಚೂರು ಎಫ್ ಎಂ ಕೇಂದ್ರ ಭಾವಗೀತೆಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯವಾಗುತ್ತಿದೆ 6:02. ಕೇಳೋಣ ಇಂದು ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಬಗ್ಗೆ ಪರಿಚಯವನ್ನು.

ಸ್ನೇಹಿತರೆ ಗಮನಿಸಿ, ರಾತ್ರಿ 8 ಗಂಟೆಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಭೇಟಿ ನೀಡಿದ ಕುರಿತು ಬಾನುಲಿ ವರದಿ ಪ್ರಸಾರವಾಗಲಿದೆ. 6:15 ಸಂಧ್ಯಾಕರಣ ಹಿರಿಯ ನಾಗರಿಕರ ಜೀವನ ಅನುಭವಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸಾಹಿತಿಗಳು ಮತ್ತು ರಂಗಭೂಮಿ ಕಲಾವಿದರಾದ ಸೈಯದ್ ವಲಿ ಮುಜಾವರ್ ಅವರು. ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪರಮೇಶ್ವರಪ್ಪ ಗೋಪಿಶೆಟ್ಟಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಸಮಗ್ರ ಕೀಟ ನಿರ್ವಹಣೆಯ ಮಹತ್ವ ಮತ್ತು ಕೀಟ ನಿರ್ವಹಣಾ ತಂತ್ರಗಳ ಕುರಿತು ಡಾಕ್ಟರ್ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನವಿರುತ್ತದೆ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 7:20 ಜನಪದ ಸಂಗೀತದಲ್ಲಿ ದೇವದುರ್ಗ ತಾಲೂಕಿನ ಹುಲ್ಕುಂದದ ಕಸ್ತರವಂ ಮೋಷಣನವರ್ ಮತ್ತು ಸಂಗಡಿಗರಿಂದ ಗೀಗೆ ಪದಗಳನ್ನು ಕೇಳಿವರಿ. 7:45 ಕನ್ನಡ ಭಾಷಣ. ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 8:30 ಜನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ಮರ್ಚೇಡ್ ಗ್ರಾಮದ ಮುದ್ರಂಗ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು ಆಲಿಸುವರಿ. 9:15 ಭಾವಗೀತೆಗಳು. 9:30 ನ್ಯಾಷನಲ್ ಪ್ರೋಗ್ರಾಂ ಆಫ್ ಫೀಚರ್ಸ್ ದೆಹಲಿ ಕೇಂದ್ರದಿಂದ 10:00 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ವಿತರಿಸಲಿದ್ದೇವೆ. ಇನ್ನು ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಎಚ್ಎಂ ಸುರೇಶ್ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ. 6:40 ರೈತರಿಗೆ ಸಲಹೆ ಕೇಳಿವಿರಿ. ಅಮರೇಶ್ ಆಶಿಹಾಳ ಅವರಿಂದ 6:45 ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರುವುದು ಅರಿವೆಂಬ ಕುರುಬಿಕೆ ಶರಣೆಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ಕಾರ್ಯಕ್ರಮ. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಪ್ರಾಯೋಜಕರು ಸುರಕ್ಷಾ ಸೂಪರ್ ಸ್ಪೆಷಾಲಿಟಿ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸೆಂಟರ್ ರಾಯಚೂರು. 7:15

0: Vice Admiral Sanjay Vatsyayan has been appointed as the next Flag Officer Commanding in Chief of the Western Naval Command headquartered in Mumbai. He will take charge of one of the Indian Navy's most strategically important commands responsible for safeguarding India's Western Maritime Front and key sea lanes in the Arabian Sea. And in IPL cricket, Lucknow Super Giants have set a target of 204 runs for Chennai Super Kings at MH Chidambaram Stadium in Chennai. In reply, Chennai Super Kings were 60 for 1 in 4.4 over when reports last came in. Earlier put into bat, Lucknow posted 203 runs for the loss of 8 wickets in their allotted 20 overs. And with that, we end this news bulletin.
1: ತರಂಗಾಂತರ ಬಂದಿರೋ 2.1 ಮೆಗಾಹರ್ಟ್ಸ್ಗಳು ಸಮಯ 6:10.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ಅರಿವೆಂಬ ಗುರುವಿಗೆ ಶರಣಂಬೆನಯ್ಯ.
4: ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿಯಿಂದ ಪ್ರಸಾರವಾಗಲಿದೆ ಅರಿವೆಂಬ ಗುರುವಿಗೆ ಶರಣೆಂಬೆ,
5: ಶರಣರ ಸತ್ಯಾನುಸಂಧಾನದ ಸರಣಿ.
3: ಒಡಲಿನ ಒಡೆಯಗೆ ಶರಣೆಂಬೆನಯ್ಯ.
4: ತಪ್ಪದೆ ಆಲಿಸಿ ಪ್ರತಿದಿನ ಬೆಳಗ್ಗೆ 6:45 ಅರಿವೆಂಬ ಗುರುವಿಗೆ ಶರಣೆಂಬೆ.
3: ಅರಿವೆಂಬ ಗುರುವಿಗೆ ಶರಣೆಂಬೆನಯ್ಯ.
5: ಶರಣರ ತತ್ವಗಳ ಆಂತರ್ಯದ ಅನ್ವೇಷಣೆ ಅರಿವೆಂಬ ಗುರುವಿಗೆ ಶರಣೆಂಬೆ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಚಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದರೆ. ಆಕಾಶವಾಣಿ ರಾಯಚೂರು FM ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ.

0: सामाजिक सेवा प्राधिकरण अधिनियम 1987 की धारा 12 के तहत पात्र नागरिक निःशुल्क कानूनी सहायता न्याय बंधु मोबाइल ऐप और www.probono-toj.in से प्राप्त कर सकते हैं।
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ
1: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ
3: ಆಕಾಶವಾಣಿ ರಾಯಚೂರು

0: ಹಿರಿಯ ನಾಗರಿಕರ ಜೀವನದ ಅನುಭವಗಳ ಕುರಿತು ಕಾರ್ಯಕ್ರಮ ಸಂಧ್ಯಾ ಕಿರಣ. ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪಶೆಟ್ಟಿ.
1: ಶ್ರೋತೃ ಬಂಧವರಿಗೆಲ್ಲ ಸಂಧ್ಯಾ ಕಿರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃ ಬಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ ಸಾಹಿತಿಗಳು, ಚಿಂತಕರು, ರಂಗಭೂಮಿ ಕಲಾವಿದರು, ಹಾಡುಗಾರರು, ಹಾಗೆ ಪುಸ್ತಕ ಪ್ರಕಾಶನವನ್ನ ಹೊರತಂದವರು, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಸೈಯದ್ ವಲಿ ಮುಜಾವರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಅವರ ಜೀವನದ ಪುಟಗಳನ್ನ ಮೆಲುಕು ಹಾಕೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ ಸರ್.
1: ಸರ್, ತಾವು ಪೊಲೀಸ್ ಇಲಾಖೆಯಲ್ಲಿ 33 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ರೆ, ಆ ದಿನಗಳು ಪೊಲೀಸರಂದ್ರೆ ಭಯಪಡುವಂತಹ ಕಾಲ ಇತ್ತು. ಅಂತ ಸಮಯದಲ್ಲಿ ತಾವು ಜನಸ್ನೇಹಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ರೆ ಹೇಗಿದ್ವು ಸರ್ ಆ ದಿನಗಳು?
2: ಪೊಲೀಸ್ ಇಲಾಖೆಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಅತ್ಯುತ್ತಮವಾದ ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆ. ಜನರಿಗೆ ಸಹಕಾರ ಮಾಡೋದು, ಜನರಿಗೆ ಸಹಾಯ ಮಾಡೋದು ಪೊಲೀಸ್ನಲ್ಲಿ ಸಿಗುತ್ತದೆ. ಇದನ್ನ ನಾವು ಅರ್ತುಕೊಂಡು ನಮ್ಮ ಕರ್ತವ್ಯವನ್ನು ಮಾಡಿದರೆ ನಮ್ಗೆ ಮನಸ್ತೃಪ್ತಿ ಸಿಗುತ್ತೆ. ಅದೇ ರೀತಿಯಾಗಿ ಪೊಲೀಸ್ ಕೂಡಲೇ ಜನರಲ್ಲಿ ಒಂದು ತರ ಕೆಟ್ಟ ಭಾವನೆ, ಕೆಟ್ಟ ಆಲೋಚನೆ ನೋಡೋ ರೀತಿ ಕಂಡು ಬರುತ್ತೆ. ಆದರೆ ಪೊಲೀಸ್ನಂತ ಪವಿತ್ರ ಕರ್ತವ್ಯ ಮತ್ತೊಂದಿಲ್ಲ ಅಂತ ಹೇಳಬಹುದು. ನಾವು ನಮ್ಮ ಇಲಾಖೆಯ ನಿಯಮಗಳಿಗೆ ಒಳಪಟ್ಟು ಕಾನೂನು ಚೌಕಟ್ಟಿನಲ್ಲಿ ನಾವು ಬೇರೊಬ್ಬರಿಗೆ ಸಹಾಯ ಸಹಕಾರ ಮಾಡೋ ಇದೆ. ಅದನ್ನು ಮೀರಿ ನಾವೇನು ಮಾಡಕ್ಕಾಗಲ್ಲ. ಹೀಗಾಗಿ ಏನಪ್ಪ ಅಂದ್ರೆ ಜನ ಬಹಳಷ್ಟು ಪೊಲೀಸರನ್ನ ಇಷ್ಟಪಡಲ್ಲ. ಯಾಕಂದ್ರೆ ಅವರಿಂದ ನಷ್ಟನೇ ಇದೆ, ಅವರಿಂದ ಕಷ್ಟನೇ ಇದೆ ಹೊರತು ಅವರಿಂದ ಏನ್ ಲಾಭ ಇಲ್ಲ ಅನ್ನೋ ಒಂದು ಮನೋಭಾವನೆ ಜನರಲ್ಲಿ ಬೆಳೆದು ಬಂದಿದೆ.
1: ಹಾಗೆ ಸಮಾಜದ ಶಾಂತಿಯನ್ನ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆಯ ತಂದೆಯಾಗಿರ್ತಕ್ಕಂತ ಶ್ರಮವನ್ನು ವಹಿಸುತ್ತೆ ಅಂತಕ್ಕಂಥದ್ದು, ಅಂತ ಇಲಾಖೆಯಲ್ಲಿ ತಾವು ತಮ್ಮ ಸೇವೆಯನ್ನ ಗೈದಿದ್ರಿ ಅಂತಕ್ಕಂಥದ್ದು ನಮ್ಗೆಲ್ಲ ತುಂಬಾ ಸಂತೋಷದಾಯಕವಾಗಿರ್ತಕ್ಕಂತ ವಿಷಯ ಸರ್. ಸರ್, ಈ ನಿಟ್ಟಿನಲ್ಲಿ ತಾವು ತಮ್ಮ ಜೀವನದ ಆರಂಭಿಕ ದಿನಗಳನ್ನ ಅಂದ್ರೆ ಬಾಲ್ಯಾವಸ್ಥೆಯನ್ನ ಎಲ್ಲಿ ಕಳೆದ್ರಿ ಸರ್?
2: ನಾನು ಮೂಲತಃ ಯಾದಗಿರಿ ಜಿಲ್ಲೆ ವಡಗೇರೆ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಹುಟ್ಟಿದವನು. ಅಲ್ಲಿ ನನ್ನ ತಂದೆ ಊರದು. ನಾನು 4 ವರ್ಷದವನಿದ್ದಾಗ ತಾಯಿ ತವರ ಮನೆ ಎಣ್ಣಜ್ಜ ತೊಗೊಂಬಂದು ಇಟ್ಕೊಂಡು ನನಗೆ ಇಲ್ಲೇ ಜಿಗರ್ಕಲ್ ಗ್ರಾಮದಲ್ಲೇ ಸ್ಕೂಲ್ಗೆ ಹೆಸರಚ್ಚಿ ನನಗೇನಪ್ಪ ಅಂದ್ರೆ ವಿದ್ಯಾಭ್ಯಾಸ ಕೊಡಿಸಿದ್ರು.
1: ಅಂದ್ರೆ ರಾಯಚೂರು ತಾಲೂಕಿನ ಜಿಗರ್ಕಲ್
2: ಗ್ರಾಮದಲ್ಲೇ
1: ನನ್ನ ವಿದ್ಯಾಭ್ಯಾಸ ಶಿಕ್ಷಣವನ್ನು ಮಾಡಿ
2: ಪ್ರಾರಂಭಿಸಿದೀವಿ. ಅಲ್ಲಿ SSLC ವರೆಗೂ ಇದೆ ಶಿಕ್ಷಣ ಇದೆ. ಅಲ್ಲಿಂದ ರಾಯಚೂರಿಗೆ ನಾನು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಬೇಕಂದ್ರೆ ಆಗಿನ ಪರಿಸ್ಥಿತಿ ಸರಿ ಇರದ ಕಾರಣ ನಾವೇನಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸ ಅಡ್ಮಿಷನ್ ಮಾಡಿಸಿದ್ವಿ, ಬಟ್ ನಮ್ಮ ರಾಯಚೂರಲ್ಲಿ ಉಳ್ಕೊಂಡು ರೂಮ್ ಮಾಡ್ಕೊಂಡು ಓದೋಷ್ಟು ಕೆಪಾಸಿಟಿ ಇರಲಿಲ್ಲ. ಅದಕ್ಕೆ ತೊಂದರೆಗಳು ತಾಪತ್ರಗಳು ಇರೋದ್ರಿಂದ ನಾವು ಸ್ವಲ್ಪ ದಿವಸ ಓದಿ ಆಮೇಲೆ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿವಿ, PUC ನಿಲ್ಸ್ಬಿಟ್ಟಿವಿ ಸರ್. ಆಮೇಲೆ ಅಲ್ಲಿ ಪ್ರೈವೇಟ್ ಆಗಿ KPCಯಲ್ಲಿ ಅವಾಗಿನ್ನು ಪ್ಲಾಂಟ್ ಆಗ್ತಾ ಇತ್ತು, ಕೆಲಸಕ್ಕೆ ಸೇರ್ಕೊಂಡು ಅಲ್ಲಿ ಪ್ರೈವೇಟ್ ಕಾಂಟ್ರಾಕ್ಟ್ಗಳೆಲ್ಲ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಡಿಪಾರ್ಟ್ಮೆಂಟ್ ಕಡೆಗೂ ಕೆಲಸ ಮಾಡಿದ್ವಿ. ಆ ನಂತರ ಅಲ್ಲಿಂದ ನೆಕ್ಸ್ಟ್ MPCL ಅಂತಿದೆ ಅಲ್ಲೇ ಪಕ್ಕದಲ್ಲಿ, ಅಲ್ಲಿನೂ ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡಿದ್ವಿ.
1: ಆ ನಂತರ ತಮಗೆ ಪೊಲೀಸ್ ಇಲಾಖೆಯಲ್ಲಿ
2: ಆನಂತರ 1989 ನನಗೆ ಪೊಲೀಸ್ ಇಲಾಖೆಯಲ್ಲಿ ಅಪಾಯಿಂಟ್ಮೆಂಟ್ ಆಯ್ತು.
1: ಪ್ರಕ್ರಿಯೆ ಏನಿತ್ತು ಸರ್? ಅವಾಗೆಲ್ಲ
2: ಎಂಪ್ಲಾಯ್ಮೆಂಟ್ ನಲ್ಲಿ ಇಂಟರ್ವ್ಯೂ ಕಳಿಸ್ತಿದ್ರು, ಅಲ್ಲಿ ಹೈಟ್ ಚೆಸ್ಟ್ ಎಲ್ಲ ಚೆಕ್ ಮಾಡಿ ನೆಕ್ಸ್ಟ್ SP ಆಫೀಸ್ ಕಳಿಸಿದ್ರು. ಅಲ್ಲಿ ಹೈಟ್ ಚೆಸ್ಟ್ ನಡೆದಿತ್ತು. ಅಲ್ಲಿ ಏನಪ್ಪ ಅಂದ್ರೆ ಹೈಟ್ ಚೆಸ್ಟ್ 3 ದಿವಸ ಇಂಟರ್ವ್ಯೂ ನಡೆದು ನನಗೆ ನೆಕ್ಸ್ಟ್ 90 ಆರ್ಡರ್ ಕೊಟ್ಟರು.
1: 1990 ಪೊಲೀಸ್ ಇಲಾಖೆಯಲ್ಲಿ
2: ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇರ್ಕೊಂಡೆ. ನೆಕ್ಸ್ಟ್ 18 ವರ್ಷದ ನಂತರ ನನಗೆ ಹೆಡ್ ಕಾನ್ಸ್ಟೇಬಲ್ ಪ್ರಮೋಷನ್ ಬಂತು. ಹೆಡ್ ಕಾನ್ಸ್ಟೇಬಲ್ ಪ್ರಮೋಷನ್ ಬಂದ ನಂತರ ನಾನು ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ASI ಅಂತ ಹೇಳಿಕೊಟ್ರು, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ. ಇಲ್ಲೇ ನಮ್ಮ ರಾಯಚೂರಿನ ಮಾರ್ಕೆಟ್ ಆರ್ಡ್ ಪೊಲೀಸ್ ಸ್ಟೇಷನ್ಲ್ಲಿ ASI ಅಂತ ಕೆಲಸ ಮಾಡಿ ಅಲ್ಲೇ ನಾನು ನಿವೃತ್ತಿ ಹೊಂದಿದೆ ಸರ್.
1: ತುಂಬಾ ಸಂತೋಷ ಸರ್. ಈ ನಿಟ್ಟಿನಲ್ಲಿ 33 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರೆ, ಹಾಗೆ ಪೊಲೀಸ್ ಇಲಾಖೆಯ ಸೇವೆ ಜೊತೆ ಜೊತೆಗೆ ತಾವು ಒಬ್ಬ ಸಾಹಿತಿಗಳು, ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ಚಿಂತಕರು, ಈ ಅಭಿರುಚಿ ಎಲ್ಲಿಂದ ಆರಂಭ ಆಯಿತು ಸರ್ ತಮಗೆ?
2: ನಾನು 10 ತರಗತಿ ಮುಗಿಸಿದ ನಂತರ ನನಗೆ ಆಗಾಗ ಹೊಲಕ್ಕೋದಲ್ಲಿ ಗಿಡ ಮರಗಳು ನೋಡಿದ್ರೆ ಪ್ರಾಣಿ ಪಕ್ಷಿಗಳನ್ನು ನೋಡಿದ್ರೆ ಏನೋ ಅವ್ರ ಬಗ್ಗೆ ಬರಿಬೇಕು ಅನ್ನೋ ಒಂದು ಹವ್ಯಾಸ ಮೂಡ್ತಾ ಇತ್ತು. ಹಾಗಾಗಿ ನನ್ನ ಪಕ್ಕದಲ್ಲಿ ಯಾವತ್ತು ಪೇಪರ್ ಪೆನ್ ಇಟ್ಕೊಂಡಿರ್ತದೆ. ನಾನು ಆ ದೃಶ್ಯಾವಳಿ ಅದನ್ನು ನೋಡಿದ ಕೂಡಲೇ ಕವನಗಳ ರೂಪದಲ್ಲಿ ಕತೆ ರೂಪದಲ್ಲಿ ಬರಿತಾ ಇದ್ದೆ, ಬರೆಯೋ ಹವ್ಯಾಸ ಬೆಳೆಸ್ಕೊಂಡಿದ್ದೆ. ಆ ನಂತರ ಅದೇ ಟೈಮ್ನಲ್ಲಿ ನನಗೆ ನಾಟಕದ ಅಭಿರುಚಿ ಆಯಿತು. ನಾನು ನಾಟಕ ಆಡೋ ಒಂದು ಇದರಲ್ಲಿ ಬೆಳ್ಕೊಂಡು ನಾಟಕ ಆಡಿದೆ. ಆ ನಾಟಕಗಳು ಆಡಿದಾಗ ನಾಟಕ ಬರಿಬೇಕನ್ನೋ ಒಂದು ಇದು ಬಂತು. ಒಂದು ಕೈ ಬರಹದಲ್ಲೇ ಅಣ್ಣನ ಮಾಂಗಲ್ಯ ಮಹಿಮೆ ಅರ್ಥಾತ್ ಅಣ್ಣನ ಆಪತ್ತು ಅಂತೇಳಿ ಕಾಲೇಜಿನಲ್ಲಿ ಇಬ್ಬರು ಗೆಳೆಯರ ನಡುವೆ ಬಂದಂತ ಒಂದು ವೈಮನಸ್ಸು, ಆ ಒಂದು ವೈಮನಸ್ಸಿಗೆ ಕಾರಣ ಅಲ್ಲಿ ಕಾಲೇಜಿನಲ್ಲಿ ಏರ್ಪಡಿಸಿರ್ತಕ್ಕಂಥ ವಾದ ವಿವಾದಗಳ ಸ್ಪರ್ಧೆ, ಅದರಲ್ಲಿ ಪ್ರಾರಬ್ಧ ಮೇಲೋ ಪ್ರಯತ್ನ ಮೇಲೋ ಈ ಎರಡರ ಬಗ್ಗೆ ನಡೆದಿರ್ತದ್ರು ವಾದ ವಿವಾದ. ಒಬ್ರು ಪ್ರಯತ್ನ ಅಂತೇಳಿ ವಾದ ಮಾಡ್ತಾರೆ, ಒಬ್ರು ಪ್ರಾರಬ್ಧ ಮೇಲು ಅಂತ ವಾದ ಮಾಡ್ತಾರೆ. ಹಿಂಗ್ ಮಾಡುವಾಗ ಅದರಲ್ಲಿ ಪ್ರಯತ್ನ ಅಂತ ವಾದ ಮಾಡೋನು ವಿಲನ್ ಆಗ್ತಾನೆ, ಪ್ರಾರಬ್ಧ ಅನ್ನೋನು ಹೀರೋ ಆಗ್ತಾನೆ. ಅದೇ ಒಂದು ರೂಪಕದ ಮೇಲೆ ನಾನು ಅದನ್ನ ಕತೆ ಬರೆದೆ, ಕತೆ ಬರೆದ ನಾಟಕ ಮಾಡಿದೆ. ಅದನ್ನ 81ರಲ್ಲಿ ಅಲ್ಲಿ ಪ್ರಯೋಗ ಆಯ್ತು ನನ್ನ ಊರು ಜಗರ್ಕಲ್ಲಲ್ಲಿ.
1: ಈ ನಿಟ್ಟಿನಲ್ಲಿ ರಂಗಭೂಮಿ ಕ್ಷೇತ್ರದಲ್ಲೂ ಕೂಡ ತಾವು ಪಾದಾರ್ಪಣೆ ಮಾಡಿದ್ರೆ.
2: ಹೌದು,
1: ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸೇವೆಯನ್ನು ಗೈದಿದ್ರೆ?
2: ಸಾಹಿತ್ಯ ಕ್ಷೇತ್ರಕ್ಕೆ ಬಂದ ನಂತರ ನಾನು ಆ ನಂತರ ಪೊಲೀಸ್ನಲ್ಲಿ ಬಂದ ನಂತರ ನಾನು ಬರೀ ಹವ್ಯಾಸ ಮೊಟಕುಗೊಳಿಸಬೇಕಾಯ್ತು. ಯಾಕಂದ್ರೆ ಕರ್ತವ್ಯದ ಒತ್ತಡ, ಸಮಯದ ಅಭಾವ, ಯಾವುದೇ ಒಂದು ಸಾಹಿತ್ಯನ ಕೃಷಿ ಮಾಡಬೇಕಾದ್ರೆ ನಮ್ಮ ಮನಸ್ಸು ಒಂದು ಮಿತಿಯಲ್ಲಿರಬೇಕು, ಶಾಂತವಾಗಿರಬೇಕು. ಅಂದಾಗ ಮಾತ್ರ ನಾವು ಸಾಹಿತ್ಯನ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಒಂದು ಸಮಯ ಅದರಲ್ಲಿ ಸಿಗಲಿಲ್ಲ. ಹಾಗಾಗಿ ಅದನ್ನೇನಪ್ಪ ಅಂದರೆ ಅಲ್ಲಿಗೆ ಮೊಟಕುಗೊಳಿಸಿದ್ವಿ, ಕರ್ತವ್ಯದ ಕಡೆಗೆ ಲಕ್ಷ್ಯ ಕೊಟ್ಟಿವಿ. ಆ ನಂತರ ನಾನು ASI ಆದೆ. ಕರ್ತವ್ಯದ ಒತ್ತಡ ನನಗೆ ಕಡಿಮೆ ಆಯಿತು. ಕಡಿಮೆ ಆಗಿ ಒಂದು ದಿನ ನಾನು NRC ಅಂದರೆ ನೈಟ್ ರೌಂಡ್ ಚೆಕಿಂಗ್ ಅಂತ ಹಾಕ್ತಾರೆ, ನನ್ನ ಹಿಂದುಗಡೆ ಒಬ್ಬ ಹೋಮ್ ಗಾರ್ಡ್ನ ಕೊಟ್ಟಿದ್ರು. ಆ ಹೋಮ್ ಗಾರ್ಡ್ ಜೊತೆ ನಾನು ಹೋಗಿ ನೈಟ್ ಒಂದು ಚೆಕಿಂಗ್ ಮಾಡ್ತಾ ಮಾಡ್ತಾ ಒಂದು ತಲ್ಲಿ ಕೂತಿದ್ವಿ. ಕೂತಾಗ ನನ್ನ ಪಾಕೆಟ್ನಿಂದ ನಾನು ಬರೆದಂಥ ಕವನಗಳದ ಇದನ್ನ ತೆಗೆದು ಅದು ಪೇಪರಲ್ಲಿ ಮೆತ್ತಗಾಗಿದ್ದು ಅದನ್ನೆಲ್ಲ ತೆಗೆದು ಒಂದು ಕಡೆ ಹಾಕಿದೆ. ಫ್ರೆಶ್ ಪೇಪರ್ ತೊಗೊಂಡು ಅದ್ರ ಮೇಲೆ ಬರಿತಾ ಇದ್ದೆ. ನನ್ನ ಜೊತೆ ಇದ್ದ ಹೋಮ್ ಗಾರ್ಡ್ ತಗೊಂಡು ನೋಡಿದೆ ಸರ್ ಅವನು. ಆ ಪೇಪರ್ ನೋಡ್ಬಿಟ್ಟು ಅವನು ಓದ್ದ, ಅವ್ರನ್ನೆಲ್ಲ ಓದ್ತಾ ಇದ್ದ, ಪೇಪರ್ ಎಲ್ಲ ಮೆತ್ತಗಾದ್ದು ಹಿಂಗೆ ಒಳಿಸಿ ಒಳಿಸಿ ಓದ್ತಾ ಇದ್ದ. ಓದಿ ಅವನು ಹೇಳ್ದ, ಸರ್ ಏನು ಸರ್ ಇಂಥ ವ್ಯಾಲ್ಯೂಯಬಲ್ ಇದೆ ಸರ್, ಇಂಥ ಕವನಗಳು ಬರ್ತಿದ್ರು, ಇದನ್ನು ಬಿಸಾಡ್ತಿದ್ರಲ್ಲ ಸರ್ ನೀವು ಅಂತಂದ್ರೆ. ನಾನು ಹೇಳಿದೆ, ಅಲ್ಲಪ್ಪ ಅದ್ರ ಮೆತ್ತಗಾಗಿಬಿಡೋದು, ಪೇಪರ್ ಹರಿದೋಗ್ಬಿಡ್ತಾವ ಪಾಕೆಟ್ನಾಗ ಇಟ್ಟಿಟ್ಟು, ಏನು ಮಾಡೋದು ಅಂದೆ. ಇಲ್ಲ ಸರ್ ಇವು ಬಿಸಾಕ್ಬೇಡಿ ಸರ್, ನಿಮ್ಮ ಮೊಬೈಲ್ ಇದೆಯಲ್ಲ, ನಿಮ್ಮ ಮೊಬೈಲಲ್ಲಿ ಟೈಪ್ ಮಾಡಿಬಿಟ್ಟು ಇಡೀ ಅದು ಕೆಲಸಕ್ಕೆ ಬರ್ತಾವ ಮುಂದೆ ಅಂತ ಹೇಳಿದ್ರೆ ನನಗೆ ಬರಲ್ಲಪ್ಪ ಮೊಬೈಲ್ ಟೈಪ್ ಮಾಡೋಕ್ಕಂದ್ರೆ. ಅವ್ನು ಕಲಿಸಿದ ಸರ್, ಆ ಹುಡುಗ ನನಗೆ ಇಂಟ್ರೆಸ್ಟ್ ಕೊಟ್ಟು 2-3 ದಿವಸ ನನ್ನ ಜೊತೆ ಡ್ಯೂಟಿಯಲ್ಲಿದ್ದಾಗ ಕಲಿಸಿದ ಟೈಪ್ ಮಾಡೋಕ್ಕೆ. ಆಗಿನಿಂದ ಟೈಪ್ ಮಾಡಿದೆ. ಟೈಪ್ ಮಾಡ್ತಾ ಮಾಡ್ತಾ ನಮ್ಮ ಪೊಲೀಸ್ ಗ್ರೂಪ್ ಇದ್ದು ಸರ್, ಪೊಲೀಸ್ ಗ್ರೂಪ್ನಲ್ಲಿ ಸೆಂಡ್ ಮಾಡ್ತಾ ಇದ್ದೆ ನಾನು ಬರೆದ ಕವನಗಳನ್ನು, ಸ್ಟೇಟಸ್ ಹೇಳ್ತಾ ಇದ್ದೆ. ಅದನ್ನು ನಮ್ಮ ಪೊಲೀಸ್ ಗ್ರೂಪ್ನವರು ಆಮೇಲೆ ಪಬ್ಲಿಕ್ಸ್ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ರು. ನೋಡಿಬಿಟ್ಟು ಎಲ್ಲರೂ ಲೈಕ್ ಮಾಡ್ತಿದ್ರು, ಭಾಳಷ್ಟು ಅದ್ರ ಬಗ್ಗೆ ಫೋನ್ ಮಾಡಿ ಹೇಳ್ತಿದ್ರು, ಏ ಒಳ್ಳೆ ಬರ್ದೆ ಹಂಗಿದೆ ಹಿಂಗಿದೆ ಅಂತ. ಆಮೇಲೆ ಪೊಲೀಸ್ನಾಗ ಬರ್ತಾ ಇರಬೇಕಾದ್ರೆ ಮಹಾದೇವ್ ಪಾಟೀಲ್ ಅಂತ ಅವರು ಸಾಹಿತಿನೇ, ಪೊಲೀಸ್ನಲ್ಲಿ ಇದ್ದಾರೆ ಅವರು. ಅವರು ಒಂದ್ಸಲ ನನಗೆ ಸರ್ ಇವು ಹಿಂಗೆ ಸ್ಟೇಟಸ್ ಇಡೋದು ಅದು ಇದು ಮೊಬೈಲ್ನಾಗ ಗ್ರೂಪಿಗೆ ಹಾಕೋದು ಬೇಡ ಸರ್, ಇವನ್ನೆಲ್ಲ ಒಟ್ಟುಗೂಡಿಸಿ ಒಂದು ಪುಸ್ತಕ ಮಾಡೋಣ ಅಂತ ಹೇಳಿದ್ರು. ಪುಸ್ತಕ ಮಾಡೋಣಂದಾಗ ನನಗೂ ಅದ್ರ ಬಗ್ಗೆ ಅನುಭವ ಇಲ್ಲ ಪುಸ್ತಕದ ಬಗ್ಗೆ ಅಂತ ಹೇಳಿದಾಗ ಅವ್ರು, ಇಲ್ಲ ಸರ್ ನೀವು ಎಲ್ಲ ಜೋಡಿಸಿ ಕೊಡ್ರಿ ನನಗೆ, ನಾನು ಅದನ್ನೆಲ್ಲ ಒಂದು ರೂಪಕ್ಕೆ ತಂದು ಪುಸ್ತಕ ಬಿಡುಗಡೆ ಮಾಡೋಣ ಸರ್ ಅಂತ. ಆಯ್ತು ಅಂತೇಳಿ ಅವೆಲ್ಲ ಜೋಡಿಸಿ ನಾನು ರಿಟೈರ್ಮೆಂಟ್ ಆಗಿದ್ದೆ, ಡೈಲಿ ಹೋಗಿ ಅವರೆಲ್ಲಿ ಹೋಗ್ತಿದ್ದೆ, ಎಲ್ಲ ಜೋಡಿಸಿದ ನಂತರ ಒಂದು ಮಸ್ತಕಧಾರಿ ಅಂತ ಒಂದು ಶಿರೋನಾಮ ಕೊಟ್ಟು ಕವನ ಸಂಕಲನ ರೆಡಿ ಮಾಡಿದ್ವಿ ಸರ್. ಅದರಲ್ಲಿ 33 ಕವನಗಳನ್ನು ಬರೆದು ಕವನ ಸಂಕಲನ ಮಾಡಿ ಅದಕ್ಕೆ ಪ್ರಿಂಟ್ ಮಾಡಿಸಿದ್ವಿ ಸರ್. ಪ್ರಿಂಟ್ ಮಾಡಿಸಿ ಅದು 23ರಲ್ಲಿ ಮಹೇಶ್ ಜೋಶಿ ಅಂತ
1: ರಾಜ್ಯಮಟ್ಟದ
2: ಅಧ್ಯಕ್ಷರು ಸರ್, ಅವರು ಇಲ್ಲಿ ಶಾರದಾ ವಿದ್ಯಾನಿಕೇತನ ಶಾಲೆಯಲ್ಲಿ ನನ್ನ ಪುಸ್ತಕ ಬಿಡುಗಡೆ ಮಾಡಿದ್ರು.
1: ಈ ನಿಟ್ಟಿನಲ್ಲಿ ತಮ್ಮ ಪ್ರಥಮ ಪುಸ್ತಕ ಉದ್ಘಾಟನೆ ಆಯ್ತು ಅಂತ. ಒಟ್ಟು ಎಷ್ಟು ಪುಸ್ತಕಗಳನ್ನು ಬರೆದಿದ್ದೀರಿ?
2: ಪುಸ್ತಕ ಬರೆದಿದ್ದೀನಿ ಸರ್.
1: ಯಾವ್ಯಾವ?
2: 23ರಲ್ಲಿ ಮಸ್ತಕಧಾರೆ ಅಂತ ಕವನ ಸಂಕಲನ, ಆಮೇಲೆ ನೆಕ್ಸ್ಟ್ 24ಗೆ ಎರಡು ಪುಸ್ತಕ ಸರ್, ಅದು ಮುಕ್ತಕ ಮಡು ಅಂತ, ಅದು ಹನಿಗವನ ಸಂಕಲನ. ನೆಕ್ಸ್ಟ್ ಬಂದು ಕೋಲ್ ಮಿಂಚು ಅಂತ, ಜಪಾನಿ ಸಾಹಿತ್ಯ ಸರ್ ಇದು, ಇದು ಹೈಕು ಸಂಕಲನ ಅಂತಾರೆ ಸರ್, ಇದಕ್ಕೆ ಹೈಕುಗಳು ಅಂತಾರೆ. ಇವು ಹೈಕುಗಳಲ್ಲಿ ಸ್ಪೆಷಾಲಿಟಿ ಏನಂದ್ರೆ 5 ಅಕ್ಷರ 7 ಅಕ್ಷರ ಮತ್ತೆ 5 ಅಕ್ಷರ, ಈ 3 ಲೈನ್ನಲ್ಲಿ ಪಂಚಿಂಗ್ ಬರಬೇಕು, ಒಂದು ಅರ್ಥ ಬರಬೇಕು. ಅಕ್ಷರಗಳ ಮಿತಿ ಟೋಟಲ್ 17 ಅಕ್ಷರ ಏನೋ ಆಗ್ತದೆ, ಈ 3 ಲೈನ್ನಲ್ಲಿ ಬರೆದು ಇಷ್ಟು ಅಕ್ಷರದಲ್ಲಿ ಪಂಚಿಂಗ್ ಬರಬೇಕು. ಆ ಒಂದು ಸಾಹಿತ್ಯ, ಈ ಸಾಹಿತ್ಯ ಹೆಂಗಿದೆ ಸರ್, ಇದನ್ನ ವೀರ ಹನುಮಾನ್ ಸಾರ್ ಅವರು ಬರಿತಾ

0: ಹಾಕಿದ್ರು ಅವ್ರ ಬುಕ್ಗಳನ್ನು ಓದ್ತಾ ಇದ್ದೆ ನಾನು. ಓದ್ಬಿಟ್ಟು ನನ್ಗೆ ಭಾಳ ಪಂಚಿಂಗ್ಸ್ ನೋಡಿ ಆ ಅರ್ಥ ಮೂರು ಲೈನ್ನಲ್ಲಿ ಒಳ್ಳೆ ಸಾಹಿತ್ಯ ಇತ್ತು. ನಾನು ಅದಕ್ಕೆ ಪ್ರೇರಿತ ಆಗಿ ಏನಂದೆ, ಸರ್ ನಾನು ಬರಿಬೇಕು ಅಂದೆ ವೀರಣ್ಣ ಸರ್ಗೆ. ಏ ಆಯ್ತು ಬರೀಯ, ನೀವು ಬರೆದು ನನಗೆ ತಂದು ತೋರಿಸು ನೋಡೋಣ ಅಂದು ಬರೆದೆ. ಬರೆದು ಒಂದಿಷ್ಟು ಒಯ್ದು ತೋರಿಸಿದೆ ಅವ್ರಿಗೆಲ್ಲ, ಏ ಚೆನ್ನಾಗದ ಬುಕ್ ಮಾಡಿಸೋಣ ಅಂತಂದ್ರೆ ಬುಕ್ ಮಾಡಿದೆ ಸರ್. ಮೊದಲನೇ ಪುಸ್ತಕ ಮಸ್ತಕಧಾರೆ ನಾನು ಬರೆದು ನನಗೆ ಅಪಾಯಿಂಟ್ಮೆಂಟ್ ಮಾಡಿದಂಥ ಕೆ ಎಸ್ ಮೆಂಡೆಗಾರ್ ಅಂತೇಳಿ ಐ ಪಿ ಎಸ್ ಸರ್, ರಿಟೈರ್ಡ್ ಐ ಜಿ ಪಿ ಬೆಂಗಳೂರಲ್ಲಿದ್ದಾರೆ. ಆ ಪುಸ್ತಕನ ನಾನು ಅವ್ರಿಗೆ ಬಿಡುಗಡೆ ಮಾಡಿದೆ. ಯಾಕಂದರೆ ನನಗೆ ನೌಕರಿ ಕೊಟ್ಟವರು, ಜೀವನ ಕೊಟ್ಟವರು, ಇಲ್ಲಾಂದ್ರೆ ನಾನು ಈ ಜಗತ್ತು ನೋಡ್ತಿರ್ಲಿಲ್ಲ. ಅವರು ನನಗೆ ಅಪಾಯಿಂಟ್ಮೆಂಟ್ ಮಾಡಲಿಲ್ಲ ಅಂದರೆ ನಾನು ಜಗತ್ತು ನೋಡ್ತಿರ್ಲಿಲ್ಲ. ಇದನ್ನು ಆ ಒಂದು ಅಭಿಮಾನದಿಂದ ಆ ಪುಸ್ತಕವನ್ನು ನಾನು ಅವರಿಗೆ ಅರ್ಪಣೆ ಮಾಡಿದೆ. ಇನ್ನು ಎರಡನೇ ಪುಸ್ತಕ ಮುಕ್ತಕ ಮಡು ಅಂತ. ಈ ಮುಕ್ತಕ ಮಡುವನ್ನ ಹನಿಗವನ, ಈ ಮುಕ್ತಕವಾಗಿರ್ತವೆ ಅಂದರೆ ಸಣ್ಣವಾಗಿರ್ತವೆ. ಮಡು ಅಂದರೆ ನೀರು ನಿಲ್ತಕ್ಕಂಥ ಒಂದು ಸಣ್ಣ ಜಾಗ ಮಡು, ಅದಕ್ಕೆ ಮಡು ಅಂತಾರೆ. ಮುಕ್ತಕ ಮಡು ಅಂದರೆ ಸಣ್ಣ ಹನಿಗವನಗಳ ಒಂದೆಡೆ ಸೇರಿಸಿಟ್ಟಂಥದ್ದು ಮುಕ್ತಕ ಮಡು. ಇದನ್ನು ಮುಕ್ತಕ ಮಡು ಅಂತ ಶಿರೋನಾಮ ಕೊಟ್ಟು ಇದಕ್ಕೇನಪ್ಪ ಅಂದರೆ ಒಂದು ಪುಸ್ತಕನ ಬರದೆ, ಹನಿಗವನ ಸಂಕಲನ. ನೆಕ್ಸ್ಟ್ ಇದು ಬಂದು ಹೈಕು ಸಂಕಲನ ಕೋಲ್ ಮಿಂಚು ಅಂತ ಕೊಟ್ಟೆ. ಈ ಮುಕ್ತಕ ಮಡು ಅಂತ ಬರೆದು ಇದನ್ನು ಎರಡನೇ ಪುಸ್ತಕನ ನನ್ನ ದಿವಂಗತ ತಂದೆ ತಾಯಿಗಳಿಗೆ ಅರ್ಪಣೆ ಮಾಡಿದೆ, ಇಬ್ಬರು ತೀರ್ಕೊಂಡಿದ್ದಾರೆ ಅವರಿಗೆ ಅರ್ಪಣೆ ಮಾಡಿದೆ ಆ ಪುಸ್ತಕನ. ಇನ್ನು ಬಂದು ಮೂರನೇ ಪುಸ್ತಕ ಕೋಲ್ ಮಿಂಚು ಅಂತ, ಹೈಕು ಸಂಕಲನ. ಅದು ನನಗೆ ತಂದು ಇಟ್ಕೊಂಡು ವಿದ್ಯಾಭ್ಯಾಸ ಮಾಡಿಸಿ ನನಗೆ ಜೀವನ ಕೊಟ್ಟರಲ್ಲ ನನ್ನ ಹೆಣ್ಣಜ್ಜ, ಅವರಿಗೆ ಅರ್ಪಣೆ ಮಾಡಿ.
1: ಈ ನಿಟ್ಟಿನಲ್ಲಿ
0: ಮೂರು ಪುಸ್ತಕಗಳನ್ನ
1: ನೀವು ಪ್ರಕಟಿಸಿದ್ರಿ, ಹಾಗೆ ಒಂದು ಪ್ರಕಾಶನ ಕೂಡ ಹೊರಹೊಮ್ಮಿಸಿದ್ರಿ ಅಂತಕ್ಕಂಥದ್ದು ಕೇಳಿದ್ರೆ ಅದು ಹೇಗೆ ಆರಂಭ ಆಯ್ತು?
0: ಪ್ರಕಾಶನ ಅಂತೇಳಿ ನಾನು ಯೋಚನೆ ಮಾಡ್ತಿರುವಾಗ ಬೇರೆ ಯಾರದ್ರ ಪ್ರಕಾಶನದೊಂದಿಗೆ ಜೊತೆಗೂಡಿ ಪ್ರಕಾಶ ಮಾಡಬೇಕು ಅಂದಾಗ ನನ್ನ ಸ್ನೇಹಿತರು ಸಲಹೆ ಕೊಟ್ಟರು, ಯಾಕೆ ಸರ್ ನೀವು ಅವರಿವ್ರ ಪ್ರಕಾಶನದಲ್ಲಿ ಯಾಕೆ ಬಿಡುಗಡೆ ಮಾಡ್ತೀರಾ, ನೀವು ಇದೊಂದೇ ಅಲ್ಲ ಪುಸ್ತಕಗಳು ಇನ್ನೂ ಪುಸ್ತಕಗಳನ್ನು ಬರೆಯೋರಿದ್ರಿ, ನಿಮ್ಮದೇ ಒಂದು ಪ್ರಕಾಶನ ಮಾಡ್ರಿ ಅಂದಾಗ ನಾನು ಹೆಸರು ಏನಿಡಬೇಕು ಅಂತೇಳಿ ಯೋಚನೆ ಮಾಡ್ತಾ, ಪ್ರಕಾಶದ ಹೆಸರು ಏನಿಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ನಾನು ನನ್ನ ಮನಸ್ಸಿನಂತೆ ನಾನು ಪುಸ್ತಕಗಳನ್ನು ಬರಿತಿದ್ದೀನಿ, ಅದಕ್ಕೆ ನನ್ನ ಮನಸ್ಸು ಏನು ಹೇಳ್ತದ ಅದನ್ನೇ ಪ್ರಕಾಶನ ಮಾಡ ಅಂತೇಳಿ ಮನಸ್ವಿ ಅಂತೇಳಿ ಪ್ರಕಾಶನದ ಹೆಸರು ಇಟ್ಕೊಂಡು ಮನಸ್ವಿ ಪ್ರಕಾಶನ ಕಡೆಯಿಂದ ಮೂರು ಪುಸ್ತಕಗಳು ಬಿಡುಗಡೆ ಮಾಡಿ.
1: ತುಂಬಾ ಸಂತೋಷ ಸರ್. ಈ ನಿಟ್ಟಿನಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಕವನಗಳನ್ನ, ಹೈಕುಗಳನ್ನ ರಚಿಸಿ ತಮ್ಮ ಜೀವನದ ಅನುಭವಗಳನ್ನ ವ್ಯಕ್ತಪಡಿಸಿದ್ರಿ ಅಂತಕ್ಕಂಥದ್ದು, ಹಾಗೆ ರಂಗಭೂಮಿ ಕ್ಷೇತ್ರದಲ್ಲೂ ಕೂಡ ತಮ್ಮ ಸೇವೆ ಸಲ್ಲಿಸಿದ್ರಿ. ಎಷ್ಟು ನಾಟಕಗಳನ್ನ ಆಡಿದ್ರಿ ತಾವು?
0: ನಾನು ಇಲ್ಲಿವರೆಗೂ ಕನಿಷ್ಠ ಒಂದು 20-25 ನಾಟಕಗಳನ್ನ ಆಡಿರ್ಬಹುದು ಸರ್. ನಮ್ಮ ಇಲಾಖೆಯಲ್ಲಿ ಬಂದಾಗೂ ಇಲಾಖೆ ವತಿಯಿಂದ ಮತ್ತು ಇಲಾಖೆಯಲ್ಲಿ ಜನಸಾಮಾನ್ಯರ ಜೊತೆಗೆ ಬೆರೆತು ನಾಟಕಗಳನ್ನು ಹಾಡಿದ್ದೀನಿ. ನಾಟಕದ ಹವ್ಯಾಸ ಭಾಳ ನನಗೆ, ಹಾಗಾಗಿ ನಾಟಕಗಳು ಸಾಕಷ್ಟು ಹಾಡಿದ್ದೀನಿ ಸರ್. ಇಲ್ಲಿ ರಾಯಚೂರು ರಂಗಮಂದಿರದಲ್ಲಿನೂ ನಾಟಕಗಳು ಹಾಡಿದ್ದೀನಿ ಸರ್.
1: ಯಾವೆಲ್ಲ ಪಾತ್ರಗಳನ್ನು ಪೋಷಿಸಿದ್ರಿ ತಾವು?
0: ನಾನು ಹೆಚ್ಚಾಗಿ ಅಂದರೆ ಹೀರೋ ಮತ್ತು ವಿಲನ್, ಈ ಎರಡು ಪಾತ್ರಗಳನ್ನು ಅಭಿನಯಿಸ್ತೇನೆ ಸರ್.
1: ಏನಾದರೂ ಈ ಸಂದರ್ಭದಲ್ಲಿ ಯಾವುದಾದ್ರೂ ಡೈಲಾಗ್ ನಮ್ಮ ಶ್ರೋತೃ ಬಾಂಧವರಿಗೆ?
0: ಕಲಿತ ಕಳ್ಳ ನಾಟಕದಲ್ಲಿ ಒಬ್ಬ ವಿದ್ಯಾವಂತ ಯುವಕ ವಿದ್ಯೆ ಓದ್ಬಿಟ್ಟು ಅವನಿಗೆ ಎಲ್ಲೂ ಕೆಲಸ ಸಿಗಲ್ಲ. ಆಗ ಅವನು ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ. ದೇವಸ್ಥಾನಕ್ಕೆ ಹೋದಾಗ ಅವನು ದೇವರಲ್ಲಿ ಹೇಳ್ತಾನೆ, ದೇವ್ರು ಯಾವ ರೀತಿ ಇದ್ದೀರಿ ನೀನು ಅಂತ ದೇವರಿಗೆ ಪ್ರಶ್ನೆ ಮಾಡ್ತಾನೆ. ದೇವ ಅಲ್ಲಲ್ಲ, ಶ್ರೀಮಂತರ ದೇವ, ಬಡವರ ದೆವ್ವ. ಹಾಯಾಗಿ ಕುಳಿತಿರುವೇನಪ್ಪ ಕಣ್ಮುಚ್ಚಿಕೊಂಡು? ಬಡವರು ಬರಿಗಾಲಿನಿಂದ ನಡೆದು ಭಕ್ತಿಯಿಂದ ನಿನ್ನೆಡೆಗೆರಗಿದರೆ ಕರುಣೆ ಬಾರದಪ್ಪ ನಿನಗೆ. ಅದೇ ಶ್ರೀಮಂತರು ಕಾರಿನಲ್ಲಿ ಕುಳಿತು ನಿನ್ನ ಗುಡಿಯ ಗೇಟಿಗೆ ಕಾರು ತಂದು ನಿಲ್ಲಿಸಿ ಹಾರ್ನ್ ಮಾಡುವುದಷ್ಟೇ ಸಾಕು. ಎಚ್ಚೆತ್ತು ಕಣ್ಬಿಟ್ಟು ನೋಡುವಿಯಪ್ಪ ಕಟುಕ ಶ್ರೀಮಂತರಂದು. ದೇವನಾದ ನಿನ್ನಲ್ಲಿಯೇ ಬಡವ ಬಲ್ಲಿದ ನಮ್ಮ ಭೇದ ಭಾವ ಬೆಳೆದು ನಿಂತಾಗ ಈ ಮಂಗ ಮಾನವನಲ್ಲಿ ಬೆಳೆದೇನ ಆಶ್ಚರ್ಯ. ಲಕ್ಷ ಕೊಟ್ಟು ಕೇಳಪ್ಪ ಭಕ್ತ ಶೂನ್ಯ ಈ ಭಂಟನ ಮಾತುಗಳನ್ನು. ಇಂದಿನಿಂದ ನಾನು ಕಷ್ಟವಿಲ್ಲದ ಕಸುಬನ್ನು ಪ್ರಾರಂಭಿಸುತ್ತೇನೆ. ಕಷ್ಟವಿಲ್ಲದ ಕಸುಬೆಂದರೆ ಈ ಕಳುನುವಿನ ಮತ್ತೇನಿದೆ? ಮತ್ತೇನು ಇಲ್ಲ. ಇಂದಿನಿಂದ ನಾನು ಕಳ್ಳನಾಗುತ್ತೇನೆ. ಆಶೀರ್ವದಿಸಿಬಿಡು. ನನ್ನ ಕಾಯಕದ ಮೊಟ್ಟ ಮೊದಲ ಗುರು ನೀನಾಗು. ನಿನ್ನ ಗುಡಿಯಲ್ಲಿಯೇ ನನ್ನ ಕಾಯಕವನ್ನು ಪ್ರಾರಂಭಿಸುತ್ತೇನೆ. ನನ್ನ ಕಾಯಕದ ಗುರು ನೀನಾದ ಮೇಲೆ ನನ್ನ ಕಾಯಕಕ್ಕೆಂದೂ ಅಪಜಯವಾಗಲಾರದು. ಹೊಟ್ಟಿಗೆ ಅನ್ನವಿಲ್ಲದೆ ಮಹಾಸಂತಾಪದಿಂದ ಬಳಲುತ್ತಿರುವ ತಂದೆ ಹಾಗೂ ತಂಗಿಯ ರಕ್ಷಣೆಗಾಗಿ ಇಂದು ಭಕ್ತರು ನಿನ್ನ ಗುಡಿಯಲ್ಲಿ ಕಟ್ಟಿದ ಗಂಟಿಯನ್ನು ಕದ್ದೊಯ್ದು ಮುಂದೆ ನಿನ್ನ ಆಶೀರ್ವಾದದ ಬಲದಿಂದ ಸ್ವಾರ್ಥ ಶ್ರೀಮಂತ ಕುನ್ನಿಗಳ ಮನೆ

0: ಕನ್ನವಿಕ್ಕಿ ಕಣ್ಣೀರಿನ ಅರ್ಥ ಹೇಳುವ ಜಾಣನಾಗುತ್ತೇನೆ. ಗಂಟೆ ಒಯ್ಯುತ್ತಾನೆಂದು ಗಡಿಬಿಡಿ ಪಡಬೇಡಪ್ಪ. ಸಮಯ ಬಂದಾಗ ನಿನ್ನನ್ನೇ ಹೊತ್ತುಕೊಂಡು ಹೋಗಿ ಮಾರಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುವ ಮಹಾಚೋರರು ಹುಟ್ಟಿದ್ದಾರೆ ನಿನ್ನದೇ ಆದ ಈ ಪ್ರಪಂಚದಲ್ಲಿ.
1: ಬಹಳ ಅದ್ಭುತವಾಗಿರ್ತಕ್ಕಂಥ ಡೈಲಾಗ್ ನಮ್ಮ ಶ್ರೋತೃ ಬಾಂಧವರಿಗೆ ತಿಳಿಸಿದ್ರೆ ಸರ್, ಅದಕ್ಕೆ ತುಂಬಿರೋದು ಧನ್ಯವಾದಗಳು ತಮಗೆ. ಹೀಗೆ ನಾಟಕ ರಂಗದಲ್ಲಿ ಪರಕಾಯ ಪ್ರವೇಶ ಮಾಡೋದು ಅಂತಕ್ಕಂಥದ್ದನ್ನು ಹೇಳ್ತೀವಿ, ತಾವು ಈ ರೀತಿಯಾಗಿ ಪರಕಾಯ ಪ್ರವೇಶ ಮಾಡಿಕೊಂಡು ಅಭಿನಯಿಸಿದ್ರಿ, ಈ ನಿಟ್ಟಿನಲ್ಲಿ ಯಾವಾಗ ನಿವೃತ್ತಿ ಹೊಂದಿದ್ರಿ ಸರ್ ತಾವು?
0: 2023 ಗಂಜ್ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಸ್ಟೇಷನ್ ಮೇ ನಲ್ಲಿ ನಾನು ನಿವೃತ್ತಿ ಹೊಂದಿದ್ದೆ ಸರ್.
1: ನಿವೃತ್ತಿ ಆದ ನಂತರ ಹೀಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರಿ, ಯಾವೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ರಿ ತಾವು?
0: ನಾವು ಕನ್ನಡ ಸಂಘ ಅಂತೇಳಿ ಒಂದು ಮಾಡಿದ್ದೀವಿ ಸರ್. ಕನ್ನಡದ ಪರವಾಗಿರ್ತಕ್ಕಂಥ ಕೆಲವು ಕೆಲಸಗಳನ್ನು ಕನ್ನಡ ಸಂಘದಲ್ಲಿ ನಾನು ಕಾರ್ಯಕಾರಿ ಸಮಿತಿ ಸದಸ್ಯದ್ದೆ. ಕನ್ನಡದ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಹಾಕೊಂಡು ಅಲ್ಲಲ್ಲಿ ಕಾಲೇಜುಗಳಲ್ಲಿ ಅಲ್ಲಿ ಇಲ್ಲಿ ಏನಂದ್ರೆ ಕನ್ನಡದ ಬಗ್ಗೆ ಸ್ವಲ್ಪ ಜನರಲ್ಲಿ ಅರಿವು ಮೂಡಿಸಿದ್ವಿ. ಆ ನಂತರ ಈಗ ನೆಕ್ಸ್ಟ್ ಅಂದ್ರೆ ನಾನೀಗ ಕೃಷ್ಣಗಿರಿ ಹಿಲ್ಸ್ ಆಸಾಪುರ್ ರೋಡ್ ಅಲ್ಲಿ ವಾಸವಾಗಿದ್ದೀನಿ ಸರ್. ಅಲ್ಲಿ ನಮ್ಮ ಕೃಷ್ಣಗಿರಿ ನಿವಾಸಿಗಳ ಸಂಘ ಅಂತ ಒಂದು ಸಂಘ ಮಾಡ್ಕೊಂಡಿದ್ವಿ, ಅದ್ರಾಗೂ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೀನಿ, ಅದ್ರಲ್ಲೂ ಕೆಲಸಗಳು ಮಾಡ್ತಾ ಇದ್ವಿ. ಆಮೇಲೆ ಕಲಾ ಸಂಕುಲ ಸಂಸ್ಥೆ ಅಂತ ಇದೆ ಸರ್ ನಮ್ಮ ಇದರಲ್ಲಿ, ಅಲ್ಲಿ ಮಾರುತಿ ಬಡಿಗೇರ್ ಅಂತೇಳಿ ಅವರು ನನ್ನ ಕ್ಲಾಸ್ಮೇಟ್ ತಮ್ಮ, ಅವರ ಅಣ್ಣ ಆನಂದ್ ಅಂತ ನನ್ನ ಕ್ಲಾಸ್ಮೇಟ್ ಸರ್, ಅವ್ರ ತಮ್ಮ, ಹೀಗಾಗಿ ಪರಿಚಯ ಆಗಿ. ಅವರು ಕಲಾಸಂಕುಲ ಸಂಸ್ಥೆ ನಡೆಸ್ತಾರೆ, ಅದರಲ್ಲಿ ಅವರ ಜೊತೆಗೂಡಿ ಕೆಲವೊಂದು ಸಮಾಜ ಪರ ಮತಗಳನ್ನು ಜನಪರ ಕೆಲಸಗಳನ್ನ ಮಾಡ್ತೀನಿ.
1: ಈ ನಿಟ್ಟಿನಲ್ಲಿ ವೈವಿಧ್ಯಮಯವಾಗಿರತಕ್ಕಂಥ ಸಮಾಜ ಸೇವೆಯನ್ನು ಕೂಡ ತಾವು ಸಲ್ಲಿಸ್ತಾ ಇದ್ರಿ, ಸಾರ್ಥಕ ಜೀವನವನ್ನ ಸಾಗಿಸ್ತಾ ಬಂದಿದ್ರಿ, ತುಂಬಾ ಸಂತೋಷದಾಯಕವಾಗಿರತಕ್ಕಂಥ ವಿಷಯ ಸರ್. ಹಾಗೆ ಈಗ ನಾವು ಹೇಳ್ತೀವಿ, ಈಗ ಹಿರಿಯ ನಾಗರಿಕರಾದ ನಂತರ ಹಿರಿಯ ನಾಗರಿಕರ ಅವಸ್ಥೆಯಲ್ಲಿ ಕೆಲವೊಂದು ದೈಹಿಕ ಬದಲಾವಣೆಗಳು, ಮಾನಸಿಕ ಬದಲಾವಣೆಗಳು ಉಂಟಾಗ್ತವೆ ಅಂತ ಹೇಳ್ತಾರೆ, ಈ ನಿಟ್ಟಿನಲ್ಲಿ ತಾವು ಯಾವೆಲ್ಲ ಬದಲಾವಣೆಗಳನ್ನ ಕಂಡಿದ್ರಿ?
0: ನನಗೆ ಈಗಾಗಲೇ ನಾನು ಸರ್ವಿಸ್ನ ಇಲ್ಲಿರುವಾಗಲೇ ನನಗೆ ಬೈಪಾಸ್ ಸರ್ಜರಿ ಆಗಿದೆ ಸರ್, ನನಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಬೈಪಾಸ್ ಸರ್ಜರಿ ಆಗಿದೆ. 2010 ಬೈಪಾಸ್ ಸರ್ಜರಿ ಆಗಿದೆ. ಆದ ನಂತರ ಅಲ್ಲಿಂದ ಹಾಗೆ ಕರ್ತವ್ಯ ಇದು ಮಾಡಿದೆ. ಈಗ ರಿಟೈರ್ಮೆಂಟ್ ಆದ್ಮೇಲೆ ನಾನು ಬೆಳಿಗ್ಗೆ ವ್ಯಾಯಾಮ, ವಾಕ್ ಮಾಡೋದು ಇವೆಲ್ಲ ಮಾಡಿಕೊಂಡು ನನ್ನ ಒಂದು ಆರೋಗ್ಯನ
1: ಕಾಪಾಡ್ತಾ ಇದ್ದೀನಿ. ಈಗೆಲ್ಲ ಏನೇನು ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಿ ತಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಿ?
0: ಏನಿಲ್ಲ ಸರ್, ಈಗ ನಾನು ವಾಕ್ ಮಾಡೋದು, ಆಮೇಲೆ ಏನಂದ್ರೆ ಈ ಕೊಲೆಸ್ಟ್ರಾಲ್ ಇರತಕ್ಕಂಥ ಪದಾರ್ಥಗಳನ್ನ ಅವಾಯ್ಡ್ ಮಾಡೋದು,
1: ಎರಡು
0: ಎಣ್ಣೆ ಪದಾರ್ಥ ಅಂತ ಅವಾಯ್ಡ್ ಮಾಡ್ತೀನಿ, ಮಾಂಸ ಗಿಂಸ ಇಂಥವೆಲ್ಲ ಇಂಥ ಸೇವನೆ ಮಾಡಲ್ಲ. ಆದಷ್ಟು
1: ಸಾತ್ವಿಕ ಆಹಾರವನ್ನ ಸೇವಿಸ್ತಾ ಇದ್ರೆ ಅದರಿಂದ ಹೃದಯದ ಆರೋಗ್ಯ ಕಾಪಾಡಲಿಕ್ಕೆ ಸಹಕಾರಿ ಆಗುತ್ತೆ ಅಂತ.
0: ಆಮೇಲೆ ನಂದು ಈ ಬೆಳಗಿನ ಒಂದು ವ್ಯಾಯಾಮ ಮತ್ತು ವಾಕಿಂಗ್ ಇದೆಲ್ಲ, ಇದು ನಾನು ಬಹಳ ಸಪೋರ್ಟ್ ಮಾಡ್ತಾ ಇದ್ದೆ.
1: ಹಾಗೆ ತಮ್ಮ ಕುಟುಂಬದ ಪರಿಚಯ ಯಾರು ಇದ್ದಾರೆ ಸರ್ ತಮ್ಮ ಕುಟುಂಬದಲ್ಲಿ?
0: ಸರ್, ನನ್ನ ಕುಟುಂಬದಲ್ಲಿ ನಾನು, ನಮ್ಮ ಮಿಸ್ಸೆಸ್, ನನಗೆ 4 ಮಕ್ಕಳು, 2 ಗಂಡು 2 ಹೆಣ್ಣು. ಮೊದಲನೇ ಮಗ ಬಂದು ಏರೋಸ್ಪೇಸ್ ಇಂಜಿನಿಯರ್, ಎರಡನೇ ಮಗಳು BSc ನರ್ಸಿಂಗ್ ಆಗಿದೆ ಸರ್. ಆಕಿ 3 ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ನರ್ಸಿಂಗ್ ಆಫೀಸರ್ ಅಂತೇಳಿ ಕೆಲಸ ಮಾಡಿದ್ದು, ಈಗ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಇದಾರೆ ಸರ್, ನರ್ಸಿಂಗ್ ಆಫೀಸರ್ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ. 3 ಮಗಳು ಬಂದ್ಬಿಟ್ಟು ಅವ್ಳದ್ದು ಈ ವರ್ಷ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಯ್ತು. 4 ಮಗ ಇನ್ನೂ 1 ಓದ್ಬೇಕಾಗಿದೆ, 3 ಅವನು ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್, ಅವನು ದಯಾನಂದ ಸಾಗರ್ ಕಾಲೇಜ್ ಬೆಂಗಳೂರಲ್ಲಿ, ಎಲ್ಲರೂ ಬೆಂಗಳೂರಲ್ಲೇ ಓದ್ತಾರೆ, ಬೆಂಗಳೂರಲ್ಲೇ ಓದ್ತಾರೆ. ಈ 3 ಮಕ್ಕಳು ಜಾಬ್ ಮಾಡ್ತಾರೆ, 3 ಮಕ್ಕಳು ಓದ್ತಾ ಇದಾರೆ ಸರ್.
1: ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದ್ರಿ, ಒಳ್ಳೆ ವೃತ್ತಿಯಲ್ಲಿ ನಿರತರಾಗಿದ್ರಿ,
0: ದೇವ್ರ ದಯ. ಇವತ್ತಿನ ದಿವಸ ಎಷ್ಟೋ ಹಣ ಇದ್ದವರು ಓದಿಸ್ತಾರೆ, ಓದಲ್ಲ ಮಕ್ಕಳು, ನನ್ನ ಮಕ್ಕಳು ಚೆನ್ನಾಗಿ ಓದಿದ್ದಾರೆ, ಸಂತೋಷ ಇದೆ ಸರ್, ನಮ್ಮ ಮಕ್ಕಳೇ ನನಗೆ ಆಸ್ತಿ.
1: ತೃಪ್ತಿ, ಅತೃಪ್ತಿ ಭಾವನೆ ತಮ್ಮಲ್ಲಿದೆ, ತುಂಬಾ ಸಂತೋಷದಾಯಕವಾಗಿರತಕ್ಕಂತ ವಿಷಯ ಸರ್. ಸರ್, ತಾವು ಪುಸ್ತಕ ಪ್ರೇಮಿಗಳು, ನಿರಂತರವಾಗಿ ಪುಸ್ತಕಗಳನ್ನ ಓದ್ತಾ ಬರ್ತಾ ಇದ್ರೆ, ತಾವೇನು ಯುವಕರಿಗೆ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್?
0: ಸರ್, ನಾನು ಈಗಿನ ಸಾಹಿತ್ಯದ ಬಗ್ಗೆ ನಾ ಈಗಿನ ಜನತೆಗೆ ಒಂದು ಮಾತು ಹೇಳಕ್ ಬಯಸ್ತಾ ಇದ್ದೀನಿ. ಈಗ ಎಲ್ಲರೂ ಮೊಬೈಲ್ ಯುಗದಲ್ಲಿ ಬರೀ ಮೊಬೈಲ್ ನಲ್ಲೇ ಕಾಲ ಕಳೀತಾರೆ. ಮೊಬೈಲ್ ನಿಂದ ನಮ್ಮ ಆರೋಗ್ಯಕ್ಕೂ ನಮ್ಮ ದೇಹದ ಅವಯವಗಳಿಗೂ ಬಹಳಷ್ಟು ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಅದಕ್ಕಾಗಿ ಈ ಯುವಜನತೆ ಏನಂದ್ರೆ ಆದಷ್ಟು ಬುಕ್ಗಳನ್ನು ಓದೋ ಹವ್ಯಾಸ ಬೆಳೆಸ್ಕೊಳ್ಳಿ. ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ಅವಯವಗಳ ಕಣ್ಣಿಗೆ ಯಾವುದಕ್ಕೂ ಏನು ಇದಿಲ್ಲ. ಯಾಕಂದ್ರೆ ಸಿದ್ಧಗಂಗಾ ಶ್ರೀಗಳು ಕನ್ನಡ ಕಲ್ದನೆ ಕೊನೆವರೆಗೂ ಅವರು ಪೇಪರ್ಗಳನ್ನು ಓದಿದ್ರು, ಅವ್ರು ಯಾವ ಮೊಬೈಲ್ ಬಳಸಲಿಲ್ಲ ಯಾವುದಿಲ್ಲ. ಈ ಪುಸ್ತಕಗಳು ಓದೋದ್ರಿಂದ ನಮ್ಮ ದೃಷ್ಟಿ ಹಾಳಾಗಲ್ಲ, ಪುಸ್ತಕಗಳಿಂದ ನಾಲೆಜ್ ಬೆಳೀತದೆ, ನಮ್ಮ ದೃಷ್ಟಿ ಬೆಳೀತದೆ, ಎಲ್ಲ ಬೆಳೀತದೆ. ದಯಮಾಡಿ ಏನಂದ್ರೆ ಎಲ್ಲರೂ ಪುಸ್ತಕ ಓದಲಿ ಅನ್ನೋ ನನ್ನ ಅಭಿಪ್ರಾಯ. ಆಮೇಲೆ ಈ ವಿದ್ಯೆ ಅಂತಕ್ಕಂಥದ್ದು ಒಂದು ಸಣ್ಣ ಕವನ ಇದೆ ಇದ್ರ ಬಗ್ಗೆ. ನಿನ್ನ ವಿದ್ಯೆ ನೀ ಮುಚ್ಚಿಟ್ಟರೆ, ನಿನ್ನ ವಿದ್ಯೆ ನೀ ಮುಚ್ಚಿಟ್ಟರೆ ನಿನ್ನ ಮಸ್ತಕವು ಆಗುವುದು ಕೊಳಕು. ಅದನ್ನು ಪುಸ್ತಕ ರೂಪದ ಬಿಚ್ಚಿಟ್ಟರೆ, ಅದನ್ನು ಪುಸ್ತಕ ರೂಪದ ಬಿಚ್ಚಿಟ್ಟರೆ ಅದು ಜಗಕ್ಕೆ ನೀಡುವುದು ಬೆಳಕು. ಈ ಒಂದು ಪುಸ್ತಕಗಳನ್ನು ನಾವೇನಂದ್ರೆ ಎಲ್ಲ ಸಾಹಿತಿಗಳು ಕೆಲವು ಜನ ಬರೀತಾರೆ, ಮುದ್ರಣೆ ಮಾಡಂಗಿಲ್ಲ, ಮುದ್ರಿಸಂಗಿಲ್ಲ, ಬರೀತಾರೆ, ಸುಮ್ಮನೆ ಇಟ್ಬಿಡ್ತಾರೆ ಹವ್ಯಾಸಕ್ಕಾಗಿ, ಎಲ್ಲೋ ಹೋಗಿದ್ಬಿಡ್ತಾರೆ. ಆ ಒಂದು ಅವರು ಇರ್ತಕ್ಕಂತ ಒಂದು ಬುದ್ಧಿ ಶಕ್ತಿ ಆಮೇಲೆ ಜನರಿಗೆ ಆಗ್ತಕ್ಕಂತ ಒಂದು ದಾರಿದೀಪ ಆಗ್ತಕ್ಕಂತ ಇದನ್ನ ಮುಚ್ಚಿಟ್ಟಂಗಾಗತ್ತೆ, ಕೊಲೆ ಮಾಡಿದಂಗಾಗತ್ತೆ. ಅದಕ್ಕೆ ನಾನೇನು ಹೇಳದಂದ್ರೆ, ಎಲ್ಲಾ ಪುಸ್ತಕಗಳು ಮುದ್ರಿಸಬೇಕು, ಎಲ್ಲಾ ಪುಸ್ತಕಗಳು ಮುದ್ರಿಸಬೇಕು, ಯಾವ ಪುಸ್ತಕವು ನಿದ್ರಿಸಬಾರದು. ದಯಮಾಡಿ ಈ ಯುವಜನತೆಯಲ್ಲಿ ಒಂದು ಕಳಕಳ ಮನವಿ, ಓದೋ ಹವ್ಯಾಸ ಬೆಳೆಸ್ಕೊಳ್ಳಿ, ನಮ್ಮ ಸಾಹಿತ್ಯನ ಮುಂದುವರೆಸಿ. ಸಾಹಿತ್ಯ ಲೋಕದಲ್ಲಿ ಪರಮಾನಂದ ಇದೆ, ಆ ಲೋಕದಲ್ಲಿ ವಿಹರಿಸುವವರು ಯಾವತ್ತೂ ಸುಖಿಗಳಾಗಿರ್ತಾರಂತ ನನ್ನ ಭಾವನೆ.
1: ತುಂಬ ಸಂತೋಷ ಸರ್, ಇಲ್ಲಿವರೆಗೆ ತಾವು ಬಂದರೆ ತಮ್ಮ ಜೀವನದ ಪುಟಗಳನ್ನು ನಮ್ಮ ಶ್ರೋತೃ ಬಾಂಧವರ ಜೊತೆ ಹಂಚಿಕೊಂಡ್ರೆ ತಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ, ಸಂತೋಷದಾಯಕವಾಗಿರಲಿ ಅಂತಕ್ಕಂಥದ್ದು ಆಶಸ್ತ. ತಮಗೆ ಆಕಾಶವಾಣಿಯ ಪುರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಸರ್. ನಮಸ್ಕಾರ ಸರ್.
0: ನಮಸ್ಕಾರ ಸರ್.

ಇದುವರೆಗೆ ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ ಸಂಧ್ಯಾಕಿರಣ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯಭಾಗದಲ್ಲಿದೆ 6:37. ಮೊದಲಿಗೆ ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರವನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ.
1: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
3: ಯಾವಾಗ್ಲೂ ಶಾಪಿಂಗ್.
1: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
4: ಸೇವಿಂಗ್ ಮಾಡೋ ವಯಸ್ಸು ಕೂಡ.
5: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
1: ನನ್ಗೆ ಗೊತ್ತಲ್ವಾ.
5: ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಅಜ್ಜ, ಇದು ಯಾವ ಗಿಡ?
8: ಟ್ಯಾಂಜರೀನ್. ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
2: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
8: ಯಾಕೆ?
2: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
8: ಓ ಥ್ಯಾಂಕ್ಸ್ ಗಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
9: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್, ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ರಾಜ್ಯದ ಪ್ರತಿಯೊಂದು ಕುಟುಂಬದ ಕನಸು ನನಸಾಗಿಸಲು, ರಾಜ್ಯವನ್ನು ಅಭಿವೃದ್ಧಿಯ ಮುಂಚೂಣಿಗೆ ತರಲು ಕೇಂದ್ರ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು, ನಮ್ಮ ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವ ಡಿ ಸುಧಾಕರ್ ಅವರು ಇಂದು ನಿಧನರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಚಿವ ಡಿ ಸುಧಾಕರ್ ಅವರು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ. ಸಚಿವ ಡಿ ಸುಧಾಕರ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಕಾನೂನು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ನಿಧನದ ಹಿನ್ನೆಲೆಯಲ್ಲಿ ನಾಳೆ ಚಿತ್ರದುರ್ಗ ಜಿಲ್ಲೆಯ ಸರ್ಕಾರಿ ಕಚೇರಿಗಳು ಹಾಗೂ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸಾರ್ವಜನಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದಿಂದ ಅನುದಾನ ಪಡೆಯುವ ಎಲ್ಲಾ ವಿದ್ಯಾಸಂಸ್ಥೆಗಳು ಮತ್ತು ಸರ್ಕಾರಿ ಸ್ವಾಮ್ಯದ ಅಂಗಸಂಸ್ಥೆಗಳಿಗೂ ರಜೆ ಘೋಷಿಸಲಾಗಿದ್ದು, ಇಂದಿನಿಂದ 3 ದಿನ ರಾಜ್ಯಾದ್ಯಂತ ಶೋಕಾಚರಣೆಗೆ ಆದೇಶಿಸಲಾಗಿದೆ. ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ಸರ್ಕಾರಿ ಕಟ್ಟಡಗಳ ಮೇಲೆ ರಾಷ್ಟಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು. ಮೃತರ ಗೌರವಾರ್ಥ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲು ಸರ್ಕಾರ ಘೋಷಿಸಿದೆ. ಕಾಸರಗೋಡು ಕ್ಷೇತ್ರದಿಂದ ಮುಸ್ಲಿಂ ಲೀಗ್ ಪಕ್ಷದ ಅಭ್ಯರ್ಥಿಯಾಗಿ ಕೇರಳಂ ವಿಧಾನಸಭೆಗೆ ಆಯ್ಕೆಯಾಗಿರುವ ಮಾಹಿನ್ ಕಲ್ಲತ್ರ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ತಮ್ಮ ನಿವಾಸದಲ್ಲಿ ಭೇಟಿಯಾಗಿ ಅಭಿನಂದಿಸಿದರು. ಚುನಾವಣೆ ವೇಳೆ ಸಿದ್ದರಾಮಯ್ಯ ಅವರು ಮಾಹಿನ್ ಪರ ಪ್ರಚಾರ ನಡೆಸಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ಧನ್ಯವಾದ ತಿಳಿಸಿದರು. ಈ ವೇಳೆ ಕೆಕೆಆರ್ಡಿಬಿ ಅಧ್ಯಕ್ಷ, ಶಾಸಕ ಅಜಯ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಅನುಷಾ ಶ್ರೀನಿವಾಸ್ ಅವರ ಸಾಧನೆ ಹುಟ್ಟೂರಿಗೆ, ಪೋಷಕರಿಗೆ ಹಾಗೂ ನಮ್ಮ ತಾಲೂಕಿನವರಿಗೆ ಹೆಮ್ಮೆಯ ವಿಷಯವಾಗಿದೆ. ಅವರ ಪರಿಶ್ರಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ.

0: ಪ್ರಮುಖರಾಗಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ಅರಣ್ಯ ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿ ರಾಜ್ಯ ಹಾಗೂ ದೇಶಕ್ಕೆ ಕೀರ್ತಿ ತರುವಂತಾಗಲಿ ಎಂದು ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಬೀದರ್ ಬೆಂಗಳೂರು ಕಲಬುರಗಿ ನಡುವಿನ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ರೈಲ್ವೆ ಮಂಡಳಿ ಅನುಮೋದನೆ ನೀಡಿದೆ. ಬೆಂಗಳೂರು ಬೀದರ್ ನಡುವಿನ 16559 ರೈಲು ಮೇ 15 ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಸಾರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ರಾತ್ರಿ 9:15 ಹೊರಡಲಿದ್ದು ಮಾರನೇ ದಿನ ಮಧ್ಯಾಹ್ನ 12:15 ಬೀದರ್ ತಲುಪಲಿದೆ. ಬೆಂಗಳೂರು ಬೀದರ್ ನಡುವಿನ 16560 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಮತ್ತು ಸೋಮವಾರ ಸಾರ್ಎಂ ವಿಶ್ವೇಶ್ವರಯ್ಯ ನಿಲ್ದಾಣದಿಂದ ನಿರ್ಗಮಿಸಲಿದೆ. ಬೆಂಗಳೂರು ಕಲಬುರಗಿ ನಡುವಿನ 16563 ಸಂಖ್ಯೆಯ ರೈಲು ಇದೇ 16 ಪ್ರತಿ ಶನಿವಾರ ಬೆಂಗಳೂರು ಕಂಟೋನ್ಮೆಂಟ್ನಿಂದ ಹೊರಡಲಿದೆ. 16564 ಸಂಖ್ಯೆಯ ರೈಲು ಇದೇ 17 ಕಲಬುರಗಿಯಿಂದ ಹೊರಡಲಿದೆ. ಈ ವಿಶೇಷ ರೈಲುಗಳು ಯಲಹಂಕ, ಹಿಂದೂಪುರ, ಧರ್ಮಾವರಂ, ಅನಂತಪುರ, ಗುಂಟಕಲ್ಲು, ರಾಯಚೂರು ಮತ್ತಿತರ ನಿಲ್ದಾಣಗಳಲ್ಲಿ ನಿಲುಗಡೆಯಾಗಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ನಾಡಿನಾದ್ಯಂತ ಇಂದು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸಲಾಯಿತು. ಶಿವಮೊಗ್ಗ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಎಸ್ಎನ್ ಚನ್ನಬಸಪ್ಪ, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿ ಮತ್ತು ತಾಳ್ಮೆಯ ಪ್ರತೀಕವಾಗಿದ್ದು ಅವರ ಪರಹಿತ ಚಿಂತನೆ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಎಂದರು. ದಾವಣಗೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಪುಷ್ಪಾರ್ಚನೆ ಮಾಡಿದರು. ಇದಕ್ಕೂ ಮುನ್ನ ಸಚಿವ ಡಿ ಸುಧಾಕರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಿಸಲಾಯಿತು. ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ತಮ್ಮ ಕಾಯಕದ ಮೂಲಕ ಜನಾನುರಾಗಿಯಾಗಿ ಮಹಿಳೆಯರಿಗೆ ಆದರ್ಶವಾಗಿದ್ದರು ಎಂದು ಸ್ಮರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸಮೀಪದ ಯರ್ತಿಗಾನಹಳ್ಳಿ ಗ್ರಾಮದಲ್ಲಿ ಹಲವು ದಿನಗಳಿಂದ ಸೂರಿಲ್ಲದೆ ಸರ್ಕಾರಿ ಶಾಲೆ ಹಾಗೂ ತಂಗುದಾಣಗಳಲ್ಲಿ ವಾಸಿಸುತ್ತಿದ್ದ ನಿರಾಶ್ರಿತ ಮಹಿಳೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಕ್ಕಪಡೆ ತಂಡ ಮಾನವೀಯ ನೆರವು ನೀಡಿದ್ದು ಶಾಶ್ವತ ಆಶ್ರಯ ಒದಗಿಸಿದೆ. ಈ ಕುರಿತು ಸಾರ್ವಜನಿಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ತಕ್ಷಣವೇ ಅಕ್ಕಪಡೆ ವಿಶೇಷ ತಂಡ ರಚಿಸಿ ಗ್ರಾಮಕ್ಕೆ ಭೇಟಿ ನೀಡಿ ಮಹಿಳೆಯನ್ನು ರಕ್ಷಿಸಿ ಪವಿತ್ರ ಟ್ರಸ್ಟ್ನಲ್ಲಿ ಸುರಕ್ಷಿತ ಆಶ್ರಯ ಹಾಗೂ ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಜಗದೀಶ ಎನ್ಎಂ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ. ಮೃತ ಬಾಲಕನನ್ನು ಬೆಂಗಳೂರು ಮೂಲದ ಲಗ್ಗೆರೆ ನಿವಾಸಿ ಎಂದು ಗುರುತಿಸಲಾಗಿದೆ. ಇಂದು ಬೆಳಗ್ಗೆ 10 ಮಂದಿ ನಾಗಮಲೆಗೆ ಕಾಲ್ನಡಿಗೆಯಲ್ಲಿ ತೆರಳುತ್ತಿದ್ದ ವೇಳೆ ಇಂಡಿಗನತ್ತ ಗ್ರಾಮದ ಸಮೀಪ ಬಾಲಕನ ಮೇಲೆ ಚಿರತೆ ದಾಳಿ ನಡೆಸಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದು ಶವವನ್ನು ಪತ್ತೆ ಹಚ್ಚಿ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಬೀದಿಬದಿ ವ್ಯಾಪಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಯೋಜನೆಯಡಿ 4,973 ಅರ್ಜಿಗಳಿಗೆ ಮಂಜೂರಾತಿ ನೀಡಿದ್ದು, ಈ ಪೈಕಿ 4,762 ಅರ್ಜಿಗಳ ಫಲಾನುಭವಿಗಳಿಗೆ ಬ್ಯಾಂಕುಗಳಿಂದ ಹಣ ಬಿಡುಗಡೆಯಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಎನ್ ಭಾಸ್ಕರ್ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಕೊಣನೂರಿನಲ್ಲಿ 3, ಸುಳ್ಯ, ಎಚ್ಡಿ ಕೋಟೆ, ಸೋಮವಾರಪೇಟೆ, ಕೆಆರ್ಎಸ್ನಲ್ಲಿ ತಲಾ 2 ಸೆಂಟಿಮೀಟರ್, ಮಾಣಿ, ಮುಲ್ಕಿ, ಪುತ್ತೂರು, ಗುಂಡ್ಲುಪೇಟೆ, ಹೊನ್ನಕೆರೆ, ಚಿಂತಾಮಣಿ, ಸರಗೂರು, ನಾಗಮಂಗಲ, ಕಳಸ, ಚಾಮರಾಜನಗರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 39.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಮುಂದಿನ 5 ದಿನ ರಾಜ್ಯದಲ್ಲಿ ಗರಿಷ್ಠ ಉಷ್ಣಾಂಶದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಸಂಕಲ್ಪ ಸಾಕಾರಕ್ಕೆ ಕರ್ನಾಟಕದ ಅಭಿವೃದ್ಧಿ ಅತ್ಯಂತ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಡಿ ಸುಧಾಕರ್ ನಿಧನ, ನಾಳೆ ಚಳ್ಳಕೆರೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಬೆಂಗಳೂರು ಬೀದರ್ ಬೆಂಗಳೂರು ಕಲಬುರಗಿ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಪ್ರತಿದಿನದ ಸಂಚಾರಕ್ಕೆ ಅನುಮೋದನೆ. ರಾಜ್ಯದ ಕೆಲವೆಡೆ ಮಳೆ, ಗರಿಷ್ಠ ಉಷ್ಣಾಂಶದಲ್ಲಿ ಬದಲಾವಣೆ ಇಲ್ಲ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ಹೊಸ ಕಾರ್ ಗೆಲ್ಲುವ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ. ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
5: ನಿಂತ್ಕೊಬೇಕು.
4: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
5: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
4: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
5: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
4: ಕೂಲ್ ಆಗಿರಿ.
1: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇಂದಿನ ಕೃಷಿ ರಂಗವನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಆಲಿಸುವಿರಿ ಸಮಗ್ರ ಕೀಟ ನಿರ್ವಹಣೆಯ ಮಹತ್ವ ಮತ್ತು ಕೀಟ ನಿರ್ವಹಣಾ ತಂತ್ರಗಳ ಕುರಿತು ಡಾಕ್ಟರ್ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನವನ್ನು. ತದನಂತರ ಕೃಷಿ ಗೀತೆಗಳನ್ನು ಕೇಳುವಿರಿ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ಹಾಗಾದರೆ ಬನ್ನಿ ಮೊದಲಿಗೆ ಕೇಳೋಣ ಸಮಗ್ರ ಕೀಟ ನಿರ್ವಹಣೆಯ ಮಹತ್ವ ಮತ್ತು ಕೀಟ ನಿರ್ವಹಣಾ ತಂತ್ರಗಳ ಕುರಿತು ಡಾಕ್ಟರ್ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನವನ್ನು. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ.
1: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸಮಗ್ರ ಕೀಟ ನಿರ್ವಹಣೆ ಅಂದರೆ ಏನು, ಸಮಗ್ರ ಕೀಟ ನಿರ್ವಹಣೆಯ ತತ್ವಗಳು ಯಾವ್ಯಾವ ಬರ್ತವೆ, ಜೊತೆಗೆ ಕೀಟನಾಶಕಗಳನ್ನು ಬಳಸಲಾರದೆ ಕೀಟ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಹೇಗೆ ಅಂತಕ್ಕಂಥ ಕೆಲವೊಂದಿಷ್ಟು ವಿಚಾರವನ್ನು ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಪ್ರಭುರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಪ್ರಭುರಾಜ್ ಅವರೇ.
2: ನಮಸ್ಕಾರ.
1: ಮೊದಲನೇದಾಗಿ ನಮ್ಮ ರೈತರಿಗೆ ತಿಳಿಸಿಕೊಡಿ, ಇತ್ತೀಚೆಗೆ ಕೀಟನಾಶಕ ಬಳಸೋದು ಕೀಟ ನಿರ್ವಹಣೆಯಲ್ಲಿ ರೈತರು ಜಾಸ್ತಿ ಕೀಟನಾಶಕವನ್ನು ಬಳಸ್ತಾ ಇದ್ದಾರೆ ಅಂತ ಅನಿಸುತ್ತೆ ನಿಮಗೆ, ಅಥವಾ ಕೀಟನಾಶಕ ಬಳಕೆ ಕಡಿಮೆ ಆಗ್ತಾ ಇದೆ ಅಂತ ಅನಿಸುತ್ತೆ, ಹೇಗೆ?
2: ಇಲ್ಲ, ನಮ್ಮ ಇತ್ತೀಚಿನ ರೈತರ ಒಂದು ವಿಧಾನಗಳನ್ನು ನೋಡ್ತಾ ಇದ್ದರೆ ಕೀಟ ನಿರ್ವಹಣೆಯಲ್ಲಿ ಜಾಸ್ತಿ ಕೀಟನಾಶಕಗಳನ್ನ ಬಳಸ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನಮಗೆ. ಇದನ್ನು ನಾವು ಬಹಳಷ್ಟು ಸರಿ ರೈತರಿಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ನೋಡ್ತೀವಿ. ಯಾಕೆ ಅಂದರೆ ಒಂದೇ ಸರಿಗೆ ಕೀಟನಾಶಕಗಳ ಉಪಯೋಗಕ್ಕೆ ಹೋದರೆ ಅದರಿಂದ ಆಗ್ತಕ್ಕಂಥ ಅನಾಹುತಗಳು ಅಥವಾ ಹಾನಿಗಳು ಮತ್ತು ಅದರಲ್ಲಿರ್ತಕ್ಕಂಥ ಸೈಡ್ ಎಫೆಕ್ಟ್ಸ್ ಅಂತ ಏನಂತೀವಿ ಅದು ರೈತರ ಒಂದು ಗಮನಕ್ಕೆ ಬರೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇದರಿಂದ ಈ ಒಂದು ಕೀಟನಾಶಕದ ಬಳಕೆ ಕೂಡ ಎಗ್ಗಿಲ್ಲದೆ ನಡೀತಾ ಇದೆ ಅಂತಲೇ ಹೇಳ್ಬೋದು.
1: ಈಗ ಸಮಗ್ರ ಕೀಟ ನಿರ್ವಹಣೆ ಅಂತಕ್ಕಂಥ ವಿಚಾರ ಅಲ್ಲಲ್ಲಿ ವಿಜ್ಞಾನಿಗಳು ಹೇಳ್ತಿರ್ತಾರೆ, ಕೀಟನಾಶಕವನ್ನು ಬಳಕೆ ಕಡಿಮೆ ಮಾಡಬೇಕಾಗಿದೆ ಅಂದರೆ ರೈತರು ಸಮಗ್ರ ಕೀಟ ನಿರ್ವಹಣೆ ತತ್ವಗಳನ್ನು ಅಳವಡಿಸ್ಕೋಬೇಕು ಅಂತಕ್ಕಂಥ ವಿಚಾರ. ಏನಿದು ಸಮಗ್ರ ಕೀಟ ನಿರ್ವಹಣೆ ಅಂದರೆ?
2: ಸಮಗ್ರ ಕೀಟ ನಿರ್ವಹಣೆ, ಅದಕ್ಕೂ ಒಂದು ಮುಂಚೆನೆ ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ. ನಾವು ರೈತರಿಗೆ ಯಾವಾಗಲೂ ಕೀಟ ನಿರ್ವಹಣೆ ಮಾಡಿ ಅಂತ ಹೇಳ್ತೀವಿ, ಅಂದರೆ ಹತೋಟಿ ಮಾಡಿ ಅಂತ ಹೇಳಲ್ಲ,
1: ನಿರ್ವಹಣೆ ಮಾಡಿ.
2: ಹಾ, ರೈತರಿಗೆ ಇದ್ರ ಎರಡರದು ಒಂದು ಮಧ್ಯದ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ರೈತರು ಹತೋಟಿ ಮಾಡ್ತೀನಿ ಅಂತ ಹೋಗ್ತಾರೆ ಹೊರತು ನಿರ್ವಹಣೆ ಮಾಡ್ತಾ ಇಲ್ಲ.
1: ನಿರ್ಮೂಲನೆ ಮಾಡೋದು,
2: ನಿರ್ಮೂಲನೆ ಮಾಡೋದು. ನಾನು ಅಂತ ಒಂದು ಹುಳನು ನೋಡಬಾರದು ನನ್ನ ಹೊಲದಲ್ಲಿ
1: ಇರಬಾರದು
2: ಉದ್ದೇಶದಿಂದ ಅವ್ರು ಏನ್ ಮಾಡ್ತಾರೆ, ಆ ಒಂದು ಯಾವುದೇ ಒಂದು ಕಾರ್ಯ ತಗೋತಾರಲ್ಲ ಅದು ಉಪಯೋಗ ಆಗಲ್ಲ. ಮೊದಲು ಮನುಷ್ಯ ಅಂದ್ರೆ ವರ್ಲ್ಡ್ ವಾರ್ ಎರಡು ಆದ್ಮೇಲೆ ಕೀಟಗಳನ್ನೆಲ್ಲ ನಾನು ನಾಶ ಮಾಡಿಬಿಡ್ತೀನಿ, ನಿರ್ಮೂಲನೆ ಮಾಡಿಬಿಡ್ತೀನಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಯಾವಾಗ DDT ಬಂತು ಇಟ್ಕೊಂಡು ಹೋದ ಒಂದು 10 ವರ್ಷದಲ್ಲೇ ಗೊತ್ತಾಯಿತು ಇದನ್ನ ನಿರ್ಮೂಲನೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತಂದು ಹೇಳಿ. ಸೊ ಹಾಗಾಗಿ ನಾವು ಅದಕ್ಕೆ ಅದನ್ನು ಬದಲಾಯಿಸ್ಕೊಂಡ್ವಿ, ನಮ್ಮ ಒಂದು ಉದ್ದೇಶನ ಬದಲಾಯಿಸ್ಕೊಂಡು ಹತೋಟಿ ಬದಲು ನಿರ್ವಹಣೆ ಮಾಡೋಣ ಅಂತ. ನಿರ್ವಹಣೆ ಮಾಡೋದು ಏನಪ್ಪ ಅಂದರೆ ಹುಳನೂ ಇರಬೇಕು, ನಾವು ಇರಬೇಕು, ಅವು ಬದುಕಬೇಕು, ನಾವು ಬದುಕಬೇಕು. ಯಾಕಂದರೆ ಒಂದು ಹುಳನ ನಾವು ಅಥವಾ ಒಂದು ಜಾತಿಯ ಹುಳನ ನಾವು ಒಂದು ನಮ್ಮ ಒಂದು ಪರಿಸರದಿಂದ ತೆಗೆದ್ರೆ ಅದರಿಂದ ಆಗ್ತಕ್ಕಂಥ ಚೈನ್ ರಿಯಾಕ್ಷನ್ ಅಂತ ಏನಂತೀವಿ ಅದು ಎಷ್ಟಾಗುತ್ತೆ ಅಂತ ನಮಗೆ ಗೊತ್ತೇ ಆಗಂಗಿಲ್ಲ. ಸೊ ಹಾಗಾಗಿ ಈ ನಿರ್ವಹಣೆ ಅನ್ನತಕ್ಕಂಥದ್ದು ರೈತರು ಅರ್ಥ ಮಾಡಿಕೊಂಡ್ರೆ ಅದರ ಒಂದು ನಿರ್ವಹಣೆ ತುಂಬ ಚೆನ್ನಾಗಾಗತ್ತೆ. ಹತೋಟಿ ಮಾಡ್ತೀನಿ ಅಂತ ಹೋದರೆ ಕಷ್ಟ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಕೀಟ ವಿಜ್ಞಾನಿಗಳು ತಂದಿರತಕ್ಕಂಥ ಒಂದು ಆವಿಷ್ಕಾರ ಏನಪ್ಪಾ ಅಂತಂದು ಹೇಳಿದ್ರೆ ಸಮಗ್ರ ಕೀಟ ನಿರ್ವಹಣೆ, ಅಂದರೆ ಕೀಟಗಳನ್ನು ನಿರ್ವಹಣೆ ಮಾಡಿ ಅದನ್ನು ಎಲ್ಲ ರೀತಿಯ ಒಂದು ಹತೋಟಿ ಕ್ರಮಗಳು ಅಥವಾ ನಿರ್ವಹಣಾ ಕ್ರಮಗಳನ್ನು ಉಪಯೋಗ ಮಾಡಿಕೊಂಡು ನಿರ್ವಹಣೆ ಮಾಡಿ ಅಂತ ಹೇಳ್ತೀವಿ ನಾವು.
1: ಹೌದು, ಈಗ ಕೀಟಗಳಿಗೆ ಬಂದಾಗ ಎರಡು ರೀತಿಯ ಕೀಟಗಳು, ಒಂದು ಉಪಕಾರಿ ಕೀಟ ಬರುತ್ತೆ, ಇನ್ನೊಂದು ಅಪಕಾರಿ ಕೀಟ. ಇವೆರಡೂ ನಿರ್ಮೂಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಎರಡೂ ನಾಶ ಆಗಿಬಿಡ್ತವೆ.
2: ಹೌದು,
1: ಒಳ್ಳೆ ಕೀಟನೂ ಸಾಯುತ್ತೆ, ನಮಗೆ ಬೇಕಾದಂಥದ್ದು ಸಾಯುತ್ತೆ, ಬೇಡವಾದಂಥ ಕೀಟಗಳು ಸಾಯುತ್ತೆ.
2: ಹೌದು ಹೌದು.
1: ಇದು ಹೇಗೆ ರೈತರಿಗೆ ಇದ್ರ ಬಗ್ಗೆ ಜ್ಞಾನ ಬೇಕಂತೀರಾ?
2: ಇದರಲ್ಲಿ ಬಹಳಷ್ಟು ಬೇಕು. ಅದಕ್ಕೋಸ್ಕರ ಸಮಗ್ರ ಕೀಟ ನಿರ್ವಹಣೆಯ ತತ್ವದಲ್ಲಿ ಮೊದಲನೇದಿರೋದೇ ಅದು. ಏನಪ್ಪ ಅಂತಂದು ಹೇಳಿದ್ರೆ ರೈತದಲ್ಲಿ ನನ್ನ ಒಂದು ಬೆಳೆಗೆ ಬಂದಿರತಕ್ಕಂಥ ಅಥವಾ ಕಾಣಿಸ್ಕೊಂಡಿರ್ತಕ್ಕಂಥ ಕೀಟ ಅಪಕಾರಿನೋ ಅಥವಾ ಉಪಕಾರಿನೋ ಅದು ಮೊದಲು ಗೊತ್ತು ಮಾಡ್ಕೋಬೇಕು. ಅದರಲ್ಲಿ ಒಂದು ಯಾವುದೋ ಅಪಕಾರಿ ಇದ್ರೆ ಅದರಲ್ಲಿ ಒಂದು 10 ಉಪಕಾರಿ ಕೀಟಗಳು ಇರ್ತವೆ. ಯಾಕಂದ್ರೆ ಅದ್ರ ಮೇಲೆ ತಿಂದು ಬದುಕ್ತಕ್ಕಂಥದ್ದಿರ್ಬೋದು ಅಥವಾ ಪರಾಗಸ್ಪರ್ಶ ಮಾಡ್ತಕ್ಕಂಥ ಹುಳುಗಳಿರ್ಬೋದು, ಸುಮಾರು ಯಾವ ಬಹಳಷ್ಟು ಇರ್ತವೆ. ರೈತ ಯಾವಾಗ ಅಪಕಾರಿ ಕೀಟ ಯಾವುದು ಉಪಕಾರಿ ಕೀಟ ಯಾವುದು ಅನ್ನೋದ್ರ ವ್ಯತ್ಯಾಸ ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅವನ್ನ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಅಪಕಾರಿ ಮತ್ತು ಉಪಕಾರಿ ಕೀಟಗಳ ವ್ಯತ್ಯಾಸ ಮತ್ತು ಅವುಗಳ ಒಂದು ಹೇಳ್ತೀವಿ ಗುರುತಿಸುವಿಕೆ, ಅದನ್ನ ರೈತರು ಮುಖ್ಯವಾಗಿ ಕಲಿಬೇಕು
1: ಗೊತ್ತು ಮಾಡ್ಕೋಬೇಕು.
2: ಮತ್ತು ಎರಡನೇ ತತ್ವಕ್ಕೆ ಬಂದ್ರೆ ನಾವು ಆಯ್ತು, ಈಗ ನಾವು ಅಪಕಾರಿ ಕೀಟಗಳನ್ನ ನೋಡಿದ್ವಿ, ಈ ಅಪಕಾರಿ ಕೀಟ ಎಷ್ಟರ ಮಟ್ಟಿಗಿದೆ, ಇವು ಜಾಸ್ತಿ ಇದೆಯೋ ಕಡಿಮೆ ಇದೆಯೋ, ಕಡಿಮೆ ಇದ್ರೆ ಎಷ್ಟಿದೆ ಜಾಸ್ತಿ ಇದ್ರೆ ಎಷ್ಟಿದೆ ಅಂತಕ್ಕಂಥ ಒಂದು ಜ್ಞಾನವನ್ನು ಕೂಡ ತಿಳ್ಕೊಂಡಿರ್ಬೇಕು. ಏನಾಗುತ್ತೆ, ಭಾಳಷ್ಟು ಸರಿ ರೈತರು ಒಂದು ಬೆಳೆ ಮೇಲೆ ಅಥವಾ ಒಂದು ಗಿಡದ ಮೇಲೆ ಒಂದು ಹುಳ ನೋಡಿದ ತಕ್ಷಣವೇ ನನ್ನ ಎಲ್ಲ ಹೊಲಕ್ಕೂ ಬಂದ್ಬಿಡ್ತು ಅಂತಂದು ಹೇಳಿ ಒಂದು ಆ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಅದು ತಪ್ಪು, ಆತ್ರಿಯ ಇರೋದಿಲ್ಲ. ಸೊ ಅದನ್ನು ಅವರು ಮಾನಿಟರ್ ಮಾಡೋದು ಅಂತೀವಿ, ಅಂದರೆ ಸಮೀಕ್ಷೆಗಳನ್ನು ಅಥವಾ ಅದನ್ನು ನೋಡ್ಕೊತಾ ಇರಬೇಕು. ಮೂರನೇ ಒಂದು ತತ್ವ ಏನಪ್ಪ ಅಂತಂದು ಹೇಳಿದರೆ, ಆಯಿತು ಈಗ ಇದು ಒಂದು ಕೀಟ ಈ ಒಂದು ಹಂತದಲ್ಲಿ ಇದೆ ಅಂದ್ರೆ ಈ ಹಂತದಲ್ಲಿ ಅದು ಆರ್ಥಿಕ ಹಾನಿ ಮಾಡುತ್ತೋ ಇಲ್ವೋ. ಆರ್ಥಿಕ ಹಾನಿ ಅಂದರೆ ಯಾವುದೇ ಒಂದು ಕೀಟ ಒಂದು ಇಷ್ಟು ನಂಬರ್ಸು ಅಥವಾ ಒಂದಿಷ್ಟು ಸಂಖ್ಯೆಯಲ್ಲಿ ಇದ್ದರೆ ಮಾತ್ರ ಅದರಿಂದ ನಮಗೆ ಆರ್ಥಿಕ ಹಾನಿ ಆಗುತ್ತೆ ಬೆಳೆಗೆ ಅನ್ನೋದು ಗೊತ್ತಾಗಬೇಕು. ಉದಾಹರಣೆಗೆ ಒಂದು ಕೀಟ ಒಂದು ಗಿಡಕ್ಕಿದ್ರೆ, ಕೆಲವು ಕಡೆ ಒಂದೇ 10 ಕೀಟ ಒಂದು ಗಿಡಕ್ಕಿದ್ರೆ, ಈ ರೀತಿಯಾಗಿ ಆರ್ಥಿಕ ಮಟ್ಟದ ರೇಖೆಗಳು ಬೇರೆ ಬೇರೆ ಇರ್ತವೆ. ಸೊ ಅವು ಗೊತ್ತಾಗಬೇಕು. ಈ ಮೂರು ತತ್ವಗಳನ್ನು ತಿಳ್ಕೊಂಡ್ರೆ ನಾಲ್ಕನೇದು ಬಹಳ ಮುಖ್ಯವಾದಂಥ ತತ್ವ.

0: ಅಂದರೆ ಯಾವ ರೀತಿ ನಾವು ನಿರ್ವಹಣೆ ಮಾಡ್ಬೋದು, ಯಾವ ಒಂದು ವಿಧಾನಗಳನ್ನು ಉಪಯೋಗಿಸಿ ನಿರ್ವಹಣೆ ಮಾಡ್ಬೋದು, ಅದಕ್ಕೆ ಬರಬೇಕಾಗತ್ತೆ ಅವಾಗ.
1: ಅಂದರೆ ಯಾವುದೇ ಒಂದು ಬೆಳೆಯಲ್ಲಿ ಕೀಟಗಳು ಆರ್ಥಿಕ ನಷ್ಟ ರೇಖೆಯನ್ನು ದಾಟಿ ಹೋಗ್ತಾ ಇತ್ತು ಅಂದಾಗ ಹತೋಟಿ ಕ್ರಮಗಳನ್ನು ಮಾಡ್ಬೇಕಂತ ಹೇಳ್ತಾವೆ.
0: ಹಂಗೆ ಮಾಡಬೇಕು, ಇಲ್ಲಾಂದರೆ ನಾವು ಸ್ವಲ್ಪನೇ ಅಥವಾ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾಗ
1: ಎಲ್ಲೋ ಒಂದು ಕಾಣಿಸ್ತು, ಎಲ್ಲೋ ಒಂದು ಎರಡು ಕಂಡು ಅಂದರೆ ಸಿಂಪರ್ನೇ
0: ಹತೋಟಿ ಮಾಡೋಕ್ಕೆ ಹೋಗ್ಬಿಟ್ರೆ ಅದೇನಂತಂದು ಹೇಳಿದರೆ ಅವು ಇರೋದೊಂದು ಸ್ವಲ್ಪ ಇರ್ತವೆ, ಅದಕ್ಕೆ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ, ಖರ್ಚು ಮಾಡದೇ ಇದ್ರೂ ಕೂಡ ಅವು ಏನಂತ ಒಂದು
1: ಹಾನಿ ಮಾಡಲಿಕ್ಕಿಲ್ಲ,
0: ಆಗೋದಿಲ್ಲ. ಆ ಒಂದು ಸಂಖ್ಯೆ ದಾಟಿದ ಮಾತ್ರಕ್ಕೆ ನಾವು ಅದನ್ನು ಹತೋಟಿ ಮಾಡೋಕ್ಕೆ ಅಥವಾ ನಾವು ಅದನ್ನು ನಿರ್ವಹಣೆ ಮಾಡೋಕ್ಕೆ ಹೋಗಬೇಕಾಗತ್ತೆ. ಆಮೇಲೆ ನಿರ್ವಹಣೆ ಕ್ರಮಗಳು ಅಂತ ಬಂದಾಗ ಅದರಲ್ಲಿ ಕೂಡ ಅನೇಕ ವಿಧಾನಗಳಿದ್ದಾವೆ. ಬಹಳಷ್ಟು ರೈತರು ತಿಳ್ಕೊಳ್ಳೋದು ಒಂದೇ ಒಂದು, ಏನಪ್ಪ ಅಂತ ಹೇಳಿದ್ರೆ ಔಷಧಿ ಹೊಡಿಬೇಕು,
1: ಕೀಟನಾಶಕ
0: ಸಿಂಪರಣೆ ಮಾಡಬೇಕು.
1: ಈಗ ಸಮಗ್ರ ಕೀಟ ನಿರ್ವಹಣೆಗೆ ಬಂದ್ರೆ ಹೇಗೆ ಸಮಗ್ರ ಕೀಟ ನಿರ್ವಹಣೆ ಇದು ಕೀಟನಾಶಕವನ್ನು ಕಡಿಮೆ ಮಾಡಲಿಕ್ಕೆ ಒಂದು ಮಾರ್ಗ ಅಂತ ಹೇಳ್ತಾರೆ ಸಮಗ್ರ ಕೀಟ ನಿರ್ವಹಣೆ ಪದ್ಧತಿ.
0: ಈ ಪದ್ಧತಿ ಏನಿದೆ ಸಮಗ್ರ ಕೀಟ ನಿರ್ವಹಣೆ, ಅದು ಬಹಳ ಉತ್ತಮವಾದಂಥ ಪದ್ಧತಿ. ಇದನ್ನು ಮುಂಚೆ ನಮ್ಮ ರೈತರುಗಳು, ನಮ್ಮ ಒಂದು ಹಳೆಯ ತಲೆಮಾರಿನ ರೈತರುಗಳು ಉಪಯೋಗ ಮಾಡ್ತಿದ್ರು ಇದನ್ನು. ಈಗಿನ ರೈತರುಗಳಿಗೆ ಏನಾಗಿಬಿಟ್ಟಿದೆ ಅಂದರೆ ನಮಗೆ ಬೇಗ ಒಂದು ಹತೋಟಿ ಸಿಗಬೇಕು, ಹುಳ ಸಾಯಬೇಕು, ನಾವು ನೋಡಬೇಕು ಅನ್ನೋ ಒಂದು ಹುಮ್ಮಸ್ಸಿನಾಗೆ ಬರೀ ನಾವು ಏನು ಮಾಡ್ತೀವಿ ಕೀಟನಾಶಕಗಳ ಉಪಯೋಗನ ಮಾಡ್ಕೊತ ಹೊರಟಿದ್ದೀವಿ. ಸೊ ಉದಾಹರಣೆಗೆ ಅದರಲ್ಲಿ ಒಂದು 5-6 ವಿವಿಧ ರೀತಿಯ ಹತೋಟಿ ಕ್ರಮಗಳಿದ್ದಾವೆ. ಅದು ರೈತರಿಗೂ ಗೊತ್ತು, ಈಗ ವ್ಯಾವಸಾಯಿಕವಾಗಿ ಕ್ರಮಗಳಿದ್ದಾವೆ ಕೆಲವು
1: ಬೇಸಾಯ ಕ್ರಮಗಳು.
0: ಆ ಬೇಸಾಯ ಕ್ರಮಗಳು ನಾವು ಬೆಳೆಯನ್ನು ಒಂದು ಚೆನ್ನಾಗಿ ಒಂದು ಒಳ್ಳೆ ಒಂದು ಆರೋಗ್ಯಕರವಾಗಿ ಇಟ್ಕೊಳ್ಳಕ್ಕೆ ಅಂತ ಮಾಡೋದು. ಅದು ಜೊತೆ ಜೊತೆಗೆ ಕೀಟ ಹತೋಟಿ ಕೂಡ ಅಥವಾ ಕೀಟ ನಿರ್ವಹಣೆ ಕೂಡ ಆಗ್ತಾ ಇರ್ತದೆ. ಅದನ್ನು ನಾವು ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ಅನುಸಾರವಾಗಿ ಮಾಡ್ಕೊತ ಹೋಗ್ತಾ ಇರಬೇಕು. ಉದಾಹರಣೆಗೆ ಈಗ ಮಾಗಿ ಉಳುಮೆ ಮಾಡೋದಾಯಿತು ಅಥವಾ ಸರಿಯಾದ ಕಾಲದಲ್ಲಿ ಬಿತ್ತೋದಾಯಿತು, ಬಿತ್ತನೆಯ ಒಂದು ಸ್ಪೇಸಿಂಗ್ ಅಂತೇನು ಹೇಳ್ತೀವಲ್ಲ ಅಥವಾ ಒಂದು ಅಂತರವನ್ನು ಕರೆಕ್ಟಾಗಿ ನಾವು ನೋಡ್ಕೊಳ್ಳೋದಾಯಿತು, ಅದಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರಗಳನ್ನು ಕೊಡೋದಾಯಿತು, ನೀರಿನ ನಿರ್ವಹಣೆ ಆಯಿತು, ಅಂತರ ಬೇಸಾಯ ಆಯಿತು,
1: ರಾಸಾಯನಿಕ ಗೊಬ್ಬರ ನಿರ್ವಹಣೆ,
0: ರಾಸಾಯನಿಕ ಗೊಬ್ಬರಗಳ ನಿರ್ವಹಣೆ, ಇವು ಎಲ್ಲವನ್ನು ಕರೆಕ್ಟಾಗಿ ಅಥವಾ ಒಂದು ಸರಿಯಾದ ಒಂದು ಮಾರ್ಗದಲ್ಲಿ ಮಾಡಿದರೆ ಎಷ್ಟೋ ಒಂದು ಕೀಟಗಳ ಹತೋಟಿ ಆಗ್ತಾ ಇರ್ತದೆ. ಅದು ನಮ್ಮ ಕಣ್ಣಿಗೆ ಕಾಣಲ್ಲ ಅಷ್ಟೇ.
1: ಅದಕ್ಕೆ
0: ಉದಾಹರಣೆಗೆ ಈಗ ನೋಡಿ, ಈಗ ಕಬ್ಬಿನಲ್ಲಿ ಕಬ್ಬು ಒಂದು ಸಸಿ ಬಂದಾಗೆ ಒಂದು 3-4 ತಿಂಗಳು ಅಥವಾ 1.5-2 ತಿಂಗಳು ಒಳಗಡೆ ನಮಗೆ ಒಂದು ಕಾಂಡ ಕೊರಕ ಬರ್ತದೆ. ಅದಕ್ಕೆ ನಾವು ಅರ್ಲಿ ಶೂಟ್ ಬೋರರ್ ಅಂತೀವಿ. ಅದು ಏನು ಮಾಡ್ತದೆ ಅಂದರೆ ಮರಿಹುಳ ಬೇಸಿನ್ ಅಂದರೆ ಕಬ್ಬಿನ ಒಂದು ಗಿಡದ ಒಂದು ಬುಡದಲ್ಲಿ ಅದು ಕೊರಕೊಂಡು ಒಳಗಡೆ ಹೋಗುತ್ತೆ. ಅಂಥ ಸಮಯದಲ್ಲಿ ರೈತರು ಅಂತರ ಬೇಸಾಯ ಮಾಡ್ತಾರೆ. ಅಂದರೆ ನಡುವೆ ಒಂದು ಏನು ಉಳುಮೆ ಮಾಡಿದಾಗ ಮಣ್ಣು ಆ ಕಡೆ ಈ ಕಡೆ ಆ ಗಿಡದ ಮೇಲೆ ಬಿದ್ದಾಗ ಏನಾಗುತ್ತೆ, ಅದು ಮುಚ್ಕೊಂಡು ಹೋಗ್ಬಿಡುತ್ತದೆ. ಅದನ್ನು ಕರೆಕ್ಟ್ ಟೈಮಿಗೆ ಅಥವಾ ಸರಿಯಾದ ಸಮಯಕ್ಕೆ ಮಾಡಿಬಿಟ್ರೆ ಅದರಲ್ಲಿ ಒಂದು 70-80% ಕೀಟ ಹತೋಟಿ ಅಲ್ಲೇ
1: ಆಗಿಬಿಡುತ್ತೆ.
0: ಈ ರೀತಿಯಾದಂಥ ಒಂದು ಕೆಲವು ಕ್ರಮಗಳು.
1: ಆಮೇಲೆ ಅತಿಯಾದ ರಾಸಾಯನಿಕ ಈಗ ಸಾರಜನಕ ಗೊಬ್ಬರವನ್ನು ಭತ್ತ ಬೆಳೆಗೆ ಹತ್ತಿ ಬೆಳೆಗೆ ಹಾಕೋದ್ರಿಂದ ರಸ ಇರತಕ್ಕಂಥ ಕೀಟಗಳು ಬರ್ತಾವಂತಾರೆ.
0: ಅದು ಏನಪ್ಪ ಅಂತಂದು ಹೇಳಿದ್ರೆ ನಾವು ಜಾಸ್ತಿ ರಾಸಾಯನಿಕ ಗೊಬ್ಬರಗಳು ಹಾಕ್ಕೊಂಡು ಹೋದಂಗೆಲ್ಲ ಗಿಡಗಳು ತೊಗೋತಾ ಹೋದಂಗೆಲ್ಲ ಅವು ಏನಾಗುತ್ತೆ ಸಕ್ಯುಲೆಂಟ್ ಅಂತೀವಿ ನಾವು, ಅಂದರೆ ಭಾಳ ಮೆತ್ತಗೆ ಆಗ್ತವೆ. ಮೆತ್ತಗೆ ಅಂದರೆ ಚೆನ್ನಾಗಿ ಕಾಣ್ತವೆ, ಒಳ್ಳೆ ಸವಿಯಾಗಿರ್ತವೆ, ಅದು ತಿನ್ನಕ್ಕೆ ಎಲ್ಲ ಕೀಟಗಳಿಗೆ ಇಷ್ಟ ಇರ್ತದೆ, ಬರ್ತವೆ ಅವು ಅಲ್ಲಿದ್ದಕ್ಕೆ ನಾವು ಕರೆದಂಗೆ. ಸೊ ಅವನ್ನೇ ನಾವು ಕೊಟ್ಟು ಕರೆದಂಗೆ ಆಗುತ್ತೆ. ಆ ರೀತಿ ಕೂಡ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಇನ್ನು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ, ಅಂದರೆ ಏನಪ್ಪ ಅಂದರೆ ಯಾಂತ್ರಿಕ ಅದೆ ಅಂತಂದು ಹೇಳಿದರೆ ನಾವು ಎಲ್ಲೆಲ್ಲಿ ಹುಳುಗಳು ಕಾಣ್ತವೆ ಕೆಲವು, ಈಗ ಕೆಲವು ಗುಂಪಾಗಿ ಮೊಟ್ಟೆ ಇಡ್ತಿರ್ತವೆ, ಆ ಮೊಟ್ಟೆ ಇಡ್ತಕ್ಕಂಥವು ಮರಿಗಳು ಅಲ್ಲೇ ಬಂದು ಒಂದು 3-4 ದಿವಸ ಅಲ್ಲೇ ತಿಂತಾ ಇರ್ತವೆ. ಆವಾಗ ಎಲೆಗಳು ನೋಡ್ತೀವಿ, ಆ ಎಲೆಗಳೆಲ್ಲ ಪರದೆಗಳ ಥರ ಕಾಣ್ತಾ ಇರ್ತದೆ, ಎಲೆಗಳ ಕೆಳಗಡೆ 100-100 ಮರಿಗುಳುಗಳು ಇರ್ತವೆ, ಅವ್ನು ನೋಡಿದ ತಕ್ಷಣ ಅವನು ಕಿತ್ತು ಬಿಡ್ಬೇಕು, ಕಿತ್ತಿ ಅದನ್ನು ನಾವು ಅದನ್ನು ನಾಶ ಮಾಡಬೇಕು. ಇದು ಯಾಂತ್ರಿಕ. ಕೆಲವು ಹುಳುಗಳು ಕಾಣ್ತಾ ಇರ್ತವೆ, ಅವನ್ನ ಹಂಗೆ ನಾವು ಕಲೆಕ್ಟ್
1: ಮಾಡ್ಕೊಳ್ಳೋದು,
0: ಆರಿಸಿಕೊಂಡು ಸಾಯಿಸಬೇಕು. ಇದು ಒಂದು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ಕೂಡ ಅಲ್ಲಲ್ಲಲ್ಲಲ್ಲಿ ನಮಗೆ ಕೀಟಗಳ ಒಂದು ಹತೋಟಿ ಇಮಿಡಿಯೇಟ್ ಆಗಿ ಆಗ್ತಾ ಇರ್ತದೆ. ಇನ್ನು ಫಿಸಿಕಲ್ ಅಂತ ಹೇಳ್ತೀವಿ, ಅಂದರೆ ಸೊ ಭೌತಿಕವಾಗಿ ನಾವು ಕೀಟಗಳನ್ನು ಹತೋಟಿ ಮಾಡೋದು. ಉದಾಹರಣೆಗೆ ನಾವು ಈಗ ಈ ಲೈಟ್ ಟ್ರ್ಯಾಪ್ ಇಡ್ತೀವಿ, ಅಂದರೆ ದೀಪದ ಬಲೆಗಳನ್ನು ಇಡ್ತೀವಿ. ಸೊ ರಾತ್ರಿ ಎಷ್ಟೋ ದೀಪದ ಬಲೆಗಳು ಬಂದು ಅಟ್ರಾಕ್ಟ್ ಆಗಿ ಸಾಯ್ತವೆ. ಸೊ ಈ ರೀತಿಯಾದಂಥ ಪದ್ಧತಿಗಳು. ಆಮೇಲೆ ಇನ್ನೊಂದು ಜೈವಿಕ ನಿಯಂತ್ರಣ, ಇದು ಮಾತ್ರ ಬಹಳ ಇಂಪಾರ್ಟೆಂಟು, ಒಂದು ಬಹಳ ಉಪಯೋಗಕಾರಿ. ಎಷ್ಟೋ ನಮಗೆ ಆ ಬೆಳೆಗಳಲ್ಲೇ ನಮಗೆ ಅದಕ್ಕೆ ಪರೋಪ ಕೀಟಗಳು ಇರ್ತವೆ, ಅದರ ಪರಭಕ್ಷಕಗಳಾಗಿರ್ಬೋದು ಅಥವಾ ಪರತಂತ್ರ ಕೀಟಗಳಾಗಿರ್ಬೋದು ಅಥವಾ ಆ ಒಂದು ಅಪಕಾರಿ ಕೀಟಗಳಿಗೆ ರೋಗ ಬರ್ತಕ್ಕಂಥ ಸೂಕ್ಷ್ಮ ರೋಗಗಳಿರ್ಬೋದು, ಇವು ಇದ್ದೇ ಇರ್ತವೆ. ಅವು ಕೂಡ ಅದ್ರ ಮೇಲೆ ಬದುಕ್ತಾ ಇರ್ತವೆ. ನಾವು ಅದನ್ನು ತಿಳ್ಕೊಂಡು ಅವುಗಳ ಒಂದು ಕನ್ಸರ್ವೇಷನ್ ಅಂತೀವಿ,

0: ಕೀಟನಾಶಕ ಇಲ್ಲದೇನೂ ನಾವು ಅದನ್ನ ನಿರ್ವಹಣೆ
1: ಮಾಡಬಹುದು.
0: ಹೌದು, ಅದಂದ್ರೆ ಒಂದು ಎರಡು ಮೂರು ವಿಧಗಳಿಂದ ನಾವು ಬಹಳಷ್ಟು ಸಾರಿ ಯಾವುದೇ ಔಷಧಿ ಹೊಡಿಲಾರದಂಗೆ ನಾವು ಆ ಒಂದು ಹುಳವನ್ನ ನಾವು ಹತೋಟಿಯನ್ನ ಅಥವಾ ನಿರ್ವಹಣೆಯನ್ನ ಮಾಡಬಹುದು.
1: ಅಂದ್ರೆ ಕೊನೆಯ ಅಸ್ತ್ರವಾಗಿ ಮಾತ್ರ ಕೀಟನಾಶಕವನ್ನು
0: ಬಳಸಬೇಕು ಕೊನೆಯ ಅಸ್ತ್ರವಾಗಿ. ಅದು ಕೆಲವು ಪ್ರಮುಖವಾದಂತಹ ಒಂದು ಪೀಡೆಗಳು ಅಥವಾ ಕೀಟಗಳು ಏನಂತೀವಿ ಅದು ರೆಗ್ಯುಲರ್ ಪೆಸ್ಟ್ ಅಂತ ಏನಂತೀವಿ ಅವಕ್ಕೆ. ಉದಾಹರಣೆಗೆ ಹತ್ತಿನಲ್ಲಿ ಈಗ ಜಿಗಿ ಹುಳುಗಳು ಬರ್ತವೆ, ರಸ ಇರತಕ್ಕಂಥ ಬೀಟ್ಗಳು ಬರ್ತವೆ. ಸೊ ಅದ್ರ ಜೊತೆಗೆ ನಾವು ಆವಾಗ ಅದನ್ನು ಹತೋಟಿ ಮಾಡಬೇಕಾಗತ್ತೆ. ಬಟ್ ಅದ್ರ ಜೊತೆ ಜೊತೆಯಾಗಿ ಕೀಟನಾಶಕದ ಜೊತೆಗೆ ಎಷ್ಟೋ ನಮಗೆ ಜೈವಿಕ ನಾಶಕಗಳಿದ್ದಾವೆ,
1: ಜೈವಿಕ ಹತೋಟಿ ವಿಧಾನಗಳಿದ್ದಾವೆ.
0: ಸೊ ಉದಾಹರಣೆಗೆ ನಮಗೆ ಈಗ ಕೆಲವು ಎಷ್ಟೋ ಒಂದು ಶಿಲೀಂಧ್ರ ಕೀಟನಾಶಕಗಳಿದ್ದಾವೆ ಅಥವಾ ಬ್ಯಾಕ್ಟೀರಿಯಾ ಇದಾವೆ, BT ಅಂತ ಇದೆ. ಸೊ ಇವು ಕೂಡ ಉಪಯೋಗ ಮಾಡ್ಕೊಂಡು ಮಾಡೋದ್ರಿಂದ ನಮಗೆ ಕೀಟನಾಶಕದ ಒಂದು ಅದೇನು ರಾಸಾಯನಿಕ
1: ಕೀಟನಾಶಕಗಳಿದಾವಲ್ಲ
0: ಅವುಗಳನ್ನ ಬಳಕೆಯನ್ನು ನಾವು ಕಡಿಮೆ ಮಾಡ್ಕೋತೀವಿ.
1: ಹೇಗೆ ಇತ್ತೀಚೆಗೆ ಸಾವಯವ ಕೃಷಿಯನ್ನ ಮಾಡುವಂತ ರೈತರು ಬಹಳಷ್ಟು ಮುಂದೆ ಬರ್ತಾ ಇದ್ದಾರೆ, ಇವರಿಗೆ ಏನು ಹೇಳ್ತೀರಿ? ಕೀಟನಾಶಕವನ್ನ ಬಳಸಲಾರದೆ ಹೇಗೆ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ? ಈ ಕಡಿಮೆ ಒಂದು ಪ್ರಮಾಣದಲ್ಲಿ ಕೀಟನಾಶಕವನ್ನು ಬಳಸಲಿಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಬೇಕಾಗುತ್ತೆ?
0: ಏನು ಮಾಡಬೇಕು ಅಂದರೆ ನಾವು ಬೆಳೀತಕ್ಕಂಥ ಬೆಳೆಯನ್ನೇ ಸದೃಢ ಮಾಡೋದು. ಈಗ
1: ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸೋದು ಅಥವಾ ಕೀಟ ನಿರೋಧಕ ಶಕ್ತಿಯನ್ನು.
0: ಹೌದು, ಈಗ ಕರೋನಾ ಉದಾಹರಣೆಗೆ ಬೆಸ್ಟ್ ಅಂತಂದು ಹೇಳಿದ್ರೆ ನಮ್ಮಲ್ಲೇ, ಯಾಕಂದ್ರೆ ಈ ವ್ಯಾಕ್ಸಿನ್ ಅಂತ ಕೊಟ್ಬಿಟ್ಟು ಏನು ಮಾಡಿದ್ರು ನಮ್ಮ ಬಾಡಿನಲ್ಲೇ ಅಥವಾ ನಮ್ಮ ದೇಹದಲ್ಲೇ ಆ ಒಂದು ವೈರಸ್ನ ಫೈಟ್ ಮಾಡತಕ್ಕಂಥ ಒಂದು ನಿರೋಧಕತೆ ಬೆಳೆಸಿದ್ರು. ಹಂಗೆ ಆ ಬೆಳೆ ಕೂಡ ಯಾವುದೇ ಕೀಟಗಳು ಬಂದರೆ ಅದನ್ನು ತಡ್ಕೊಳ್ತಕ್ಕಂಥದ್ದು ಅಥವಾ ಅದನ್ನು ತನ್ನ ಪಾಡಿಗೆ ತಾನು ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನು ನಾವು ಮಾಡಬೇಕು ಅಂದರೆ ಆ ಗಿಡವನ್ನು ದಷ್ಟಪುಷ್ಟ ಮಾಡೋದು, ಅದಕ್ಕೆ ತಕ್ಕಂಗೆ ನಾವು ಭೂಮಿಯ ಒಂದು ಫಲವತ್ತತೆಯನ್ನು ಮಾಡಿಕೊಳ್ಳೋದು ಇದು ಇದೆ. ಅದ್ರ ಜೊತೆಗೆ ಈಗ ನಮಗೆ ಯಾವುದು ಈಗ ಬಾಟಾನಿಕಲ್ಸ್ ಅಂತೀವಿ ಅಂದರೆ ಗಿಡದಿಂದ ನಾವು ತೆಗೆದಿರ್ತಕ್ಕಂಥ ಕೀಟನಾಶಕಗಳು, ಬೇವಿನ ಹಿಂಡಿಯ ಕಷಾಯ ಇರ್ಬೋದು ಅಥವಾ ಬೇರೆ ಎಲೆಗಳ ಕಷಾಯ ಇರ್ಬೋದು, ಇವುಗಳ ಒಂದು ಅವು ಕೂಡ ಕೀಟನಾಶಕದ ಗುಣ ಇರೋದ್ರಿಂದ ಸೊ ಅವನ್ನು ನಾವು ಉಪಯೋಗ ಮಾಡಿಕೊಂಡು ಕೀಟಗಳನ್ನು ನಾಶ ಮಾಡೋದು. ಸೊ ಈ ರೀತಿಯಾದ ಒಂದು ವಿವಿಧ ಪದ್ಧತಿಗಳಿಂದ ನಾವೇನು ಮಾಡ್ಬೋದು, ಕೀಟನಾಶಕಗಳು ಇಲ್ಲದೇ ಎಷ್ಟೋ ಸರಿ ನಾವು ಅದು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ.
1: ಇತ್ತೀಚೆಗೆ ಮೊದಲೆಲ್ಲ ಕೆಲವೊಂದು ಕೀಟನಾಶಕಗಳು ಭಾಳಷ್ಟು ಪರಿಸರದಲ್ಲಿ ಉಳಿತಾ ಇದ್ದವು. ಸರ್ಕಾರ ಸಹ ಇತ್ತೀಚೆಗೆ ಕೆಲವೊಂದು ಕೀಟನಾಶಕಗಳನ್ನು ಬ್ಯಾನ್ ಮಾಡಿತು, ಉದಾಹರಣೆ ಎಂಡೋಸಲ್ಫಾನ್ ಇರ್ಬೋದು, ಬೇರೆ ಬೇರೆ ಮತ್ತೆ ಅದರ ನಂತರ ಕೆಲವೊಂದು ಕೀಟನಾಶಕಗಳು ಬ್ಯಾನ್ ಆಗಿದ್ದಾವೆ, ಉಪಯೋಗಕ್ಕಿಲ್ಲ ಈಗ. ಅಂಥ ಯಾವ್ಯಾವ ಕೀಟನಾಶಕಗಳು ಈ ಸದ್ಯದಲ್ಲಿ ಇದಾಗಿದ್ದಾವೆ ಬ್ಯಾನ್?
0: ಈಗ ಭಾಳಷ್ಟು ಏನಾಗಿದೆ ಅಂದರೆ ಮೊದಲಿನ ಅಂದರೆ ನಾವು ಏನು ಹೇಳ್ತಾ ಇದ್ದೀವಿ ಫಸ್ಟ್ ಜನ್ರೇಷನ್ನು ಸೆಕೆಂಡ್ ಜನ್ರೇಷನ್ನು ಕೀಟನಾಶಕಗಳು ಅಂತೀವಿ. ಅಂದರೆ ಈಗ ಮೊದಲು DDT ಬಂತು, ಅದು ಎಲ್ಲ ಮೊದಲನೇ ಜನ್ರೇಷನ್ನು ಬಂತು, ಅವನ್ನೆಲ್ಲ ಹೋಗ್ಬಿಟ್ಟಿದ್ದಾವೆ, ಅವೆಲ್ಲ ಬ್ಯಾನ್ ಆಗಿಬಿಟ್ಟಿದ್ದಾವೆ. ಈಗ ಎರಡನೇ ಜನ್ರೇಷನ್ನು ಅಂತಂದು ಹೇಳಿದರೆ ಆರ್ಗನೋಫಾಸ್ಫೇಟ್ಸ್ ಅಂತೀವಿ, OP ಕಾಂಪೌಂಡ್ಸ್, ಕಾರ್ಬಮೇಟ್ಸ್ ಅಂತ ಇವು ಬಂದವು. ಸೊ ಅದರಲ್ಲಿ ಕೆಲವು ಇನ್ನೂ ಇದ್ದಾವೆ, ಉದಾಹರಣೆಗೆ ಮೊನೋಕ್ರೋಟೋಫಾಸ್ ಆಗಿರ್ಬೋದು, ಕ್ಲೋರ್ಪೈರಿಫಾಸ್ ಆಗಿರ್ಬೋದು, ಇವೆಲ್ಲ ಏನಿದಾವಲ್ಲ ಇನ್ನೂ ಇದ್ದಾವೆ. ಇವನ್ನ ಈಗ ಬ್ಯಾನ್ ಮಾಡಬೇಕು ಅನ್ನೋ ಹಂತಕ್ಕೆ ಹೋಗ್ತಾ ಇದೆ ಈಗ. ಈಗ ಅವೆಲ್ಲ ಏನು ಮಾಡಿದ್ದಾರೆ, ಈಗ ಅವುಗಳ ಒಂದು ಉತ್ಪಾದನೆಯನ್ನು ಕಡಿಮೆ ಮಾಡ್ತಾ ಇದ್ದಾರೆ, ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಈಗಿರೋವೆಲ್ಲ ಹೋದ್ಮೇಲೆ ಅದನ್ನು ಕೂಡ ಅವರು ಅದನ್ನು ಬಂದ್ ಮಾಡ್ತಾರೆ. ಅದಕ್ಕೆ ಅದಾದಮೇಲೆ ಪೈರಥ್ರಾಯ್ಡ್ಸ್ ಅಂತ ಇದೆ, ಆ ಗ್ರೂಪ್ ಇದೆ, ಆ ಗ್ರೂಪ್ನಲ್ಲಿ ಕೂಡ ಬಹಳಷ್ಟು ಕಡಿಮೆ ಮಾಡಿದ್ದಾರೆ ಈಗ. ಹಾಗೆ ಇತ್ತೀಚೆಗೆ ಬಂದಿರತಕ್ಕಂಥ ಕೆಲವು ಕೀಟನಾಶಕಗಳು ಏನಿದಾವಲ್ಲ ಅವು ಜಾಸ್ತಿ ಈ ರಾಸಾಯನಿಕ ಮೂಲದ ಅಲ್ಲದೇನೆ ಈಗ ಸೂಕ್ಷ್ಮ ಜೀವಾಣಿಗಳ ಮೂಲಕ ಅಥವಾ ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತೀವಿ, ಅಂದರೆ ಬೆಳವಣಿಗೆ ಕೀಟದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತಕ್ಕಂಥ ಕೀಟನಾಶಕಗಳು ಅವು ಬಹಳ ಸೇಫ್. ಅವು ಯಾಕಂದರೆ ಅವು ಪರ್ಟಿಕ್ಯುಲರ್ ಆಗಿ ಅಂದರೆ ಅದೇ ಒಂದು ಕೀಟಗಳಿಗೆ ಅಥವಾ ಅದೇ ಒಂದು ಜಾತಿಯ ಹುಳುಗಳಿಗೆ ಅಷ್ಟೇ ಹಾನಿ ಮಾಡ್ತಕ್ಕಂಥದ್ದು ಆ ಥರದ ಕೀಟನಾಶಕಗಳಿದ್ದಾವೆ. ಅಂಥ ಕೀಟನಾಶಕಗಳು ಈಗ ಬಂದಿರೋದ್ರಿಂದ ಭಾಳಷ್ಟು ರೈತರು ಅವನ್ನ ಉಪಯೋಗ ಮಾಡ್ಬೇಕು. ಅದ್ರ ಮೇಲೇನೆ ಕೊಟ್ಬಿಟ್ಟಿರ್ತಾರೆ ಬ್ಲೂ ಲೇಬಲ್ಲು, ಗ್ರೀನ್ ಲೇಬಲ್ಲು ಅಂತಂದು ಹೇಳಿ, ಅದನ್ನ ನೋಡ್ಕೊಂಡು ಉಪಯೋಗ ಮಾಡೋದು, ಅದು ಹೆಂಗೆ ಅಂತ ತಿಳ್ಕೊಳ್ಳೋದು ಕೂಡ ಬೇಡ. ಆ ಲೇಬಲ್ ಮೇಲೆ ನೋಡಿಕೊಂಡು ಅವರು ಉಪಯೋಗ ಮಾಡಿದರೆ ಅದರಲ್ಲಿ ಸುಮಾರಾಗಿ ನಾವು ಈ ಸೈಡ್ ಎಫೆಕ್ಟ್ ಅಂತ ಏನು ಹೇಳ್ತೀವಲ್ಲ ಅದರ ಒಂದು ಇದನ್ನ ಏನೋ ಹಾನಿಗಳನ್ನು ನಾವು ತಪ್ಪಿಸ್ಲಿಕ್ಕೆ.
1: ಈಗ ರೈತರು ಒಮ್ಮೆ ಭಾಳಷ್ಟು ಒಮ್ಮೆ ಫಸ್ಟು ಏನು ಸ್ಪ್ರೇ ಮಾಡುವಾಗ ಬೆಳಗ್ಗೆ ಅತಿ ವಿಷಕಾರಿ ಕೀಟನಾಶಕವನ್ನು ಪ್ರಯೋಗ ಮಾಡಿಬಿಡ್ತಾರೆ, ಬೇಗ ಹತೋಟಿ ಆಗಲಿ, ಹೋಗಿಬಿಡಲಿ, ಎಲ್ಲ ಸತ್ತು ಹುಳುಗಳು ಹೋಗಿಬಿಡಲಿ ಅಂತೇಳಿ, ಹುಳುಗಳೆಲ್ಲ ಸಾಯಿಲಿ ಅಂತೇಳಿ. ಇಲ್ಲಿ ಏನು ಹೇಳ್ತಾರೆ ತಾವು ತಜ್ಞರಾಗಿ ಹೇಗೆ?
0: ಅದು ಭಾಳ ತಪ್ಪದು, ಅದು ಭಾಳ ತಪ್ಪು. ಆ ಒಂದು ಒಂದು ಉದ್ದೇಶದಿಂದ ಏನು ಮಾಡ್ತೀವಲ್ಲ ಆ ಉದ್ದೇಶ ಆವತ್ತು ಒಂದು ದಿವಸದ ಮಟ್ಟಿಗೆ ಅಥವಾ ಆ ಒಂದು ತಿಂಗಳ ಅಥವಾ ಆ ಒಂದು ಬೆಳೆ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಥವಾ ಅದು, ಆದರೆ ಬರ್ತಾ ಬರ್ತಾ ಏನಾಗುತ್ತೆ ಅಂತಂದು ಹೇಳಿದ್ರೆ ಕೀಟಗಳು ಗೊತ್ತಲ್ಲ ನಮಗೆ, ನಮಗಿಂತ

0: ಮುಂಚೆ ಇದ್ದಕ್ಕಂಥ ಒಂದು 400 ಮಿಲಿಯನ್ ವರ್ಷಗಳಿಂದ ಇರ್ತಕ್ಕಂಥ ಒಂದು 40 ಕೋಟಿ ವರ್ಷಗಳಿಂದ. ಸೊ ಅವು ಏನಾಗುತ್ತೆ ಅಂತಂದು ಹೇಳಿದರೆ ಅದರಿಂದ ನಮಗೆ ಆ ಕೀಟಗಳು ಆ ಕೀಟನಾಶಕಗಳನ್ನೇ ಅರಗಿಸ್ಕೊಂಡು ಅದರಿಂದ ನಿರೋಧಕ ಶಕ್ತಿಯನ್ನು ಪಡ್ಕೊಂಡು ಬೆಳೀತಕ್ಕಂಥ ಇದು ಇರ್ತದೆ. ಸೊ ಹಾಗಾಗಿ ನಾವು ಆದಷ್ಟು ಅವನ್ನ ನಾವು ಏನು ಮಾಡಬೇಕು ಅಂತಂದು ಹೇಳಿದರೆ ಈ ಕೀಟನಾಶಕಗಳನ್ನು ಉಪಯೋಗ ಮಾಡುವಾಗ ಅದರ ಒಂದು ಇದನ್ನು ತಿಳ್ಕೊಂಡು ನಾವು ಮಾಡಬೇಕಾಗತ್ತೆ.
1: ಈಗ ಮುಖ್ಯವಾಗಿ ರೈತರು, ಉದಾಹರಣೆ ಈ ಭಾಗದಲ್ಲಿ ಮೆಣಸಿನಕಾಯಿ, ಹತ್ತಿ ಮತ್ತು ಭತ್ತ ಇವು ಪ್ರಮುಖವಾದಂಥ ಬೆಳೆಗಳು. ಇಲ್ಲಿ ಸಮಗ್ರ ನಿರ್ವಹಣೆಯನ್ನು ಮಾಡೋದಾದರೆ ಹೇಗೆ ಇಲ್ಲಿ ಪದ್ಧತಿಗಳನ್ನು ಅನುಸರಿಸಬೇಕಂತ ಹೇಳ್ತಿರ್ತಾವೆ?
0: ಬಹಳ ಮುಖ್ಯವಾಗಿ ನಾವು ಈಗ ಉದಾಹರಣೆಗೆ ನಾನು ಮೆಣಸಿನಕಾಯಿನೇ ತಗೋತೀನಿ. ಮೆಣಸಿನಕಾಯಿ ಭಾಳ ಭಾಗದಲ್ಲಿ ಬೆಳೀತಾ ಇದ್ದಾರೆ. ಆದಷ್ಟು ನಾನು ಹೇಳಿದೆ, ನಾನು ಆ ಮೆಣಸಿನಕಾಯಿಗೆ ಕೆಲವು ಕೀಟಗಳು ಬಂದೇ ಬರ್ತವೆ. ಉದಾಹರಣೆಗೆ ಥ್ರಿಪ್ಸ್ ನುಸಿ ಬಂದೇ ಬರುತ್ತೆ, ಕೆಲವು ರೋಗಗಳಿದ್ದಾವೆ ಬಂದೇ ಬರ್ತವೆ. ಆ ಪರ್ಟಿಕ್ಯುಲರ್ ಅಥವಾ ಆ ಪ್ರಮುಖ ರೋಗಗಳು ಮತ್ತು ಕೀಟಗಳೇನಿದಾವಲ್ಲ ಅವಕ್ಕೆ ನಿರೋಧಕತೆ ಅಂದ ಅಥವಾ ಒಂದು ನಾವೇನಂತ ರೆಸಿಸ್ಟೆಂಟ್ ವೆರೈಟಿ ಅಂತ ಹೇಳ್ತೀವಿ.
1: ನಿರೋಧಕ ತಳಿಗಳು
0: ಇದಾವೆ. ಕೆಲವು ಥ್ರಿಪ್ಸ್ ನಿರೋಧಕ ತಳಿಗಳಿದ್ದಾವೆ, ಕೆಲವು ರೋಗಗಳ ನಿರೋಧಕ ತಳಿಗಳಿದ್ದಾವೆ. ಯಾವ್ಯಾವ ಭಾಗದಲ್ಲಿ ಆ ರೋಗಗಳು ಜಾಸ್ತಿ ಇದೆ
1: ಬಂದೇ ಬರುತ್ತೆ
0: ಅನ್ನತಕ್ಕಂಥ ಭಾಗದಲ್ಲಿ ಆ ರೈತರು ಆ ನಿರೋಧಕ ತಳಿಗಳನ್ನು ಸೆಲೆಕ್ಟ್ ಮಾಡಿ ಬೆಳೆಯೋದು ಬಹಳ ಮುಖ್ಯ. ಅದನ್ನು ಚೂಸ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಎರಡನೇದಾಗಿ ಏನಪ್ಪ ಅಂತಂದು ಹೇಳಿದ್ರೆ ಈ ಸಸಿ ಮಡಿಗಳು ಎಲ್ಲಿಂದ ತರ್ತಾರಲ್ಲ ಸಸಿಗಳನ್ನ, ಆ ಸಸಿಗಳಲ್ಲಿ ಈ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಸಸಿಗಳನ್ನು ಆರಿಸ್ಕೋಬೇಕು. ಈ ಕೀಟಗಳು ಇರಬಾರ್ದು, ರೋಗ ಲಕ್ಷಣಗಳು ಇರಬಾರ್ದು, ಅವನ್ನ ನೀವು ಚೆನ್ನಾಗಿರೋ ತಗೊಂಡ್ರೆ ನಿಮ್ಮ ಬೆಳೆ ಮುಂದಿನಗಡೆ ಚೆನ್ನಾಗಿ ಆಗುತ್ತೆ. ಅನಂತರ ಯಾವುದೇ ನೀವು ಒಂದು ಗೊಬ್ಬರ ಆಯಿತು ಅಥವಾ ನೀರಿನ ನಿರ್ವಹಣೆ ಅಂತ ಮಾಡ್ಕೊತ ಹೋದಂಗೆಲ್ಲ ನಿಮಗೆ ಹುಳುಗಳು ಆವಾಗ ಆವಾಗ ಅದು ಕಂಡು ಬಂತು ಅಂತಂದು ಹೇಳಿದರೆ ನಿಮಗೆ ಮೊದಲನೇದಾಗಿ ಬಹಳಷ್ಟು ನಾವು ಏನಂತೀವಿ ಅಂದರೆ ಈ ಜೈವಿಕ ಕೀಟನಾಶಕಗಳು ಉಪಯೋಗ ಮಾಡ್ಕೊಳ್ಳಿ. ಈ ಥ್ರಿಪ್ಸ್ ನುಸಿಗೆ ನಮಗೆ ಬೆವೇರಿಯಾ ಅಂತಕ್ಕಂಥದ್ದು, ವರ್ಟಿಸಿಲಿಯಂ ಇರ್ತಕ್ಕಂಥವು, ಈ ಶಿಲೀಂಧ್ರ ಕೀಟನಾಶಕಗಳಿದಾವಲ್ಲ ಇವುಗಳ ಉಪಯೋಗ ಜಾಸ್ತಿ ಮಾಡಿ. ಹೋದ ಸರಿ ನಮಗೆ ಬ್ಲ್ಯಾಕ್ ಥ್ರಿಪ್ಸ್ ಬಂತು ಮೆಣಸಿನ ಗಿಡಕ್ಕೆ,
1: ಕರಿಜಿಗಿ
0: ಬಂದಾಗೆ ಇದರಿಂದೇ ಜಾಸ್ತಿ ರೈತರು ಕೇಳಿ ಇದ್ರದ್ದು ಭಾಳ ಚೆನ್ನಾಗಿದೆ ಅಂತಂದು ಹೇಳಿ. ಸೊ ಈ ರೀತಿಯಾಗಿ ಅವನು ಉಪಯೋಗ ಮಾಡಿ ಅವಾಗವಾಗ ಅಲ್ಲಲ್ಲಿ ನಾನೇನು ಮೊದಲೇ ಹೇಳ್ದಂಗೆ ಗ್ರೀನು ಅಥವಾ ಬ್ಲೂ ಲೇಬಲ್ ಇರತಕ್ಕಂಥ ಕೀಟನಾಶಕಗಳನ್ನು ಉಪಯೋಗ ಮಾಡಿ. ಸೊ ಈ ರೀತಿಯಾಗಿ ನಾವು ಸಮಗ್ರ ಪೀಡೆ ನಿರ್ವಹಣೆಗಳನ್ನ ಅದ್ರಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಅಂಟಿನ ಬಲೆಗಳನ್ನ,
1: ಆಮೇಲೆ ಮುಖ್ಯವಾಗಿ ಮೆಣಸಿನಕಾಯಿ ಬೆಳೆಯೋರು ಅದರದ್ದು ನಾಟಿ ಮಾಡ್ತಕ್ಕಂಥ ಒಂದು ಅವಧಿ ಇರುತ್ತಲ್ಲ, ಏನು ಜೂನ್ ಜುಲೈ ತಿಂಗಳು, ಬೇರೆ ಲೇಟ್ ಆಗಿ ಮಾಡಿದ್ರೆ ಕೀಟಬಾಧೆ ಜಾಸ್ತಿ ಬರ್ತದೆ.
0: ಜಾಸ್ತಿ ಆಗುತ್ತೆ ಯಾವುದೇ ಬೆಳೆ ಆಗಲಿ, ಲೇಟ್ ಆಗಿ ನೀವು ಬಿತ್ತನೆ ಮಾಡಿದರೆ, ಲೇಟ್ ಆಗಿ ನಾಟಿ ಮಾಡಿದರೆ ಅವು ಆ ಕೀಟ ಅಥವಾ ರೋಗಕ್ಕೆ ತುತ್ತಾಗೋದಂತೂ 100% ಇದ್ದೇ ಇರ್ತದೆ. ಹಾಗಾಗಿ ಆಮೇಲೆ ಅಂಟಿನ ಬಲೆಗಳನ್ನು ಹಾಕೋದು, ಈಗ ಹಳದಿ ಮತ್ತು ನೀಲಿ ಅಂಟಿನ ಬಲೆಗಳನ್ನು ಹಾಕ್ತಕ್ಕಂಥದ್ದು, ಇವೆಲ್ಲವೂ ಏನಿದಾವಲ್ಲ ಇವೆಲ್ಲ ಸಮಗ್ರ ಪೀಡೆ ನಿರ್ವಹಣೆಯ ಭಾಗಗಳು. ಇವನ್ನ ಹಂತ ಹಂತವಾಗಿ ನಾವು ಮಾಡ್ಕೊಂಡು ಹೋದಿವಿ ಅಂತಂದು ಹೇಳಿದ್ರೆ ಕಡಿಮೆ ಖರ್ಚಲ್ಲಿ ನಾವು ಅದನ್ನು ಹತೋಟಿ ಕ್ರಮಗಳನ್ನು ಮಾಡ್ಬೋದು. ನಾವು
1: ಇನ್ನು ಸಾಮಾನ್ಯವಾಗಿ ಕೊನೆಯದಾಗಿ ಕೀಟನಾಶಕವನ್ನು ರೈತರು ಬಳಸ್ತಾ ಇರ್ತಾರೆ ಕೊನೆಯ ಅಸ್ತ್ರವಾಗಿ. ಬಳಸಿದಾಗ ಕೆಲವೊಮ್ಮೆ ನೇರವಾಗಿ ನಾವು ತಿಂತಕ್ಕಂಥ ವಸ್ತುಗಳು ಬರ್ತಾವೆ, ಉದಾಹರಣೆ ಹಣ್ಣು ತರಕಾರಿಗಳು. ಇಲ್ಲಿ ರೈತರು ಏನು ಗಮನಿಸಬೇಕು ಅದನ್ನು ಮಾರುಕಟ್ಟೆಗೆ ತರುವತ್ನಾಗಿರ್ಬೋದು ಅಥವಾ ರಾಶಿ ಮಾಡುವಾಗ ತಾವು ತಜ್ಞರಾಗಿ ಏನು ಹೇಳ್ತಾರೆ ಕೀಟನಾಶಕ ಸಿಂಪರಣೆ ಮಾಡಿದ ಮೇಲೆ ಅದಕ್ಕೆ ಅವಧಿ ಅಂತಿರುತ್ತೆ ಇಷ್ಟು ದಿವಸ ಆದಮೇಲೆ ಅದನ್ನು ತಿನ್ನಬೇಕು ಅಂತ
0: ಹೇಳ್ಕೊಂಡು. ಹೌದೌದು, ಇದು ಬಹಳ ಮುಖ್ಯ. ಬಹಳಷ್ಟು ರೈತರುಗಳು ಗೊತ್ತಿರ್ತದೆ ಆದರೂ ಅವರು ಏನಂತಾರೆ ನಿಸ್ಸಹಾಯಕರಾಗಿರ್ತಾರೆ ಅನ್ನಂಗೆ ಆಗುತ್ತೆ. ನಂದು ಬೆಳೆ ಚೆನ್ನಾಗಿ ಬರಬೇಕು, ನಾನು ಮಾರುಕಟ್ಟೆಗೆ ತೊಗೊಂಡು ಹೋದಾಗ ಚೆನ್ನಾಗಿ ಕಾಣಬೇಕು ಅನ್ನೋ ದೃಷ್ಟಿನಲ್ಲಿ. ಸೊ ಅದಕ್ಕೇನಪ್ಪ ಅಂತಂದು ಹೇಳಿದರೆ ಯಾವುದೇ ಈ ತರಕಾರಿ ಬೆಳೆಗಳು ತಗೊಳ್ಳಿ, ತರಕಾರಿ ಬೆಳೆಗಳಲ್ಲಿ ಉದಾಹರಣೆಗೆ ಈಗ ಬದನೆಕಾಯಿ, ಬೆಂಡೆಕಾಯಿ, ಹೀರೆಕಾಯಿ ಇವೇನಿದಾವಲ್ಲ ಈ ತರಕಾರಿಗಳನ್ನು, ಸೌತೆಕಾಯಿ ಇವನ್ನ ಅವರು ರೈತರು ಅದನ್ನು ಕಟಾವು ಮಾಡಿಕೊಂಡು ಮತ್ತು ಮಾರ್ಕೆಟಿಗೆ ತೊಗೊಂಡು ಹೋಗೋದಕ್ಕೂ ಒಂದು 8-10 ದಿವಸದ ಹಿಂದೆ ಒಂದು ಸಿಂಪರಣೆಗಳನ್ನು ಮಾಡಿದರೆ ಅಂದರೆ ಅಷ್ಟು ನಾವು ವೇಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಒಂದು 8-10 ದಿವಸ ಅಥವಾ 12 ದಿವಸ ಕೊಡಲೇಬೇಕು ನಮ್ಮದು. ಇಲ್ಲ ಅಂತಂದು ಹೇಳಿ ಅದು ಕೆಲವು ಬೆಂಡೆಕಾಯಿ ಗಿಂಡೆಕಾಯಿ ಎಲ್ಲ 4-5 ದಿವಸಕ್ಕೆ ಬಂದುಬಿಡ್ತಿದ್ರೆ ನಾವು 8 ದಿವಸ ಇಲ್ಲಿ ಕಾಯಕ್ಕಾಗತ್ತೆ ಅಂದರೆ ಅಂಥವಕ್ಕೆ
1: ಬಲ್ತು ಬಿಡುತ್ತೆ ಅಂತೇಳಿ
0: ಬಲ್ತು ಬಿಡ್ತದೆ ಅಂತ ಅವಕ್ಕೆ ಅಂಥವಕ್ಕೆ ನಾವು ಈ ಅದನ್ನು ಹೇಳಿದಲ್ಲ ಗ್ರೀನ್ ಲೇಬಲ್ ಪೆಸ್ಟಿಸೈಡ್ಸು ಅಥವಾ ಏನೋ ಕೀಟನಾಶಕಗಳನ್ನು ಉಪಯೋಗ ಮಾಡಬೇಕಾಗತ್ತೆ. ಯಾವುದೇ ತರಕಾರಿಗಳಿಗೆ ಆಯಿತು ಹಣ್ಣಿಗಾಯಿತು ನಾವು ಒಂದು 8-10 ಅಥವಾ 15 ದಿವಸಗಳ ಒಂದು ವೇಟಿಂಗ್ ಪೀರಿಯಡ್ ಕೊಡಲೇಬೇಕಾಗತ್ತೆ ನಾವು. ಅದು ಭಾಳ ಮುಖ್ಯವಾಗಿ ನೆನಪಿಟ್ಕೋಬೇಕು. ರೈತರು ಅದು ತಮ್ಮ ಮನವರಿಕೆಯಿಂದ ಅದನ್ನು ಮಾಡಬೇಕು. ನಾವು ಎಷ್ಟೋ ಹೇಳ್ತೀವಿ ಬಟ್ ಅವರಾಗಿ ಮಾಡ್ಕೋಬೇಕಾಗುತ್ತೆ.
1: ಒಳ್ಳೆಯದು ಡಾಕ್ಟರ್ ಪ್ರಭುರಾಜ್ ಅವರು, ಇದುವರೆಗೆ ಸಮಗ್ರ ಕೀಟ ನಿರ್ವಹಣೆ ಕೆಲವೊಂದಿಷ್ಟು ವಿಷಯವನ್ನು ರೈತರಿಗೆ ತಿಳಿಸಿಕೊಟ್ಟಿದ್ದೀರಿ. ರೈತರು ಆದಷ್ಟು ಕೀಟನಾಶಕವನ್ನು ಕಡಿಮೆ ಬಳಸುವತ್ತ ಪ್ರಯತ್ನ

0: ಪ್ರಯತ್ನವನ್ನು ಮಾಡಲಿ, ಜೊತೆಗೆ ಯಾವ ಕೀಟ ಬಂದಿದೆ, ಯಾವ ಒಂದು ಕೀಟನಾಶಕ ಹೊಡಿಬೇಕು, ಮತ್ತು ಹೇಗೆ ಇದನ್ನು ಸಮಗ್ರವಾಗಿ ಹತೋಟಿ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ರೈತರು ತಿಳ್ಕೊಂಡ್ರೆ ಖಂಡಿತ ನಮ್ಮ ಕೀಟನಾಶಕ ಬಳಕೆ ಕಡಿಮೆ ಆಗುತ್ತೆ, ಪರಿಸರ ಸಂರಕ್ಷಣೆ ಆಗುತ್ತೆ, ಒಳ್ಳೆಯ ಆಹಾರ ಉತ್ಪಾದನೆ ಆಗುತ್ತೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರೆಲ್ಲ ವಿಚಾರ ಮಾಡಲಿ ಅಂತೇಳಿ ನಮ್ಮ ಮಾಹಿತಿ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ. ಇದುವರೆಗೆ ಸಮಗ್ರ ಕೀಟ ನಿರ್ವಹಣೆ ಮಹತ್ವ ಮತ್ತು ಕೀಟ ನಿರ್ವಹಣಾ ತಂತ್ರಗಳ ಕುರಿತು ಡಾಕ್ಟರ್ ಎ ಪ್ರಭುರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿರುವ ಕಾರ್ಯಕ್ರಮಗಳು ಹೀಗಿವೆ. ಕೃಷಿ ಜಮೀನಿನಲ್ಲಿ ಮಳೆ ನೀರಿನ ಕೊಯ್ಲು ವಿಧಾನಗಳು ಮತ್ತು ಅದರ ಮಹತ್ವ ಕುರಿತು ಡಾಕ್ಟರ್ ರಾಜ್ಕುಮಾರ್ ಹಳೆದುಡ್ಡಿ ಅವರೊಡನೆ ಸಂದರ್ಶನವಿರುತ್ತದೆ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ತದನಂತರ ಪೇಟೆ ಧಾರಣೆ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮವನ್ನು.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ.
5: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
4: ಇಲ್ಲಿಯವರೆಗೆ 8.85 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಆಲಿಸೋಣ ದೇವದುರ್ಗ ತಾಲೂಕಿನ ಹುಲ್ಕುಂದದ ಕಸ್ತೂರವ್ವ ಮೋಷಣ್ಣವರ್ ಮತ್ತು ಸಂಗಡಿಗರಿಂದ ಗೀಗೆ ಪದಗಳನ್ನು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಹುಲ್ಕುಂದದ ಕಸ್ತೂರವ್ವ ಮೋಷಣ್ಣವರ್ ಮತ್ತು ಸಂಗಡಿಗರಿಂದ ಗೀಗೀಪದಗಳನ್ನು ಆಲಿಸಿದರೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 7:34. ಮೊದಲಿಗೆ ಜಾಹೀರಾತುಗಳು, ನಂತರ 7:35. ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಇನ್ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಸಿರಿ, ಆಕಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
0: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ. ಜಲ ಜಲ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೆಲಂಗಾಣದಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಮೂಲಸೌಕರ್ಯ ಮತ್ತು ಕೈಗಾರಿಕಾ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಈ ಯೋಜನೆಗಳು ಸಂಪರ್ಕಗಳನ್ನು ಬಲಪಡಿಸುವುದು, ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವುದು, ಸುರಕ್ಷತೆಯನ್ನು ಹೆಚ್ಚಿಸುವುದು ಮತ್ತು ಜನರಿಗೆ ಉತ್ತಮ ಪ್ರಯಾಣ ಅನುಭವ ಒದಗಿಸುವ ಗುರಿ ಹೊಂದಿದೆ. ಹೈದರಾಬಾದ್ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತೆಲಂಗಾಣ ರಾಜ್ಯಪಾಲ ಶಿವಪ್ರತಾಪ್ ಶುಕ್ಲಾ, ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತು ಹಿರಿಯ ನಾಯಕರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳಿಂದಾಗಿ ಪಶ್ಚಿಮ ಸಂಘರ್ಷದಿಂದ ಉದ್ಭವಿಸಿರುವ ಇಂಧನ ಬಿಕ್ಕಟ್ಟನ್ನು ಭಾರತ ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದೆ ಎಂದು ಹೇಳಿದರು. ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಪ್ರಧಾನಿಯವರು ವಾರಂಗಲ್ನಲ್ಲಿ ಸುಮಾರು 1,700 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾದ ಪಿಎಂ ಮಿತ್ರ ಪಾರ್ಕ್ ಅನ್ನು ಉದ್ಘಾಟಿಸಿದರು. ವಿಕಸಿತ ಭಾರತದ ಸಂಕಲ್ಪ ಸಾಕಾರಕ್ಕೆ ರಾಜ್ಯಗಳ ಅಭಿವೃದ್ಧಿ

ಅತ್ಯಂತ ಮಹತ್ವದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ವಿಧಾನಸಭಾ ಚುನಾವಣೆಯ ಗೆಲುವಿನ ಬಳಿಕ ಬೆಂಗಳೂರಿಗೆ ಇಂದು ಆಗಮಿಸಿದ್ದ ಪ್ರಧಾನಿ ವಿಮಾನ ನಿಲ್ದಾಣದ ಬಳಿ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಸುಗಮ ಜೀವನ ಹಾಗೂ ಸುಲಲಿತ ವ್ಯವಹಾರಕ್ಕೆ ಅಗತ್ಯವಾದ ಮೂಲಸೌಕರ್ಯ, ಹೂಡಿಕೆ, ಉದ್ಯೋಗ ಮತ್ತು ಅಭಿವೃದ್ಧಿಗೆ ಬಿಜೆಪಿ ಎನ್ಡಿಎ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಬಳಿಕ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ, 9 ರಾಷ್ಟೀಯ ಕಲ್ಯಾಣ ಗುರಿಗಳ ಸಾಧನೆಗಾಗಿ ಆರ್ಟ್ ಆಫ್ ಲಿವಿಂಗ್ನಂತಹ ಧಾರ್ಮಿಕ ಕೇಂದ್ರಗಳ ಬೆಂಬಲವನ್ನು ಬಯಸಿದರು. ಯೋಗ, ಧ್ಯಾನ, ಪ್ರಾಣಾಯಾಮ ನಮ್ಮ ಪಾರಂಪರಿಕ ಆಧ್ಯಾತ್ಮಿಕತೆಯ ಭಾಗವಾಗಿದ್ದು ದೇಶದ ಪ್ರಗತಿಯಲ್ಲಿ ಯುವಜನತೆ ಪಾತ್ರವನ್ನು ರೂಪಿಸುವಲ್ಲಿ ಮಹತ್ವದ್ದಾಗಿವೆ. ಸ್ವಚ್ಛತಾ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಬಗ್ಗೆ ಸಾಮಾಜಿಕ ಅರಿವು ಮೂಡಿಸುವಲ್ಲಿ ನೆರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಅಸ್ಸಾಂನಲ್ಲಿ ಹಿರಿಯ ನಾಯಕ ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರು ಬಿಜೆಪಿ ಶಾಸಕಾಂಗ ಪಕ್ಷ ಹಾಗೂ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಗುವಾಹಟಿಯಲ್ಲಿ ಇಂದು ನಡೆದ ಬಿಜೆಪಿ ಶಾಸಕಾಂಗ ಪಕ್ಷದಲ್ಲಿ ರಂಜಿತ್ ಕುಮಾರ್ ದಾಸ್, ಬಿಸ್ವಜಿತ್ ಡೈಮರಿ, ಅಜಂತಾ ನಿಯೋಗ್, ರಾಜದೀಪ್ ರಾಯ್, ಅಶೋಕ್ ಸಿಂಘಾಲ್ ಮತ್ತು ಪಿಜುಷ್ ಹಜಾರಿಕಾ ಸೇರಿ ಒಟ್ಟು 8 ಬಿಜೆಪಿ ಶಾಸಕರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾವಕ್ಕೆ ಹಾಜರಿದ್ದ ಇತರ ಶಾಸಕರು ಅನುಮೋದಿಸಿದರು. ನಂತರ 10 ಎಜಿಪಿ ಶಾಸಕರು ಮತ್ತು ಬಿಪಿಎಫ್ ಶಾಸಕರ ಸಮ್ಮುಖದಲ್ಲಿ ಎಜಿಪಿ ನಾಯಕ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರಿಹಾನ್ ಡೈಮರಿ ಅವರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರ ಹೆಸರನ್ನು ಎನ್ಡಿಎ ನಾಯಕರಾಗಿ ಪ್ರಸ್ತಾಪಿಸಿದರು. ಈ ಪ್ರಸ್ತಾಪಗಳನ್ನು ಅನುಸರಿಸಿ ಬಿಜೆಪಿ ಕೇಂದ್ರ ವೀಕ್ಷಕ ಜೆಪಿ ನಡ್ಡಾ ಅವರು ಡಾಕ್ಟರ್ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ಬಿಜೆಪಿ ಮತ್ತು ಎನ್ಡಿಎ ನಾಯಕರಾಗಿ ಅಧಿಕೃತವಾಗಿ ಘೋಷಿಸಿದರು. ಬಳಿಕ ಶರ್ಮಾ ಅವರು ಲೋಕಭವನದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರನ್ನು ಭೇಟಿಯಾಗಿ 102 ಶಾಸಕರ ಸಹಿಯೊಂದಿಗೆ ಸರ್ಕಾರ ರಚನೆಗೆ ಪ್ರಸ್ತಾವನೆಯನ್ನು ಔಪಚಾರಿಕವಾಗಿ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ನಟ ಸಿ ಜೋಸೆಫ್ ವಿಜಯ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಅವರೊಂದಿಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಲಕ್ಷಾಂತರ ಅಭಿಮಾನಿಗಳು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರು ಜೋಸೆಫ್ ವಿಜಯ್ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಅವರೊಂದಿಗೆ ಎನ್ ಆನಂದ್, ಕೆಜಿ ಅರುಣ್ರಾಜ್, ಕೆಎ ಸೆಂಗೋಟ್ಟಯ್ಯನ್, ಆಧವ್ ಅರ್ಜುನ್, ಸಿಟಿಆರ್ ನಿರ್ಮಲ್ ಕುಮಾರ್, ಎ ರಾಜಮೋಹನ್, ಕೆಟಿ ಪ್ರಭು ಮತ್ತು ಎಸ್ ಕೀರ್ತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭೆಯಲ್ಲಿ 108 ಸ್ಥಾನಗಳಲ್ಲಿ ಗೆದ್ದಿರುವ ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಫಲಿತಾಂಶದ ಬಳಿಕ ನಡೆದ ಬೆಳವಣಿಗೆಗಳ ನಂತರ ಕಾಂಗ್ರೆಸ್ನ 5 ಹಾಗೂ ಸಿಪಿಐ, ಸಿಪಿಐಎಂ, ವಿಸಿಕೆ ಹಾಗೂ ಐಯುಎಂಎಲ್ ತಲಾ 2 ಶಾಸಕರ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚನೆ ಮಾಡಿದ್ದಾರೆ. ಇದೇ ತಿಂಗಳ 13ರಂದು ವಿಜಯ್ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚಿಸಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮದ ಬಳಿಕ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೂ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವ ಖಾತರಿ ಯೋಜನೆಗೆ ಅವರು ಸಹಿ ಹಾಕಿದರು. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಸಚಿವ ಸಂಪುಟವನ್ನು ವಿಸ್ತರಿಸಿದ್ದು 6 ಬಿಜೆಪಿ ನಾಯಕರು ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲಖನೌ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಭೂಪೇಂದ್ರ ಚೌಧರಿ ಮತ್ತು ಬಿಜೆಪಿ ನಾಯಕ ಮನೋಜ್ ಪಾಂಡೆ ಅವರು ಸಂಪುಟ ಸಚಿವರಾಗಿದ್ದಾರೆ. ರಾಜ್ಯ ಸಚಿವರಾದ ಅಜಿತ್ ಪಾಲ್ ಸಿಂಗ್ ಮತ್ತು ಸೋಮೇಂದ್ರ ತೋಮರ್ ಅವರಿಗೆ ಬಡ್ತಿ ನೀಡಿ ಸ್ವತಂತ್ರ ಖಾತೆ ನೀಡಲಾಗಿದೆ. ಈ ನಡುವೆ ಕೃಷ್ಣ ಪಾಸ್ವಾನ್, ಸುರೇಂದ್ರ ದಿಲೇರ್, ಹಂಸರಾಜ್ ವಿಶ್ವಕರ್ಮ ಮತ್ತು ಕೈಲಾಶ್ ರಾಜಪೂತ್ ಅವರು ರಾಜ್ಯ ಸಚಿವರಾಗಿ ಯೋಗಿ ಆದಿತ್ಯನಾಥ್ ಅವರ ಸಂಪುಟ ಸೇರ್ಪಡೆಯಾಗಿದ್ದಾರೆ. ಇತ್ತೀಚಿನ ವಿಸ್ತರಣೆಯೊಂದಿಗೆ 403 ಸದಸ್ಯರ ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಸಚಿವ ಸಂಪುಟದ ಬಲವು 60ಕ್ಕೆ ತಲುಪಿದೆ. ಇದು ಗರಿಷ್ಠ ಅನುಮತಿಸಲಾದ ಸಂಖ್ಯೆಯಾಗಿದೆ. ಸಂಭವನೀಯ ಪ್ರವಾಹ ಮತ್ತು ಉಷ್ಣ ಅಲೆಯ ಪರಿಸ್ಥಿತಿಗಳನ್ನು ಎದುರಿಸಿ

0: ಸಲು ದೇಶದ ಸನ್ನದ್ಧತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪರಿಶೀಲಿಸಿದರು. ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು, ಜೀವಹಾನಿ ತಡೆ ಮತ್ತು ಕನಿಷ್ಠ ಆಸ್ತಿ ಹಾನಿಯನ್ನು ಖಚಿತಪಡಿಸಿಕೊಳ್ಳಲು ಮುನ್ನೆಚ್ಚರಿಕಾ ವ್ಯವಸ್ಥೆಗಳು, ಸಂಪನ್ಮೂಲ ನಿಯೋಜನೆ ಮತ್ತು ಅಂತರ್ ಸಚಿವಾಲಯಗಳ ಸಮನ್ವಯವನ್ನು ಪರಿಶೀಲಿಸಿದರು. ನಿರ್ಣಾಯಕ ಮೂಲಸೌಕರ್ಯ ಯೋಜನೆಗಳ ರಕ್ಷಣೆ, ನದಿ ನಿರ್ವಹಣಾ ಉಪಕ್ರಮಗಳು ಮತ್ತು ಮುನ್ಸೂಚನೆಯಲ್ಲಿ ವೈಜ್ಞಾನಿಕ ಪ್ರಗತಿ ಸೇರಿದಂತೆ ದೇಶಾದ್ಯಂತ ಕೈಗೊಳ್ಳಲಾಗುತ್ತಿರುವ ದೀರ್ಘಕಾಲೀನ ಪ್ರವಾಹ ತಗ್ಗಿಸುವ ಕ್ರಮಗಳ ಪ್ರಗತಿಯನ್ನು ಸಚಿವರು ಪರಿಶೀಲಿಸಿದರು. ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯವು ಜಾಗತಿಕ ಆಧ್ಯಾತ್ಮಿಕ ಮತ್ತು ಸುಸ್ಥಿರ ಪ್ರವಾಸೋದ್ಯಮ ಕೇಂದ್ರವಾಗಿ ವಿಕಸನಗೊಳ್ಳುತ್ತಿರುವ ತನ್ನ ಆಧುನಿಕ ಪ್ರಯಾಣದ 75 ವರ್ಷಗಳನ್ನು ಆಚರಿಸುತ್ತಿದೆ. 1951ರಲ್ಲಿ ಭಾರತದ ಮೊದಲ ರಾಷ್ಟಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪುನಃಸ್ಥಾಪಿಸಿದ ದೇವಾಲಯ ಉದ್ಘಾಟಿಸಿ 75 ವರ್ಷಗಳನ್ನು ಪೂರೈಸಿದ ಸ್ಮರಣಾರ್ಥ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಸೋಮನಾಥ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸೋಮನಾಥ ಟ್ರಸ್ಟ್ನ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ದೇವಾಲಯವು ಸೋಮನಾಥ ಅಮೃತ ಪರ್ವ ಆಚರಿಸಲು ಸಜ್ಜಾಗಿದೆ. ಇನ್ನೊಂದೆಡೆ, ದೇವಾಲಯವು ಹೂವಿನ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸುವ ಮೂಲಕ ಸುಸ್ಥಿರತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ದಿನದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳಿಂದ ಗೆಲುವು ಸಾಧಿಸಿದೆ. ರಾಯ್ಪುರದ ಶಹೀದ್ ವೀರ್ ನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮತ್ತೊಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ತಾಯಂದಿರ ದಿನದ ಸಂದರ್ಭದಲ್ಲಿ ಮುಂಬೈನಲ್ಲಿ ಇಂದು ತಾಯಿ ಪೌಷ್ಟಿಕಾಂಶ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆ ನವಜಾತ ಶಿಶುಗಳ ಆರೋಗ್ಯ ಮತ್ತು ಯೋಗಕ್ಷೇಮ ಖಚಿತಪಡಿಸಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದರು. ಉತ್ತರ ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗರ್ಭಧಾರಣೆಯ ಅಂತಿಮ ಹಂತಗಳಲ್ಲಿ ಮಹಿಳೆಯರ ಪೌಷ್ಟಿಕಾಂಶ ಮತ್ತು ಅಗತ್ಯಗಳನ್ನು ಹಾಗೂ ನವಜಾತ ಶಿಶುಗಳ ತಕ್ಷಣದ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕಿಟ್ಗಳನ್ನು ತಯಾರಿಸಲಾಗಿದೆ ಎಂದು ಹೇಳಿದರು. ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯಾ ಮತ್ತು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮಿಯಾಮಿಯಲ್ಲಿ ಕತಾರ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ ಥಾನಿ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆಲಂಗಾಣದಲ್ಲಿ 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಅಸ್ಸಾಂನಲ್ಲಿ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಾ ಹಿಮಂತ ಬಿಸ್ವಾ ಶರ್ಮಾ ಆಯ್ಕೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಟಿವಿಕೆ ಮುಖ್ಯಸ್ಥ ವಿಜಯ್ ಪದಗ್ರಹಣ. ಸರ್ಕಾರದ ಮೊದಲ ಗ್ಯಾರಂಟಿ ಯೋಜನೆಗೆ ಸಹಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ.
3: ಜನಪದಗಳಲ್ಲಿ ಹೆಣ್ಣು, ಜನಪದರಿಗೆ ಗ್ರಾಮೀಣ ಬದುಕೇ ಮೂಲವಾಗಿತ್ತು. ಜನಪದಗಳು ಮೂಲತಃ ಹೆಣ್ಣು ಜೀವನದ ಮೂಲವಾಗಿವೆ. ಅಂದರೆ ಜನಪದಗಳು ಹುಟ್ಟಿಕೊಂಡಿದ್ದು ಹೆಣ್ಣಿನ ಜೀವನದೊಂದಿಗೆ. ಅವಳ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ಮಾಧ್ಯಮವಾದವು. ಅವಳ ಜೀವನದ ವಿವಿಧ ಮಜಲುಗಳು, ಆಸರ ಬೇಸರಗಳನ್ನು ವ್ಯಕ್ತಪಡಿಸಿದ್ದು ಜನಪದಗಳ ಮೂಲಕ. ಅನಕ್ಷರಸ್ಥರಾದರೂ ತಮ್ಮ ನಡೆ ನುಡಿ ಮೂಲಕ ಅವರು ವ್ಯಕ್ತಪಡಿಸಿರುವುದು ಈ ಜನಪದಗಳ ಮೂಲಕವೇ. ಧಾನ್ಯಗಳ ಕುಟ್ಟುವಾಗ, ಬೀಸುವಾಗ, ಕಾಳು ತೂರುವಾಗ, ತೊಟ್ಟಿಲು ತೂಗುವಾಗ, ಬೆಳೆ ಕೊಯ್ಯುವಾಗ, ಮಜ್ಜಿಗೆ ಕಡಿಯುವಾಗ, ಅಡಿಗೆ ಮಾಡುವಾಗ, ಮನೆ ಶುಚಿಗೊಳಿಸುವಾಗ, ಹಾಲು ಕರೆಯುವಾಗ, ದನ ಕರುಗಳು ಕಾಯುವಾಗ, ಒಟ್ಟಿನಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತನ್ನ ನೋವು ನಲಿವುಗಳನ್ನು ವ್ಯಕ್ತಪಡಿಸಲು ಜನಪದಗಳು ನಾಡು ನುಡಿಯಲ್ಲಿ ವ್ಯಕ್ತವಾದವು. ಇವು ಬಾಯಿಂದ ಬಾಯಿಗೆ ಸಾಗಿ ಬಂದು ಅನುಭವದ ಅನುಭಾವದ ನುಡಿಮುತ್ತುಗಳಾಗಿವೆ. ಹೀಗೆ ಜನಪದಗಳು ಹೆಣ್ಣಿನ ಜೀವನಾನುಭವದ ಸಾರಭರಿತ ಸಾಹಿತ್ಯವಾಗಿವೆ. ಅದನ್ನು ಉಳಿಸುವ, ಪರಿಚಯಿಸುವ ಒಂದು ಕಿರು ಪ್ರಯತ್ನ ಇದಾಗಿದೆ. ಹೆಣ್ಣಿನ ಜೀವನದ ವಿವಿಧ ಮಜಲುಗಳ ಚಿತ್ರಣವನ್ನು ಈ ಕೆಳಕಂಡಂತೆ ಕೆಲವು ಜನಪದಗಳ ಉದಾಹರಣೆಯೆಂದರೆ, ಹೆಣ್ಣು ವಿವಾಹದ ನಂತರ ಗಂಡನ ಮನೆಗೆ ಬೀಳ್ಕೊಡುವಾಗಿನ ದೃಶ್ಯವು ಪ್ರತಿಯೊಂದು ಹಿಂದೂ ಕುಟುಂಬದಲ್ಲಿ ಅತ್ಯಂತ ಸಂಭ್ರಮ. ಒಂದು ಕಡೆ ಆದರೆ ಮತ್ತೊಂದು ಕಡೆ ಬೀಳ್ಕೊಡುವ ದುಃಖ. ಒಂದು ಕಡೆ ಒಳ್ಳೆಯ ಗಂಡನನ್ನು ಪಡೆದು ತಮ್ಮನ್ನು ನೆನೆಯದೆ ಸುಖವಾಗಿ ಬಾಳಲು ಹೋಗೋಳೆಂಬ ಸಂತೋಷ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಹತ್ತಾರು ವರ್ಷಗಳ ಕಾಲ ಅಕ್ಕರೆಯಿಂದ ಬೆಳೆಸಿದ ಮಗಳನ್ನು ಮನೆಯ ಬೆಳಕನ್ನು ಬರಿದು ಮಾಡಿಕೊಳ್ಳಬೇಕೆಂಬ ಸಂಕಟ ಅವರನ್ನು ನೋಯಿಸುತ್ತದೆ. ಶಕುಂತಳೆಯನ್ನು ಕಳಿಸಿಕೊಡುವಾಗ ಅವಳ ಸಾಕು ತಂದೆಯಾದ ಕಣ್ವರ ಕೊರಳೆ ದುಃಖದಿಂದ ತುಂಬಿ ಬಂದಾಗ ಸಾಮಾನ್ಯ ಜನರ ಪಾಡೆಯನು. ಈ ಮಹಾಸಂಭ್ರಮದ ನಡುವೆ ತಾಯಿಯ ದುಃಖ ಅವಳ ಹೃದಯವನ್ನು ಸೀಳಿಕೊಂಡು ಹೊರಹೊಮ್ಮುತ್ತದೆ. ಅದು ಆ ಕರುಳಿನ ಕೂಗು. 9 ತಿಂಗಳು ಹೊತ್ತು ಹೆತ್ತು ಮಗಳನ್ನು ಒಮ್ಮೆಲೆ ಅಗಲುವುದೆಂತೂ, 9 ತಿಂಗಳು ನಿನ್ನ ತುಂಬಿಕೊಂಡು ತಿರುಗೇನ ಹಂಬಲಿಸಿ ಹಡದೇನ ಚಿತ್ತಾರದ ಗೊಂಬಿ ನಿನಗೊಪ್ಪಿಸಿ ಕೊಡಲಾಂಗ. ಮಗಳನ್ನು ಹೊತ್ತು ಹೆತ್ತಿದ್ದಾಯಿತು. ಈಕೆಯ ರೂಪವತಿ ಚಿತ್ತಾರದ ಗೊಂಬೆ ಹಾಗೇ ಇರಬೇಕಲ್ಲವೇ? ಹೆತ್ತವರಿಗೆ ಹೆಗ್ಗಣ ಮುತ್ತಲ್ಲವೇ? ಅವಳನ್ನು ಬೆಳೆಸಿದ ರೀತಿಯಾದರೂ ಇದು. ಹರಿಯಾಗದಾಗೆ ನನ್ನ ಮಗಳು ಹಾಲು ಬಾನ ಉಣ್ಣವಳು, ತೂಗು ಮಂಚದಾಗೆ ಮಲಗುವಳು ನನ್ನ ಮಗಳು, ನಗು ನುಗುತ್ತ ಮನೆ ಬೆಳಗುವಳು, ಮೊಸರು ಅನ್ನ ಕಲಸಿ ತುಸುವೆ ಉಣ್ಣಂತೇಳಿ ರಾಶಿಯೇ ಉಣಿಸಿ ಸಲಹಿದೆ ನನ್ನ ಮಗಳೇ. ಕೂಸೆ ನನ್ನ ಮಗನಿಗೆ ಎರವಾದೆ. ಹೀಗೆ ಮುದ್ದಾಗಿ ಬೆಳೆಸಿದ ಈ ಮಗು ತುಂಬ ಅಭಿಮಾನಿ. ತೊಟ್ಟಿಲ ತೂಗಂದ್ರೆ ಸಿಟ್ಟೀಲೇ ಕೂಡಿರುವಳು. ಬಟ್ನ ಬೆಳಗಾಕ ಅರಿಯಳ ಮಗಳನ್ನ ಕೊಟ್ಟೀನಿ ಮಾವನ ಕೈಯೊಳಗ. ಹೆತ್ತ ಹೊಟ್ಟೆಗೆ ಹಿಡಿಸಲಾದಷ್ಟು ಸಂಕಟ ಉಂಟಾದರೂ ತಾಯಿ ಮಗಳನ್ನು ಅತ್ತೆಗೆ ಒಪ್ಪಿಸಿಕೊಡುತ್ತಾಳೆ. ಆಗ ತಾಯಿ ಆಡುವ ಮಾತು ಯಾರಿಗಾದರೂ ಕಣ್ಣೀರನ್ನು ತರಿಸುತ್ತದೆ. ಸುಡುವ ಬೆಂಕಿಗೆ ಎಣ್ಣೆ ಕೊಡುವ ಸುರಿದಂತೆ ಹಡೆದವನ್ನ ಹೊಟ್ಟೆ ತಳಮಳಿಸಿ, ಮಗಳೇ ನಿನ್ನ ಕೊಡ್ತೀವಿ ಒಪ್ಪಿಸಿ ಇವರಿಗೆ, ನನ್ನ ಮಗಳಲ್ಲುವ ನಿಮ್ಮ ಮಗಳೀಕೆಂದು ಚೆಂದಾಗಿ ಮಗಳ ಸಲಹುವ ಎನ್ನುತ್ತ ಅತ್ತೆವನ ಕೈಯಾಗೆ ಕೊಟ್ಟಾಳೆ. ಹೆಣ್ಣನ್ನು ಒಪ್ಪಿಸಿಕೊಟ್ಟ ಮೇಲೆ ಈ ಅಗಲಿಕೆಯ ದೃಶ್ಯದಿಂದ ಕುದಿಗೊಂಡ ತಾಯಿಗೆ ಬಾಳಿನಲ್ಲಿ ಈ ಸನ್ನಿವೇಶವೇ ಒದಗಬೇಡವೆನಿಸುತ್ತದೆ. ಹೆಣ್ಣು ಹಡಿಯಲಿ ಬೇಡ, ಹೆರವರಿಗೆ ಕೊಡಬೇಡ, ಹೆಣ್ಣು ಹೋಗಾಗ ಅಳಬೇಡ, ಹಡೆದವ್ವ ಸಿಟ್ಟಾಗಿ ಸಿವಗ ಬೈಬೇಡ. ತಾಯಿಯ ಹೃದಯ ದುಃಖದಿಂದ ಕರಗಿ ನೀರಾಗಿ ತನ್ನ ವೇದನೆಯನ್ನು ಮಾತಿನ ಮೂಲಕ ತೋಡಿಕೊಂಡರೆ ತಂದೆ ನರದ ಜನರಿಗೆ ತನ್ನ ದುಃಖವನ್ನು ವ್ಯಕ್ತಪಡಿಸುವ ಹಾಗಿಲ್ಲ. ಆತನು ಅನುಭವಿಸುವುದು ಮೂಕ ಯಾತನೆ. ಅವನ ದುಃಖ ತಾಯಿಯಾದವಳಿಗಿಂತ ಕಡಿಮೆ ಇಲ್ಲ. ಹೃದಯವನ್ನು ಗಟ್ಟಿ ಮಾಡಿಕೊಂಡು ತಂದೆ ಮೌನವಾಗಿ ದುಃಖವನ್ನು ಅನುಭವಿಸುತ್ತಾನೆ. ವ್ಯಕ್ತಪಡಿಸುವ ಬಗೆ ಎಂದರೆ, ಹೆಣ್ಣು ಮಕ್ಕಳ ಕಳುಹಿ ಕಣ್ಣೀಗೆ ನೀರ ತಂದು ಸಣ್ಣ ಶಲ್ಯದಲ್ಲೇ ಮುಸುಗಾಕಿ ಹಡೆದವ್ವ ಹಡೆದಪ್ಪ ಹೆಣ್ಣು ಸಾಕೆಂದ ಜನುಮಾಕೆ. ಹೆಣ್ಣು ಮಕ್ಕಳಿಗೆ ಅತ್ತೆ ಮನೆ ಹೂವಿನ ಹಾಸಿಗೆಯಲ್ಲ. ಗಂಡನ ಮನೆಯನ್ನು ಸೇರಿದ ಹೆಣ್ಣು ಹೊರಬೇಕಾದ ಹೊಣೆ ಅನೇಕವು. ಆಕೆ ಅತ್ತೆ ಮಾವಂದರೊಂದಿಗೆ ಹೊಂದಿಕೊಂಡು ಮೆಚ್ಚುಗೆ ಪಡೆಯಬೇಕು. ಗಂಡನ ಮನಸ್ಸನ್ನು ಅನುಸರಿಸಿ ನಡೆಯಬೇಕು. ತನ್ನ ಸುತ್ತಲೂ ಇರುವ ಪ್ರಪಂಚಕ್ಕೆ ಆಕೆ ಅಂಜಿ ಬಾಳಬೇಕು. ಏಕೆಂದರೆ ಯಾವ ಸಮಯದಲ್ಲಿ ಅವಳ ವಿಷಯದಲ್ಲಿ ಯಾರು ಅತ್ತೆಯ ಮನೆಯವರಿಗೆ ಚಾಡಿ ಹೇಳುವರೋ. ಅಲ್ಲದೆ ಹೆಣ್ಣು ತನ್ನ ಉತ್ತಮವಾದ ಶೀಲದಿಂದ ಹುಟ್ಟಿದ ಮನೆಗೂ ಸೇರಿದ ಮನೆಗೂ ತರಬೇಕೆಂಬುದು ಹೆತ್ತವರ ಹಂಬಲ. ಅತ್ತೆ ಮಾವಂದಿರನ್ನು ಹೊರಹಾಕಿ ಅಣ್ಣ ತಮ್ಮಂದಿರಲ್ಲಿ ಭೇದ ಹುಟ್ಟಿಸಿ ಹೆಣ್ಣು ಬಾಳಿದರೆ ಬರುವುದೇ ಭಾಗ್ಯ. ಹಾಗಾಗಬಾರದೆಂದು ತಂದೆ ತಾಯಿಗಳು ಮಗಳಿಗೆ ಹೇಳಿ ಕಳಿಸುವ ಬುದ್ಧಿವಾದವೆಂದರೆ, ಅತ್ತೆ ಮಾವಗಂಜಿ ಸುತ್ತೇಳು ನರಗಂಜಿ ಮತ್ತೆ ನಲ್ಲನ ದನಿಗಂಜಿ ನಡೆದರೆ ಎಂಥ ಉತ್ತಮರ ಮಗಳೆಂದ. ಅತ್ತೀಯ ಮನೆಗೆ 18 ಬೈದರೆ ಉತ್ತರ ಬೇಡ ನನ್ನ ಮಗಳೇ, ನಿಮ್ಮತ್ತಿ ಎಂಥ ಉತ್ತಮರ ಮಗಳಲ್ಲೇ. ಅತ್ತೀಯ ಮನೆಗೆ ಮುತ್ತಾಗಿ ಇರಬೇಕ, ಹೊತ್ತು ನೀಡಿದರೆ ಉಣಬೇಕ, ತವರವರ ಉತ್ತಮರ ಹೆಸರು ತರಬೇಕ. ಗಂಡನ ಮನೆಯ ವಾಸ. ಮೊದಲ ಬಾರಿ ಗಂಡನ ಮನೆಗೆ ಹೋದ ಹೆಣ್ಣಿಗೆ ಹೊಸ ಆವರಣ ಚೆನ್ನಾಗಿ ಒಗ್ಗಿಕೊಳ್ಳುತ್ತದೆ. ಇದಕ್ಕೆ ಮುಖ್ಯವಾದ ಕಾರಣ ಗಂಡನು ತನ್ನ ಹೆಂಡತಿಯ ವಿಷಯದಲ್ಲಿ ತುಂಬ ಹೆಚ್ಚಿನ ಅನುರಾಗವನ್ನು ತೋರುವುದು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತವರೂರೆಂದರೆ ವಿಶೇಷ ಮಮತೆ. ಅವರಿಗೆ ತಾಯಿಯ ಮನೆಗೆ ಹೋಗಿ ಬರಲು ತವರೂರ ದಾರಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ. ಆದರೆ ತವರಿನ ಹಂಬಲವನ್ನು ಕೂಡ ಮರೆಸಿದ ಗಂಡನ ಪ್ರೀತಿ ಸಂಜೆ ಮನೆಗೆ ಬರುವಾಗ ಬಟ್ಟೆಯ ಪದರದಲ್ಲಿ ಅಚ್ಚಮಲ್ಲಿಗೆ ಹೂವನ್ನು ತಂದು ಹೆಂಡತಿಗೆ ಮುಡಿಯಲು ಕೊಟ್ಟು ಗಂಡನು ತನ್ನ ಪ್ರೇಮವನ್ನು ವ್ಯಕ್ತಪಡಿಸುತ್ತಾನೆ. ಇವನನ್ನು ಬಿಟ್ಟಿರಲು ಹೆಂಡತಿಗೆ ಮನ ಒಪ್ಪದು. ಒಮ್ಮೆ ತವರಿಗೆ ಬಾರೆಂದು ಕರೆಯಲು ಹೋದ ತಾಯಿಗೆ ಮಗಳು ಈ ರೀತಿ ಉತ್ತರ ಹೇಳುತ್ತಾಳೆ. ಹಚ್ಚಳದ ಪದರಾಗೆ ಅಚ್ಚಮಲ್ಲಿಗೆ ಹೂವು ಬಿಚ್ಚಿ ನನ್ನ ಮೇಲೆ ಒಗೆವಂತ ರಾಯರನ್ನ ಬಿಟ್ಟಿ ಹಂಗೆ ಬರಲಿ ಹಡೆದವ್ವ. ಆದರೆ ಇದರಿಂದ ಹೆಣ್ಣು ಮಕ್ಕಳಿಗೆ ತವರಿನ ಹಂಬಲವೇ ಪೂರ್ತಿಯಾಗಿ ಮರೆತು ಹೋಯಿತೆಂದು ಭಾವಿಸಬಾರದು. ಒಮ್ಮೆ ಹೆಂಡತಿಗೆ ತವರಿಗೆ ಹೋಗಬೇಕೆಂದು ಹಠ ಹಿಡಿದಳು. ಹೆಂಡತಿಯನ್ನು ಕರೆದುಕೊಂಡು ಹೋಗಲು ಗಂಡನು ಸಿದ್ಧನಿರಲಿಲ್ಲ. ತನ್ನ ಕಷ್ಟವನ್ನು ಹೇಳಿಕೊಂಡರೂ ಹೆಂಡತಿ ಅವನ ಮಾತನ್ನು ಕೇಳದಿರಲು ಗಂಡನು ಕೋಪದ ಮಾರ್ಗವನ್ನು ಹಿಡಿದನು. ಮಡದೀನ ಬಡದಾನ ಮನದಾಗ ಮರುಗ್ಯಾನ ಒಳಗೋಗಿ ಸರಗ ಹಿಡಿಯುತ್ತ ಕೇಳಾನ ನಾ ಹೆಚ್ಚು ನಿನ್ನ ತವರ್ ಹೆಚ್ಚು. ಕೋಪದಲ್ಲಿ ಹೆಂಡತಿಗೆ ಗಂಡ ಹೊಡೆಯಲಿಲ್ಲ. ಬಡಿದ ಆಮೇಲೆ ಕೋಪದ ಆವೇಗ ಕಡಿಮೆಯಾದಾಗ ತಾನು ಮಾಡಿದ ಕೆಲಸಕ್ಕಾಗಿ ತನ್ನ ಹೆಂಡತಿಗಾಗಿಯೂ ಪಶ್ಚಾತ್ತಾಪ ಉಂಟಾಯಿತು. ಹೆಂಡತಿಯ ವಿಷಯದಲ್ಲಿ ಮರುಕ ಉಂಟಾಗುತ್ತಲೇ ಅವಳನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿ ತವರಿಗೆ ಏಕೆ ಹೋಗಬೇಕು? ಇಲ್ಲಿ ಇಲ್ಲದ ಸೌಖ್ಯ ಅಲ್ಲೇನಿದೆ? ಅವನು ಮುನಿಸಿಕೊಂಡ ಹೆಂಡತಿಯನ್ನು ತನ್ನ ವಿಷಯದಲ್ಲಿ ಪ್ರಸನ್ನಳಾಗುವಂತೆ ಮಾಡಿಕೊಳ್ಳಲು ಪ್ರಯತ್ನಿಸುವನು. ತನ್ನ ಹೆಂಡತಿಯನ್ನು ಮುನಿಸಿನಿಂದ ಸಮಾಧಾನ ಮಾಡುವ ರೀತಿ ಎಂದರೆ ಹಾಸಿಗೆ ಹಾಸೆಂದ ಮಲ್ಲಿಗೆ ಮುಡಿಯೆಂದ ಬ್ಯಾಸತ್ತರೆ ಮಡದಿ ಮಲಗೆಂದ ನನ್ನ ರಾಯ ತನ್ನ ನೋಡಿ ತವರ ಮರೆಯೆಂದ. ಬಡತನವಿರಲಿ ಸಿರಿತನವಿರಲಿ ದಾಂಪತ್ಯದಲ್ಲಿ ಯಾವಾಗಲೂ ಸಾಮರಸ್ಯವಿರುವುದೆಂದು ವಿರಸ ಉಂಟಾಗದೆಂದು ಯಾರೂ ಭಾವಿಸಲಾಗದು. ಈ ವಿರಸ ಹೆಣ್ಣಿನ ಹಠಮಾರಿತನದಿಂದ ಉಂಟಾಗಬಹುದು, ಇಲ್ಲವಾದರೆ ಕ್ಷಣಿಕವಾಗಿಯಾದರೂ ಗಂಡು ತನ್ನ ಕಣ್ಣಿನ ಕುಡಿನೋಟವನ್ನು ಬೇರೆಂದು ಹೆಣ್ಣಿನ ಕಡೆಗೆ ತಿರುಗಿಸುವುದರಿಂದ ಈ ವಿರಸ ಉಂಟಾಗಬಹುದು. ನನ್ನಲ್ಲಿ ಕಾಣದ ಯಾವ ಸೌಂದರ್ಯವನ್ನು ನೀನು ಬೇರೆ ಹೆಣ್ಣಿನಲ್ಲಿ ಕಂಡೆ? ನಿನ್ನ ಮರ್ಯಾದೆಗೆ ಇದು ತರುವಲ್ಲ ಎಂದು ಹೆಂಡತಿ ಗಂಡನಿಗೆ ಬುದ್ಧಿ ಹೇಳುತ್ತಾಳೆ. ಅದೆಂದರೆ ಅಂಗಿಯ ಮೇಲೆ ಅಂಗಿ ಒಂದೇನೋ ನನ್ನ ರಾಯ, ರಂಬಿ ಮೇಲೆ ರಂಬಿ ಪ್ರತಿರಂಬಿ ಬಂದರೆ ಚಂದೇನೋ ರಾಯ ಮನಿಯಾಗ. ತನ್ನ ವರ್ತನೆಯನ್ನು ಪ್ರಶ್ನಿಸಿದ ಹೆಂಡತಿಯ ವಿಷಯದಲ್ಲಿ ಗಂಡನ ಕೋಪ ಹೆಚ್ಚಾಯಿತು. ಕಾಲು ಹಿಡಿದರೂ ಇಳಿಯದಂತಾಯಿತು. ಅದರ ವರ್ಣನೆ ಎಂತೆಂದರೆ ಬಟ್ಟಲ ಗಣ್ಣೀಲಿ ದಿಟ್ಟಿಸಿ ನೋಡ್ಯಾರ ಸಿಟ್ಟ್ಯಾಕೋ ನನ್ನ ಮೇಲೆ, ನಾ ಅಂತ ಹುಟ್ಟಿಸಾಡವರ ಮಗಳಲ್ಲ. ಹಾಸಿದಾಸಿಗೆ ಬಿಟ್ಟು ಹಾದಿಗೆ ಮಲಗ್ಯಾರ, ಸೂಸಗಾಳಿಗೆ ಬಳುಕುವ ರಾಯರಿಗೆ ಏಸುಬಾರಿ ಕಾಲು ಹಿಡಿಯಲಿ. ಎರಡು ಪದ್ಯಗಳಲ್ಲಿ ಬಟ್ಟಲುಗಳು ಎಂಬುದು ಪುರುಷನ ಸೌಂದರ್ಯಕ್ಕೂ, ಸೂಸಗಾಳಿಗೆ ಬದುಕುವ ರಾಯರು ಎನ್ನುವುದು ಸೌಕುಮಾರ್ಯಕ್ಕೂ ಪ್ರತೀಕವಾಗಿದ್ದು ಒಂದರ ಪ್ರೀತಿಯನ್ನು ಆಳವನ್ನು ತೋರಿಸುತ್ತದೆ. ಗಂಡ ಹೆಂಡರ ನಡುವೆ ಎಂಥ ವಿರಸವೇ ಇರಲಿ, ತನ್ನ ಬದುಕಿಗೆಲ್ಲ ಅವನೇ ಬೆಳಕು, ಅವನಿಲ್ಲದೆ ತನ್ನ ಬಾಳಿಗೆ ಗತಿಯಿಲ್ಲ ಎಂಬ ಭಾವನೆ ಹೆಂಡತಿಯಲ್ಲಿ ಆಳವಾಗಿ ಮೂಡಿರುತ್ತದೆ. ಆ ಭಾವವನ್ನು ವ್ಯಕ್ತಪಡಿಸುವ ಪದ್ಯಗಳೆಂದರೆ ಅರಸರ ದಯದಿಂದ ಅರಿಶಿಣ ಕುಂಕುಮ, ಗೋದ ಮಲ್ಲಿಗಿನ ನನ್ನ ದಂಡೆ ಕಟ್ಟುತ್ತ ಅರಸ ಮಾರಾಯರು ದಯದಿಂದ, ಕಾಚೀನ ಕಂಬಗ ಮೋಜಿ ಮೇಲೆ ನಿಂತಾರ ಊದಿನ ಕಡ್ಡೆಂಗ ಬಳುಕುವ ದೂರಿಗೋಡಿ ಬದುಕು ಮಾಡೋದು ಬಲು ಚಂದ. ವಿರಹ ಗಂಡನ ಒಪ್ಪಿಗೆ ಪಡೆದು ಹೆಂಡತಿ ತವರಿಗೆ ಹೋದೊಡನೆಯೇ ಹೆಣ್ಣಿಗೂ ವಿರಹವಿದೆ, ಗಂಡನಿಗಿಂತ ಒಂದು ಕೈ ಮೇಲೆ ಆಗಿರುತ್ತದೆ. ಇದಕ್ಕೆ ಕಾರಣ ಇಷ್ಟೇ, ಹಿಂದಿನ ಕಾಲದಲ್ಲಿ ಈಗಿರುವಂತೆ ವಿಶೇಷವಾಗಿ ಪ್ರಯಾಣ ಸೌಕರ್ಯಗಳಿರಲಿಲ್ಲ. ದೂರ ಹೋದ ಗಂಡ ಬರಲು ಬಹಳ ಕಾಲ ಹಿಡಿಯುತ್ತಿತ್ತು. ಹೊಸದಾಗಿ ಅತ್ತೆ ಮನೆಗೆ ಬಂದ ಹೆಣ್ಣು ಅತ್ತೆಯ ದರ್ಪದ ಆಳ್ವಿಕೆಯಲ್ಲಿ ಅತ್ತಿಗೆ ನಾದಿನಿಯರ ನಡುವೆ ಹೊಟ್ಟೆಯ ಮಾಣಿಕ್ಯ ಇನ್ನೂ ಆಗಿಲ್ಲದಿರುವಾಗ ವಿರಹದಿಂದ ಕಾಲ ನೂಕುವುದು ಎಷ್ಟು ಕಷ್ಟ. ಇಂಥ ಹೆಂಡತಿಯನ್ನು ಅಗಲುವಾಗ ಗಂಡನ ಮುಖವು ಬಾಡುತ್ತದೆ. ಊರಿಗೆ ಹೋಗವರ ಮಾರ್ಯಾಕ ಬಾಡ್ಯಾವ, ಗೀರಗಂಧಕ ಬೆವತಾವ, ಮಡದೀನ ಬಿಟ್ಟು ಹೊರಟಾರ ಪರನಾಡ. ಹನಿಗಣ್ಣಾಗಿ ಮುಖ ಸಣ್ಣದು ಮಾಡಿಕೊಂಡು ನಲ್ಲೆ ಪ್ರಯಾಣ ಹೊರಟ ಗಂಡನನ್ನು ಈ ರೀತಿ ಕೇಳುತ್ತಾಳೆ. ಎಂದ ಬರತೀರೆ ನನ್ನ ಗಂಧದ ರತಿಗಾರ, ರುಮ್ಮಾಲಿ ಎಲ್ಲ ಪರಿಮಳ ನನ್ನ ನಲ್ಲ, ಎಂದ ಬರುತ್ತೀರ ನನಗೆ ಹೇಳಿ. ನಲ್ಲನ ರುಮಾಲಿನ ಪರಿಮಳವನ್ನು ಕಂಡು ಈ ಹೆಣ್ಣಿಗೆ ಏನು ಶಂಕೆಯುಂಟಾಯಿತೋ ಆಗ ಪ್ರಿಯನು ಪ್ರಿಯೆಯನ್ನು ಸಮಾಧಾನ ಪಡಿಸಿದ ರೀತಿ ಎಂದರೆ, ಕಮಲದ ಹೂವು ನಿನ್ನ ಕಾಣದೇ ಇರಲಾರೆ, ಮಲ್ಲಿಗೆ ಮಾಯ ಬಿಡಲಾರೆ, ಕೇದಿಗೆ ಗರಿ ನಿನ್ನ ನಗಲಿ ಇರಲಾರೆ. ಗಂಡ ಹೊರಟು ಹೋದ ಮೇಲೆ ಇಂದಿನ ರಾತ್ರಿ ಹ್ಯಾಂಗಾರ ಕಳೆಯಲಿ ಎಂಬ ಸಮಸ್ಯೆ ಆಕೆಗುಂಟಾಯಿತು. ಗಂಡನಿಲ್ಲದ ಮನೆ ಆಕೆಗೆ ಬಿಕೋ ಎನಿಸಿತು. ಮನೆಯಲ್ಲಿ ಯಾಲಕ್ಕಿ ಕಾಯಿಸಲು ಯಾವಡಿಗೆ ಮಾಡುವ ಭಾಗ್ಯವಿದ್ದರೇನು? ಗಂಡನಿಲ್ಲದಾಗ ಆಕೆ ತನ್ನ ಸಖಿಯನ್ನು ಕುರಿತು ಈ ರೀತಿ ಹೇಳುತ್ತಾಳೆ. ಯಾಲಕ್ಕಿ ಕಾಯಿಸಲುದು ಯಾವಡಿಗೆ ಮಾಡಲಿ, ಊರಿಗೋಗ್ಯಾರೆ ರಾಯರು ಬಾರದೆ ಯಾವಡಿಗೆ ಮಾಡಿ ಫಲವೇನು? ಗಂಡ ಜೊತೆಯಲ್ಲಿದ್ದರೇ ಎಲ್ಲ ಸೌಖ್ಯಗಳಿಗೂ ಸಾರ್ಥಕ, ಇಲ್ಲವಾದರೆ ಎಲ್ಲವೂ ವ್ಯರ್ಥ. ವಾರಿಗೆ ರಾಯರು ಊರಿಗೆ ಹೋದರೆ ಸೇರ ಬಂಗಾರ ತೆಗೆದ ಅಂಗ, ಮಲ್ಲಿಗೆ ಮುಡಿದು ಅಂಗಳಕ್ಕೆ ಒಗೆದ ಅಂಗ. ತವರು ಮನೆ ಗಂಜಿಯನ್ನು ಕುಡಿದರೂ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯೇ ಲೇಸೆಂದು ಬಲ್ಲವರು ನುಡಿದರೂ ಹೆಂಗಸರಿಗೆ ತವರೂರೆಂದರೆ ಬಲು ಅಕ್ಕರೆ. ತಂದೆ ತಾಯಿಗಳ ಅಕ್ಕರೆಯ ಮಡಿಲಲ್ಲಿ ಬೆಳೆದು ಅಣ್ಣನ ತಮ್ಮಂದಿರು ಅಕ್ಕ ತಂಗಿಯರೊಡನೆ ದಿನಗಳನ್ನು ಕಳೆದು ಗೆಳತಿಯರೊಡೆಗೊಡನೆ ಆಟ ಮಾಡಿದ ತವರೂರು ಹೆಣ್ಣು ಮಕ್ಕಳಿಗೆ ನೆನಪಿನ ಭಂಡಾರ. ಗಂಡನ ಮನೆಯಲ್ಲಿ ಸುಖವಾಗಿದ್ದರೂ ಅವರ ಮನಸ್ಸು ಮೊದಲು ತಾಯಿಯನ್ನು ನೆನೆಯುತ್ತದೆ. ಹಾಗೆ ನೆನೆದಾಗ ಹೆಣ್ಣು ಮಕ್ಕಳ ಮನಸ್ಸು ಸಮಾಧಾನಗೊಳ್ಳುತ್ತದೆ. ಬ್ಯಾಸಗಿ ದಿವಸಾಕ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿತಂಪ ಹಡೆದವ್ವ ನೀ ತಂಪ ನನ್ನ ತವರಿಗೆ. ತಾಯಿ ಮಕ್ಕಳ ನಡೆನುಡಿಯೆಲ್ಲವೂ ಒಂದೇ, ಒಬ್ಬರ ಪಡಿಯಚ್ಚು ಮತ್ತೊಬ್ಬರು. ತಾಯಿ ಮಕ್ಕಳ ದನಿಯು ತಾಳ ಬಾರಿಸಿದಂಗ, ಜೋಡಿ ಕಿನ್ನುರಿ ನುಡಿದಂಗ, ಹಲಸಂಗಿ ಹೊತ್ತೇರಿ ತಾಸಿ ಬಡಿದಂಗ. ತಾಯಿಯನ್ನು ನೆನೆದು ಮಗಳ ಮನಸ್ಸು ತವರಿನ ಕಡೆಗೆ ಓಡುತ್ತದೆ. ಗಂಡನ ಮನೆಯಲ್ಲಿ ಬೆಳೆದ ಮಲ್ಲಿಗೆಯನ್ನು ಒಬ್ಬಳೇ ಮುಡಿಯಲಾರಳು. ತವರನ್ನು ಕುರಿತು ಹೆಣ್ಣಿನ ಹಂಬಲಿಕೆ ಇದು: ತವರೂರ ದಾರಿಯಲ್ಲಿ ಕಲ್ಲಿಲ್ಲ, ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಬಾರಲಿ ಬಿಸಿಲಿನ ಬೇಗಿ ಸುಡಲಿಲ್ಲ. ಒಬ್ಬಳಿರುವ ಮನೆಗೆ ಹಬ್ಬಿರುವ ಮಲ್ಲಿಗೆ ಒಬ್ಬಳೇ ಕೊಯ್ದು ಮುಡಿಯಲಾರೆ ಮಲ್ಲಿಗೆ. ಹಬ್ಬೋಗು ನನ್ನ ತವರಿಗೆ. ಇಷ್ಟಾದರೂ ತವರಿನ ಸುಖಯ ಇಷ್ಟೇ ಇರಲಿ, ಗರತಿಗೆ ಗಂಡನ ಮನೆಯೇ ಸ್ವರ್ಗ. ಗಂಜಿಯೇ ಕುಡಿದರೂ ಗಂಡನ ಮನೆ ಲೇಸ, ಅಂದಣದ ಮೇಲೆ ಚೌರಾವ ಸಾರಿದರೂ ಹಂಗೀನ ತವರ ಮನಿ ಸಾಕ. ಅಣ್ಣ ಅತ್ತಿಗೆ ಇವಳೊಡನೆ ಹುಟ್ಟಿದ ಅಣ್ಣ ತಮ್ಮಂದಿರು ತಂಗಿಯನ್ನು ಮಮತೆಯಿಂದ ಕಂಡಿದ್ದರು. ಆದರೆ ಅತ್ತಿಗೆ ಮನೆಗೆ ಬರುತ್ತಲೇ ಅಣ್ಣನ ಮನಸ್ಸು ಬದಲಾಯಿಸಿತು. ಅಣ್ಣ ಒಮ್ಮೆ ಮಲ್ಲಿಗೆ ಹೂವನ್ನು ಮನೆಗೆ ತಂದು ತಂಗಿಗೆ ಇಲ್ಲವೆಂದು ಹೇಳಿ ಮಡದಿಗೆ ಮುಡಿಯಲು ಕೊಟ್ಟನು. ಅಣ್ಣ ದಂಡಿಗೆ ಹೋದ, ದುಂಡು ಮಲ್ಲಿಗೆ ತಂದ. ತಂಗಿ ಕೇಳಿದರೆ ಇಲ್ಲವೆಂದ, ಇಲ್ಲವೆಂದ. ಮಡದಿ ಕೇಳಿದರೆ ಮುಡಿಯೆಂದ. ಅಣ್ಣನ ಈ ವರ್ತನೆಗೆ ತಂಗಿ ಅಣ್ಣನನ್ನು ದೂರಲಿಲ್ಲ, ಅತ್ತಿಗೆಯನ್ನೇ ದೂರಿದಳು. ಕಣ್ಣಿಗೂ ಹುಬ್ಬಿಗೂ ಭಿನ್ನ ಭೇದವೇನೇ? ನಾ ನನ್ನ ಅಣ್ಣ ಎರವೇನೆ, ಅತ್ತಿಗೆ ನಿನ್ನಿಂದ ಅಣ್ಣ ಎರವಾದ. ಅಕ್ಕ ತಮ್ಮನನ್ನು ವರ್ಣಿಸುವ ರೀತಿ ಇದು: ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಮುರಿದು ಹಾಲ ಸುರಿದಾವ. ತಮ್ಮನ ಮೇಲೆ ಅಕ್ಕನಿಗಿರುವ ಅಭಿಮಾನ ಈ ಪದ್ಯದಲ್ಲಿರುವಂತೆ ತಾವರಿಯ ಗಿಡ ಹುಟ್ಟಿ ದೇವರಿಗೆ ನೆರಳಾಯಿತು. ನಾ ಹುಟ್ಟಿ ಮನೆಗೆ ಇರವಾದೆ, ನನ್ನ ತಮ್ಮ ದಾರಿಯ ನೋಡಿ ಬಡವಾದೆ. ಸಂಗಾತಿ: ಹೆಣ್ಣಿಗೆ ತಾಯಿ ತಂದೆಗಳಿಂದ ಅಣ್ಣ ತಮ್ಮಂದರಿಂದ ದೊರಕುವ ಪ್ರೇಮವು ಸಂಗಾತಿಯಿಂದ ದೊರಕುವುದರಿಂದ ಪ್ರೇಮ ದೊರಕುವುದು. ನಾ ನನ್ನ ಗೆಳತಿ ಕೂಡಿ ನೀರಿಗೆ ಹೋಗಿ ಕುಲವ ಕೇಳಾರೆ ಬಹುಮಂದಿ ಕೇಳಿದರೆ ಕುಲವೆಂದು ನಮ್ಮ ಮನವೊಂದು. ಸಂಗಾತಿ ಜಂಬ ನೇರಳೆ ಹಣ್ಣು ಮುಂಗಯ್ಯ ಹಿಡಿದು ನಗಿಸೋಳು, ಮುಖಭಾವ ಮುಂಗಾರ ಮಿಂಚು ಹೊಳೆದಂಗ. ಹೀಗೆ ಜನಪದಗಳಲ್ಲಿ ಹೆಣ್ಣನ್ನು ಈ ರೀತಿಯಲ್ಲಿ ವರ್ಣಿಸಲಾಗಿದೆ.
2: ಇದುವರೆಗೆ ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡಿದವರು ಬಿ ಕಾಂತಪ್ಪ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಇಂದು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿನೂತನವಾಗಿ ನಿರ್ಮಿಸಲಾದ ಧ್ಯಾನ ಮಂದಿರ ಉದ್ಘಾಟನೆಯ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಪೂರ್ಣಿಮಾ ಎನ್ ರಘುನಾಥ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ, ತಾಂತ್ರಿಕ ಸಹಾಯ ಅಶುತೋಷ್ ಝಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ತಾಯಂದಿರ ದಿನ, ಮದರ್ಸ್ ಡೇ. ಹಾಗಾಗಿ ಸ್ವಲ್ಪ ಮಾತು ಹಾಡುಗಳನ್ನು ಕೇಳ್ತಾ ಸಾಗೋಣ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಎಲ್ಲಾ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ತಾಯಿ ಎಂಬ ಒಂದು ಪದದೊಳಗೆ ಒಂದು ತುಂಬಾ ಅದ್ಭುತವಾದಂತಹ ಶಕ್ತಿ ಇದೆ. ತಾಯಿಯ ಪ್ರೀತಿ, ತ್ಯಾಗ, ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಮಮತೆಯ ದೇವತೆ, ನಿಸ್ವಾರ್ಥ ಪ್ರೀತಿಯ ಸಾಕಾರ ಮೂರ್ತಿಯೇ ತಾಯಿ

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿಬಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ ಕೇಳ್ತಾ ಇದ್ದೀರಾ ಕೇರಳದ ಸಿಂಹ ಚಿತ್ರದ ಗೀತೆಯನ್ನು. ಶ್ರೀ ಉದಯಶಂಕರ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸತ್ಯಂ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

ಈ ಜಗತ್ತಿನೊಳಗೆ ತಾಯಿಯ ಪ್ರೀತಿಗಿಂತ ಮಿಗಿಲು ಅಂತ ಯಾವುದೂನೇ ಇಲ್ಲ. ಯಾವುದೇ ಷರತ್ತು, ನಿರೀಕ್ಷೆ, ಅಪೇಕ್ಷೆ ಯಾವುದನ್ನು ಮಾಡದೇ ಪ್ರೀತಿ ಮಾಡುವಳಂದ್ರೆ ತಾಯಿ ಪ್ರೀತಿ. ಅದರಲ್ಲೂ ಆಕೆಯ ತ್ಯಾಗ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ತಾಯಂದ್ರ ಗೌರವಾರ್ಥವಾಗಿ ವಿಶ್ವದಾದ್ಯಂತ ಮೇ ತಿಂಗಳ 2ನೇ ಭಾನುವಾರದಂದು ತಾಯಂದ್ರ ದಿನವನ್ನು ಆಚರಿಸಲಾಗುತ್ತೆ.

ಮಾಸ್ಟರ್ ಲೋಹಿತ್ ಅವರ ದನಿಯಲ್ಲಿ ಯಾರಿವನು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿ ಉದಯಶಂಕರ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದವರು ರಾಜನ್ ನಾಗೇಂದ್ರ.

ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30. ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮರ್ಚೇಡ್ ಗ್ರಾಮದ ಮುದ್ದುರಂಗ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು.

ಶ್ರೋತೃಬಾಂಧವರೇ, ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮರ್ಚೇಡ್ ಗ್ರಾಮದ ಮಧುರಂಗ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸೋಣ.

ಕೆಎಸ್ ನಿಸಾರ್ ಅಹಮದ್ ಅವರ ರಚನೆಯಲ್ಲಿದ್ದ ಭಾವಗೀತೆಯನ್ನು ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಆಲಿಸಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 9:30. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ ಸರಿಯಾಗಿ 10 ಗಂಟೆ. ಆತ್ಮೀಯ ಶ್ರೋತೃ ಬಂದವರೇ, ಈಗ ಕೇಳೋಣ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳ ಸ್ವರಗಳಲ್ಲಿ ಹಸಿರು ತೋರಣ ಚಿತ್ರದ ಗೀತೆ. ಉಪೇಂದ್ರ ಕುಮಾರ್ ಅವರ ಸಂಗೀತಕ್ಕೆ ಆರ್ ಎನ್ ಜಯಗೋಪಾಲ್ ಅವರ ಗೀತರಚನೆ.

ಚಂದ್ರಹಾಸ ಚಿತ್ರದ ಗೀತೆಯನ್ನು ಕೇಳೋಣ. ಘಂಟಸಾಲ ಹಾಗೂ ಬಿ ಆರ್ ಲತಾ ಇವರುಗಳ ಧ್ವನಿಗಳಲ್ಲಿ, ಎಸ್ ಹನುಮಂತರಾವ್ ಅವರ ಸಂಗೀತ ಸಂಯೋಜನೆಗೆ ಚಿ ಉದಯಶಂಕರ್ ಅವರ, ಕ್ಷಮಿಸಿ, ಚಿ ಸದಾಶಿವಯ್ಯ ಅವರ ಗೀತರಚನೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರುಗಳ ಸ್ವರಗಳಲ್ಲಿ ಆಲಿಸೋಣ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆಯನ್ನು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗಾರಾವ್ ಅವರ ಸಂಗೀತ ಸಂಯೋಜನೆ.

ಆತ್ಮೀಯ ಶ್ರೋತೃ ಬಂಧುವರೆ, ಇದು ಆಕಾಶವಾಣಿಯ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಸ್ಗಳ ಮೇಲೆ ಕೇಳುತ್ತಿರುವಿರಿ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಅಮ್ಮ ಚಿತ್ರದ ಗೀತೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ, ಜೆ ವಿ ಅಯ್ಯರ್ ಅವರ ಗೀತರಚನೆ.

ಜಿ ಉದಯಶಂಕರ್ ಅವರ ಗೀತ ರಚನೆಯಲ್ಲಿ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳಿಬರುವ ಧ್ವನಿ ಎಸ್ ಜಾನಕಿ ಅವರದು. ಚಿತ್ರ ಆಟೋ ರಾಜಾ.

ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯದಲ್ಲಿ, ವಿಜಯ್ ಭಾಸ್ಕರ್ ಅವರ ಸಂಗೀತದಲ್ಲಿ ಆಲಿಸೋಣ ನಾ ಮೆಚ್ಚಿದ ಹುಡುಗ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿಯವರು.

0: ಗೀತಾ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರುಗಳ ಧ್ವನಿಗಳಲ್ಲಿ ಇಳಯರಾಜ ಅವರ ಸಂಗೀತಕ್ಕೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ.
1: ಹಲೋ, ಇಸ್ ಇಟ್ 26266?
2: ಯೆಸ್.
1: ಹಾಯ್ ಸಂಜು.
2: ಹಾಯ್ ಗೀತಾ.
1: ಸಂಜು, ನಾವು ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
1: ನಾಳೆ ಬರ್ತಿದ್ದಾನೆ.

ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರುಗಳ ಸ್ವರಗಳಲ್ಲಿ ಆಲಿಸಿದ್ರಿ ಶೃಂಗಾರ ಕಾವ್ಯ ಚಿತ್ರದ ಗೀತೆಯನ್ನು. ಗೀತೆ ಬರೆದು ಸಂಗೀತಕ್ಕೆ ಅಳವಡಿಸಿದವರು ಹಂಸಲೇಖ ಅವರು. ಎಸ್ ಜಾನಕಿ ಹಾಗೂ ಸಂಗಡಿಗುರು ಇವರುಗಳ ಸ್ವರಗಳಲ್ಲಿ ಆಲಿಸೋಣ ಅರುಣರಾಗ ಚಿತ್ರದ ಗೀತೆ. ಎಂ ರಂಗಾರಾವ್ ಅವರ ಸಂಗೀತಕ್ಕೆ ದೊಡ್ಡರಂಗೇಗೌಡ ಅವರ ಸಾಹಿತ್ಯ.

ಆತ್ಮೀಯ ಶ್ರೋತೃ ಬಂಧುವರೆ, ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರದಿಂದ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಕೇಳುತ್ತಿರುವಿರಿ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಮುಂದಿನ ಗೀತೆಯನ್ನು ಆಲಿಸೋಣ. SB ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ ಇವರುಗಳ ಸ್ವರಗಳಲ್ಲಿ ಭೂಲೋಕದಲ್ಲಿ ಯಮರಾಜ ಚಿತ್ರದ ಗೀತೆ, CS ಅಶ್ವತ್ಥ ಅವರ ಸಂಗೀತಕ್ಕೆ ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿದೆ.

ಎರಡು ಕನಸು ಚಿತ್ರದ ಗೀತೆಯನ್ನು ಕೇಳೋಣ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳ ಸ್ವರಗಳಲ್ಲಿ, ರಾಜನ್ ನಾಗೇಂದ್ರ ಅವರ ಸಂಗೀತಕ್ಕೆ ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಎಸ್ ಜಾನಕಿ ಹಾಗೂ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರುಗಳ ಧ್ವನಿಗಳಲ್ಲಿ ಆಲಿಸೋಣ ಮೂರು ಜನ್ಮ ಚಿತ್ರದ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ.

0: ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸೋಣ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಇವರುಗಳ ಸ್ವರಗಳಲ್ಲಿ ಕಾಮನಬಿಲ್ಲು ಚಿತ್ರದ ಗೀತೆ.
1: ಚಿನ್ನ ಮಾತಲ್ಲಿ ನಾ ಹೇಳಲಾರೆ ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು.

ಇದುವರೆಗೆ ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 11:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: foreign exchange reserves by reducing the consumption of imported fuel through the use of public transport and carpooling. Union Home Minister Amit Shah today reviewed the country's preparedness to deal with possible floods and heatwave conditions. Chairing a high-level meeting in New Delhi, Mr. Shah assessed the readiness of central government agencies, reviewed early warning systems, resource deployment and inter-agency coordination to ensure zero loss of life and minimal loss of property. In Uttar Pradesh, Chief Minister Yogi Adityanath today expanded his cabinet with six BJP leaders taking oath as ministers. Additionally, two ministers of state were elevated and assigned independent charge. Governor Anandibeen Patel administered the oath of office and secrecy at a ceremony held at Jan Bhavan in Lucknow. India and Trinidad and Tobago have signed 8 agreements in sectors including tourism, healthcare, infrastructure and Ayurveda during External Affairs Minister S. Jaishankar's 2-day visit to the Caribbean nation. Ministry of External Affairs in a statement said MOUs were signed between the two sides for solarization of Trinidad and Tobago's Ministry of Foreign and CARICOM Affairs building, vector control, infrastructure upgrade of Nelson Island, where the Indian immigrants were stayed initially, and for setting up of an Indian chair on Ayurveda at the University of the West Indies. In Pakistan, 15 security personnel were killed and several others injured in a suicide attack at a police post in Restib, Khyber Pakhtunkhwa province. Police said the attack took place yesterday when security personnel opened fire on an explosive-laden vehicle approaching the police post, triggering a massive blast. In shooting, Indian pair of Neeru Dhanda and Vivan Kapoor secured a bronze medal in the trap mixed team event as India concluded its campaign on a positive note at the ISSF World Cup shotgun in Almaty, Kazakhstan today. India is set to host the prestigious 2026 Asian Weightlifting Championships in Gandhinagar, Gujarat from tomorrow, marking the country's first time hosting the event in 44 years. The sporting event will conclude on the 17th of this month. Around 180 athletes from 28 countries will compete in one of Asia's biggest weightlifting events of the year. And that is the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸ್ನೇಹಿತರೆ, ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ನೋಡುವುದಾದರೆ, ಗಮನಿಸಿ, ನಾಳೆ ಬೆಳಿಗ್ಗೆ 11:10 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಬಿತ್ತರವಾಗಲಿದೆ ನಾಳೆ ಬೆಳಗ್ಗೆ 11:10. ಇನ್ನು ಎಂದಿನಂತೆ ಬೆಳಗಿನ ಪ್ರಸಾರದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:35 ದೇಶಭಕ್ತಿಗೀತೆಯನ್ನು ಕೇಳುವಿರಿ, 6:40 ರೈತರಿಗೆ ಸಲಹೆ, 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ, 7:15 ಭಾವಗೀತೆಗಳು ಪ್ರಸರಿಸಲಿದ್ದೇವೆ, 7:45 ಚಿತ್ರಗೀತೆಗಳು, 8:30 ವಿವಿಧ ಕಲಾವಿದರುಗಳ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ, ಇನ್ನು 12:05 ವನಿತಾ ವಿಹಾರ ಕಾರ್ಯಕ್ರಮ, 12:35 ಆರೋಗ್ಯ ಕಾರ್ಯಕ್ರಮ, 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಮೂಡಿಬರುವುದು, ವಾಚನ ಎಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಚಿತ್ರದಲ್ಲಿ ಕಾರ್ಯಕ್ರಮದಲ್ಲಿ ಕಿರುಚಿತ್ರಗಳ ನಿರ್ಮಾಣ ಮಾಡುವ ತಂಡದ ಜೊತೆ ಮಾತುಕತೆ ಪ್ರಸಾರಿಸಲಿದ್ದೇವೆ. 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ಕೃಷಿ ಜಮೀನಿನಲ್ಲಿ ಮಳೆ ನೀರಿನ ಕೊಯ್ಲು ವಿಧಾನಗಳು ಮತ್ತು ಅದರ ಮಹತ್ವ ಕುರಿತು ಡಾಕ್ಟರ್ ರಾಜ್ಕುಮಾರ್ ಹಳದೊಡ್ಡಿ ಅವರೊಡನೆ ಸಂದರ್ಶನವಿರುತ್ತದೆ. ಇನ್ನು 7:45 ಚಿತ್ರಗೀತೆಗಳು, 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಬಿತ್ತರವಾಗಲಿದೆ, 8:30 ಜನಪದ ಸಂಗೀತ, 9:30 ದೊಡ್ಡಾಟ ಪ್ರಸರಿಸಲಿದ್ದೇವೆ, ಶ್ರೀಕೃಷ್ಣ ಅನುಸಂಧಾನ, ಪ್ರಸ್ತುತಿ ಕುಷ್ಟಗಿ ತಾಲೂಕಿನ ಹಿರೇಮನಾಪುರ ಸಣ್ಣ ಹುಸೇನ್ ಸಾಬ್ ಕೋಳೂರು ಮತ್ತು ಸಂಗಡಿಗರು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೆ ಗುಲಾಂ ಅಲಿ ಅವರ ಗಾಯನವಿರುತ್ತದೆ. ಇನ್ನು 10:30 ಹಿಂದಿ ಚಿತ್ರಗೀತೆಗಳನ್ನು ವಿತರಿಸಲಿದ್ದೇವೆ. ಇವಿಷ್ಟು ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಸಮಯ

ಒಂದು ಗಂಟೆ 12:25 ನಿಲಯದ ಈ ದಿನದ ಈ ದಿನದ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುವುದು. ಮತ್ತೆ ಎಂದಿನಂತೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಹಾಗಾದರೆ ಬಸವರಾಜನಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.